ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಇಂದು 1948ನೇ ರಾಷ್ಟ್ರೀಯ ಶಕವರ್ಷ, ಜ್ಯೇಷ್ಠ ಮಾಸದ 29ನೆಯ ದಿನ, ಅಂದರೆ 2026ನೆಯ ಇಸವಿ, ಜೂನ್ ತಿಂಗಳ 19ನೆಯ ತಾರೀಖು ಶುಕ್ರವಾರ. ಈಗ ಸಮಯ 5:56:45. ನಮ್ಮ ಎಲ್ಲ ಪ್ರೀತಿಯ ಶ್ರೋತೃ ಬಾಂಧವರಿಗೂ ರೇಷ್ಮಾ ತೀರ್ಥರಾಮ್ ಹಾರೈಸುವ ಶುಭೋದಯ. ಶುಭ ನುಡಿ. ನಮ್ಮ ವಿಚಾರಧಾರೆ, ನಾವು ಎಸಗುವ ತಪ್ಪುಗಳು ಮತ್ತು ನಾವು ಸಮಯವನ್ನು ಹೇಗೆ ವಿನಿಯೋಗಿಸುತ್ತೇವೆ ಎನ್ನುವುದರ ಆಧಾರದ ಮೇಲೆ ನಮ್ಮ ಚರಿತ್ರೆ ರೂಪುಗೊಳ್ಳುತ್ತದೆ. ಹೀಗೆಂದವರು ಟ್ವೈನ್ ಎಡ್ವರ್ಡ್. ಶುಭ ನುಡಿ ಕೇಳಿದಿರಿ.

ಈಗ ಸಮಯ 6 ಗಂಟೆ. ಇನ್ನು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಈ ಬೆಳಿಗ್ಗೆ 6:10ಕ್ಕೆ ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ, 6:30ಕ್ಕೆ ಎಂಪಿಎಂ ಕೊಟ್ರಯ್ಯ ಅವರಿಂದ ಚಿಂತನ, 6:35ಕ್ಕೆ ರೈತರಿಗೆ ಸಲಹೆ, 6:45ಕ್ಕೆ ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 7:47ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ. 8:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ. 8:35ಕ್ಕೆ ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳು. 8:50ಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 9:05ಕ್ಕೆ ವಂದೇ ಮಾತರಂ 150ರ ಸಂಭ್ರಮ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಭಾಗವಹಿಸುತ್ತಾರೆ ನಿವೃತ್ತ ಸುಬೇದಾರ್ ಎನ್ಕೆ ಶಿವಣ್ಣ. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 9:30ಕ್ಕೆ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಚಿತ್ರಚಿತ್ತಾರ. 10:00ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಪ್ರಭಾವತಿ ಅವರ ಹಾಡುಗಾರಿಕೆ. 10:30ಕ್ಕೆ ಗಾನಭಜಾನ ಹಿಂದಿ ಚಿತ್ರಗೀತೆಗಳು. 11:00ಗಂಟೆಗೆ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಯೋಗದ ಪ್ರಾಮುಖ್ಯತೆ ಮತ್ತು ಪ್ರಯೋಜನ ಕುರಿತು ಡಾ ಪಿಜಿ ಅರುಣ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. 12:05ಕ್ಕೆ ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ಇದರಲ್ಲಿ ಬರಹಗಾರ್ತಿ ಸಂಧ್ಯಾ ಹೊನಗುಂಟಿಕರ್ ಅವರಿಂದ ಕಥೆ ದೇವರು ಬೆಳೆಸಿದ ಬೋನ್ಸಾಯಿ, ನಂತರ ಸ್ವರಚಿತ ಕವನಗಳ ವಾಚನ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಯೋಗ ದಿನದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾ ಎಸ್ಎ ನಿತಿನ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 1:00ಗಂಟೆಗೆ ಪ್ರಗತಿಪಥ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಈ ಕುರಿತು ಮಾಹಿತಿ. 1:30ಕ್ಕೆ ಪ್ರಚಲಿತ ವಿದ್ಯಮಾನಗಳನ್ನೊಳಗೊಂಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ. 12:00ಗಂಟೆಗೆ ಪ್ರಸಾರ ಕಾರ್ಯದಲ್ಲಿ 4:00ಗಂಟೆಗೆ ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಕೇಳುವಿರಿ. 4:15ಕ್ಕೆ ಯುವವಾಣಿ, ಇದರಲ್ಲಿ ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ ದಿಕ್ಸೂಚಿ, ಪ್ರಸ್ತುತಿ ಸಂತೋಷ್ ಕೆಎನ್. 4:30ಕ್ಕೆ ನೆನಪು ನಿನಾದ.

ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ 5 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ನವದೆಹಲಿಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಭಾಗವಹಿಸಿದ ರೋಜ್ಗಾರ್ ಮೇಳ 2026 ನೇರ ಪ್ರಸಾರ. 6:30ಕ್ಕೆ ಅವಲೋಕನ, 6:50ಕ್ಕೆ ಹೆಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮ. ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವ ವಿಷಯ ತಜ್ಞರು ಕೃಷಿ ನಿರ್ದೇಶಕರಾದ ಡಾ ಜಿಟಿ ಪುತ್ರ, ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ, ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. 7:20ಕ್ಕೆ ಸುದ್ದಿಜೊಂಪೆ, ಪ್ರಾಯೋಜಕರು ದೇರಾಜೆ ಶ್ರೀ ಬಿದ್ದಪ್ಪ ಮತ್ತು ಸಂಸಾರ ಮುತ್ತರಮುಡಿ ಗ್ರಾಮ. 7:29ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45ಕ್ಕೆ ಭಾವಗೀತೆಗಳು. 8 ಗಂಟೆಗೆ ಕೇಂದ್ರ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಕಾರ್ಯಕ್ರಮ. ವಿಷಯ ವಿಕಸಿತ ಭಾರತಕ್ಕೆ ವಿಜ್ಞಾನ ಮತ್ತು ತಂತ್ರಜ್ಞಾನ. 9:30ಕ್ಕೆ ಪ್ರಚಲಿತ ವಿದ್ಯಮಾನ. ಇನ್ನು ರಾತ್ರಿ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಸಿ ರಾಮದಾಸ್ ಅವರಿಂದ ಹಾರ್ಮೋನಿಯಂ ವಾದನ. 10:30ಕ್ಕೆ ಕೇಂದ್ರ ಸರ್ಕಾರದ 12 ವರ್ಷಗಳ ಸಾಧನೆ ಕುರಿತು ವಿಶೇಷ ಧ್ವನಿಮುದ್ರಿತ ಸರಣಿ ಕಾರ್ಯಕ್ರಮ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05 ಆಗಲಿವೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಏನು ಧನ್ಯಳು ಲಕ್ಷ್ಮಿ ಎಂಥ ಮಾನ್ಯಳು. ಪುರಂದರದಾಸ ಕೀರ್ತನೆ, ಗಾಯಕರು ಡಾಕ್ಟರ್ ರಾಜ್ಕುಮಾರ್.

ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನೂ ಕೇಳೋಣ. ಅನುಚಿಂಗಪ್ಪ ಹಾಗೂ ಪ್ರೇಮಾ ಅವರು ಹಾಡಿರುವ ಗೀತೆ ಬಾದೇವಿ ಕಾವೇರಮ್ಮೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಮೇಘನಾ ಕುಲಕರ್ಣಿಯವರು ಹಾಡಿರುವ ಬೈತಡ್ಕ ಜಾನಕಿಯವರ ರಚನೆ ಹೂವು ಬಂದೊಟ್ಟು ಪೂಜೆಗೆ ಹೂವು ಬಂದೊಟ್ಟು.

0: ಇದುವರೆಗೆ ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಆಲಿಸಿದಿರಿ.
1: ಪತ್ರಿಕೆ ಎಂದರೆ ಸುದ್ದಿ, ಪತ್ರಿಕೆ ಎಂದರೆ ಸಂತೋಷ, ಪತ್ರಿಕೆ ಎಂದರೆ ಶಿಕ್ಷಣ, ಸಂಸ್ಕೃತಿ, ವಿಜ್ಞಾನ ಎಲ್ಲವೂ.
2: ಪತ್ರಿಕೆ ಜನಜೀವನದ ಪ್ರತಿಬಿಂಬ, ಪತ್ರಿಕೆ ಜನಜೀವನಕ್ಕೆ ಗತಿಬಿಂಬ. ವಿಶ್ವದ ಎಲ್ಲ ಕ್ಷೇತ್ರಗಳ ಸಾಧಕರು ಪತ್ರಿಕೆಗಳಿಂದ ಪ್ರೇರಣೆ ಪಡೆದವರೇ. ಮಕ್ಕಳು ಎಳವೆಯಿಂದಲೇ ಪತ್ರಿಕೆಗಳನ್ನು ಓದುವಂತೆ ಪ್ರೇರೇಪಿಸಿ ಅವರ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾಗೋಣ.
0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಸಮಯ 6:30 ಗಳಾಗಲಿವೆ. ಮುಂದಿನ ಕಾರ್ಯಕ್ರಮ ಚಿಂತನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಇದು ದೇವರ ದಾಸಿಮಯನ ವಚನ. ಬಸವಣ್ಣನವರು ಕೂಡ ಭಕ್ತಿಯ ಕುರಿತು ಹಮ್ಮಿನ ಭಕ್ತಿ ಕರ್ಮಕ್ಕೆ ಮೊದಲು ಮರುಮವ ನರಿಯದ ಮಾಟ ಸುಯಿದಾನದ ಕೇಡು ಬಂದ ಸಮಯೋಚಿತವ ಅರಿಯದಿದ್ದೊಡೆ ನಿಂದಿರಲೊಲ್ಲ ಕೂಡಲ ಸಂಗಮ ದೇವ ಎಂದಿರುವರು. ಅಂದರೆ ಸಮರ್ಪಣಾ ಭಾವದಿಂದ ಮಾತ್ರ ಭಗವಂತನ ಒಲಿಮೆ ಸಾಧ್ಯ. ಮೊದಲು ನಾವು ಭಕ್ತಿ ಎಂದರೇನು ಅರಿಯಬೇಕಿದೆ. ಇದೊಂದು ಪರಿಕಲ್ಪನೆ. ಅರಿವು ಅಂದ್ರೆ ದೃಢ ನಂಬಿಕೆ ಎಂಬುದಾಗಿ ತಿಳಿಸಿರುವರು ಶರಣರು. ನಂಬು ನಂಬಲೆ ಮನವೇ ಹಂಬಲಿಸದಿರುವರಿದೆ ನಂಬಿಕೆಯ ಕಾರಣವು ಸಾಂಬನೊಲಿಯುವುದಕ್ಕೆ. ಹೀಗಾಗಿ ಪರಮಾತ್ಮನ ಪ್ರೀತಿಗೆ ಪಾತ್ರರಾಗಿ ಅವರೊಂದಿಗೆ ಲೀನವಾಗಲು ಜೊತೆಯಾಗಲು ಮುಖ್ಯವಾಗಿ ನಮಗೆ ಭಕ್ತಿ ಬೇಕು. ಭಕ್ತಿಯಲ್ಲಿ ನವವಿಧ ಭಕ್ತಿಗಳು ಅಂದರೆ ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನೆ, ಅರ್ಚನ, ವಂದನೆ, ದಾಸೆ ಹಾಗೂ ಸತ್ಯ ಮತ್ತು ಆತ್ಮ ನಿವೇದನಾ ಭಕ್ತಿ ಎಂಬುದಾಗಿ ಹೇಳುವುದು ಕೃತಿಗಳಲ್ಲಿ ಕಾಣಬಹುದಾಗಿದೆ. ಕಾರಣ ಪರಮಾತ್ಮನ ಕೃಪೆಗೆ ಪಾತ್ರರಾಗಬೇಕಾದರೆ ಭಕ್ತಿ ಯೋಗ ಮುಖ್ಯ. ಅಂದರೆ ದೇವರನ್ನು ಆರಾಧಿಸುವ, ಧ್ಯಾನಿಸುವ, ಪ್ರೀತಿಸುವ ಹಾಗೂ ಯಾರು ಇದನ್ನು ನಿರಂತರವಾಗಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬರುವರೋ ಅವರನ್ನು ಪರಮಾತ್ಮ ಪ್ರೀತಿಯಿಂದ ತನ್ನಲ್ಲಿಗೆ ಕರೆದುಕೊಳ್ಳುವನು. ಇದನ್ನೇ ಮುಕ್ತಿ ಎಂದು ಕರೆಯುವರು. ಭಕ್ತಿಯಲ್ಲಿ ಪ್ರಮುಖವಾಗಿ ಬಾಹ್ಯ ಭಕ್ತಿ ಹಾಗೂ ಸೂಕ್ಷ್ಮ ಭಕ್ತಿ ಎಂಬುದಾಗಿ ಕಾಣಬಹುದಾಗಿದೆ. ಇದನ್ನು ಅರ್ಥೈಸಿಕೊಳ್ಳುವುದು ಕೂಡ ಕಷ್ಟ ಸಾಧ್ಯ. ಬೀಜದಿಂದ ವೃಕ್ಷವೋ ವೃಕ್ಷದಿಂದ ಬೀಜವೋ ಅರಿಯಲು ಅಸಾಧ್ಯವೆಂಬಂತೆ ಭಕ್ತಿಯಿಂದ ಶಿವಾನುಗ್ರಹವು ಶಿವಾನುಗ್ರಹದಿಂದ ಭಕ್ತಿಯೋ ಇದನ್ನೇ ಧರ್ಮದ ಮರ್ಮವೆಂದು ಕರೆಯುವರು. ಇದನ್ನು ಅರಿತಾಗಲೇ ನಿಜ ಮಾನವ ಆಗಲಿಕ್ಕೆ ಸಾಧ್ಯ. ಹಾಗಾದಾಗ ಮಾನವ ಮಹಾದೇವನಾಗಬಲ್ಲ ಎಂಬುದಾಗಿಯೂ ಕೂಡ ಶರಣರು ಹೇಳಿದ್ದಾರೆ. ಭಕ್ತಿಯ ಪರಾಕಾಷ್ಠತೆಯನ್ನ ಪ್ರೀತಿಯನ್ನ ಅರುಹಿದ್ದಾರೆ. ಸರ್ವಜ್ಞನು ಸಹ ತನ್ನ ವಚನದಲ್ಲಿ ಭಕ್ತಿ ಎಂಬುದೇ ಬೀಜ, ಮುಕ್ತಿ ಎಂಬುದೇ ಫಲ ಎಂದಿರುವರು. ಮಾಗಿದ ಫಲ ಸಿಗಬೇಕಾದರೆ ಅಂತಃಕರಣ ಪ್ರೀತಿ, ಮಮತೆ, ವಾತ್ಸಲ್ಯ, ಆರಾಧನೆ ಬಹಳ ಮುಖ್ಯ. ಮನಸ್ಸು ಮತ್ತು ದೇಹ ಎಂಬ ಈ ಹಸನಾದ ಹೊಲದಲ್ಲಿ ಬಿತ್ತಿದ ಬೀಜ ರಸಭರಿತ ಫಲ ನೀಡುವಂತೆ ಪರಮಾತ್ಮ ಭಕ್ತಿಗೆ ಮೆಚ್ಚಿ ಮುಕ್ತಿ ಎಂಬ ಫಲವನ್ನು ನಮಗೆ ನೀಡಿ ಹಾರೈಸುವನು. ಇಂತಹ ಭಕ್ತಿ ಪಡೆಯಲು ಮುಖ್ಯವಾಗಿ ಗುರುವಿಗೆ ತನುವನ್ನ, ಲಿಂಗಕ್ಕೆ ಮನವನ್ನ, ಜಂಗಮಕ್ಕೆ ಧನವನ್ನ ಸಮರ್ಪಣಾ ಭಾವದಿಂದ, ಸಂತೋಷದಿಂದ, ನನ್ನದು ಎಂಬುದು ಏನು ಇಲ್ಲ ಎಂಬ ಭಾವದೊಂದಿಗೆ ಅರ್ಪಿಸಿದಾಗ ಭಕ್ತಿ ನಮ್ಮಲ್ಲಿ ಮೂಡು. ಅಲ್ಲಿ ಪರಮಾತ್ಮ ವಾಸಿಸುತ್ತಾನೆ. ಅಷ್ಟೇ ಅಲ್ಲ, ಭಕ್ತಿಯ ಪರಾಕಾಷ್ಠತೆ ಹೊಂದಿದ ತನ್ನ ಭಕ್ತರನ್ನ ತನ್ನೊಂದಿಗೆ ಕರೆದೊಯ್ಯುವನು ಎಂಬುದಕ್ಕೆ ಅನೇಕ ನಿದರ್ಶನಗಳನ್ನು ಕೂಡ ಕಾಣಬಹುದಾಗಿದೆ. ಉದಾಹರಣೆಗೆ ಮಾರ್ಕಾಂಡೇಯನ ಭಕ್ತಿ, ಬೇಡರ ಕಣ್ಣಪ್ಪನ ಭಕ್ತಿ, ಭಕ್ತ ಪ್ರಹ್ಲಾದ, ಏಕಲವ್ಯ, ಹಾಗೇನೆ ಶರಣ ಸುರಗಿ ಚೌಡಯ್ಯ, ಅಲ್ಲದೆ ಇತ್ತೀಚಿನ ಕಲಿಗಾಲದಲ್ಲಿಯೂ ಕೂಡ ಅನೇಕ ಶರಣ ಸಂತ ಮಹಾಂತರ ನಿದರ್ಶನಗಳನ್ನು ಕೂಡ ನಾವು ಕಾಣಬಹುದಾಗಿದೆ. ಅಷ್ಟ ಮದಗಳನ್ನ ಮೆಟ್ಟಿ ಹಾಕಿ ಸೃಷ್ಟಿ ಗತಿಪತಿ ಪರಮಾತ್ಮನ ಧ್ಯಾನ ಆರಾಧನೆ ಮಾಡುವ ಮೂಲಕ, ನಮ್ಮ ಕರ್ಮಗಳನ್ನ ಭಗವಂತನಿಗೆ ಅರ್ಪಿಸುವ ಮೂಲಕ ನಮ್ಮ ಭಕ್ತಿ ಆತನ ಅಂತರಂಗಕ್ಕೆ ತಲುಪಿ ಪ್ರೀತಿಯ ಮಡಿಲಿನಲ್ಲಿ ನಮ್ಮನ್ನು ಕರೆದುಕೊಳ್ಳುವ ಎಂಬುದಾಗಿದೆ. ಇದನ್ನೇ ಭಕ್ತಿ ಎಂಬುದಾಗಿ ಕರೆಯುತ್ತಾರೆ. ಪ್ರೇಮದ ಸಫಲತೆ ಅಲ್ಲವೇ? ಭಕ್ತಿಯೇ ಇಲ್ಲದೆ ಹೋಗಿದ್ದರೆ ಆತ್ಮ ಮತ್ತು ಪರಮಾತ್ಮ ಈ ದೇಹದಲ್ಲಿ ಜೀವಾತ್ಮನಾಗಿ ಜೀವದಾನ ಕರುಣಿಸಲು ಸಾಧ್ಯವೇ? ನಮ್ಮ ಭಕ್ತಿ ಆತನ ಪ್ರೀತಿಯ ಸಮ್ಮಿಲನದಿಂದ ಮಾನವ ಎಂದು ಜೀವ ಜಗತ್ತಿನಲ್ಲಿ ಬದುಕುತ್ತಿದ್ದಾನೆ ಎಂಬ ಸತ್ಯವನ್ನ ಅರಿಯಬೇಕಿದೆ. ಈ ಕುರಿತು ಒಂದು ವಚನ: ಸಂಸಾರ ಸಾಗರದಿ ಸುಖ ದುಃಖ ಎರಡುಂಟು, ಹಿಗ್ಗದೆ ಕುಗ್ಗದೆ ಜಗ್ಗು ಜೀವನ ರಥವ, ಅಡೆತಡೆಗಳೆಂಬ ತೆರೆಗಳು ಏರಿ ಬರುತ್ತಲೇ ಹವು, ಚಿಂತ್ಯಾಗ ಮಾಡುತ್ತೀನಿ ಶಿವ ನಿರುವವರೆಗೆ, ಸತ್ಯ ಧರ್ಮಗಳೆಂಬ ಹುಟ್ಟು ಹಾಕುತ್ತಲೇ ಸಾಗು ನೀ ಮುಂದಕ್ಕೆ, ಮುಕ್ತಿಯ ಪಥ ತಲುಪುವವರೆಗೆ ಭಕ್ತಿಯಲ್ಲಿ ಕರೆದೊಡೆ, ಜೊತೆಗೆ ಬರುವನು ನಮ್ಮಯ್ಯ ಶ್ರೀಗುರು ಚಂದ್ರಶೇಖರ ಒಡೆಯ. ನಮ್ಮಯ್ಯ ಶ್ರೀಗುರು ಚಂದ್ರಶೇಖರ ಒಡೆಯ.
1: ಇದುವರೆಗೆ MP.M. ಕೊಟ್ರಯ್ಯ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
2: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:35. ಇನ್ನು ಕೇಳೋಣ ರೈತರಿಗೆ ಸಲಹೆ.
3: ಭತ್ತವನ್ನು ಬೆಳೆಯುವಂಥ ರೈತ ಬಾಂಧವರು ಗಮನಿಸಬೇಕು. ಭತ್ತದ ಬೇಸಾಯಕ್ಕೆ ನಾವು ರೋಗರಹಿತ ಬಿತ್ತನೆ ಬೀಜಗಳನ್ನು ಮಾತ್ರ ಬಳಸ್ಕೋಬೇಕಾಗತ್ತೆ. ಭತ್ತ ಬೆಳೆಯುವಾಗ ಗದ್ದೆಗೆ ಸಾಕಷ್ಟು ಪ್ರಮಾಣದ ಕೊಟ್ಟಿಗೆ ಗೊಬ್ಬರ ಮತ್ತು ಹಸಲೆ ಗೊಬ್ಬರವನ್ನು ಬಳಸ್ಕೋಬೇಕು. ಬಿತ್ತನೆ ಬೀಜವನ್ನು ನಾವು ಶಿಲೀಂದ್ರನಾಶಕದ ಉಪಚಾರದ ಜೊತೆಗೆ

ಸಫಲತೆ ನೋಡ. ಅನುಭಾವವಿಲ್ಲದ ಭಕ್ತಿ ತಲೆ ಕೆಳಗಾದುದಯ್ಯ. ಅನುಭಾವ ಭಕ್ತಿಗೆ ಆಧಾರ, ಅನುಭವ ಭಕ್ತಿಗೆ ನೆಲೆ. ಅನುಭಾವವುಳ್ಳವರ ಕಂಡು ತುಲ್ಯ ಸಂಭಾಷಣೆ ಬೆಸಗೊಳ್ಳದಿದ್ದೊಡೆ ನರಕದಲ್ಲಿ ಇಕ್ಕಯ್ಯ ರಾಮನಾಥ.

0: ಉಪ್ಪುನೀರಿನ ಉಪಚಾರಕ್ಕೂ ಕೂಡ ಒಳಪಡಿಸಬೇಕಾಗತ್ತೆ. ಶಿಲೀಂದ್ರನಾಶಕದಿಂದ ಉಪಚಾರ ಮಾಡೋದರಿಂದ ಭತ್ತದ ಬೆಳೆಗೆ ಬೀಜದಿಂದ ಬರುವಂಥ ರೋಗಗಳನ್ನು ನಾವು ತಡೆಗಟ್ಟಬಹುದು. ಜಳ್ಳು ಬೀಜಗಳನ್ನು ನಾವು ಬೇರ್ಪಡಿಸೋದಕ್ಕೆ ಉಪ್ಪು ನೀರಿನ ಉಪಚಾರಕ್ಕೆ ಒಳಪಡಿಸಬೇಕಾಗತ್ತೆ. ಪ್ರತಿ ಕಿಲೋಗ್ರಾಂ ಭತ್ತದ ಬಿತ್ತನೆ ಬೀಜಕ್ಕೆ ನಾವು 2 ಗ್ರಾಂನಷ್ಟು ಕಾರ್ಬನ್ಡೈಸಿಮ್ ಮ್ಯಾಂಕೋಜಬ್ ಶಿಲೀಂದ್ರನಾಶಕವನ್ನು ಉಪಚರಿಸಬೇಕಾಗತ್ತೆ. ಇದಕ್ಕೆ ಬದಲಾಗಿ ನಾವು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 2 ಗ್ರಾಂನಷ್ಟು ಟ್ರೈಸೈಕ್ಲೋಸೋಲ್ ಎಂಬ ಒಂದು ಶಿಲೀಂದ್ರನಾಶಕದಿಂದ ಕಡ್ಡಾಯವಾಗಿ ಬೀಜೋಪಚಾರ ಮಾಡಬೇಕು. ಆನಂತರನೇ ನಾವು ಬಿತ್ತನೆಗೆ ಬಳಸ್ಕೋಬೇಕಾಗತ್ತೆ. ಸಾಧಾರಣವಾಗಿ ಭತ್ತದ ಬೆಳೆಯಲ್ಲಿ ಪ್ರತಿ ಎಕರೆಗೆ 25-30 ಕಿಲೋಗ್ರಾಂನಷ್ಟು ಬಿತ್ತನೆ ಬೀಜದ ಪ್ರಮಾಣವನ್ನು ಶಿಫಾರಸು ಮಾಡಲಾಗತ್ತೆ. ಈ ಒಂದು ಬಿತ್ತನೆ ಬೀಜವನ್ನು ನಾವು ಉಪ್ಪು ನೀರಿನ ಉಪಚಾರಕ್ಕೆ ಒಳಪಡಿಸಬೇಕಾಗತ್ತೆ. ಈ ಉಪ್ಪು ನೀರಿನ ದ್ರಾವಣವನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ನಾವು 1 ಭಾಗ ಅಡುಗೆ ಉಪ್ಪು, 4 ಭಾಗ ನೀರನ್ನು ಬೆರೆಸ್ಕೊಂಡು ದ್ರಾವಣ ಮಾಡಿಕೊಂಡು ಆ ದ್ರಾವಣದಲ್ಲಿ ಈ ಭತ್ತದ ಬಿತ್ತನೆ ಬೀಜವನ್ನು ನಾವು ಅದ್ದಿ ಜಳ್ಳನ್ನು ಬೇರ್ಪಡಿಸಬೇಕು. ಆನಂತರ ಈ ಗಟ್ಟಿ ಬೀಜಗಳನ್ನು ನಾವು ಬಳಸ್ಕೋಬೇಕಾಗತ್ತೆ. ಗಟ್ಟಿಯಾದಂಥ ಬೀಜಗಳನ್ನು ನಾವು ಬೇರ್ಪಡಿಸ್ಕೊಂಡ ನಂತರ 2-3 ಸಾರಿ ತಣ್ಣೀರಿನಲ್ಲಿ ಚೆನ್ನಾಗಿ ತೊಳೆಯಬೇಕಾಗತ್ತೆ. ಆನಂತರ ಸುಮಾರು 8-12 ಗಂಟೆ ಕಾಲ ಈ ಭತ್ತದ ಬಿತ್ತನೆ ಬೀಜವನ್ನು ನೀರಿನಲ್ಲಿ ನೆನೆಸಬೇಕಾಗತ್ತೆ. ಈ ನೆನೆಸಿದಂಥ ಬೀಜಗಳನ್ನು ನಾವು ನೀರಿನಿಂದ ತೆಗೆದು 1 ಎಕರೆಗೆ ಬೇಕಾದಂತಹ ಈ 25-30 ಕಿಲೋಗ್ರಾಂನಷ್ಟು ಬಿತ್ತನೆ ಬೀಜಕ್ಕೆ 50-60 ಗ್ರಾಂನಷ್ಟು ಕಾರ್ಬನ್ಡೈಸಿಮ್ ಮ್ಯಾಂಕೋಜಬ್ ಶಿಲೀಂದ್ರನಾಶಕದ ಒಂದು ಉಪಚಾರವನ್ನು ಮಾಡಬೇಕಾಗತ್ತೆ. ಮುಖ್ಯವಾಗಿ ಪ್ರತಿ ಕಿಲೋಗ್ರಾಮ್ಗೆ 2 ಗ್ರಾಂ ಪ್ರಮಾಣದಲ್ಲಿ ರಾಸಾಯನಿಕವನ್ನು ನಾವು ಬಳಸ್ಕೋಬೇಕಾಗತ್ತೆ. ಅದೇ ರೀತಿ 50-60 ಗ್ರಾಂನಷ್ಟು ಈ ಟ್ರೈಸೈಕ್ಲೋಸೋಲ್ ಶಿಲೀಂದ್ರನಾಶಕದಿಂದ ಕೂಡ ನಾವು ಬೀಜೋಪಚಾರವನ್ನು ಮಾಡಬಹುದು. ಈ ರೀತಿ ಶಿಲೀಂದ್ರನಾಶಕದ ಒಂದು ಉಪಚಾರವನ್ನು ಮಾಡಿ ನೆರಳಿನಲ್ಲಿ ಒಣಗಿಸ್ಬೇಕಾಗತ್ತೆ. ಈ ಬೀಜೋಪಚಾರ ಮಾಡಿದಂಥ ಬಿತ್ತನೆ ಬೀಜವನ್ನು ನಾವು 1 ಚೀಲದಲ್ಲಿ ಗಟ್ಟಿಯಾಗಿ ಕಟ್ಟಿ ಮೊಳಕೆ ಒಡೆಯೋದಕ್ಕೆ ಇಡಬೇಕಾಗತ್ತೆ. ಆನಂತರ ಅದು ಮೊಳಕೆ ಬಂದ ನಂತರ ಸಸಿ ಮಡಿಗೆ ನಾವು ಬಳಸ್ಕೋಬೇಕಾಗತ್ತೆ. ಈಗ ನಾವು ದೀರ್ಘಾವಧಿ ತಳಿಗಳನ್ನು ಬಳಸ್ಕೊಳ್ಳೋದಾದರೆ, ಅಂದರೆ ದೀರ್ಘಾವಧಿ ತಳಿಗಳು ಅಂದರೆ 140-145 ದಿನವನ್ನು ಕಟಾವಿಗೆ ತೆಗೆದುಕೊಳ್ಳುವಂಥ ತಳಿಗಳು, ಈ ತಳಿಗಳನ್ನಾದರೆ ನಾವು ಜುಲೈ ತಿಂಗಳ 2ನೇ ವಾರದ ಒಳಗಾಗಿ ಕಡ್ಡಾಯವಾಗಿ ನಾಟಿ ಮಾಡಬೇಕಾಗತ್ತೆ. ಈ ದೀರ್ಘಾವಧಿ ತಳಿಗಳನ್ನು ನಾವು ತಡವಾಗಿ ನಾಟಿ ಮಾಡಿದರೆ ಅವು ಬೆಂಕಿ ರೋಗದ ಬಾಧೆಗೆ ತುತ್ತಾಗ್ತವೆ. ಇನ್ನು ಈ ಭತ್ತದ ಸಸಿಗಳನ್ನು ನಾಟಿ ಮಾಡೋದಕ್ಕಿಂತ ಮೊದಲಿಗೆ ನಾವು ಸಸಿಮಡಿಯ ಪೈರುಗಳ ತುದಿಭಾಗವನ್ನು ಕತ್ತರಿಸಿ ಆನಂತರ ನಾಟಿಗೆ ಉಪಯೋಗಿಸಬೇಕು. ಇದರಿಂದ ಈ ಕಾಂಡ ಕೊರೆಯುವಂಥ ಕೀಟದ ಸಮಸ್ಯೆಯನ್ನು ನಾವು ಕಡಿಮೆ ಮಾಡಬಹುದು. ಸಾಧಾರಣವಾಗಿ ನಾಟಿಗೆ 21-28 ದಿನಗಳ ಸಸಿಗಳನ್ನು ಶಿಫಾರಸು ಮಾಡಲಾಗತ್ತೆ. ಈ ವಯಸ್ಸಿನ ಸಸಿಗಳನ್ನೇ ನಾವು ನಾಟಿಗೆ ಬಳಸ್ಕೋಬೇಕಾಗತ್ತೆ. ಪ್ರತಿ 3 ಬೆಳೆಗೆ 1 ಸಾರಿಯಂತೆ ನಾವು ಎಕರೆಗೆ 8 ಕಿಲೋಗ್ರಾಂನಷ್ಟು ಸತುವಿನ ಸಲ್ಫೇಟನ್ನು 25 ಕಿಲೋಗ್ರಾಂನಷ್ಟು ಮರಳಿನ ಜೊತೆಯಲ್ಲಿ ಮಿಶ್ರಣ ಮಾಡಿಕೊಂಡು ನಾಟಿ ಮಾಡುವಂಥ ಸಂದರ್ಭದಲ್ಲಿ ಮಣ್ಣಿಗೆ ಸೇರಿಸಬೇಕಾಗತ್ತೆ. ಇದರ ಜೊತೆಗೆ ನಾವು ಎಕರೆಗೆ 2 ಕಿಲೋಗ್ರಾಂನಷ್ಟು ಬೋರಾಕ್ಸನ್ನು 5 ಕಿಲೋಗ್ರಾಂನಷ್ಟು ಕೊಟ್ಟಿಗೆ ಗೊಬ್ಬರದ ಜೊತೆಯಲ್ಲಿ ಮಿಶ್ರಣ ಮಾಡಿ ನಾಟಿಗಿಂತ ಮುಂಚೆ ಬೇರೆ ರಸಗೊಬ್ಬರದ ಜೊತೆ ಬೆರೆಸ್ತಲೇ ಪ್ರತ್ಯೇಕವಾಗಿ ಮಣ್ಣಿಗೆ ಸೇರಿಸಬೇಕಾಗತ್ತೆ. ಇದರಿಂದ ಭತ್ತದಲ್ಲಿ ಜಳ್ಳಿನ ಪ್ರಮಾಣವನ್ನು ನಾವು ಕಡಿಮೆ ಮಾಡ್ಕೋಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ಗೋಣಿಕೊಪ್ಪಲು ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರನ್ನು ಸಂಪರ್ಕಿಸಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 6:40 ಈಗ ಸ್ವರಮಾಧುರ್ಯ ಕೇಳೋಣ. ಆರ್ ಗಣೇಶ್ ಅವರು ಹಾಡಿರುವ ಮಹಾರಾಜಪುರಂ ಸಂತಾನಂ ಅವರ ರಚನೆಯ ತಿಲ್ಲಾನ, ರಾಗ ಬಸಂತ ಬಹಾರ್, ಆದಿತಾಳ

0: ಇದುವರೆಗೆ ಆರ್ ಗಣೇಶ್ ಅವರು ಹಾಡಿರುವ ಮಹಾರಾಜಪುರಂ ಸಂತಾನಂ ಅವರ ರಚನೆಯನ್ನು ಆಲಿಸಿದಿರಿ. ಇದು ಇಂದಿನ ಸ್ವರಮಾಧುರ್ಯ. ಆಕಾಶವಾಣಿ ಮಡಿಕೇರಿ, ಸಮಯ 6:45. ಮುಂದಿನ ಕಾರ್ಯಕ್ರಮ ನ್ಯಾಯವಾಣಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ

0: ಬಸವಪ್ರಸಾದ್ ಕುನಾಲೆ ಸರ್, ನಮಸ್ಕಾರ.
1: ನಮಸ್ಕಾರ ಸರ್.
0: ಈಗ ಸಾಮಾನ್ಯವಾಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಆಸ್ಪತ್ರೆಗೆ ಹೋಗಿರ್ತೀವಿ, ಹಾಗೆ ಚಿಕಿತ್ಸೆ ಪಡ್ಕೊಂಡು ಬಂದಿರ್ತೀವಿ. ಆದರೆ ಕೆಲಸಲ ಈ ತುರ್ತು ಚಿಕಿತ್ಸೆ ಇರುತ್ತೆ, ತುರ್ತು ಪರಿಸ್ಥಿತಿನಲ್ಲಿ ಭಾಳ ಸಮಸ್ಯೆ ಇರ್ತದೆ, ಭಾಳ ಕ್ವಿಕ್ ಆಗಿ ಎಮರ್ಜೆನ್ಸಿ ಟ್ರೀಟ್ಮೆಂಟಿಗೆ ನಾವು ಹೋಗಿರ್ತೀವಿ. ಆಸ್ಪತ್ರೆಗಳು ಆ ತುರ್ತು ಚಿಕಿತ್ಸೆಯನ್ನು ಕೊಡಲಿಕ್ಕೆ ಹಿಂದೇಟ್ ಹಾಕ್ಬೋದು, ಯಾಕಂದ್ರೆ ಇವರಿಗೆ ಅಷ್ಟೆಲ್ಲ ಖರ್ಚನ್ನು ಬರೆಸೋ ಸಾಮರ್ಥ್ಯ ಐತೋ ಇಲ್ಲ ಅಂತ ಏನೋ ಒಂದು ಬಂದರೆ ಬರ್ಬೋದು. ಆವಾಗ ರೋಗಿಗೆ ಏನು ಹಕ್ಕಿದೆ ಮತ್ತು ಆಸ್ಪತ್ರೆಗಳ ಕರ್ತವ್ಯ ಏನು ಸರ್?
1: ಸರ್, ಮೊದಲನೇದಾಗಿ ಯಾವುದೇ ಹಾಸ್ಪಿಟ್ಲು ಆಗಲಿ, ಯಾವುದೇ ಡಾಕ್ಟರ್ ಆಗಿರಲಿ, ಅವರು ಎಮರ್ಜೆನ್ಸಿಗೆ ಬಂದಾಗ, ಏನೋ ಎಮರ್ಜೆನ್ಸಿ ನೀಡ್ ಕೊಡಬೇಕು, ಕೇರ್ ಕೊಡಬೇಕು ಅಂತ ಹೇಳಿದಾಗ ಅವ್ರನ್ನ ರಿಜೆಕ್ಟ್ ಮಾಡೋದಕ್ಕಾಗಲ್ಲ. ಮೊದಲನೇದಾಗಿ ಅವ್ರದ್ದು ಏನು ಎಮರ್ಜೆನ್ಸಿ ಇದೆ, ಅವ್ರಿಗೆ ಯಾವ ರೀತಿ ಅವ್ರನ್ನ ಫಸ್ಟ್ ಏಡ್ ಕೊಡಬೇಕು, ಇಲ್ಲಾಂದರೆ ಇಮಿಡಿಯೇಟ್ ಆಗಿ ಏನಾದರೂ ಆಪರೇಷನ್ ಮಾಡಬೇಕಾಗತ್ತಾ, ಅದು ಎಲ್ಲ ಏನು ಮೆಡಿಕಲಿ ನೆಸೆಸರಿ ಇದೆ ಅದೆಲ್ಲ ಆ್ಯಕ್ಷನ್ ತೊಗೊಂಡಾದ್ಮೇಲೆ ಅವ್ರು ಏನಾದರೂ ಸ್ಟೇಬಿಲೈಸ್ ಆದರೆ ಅವಾಗ ಅವ್ರನ್ನ ಏನು ಮಾಡ್ಬೋದು, ಅವ್ರಿಗೆ ಎಲ್ಲಿ ಆರ್ಥಿಕವಾಗಿ ಅವ್ರಿಗೆ ಶಕ್ತಿ ಇದೆ ಮೆಡಿಕಲ್ನ ತಗೊಳ್ಳೋದಕ್ಕೆ, ಅವ್ರಿಗೆ ಆ ಹಾಸ್ಪಿಟಲ್ನ ಶಿಫ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ನಾವೇನಾದರೂ ದೊಡ್ಡ ದೊಡ್ಡ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ ಎಮರ್ಜೆನ್ಸಿ ಆದಿ, ಅವ್ರಿಗೆ ಪ್ರಿಲಿಮಿನರಿ ಏನು ಅವ್ರಿಗೆ ಫಸ್ಟ್ ಏಡ್ ಕಿಟ್ ಕೊಡಬೇಕು, ಇಲ್ಲಾಂದರೆ ಆಪರೇಷನ್ ಮಾಡಬೇಕು, ಅದು ಮಾಡಾದ್ಮೇಲೆ ಅವ್ರು ಏನೋ ಸ್ಟೇಬಿಲೈಸ್ ಆದರು, ಇನ್ನೂ ಒಂದು 10 ದಿವಸ ಅವ್ರಿಗೆ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅಂದರೆ, ಅವ್ರು ನೆಕ್ಸ್ಟ್ ಅವ್ರಿಗೆ ಸರ್ಕಾರಿ ಹಾಸ್ಪಿಟ್ಲಿಗೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಆದರೆ ನಾವು ನಿಮಗೆ ನೀವು ನಮ್ಮ ಫೀಸೇ ಕೊಟ್ಟಿಲ್ಲ, ವಿತೌಟ್ ಫೀಸ್ ಕೊಡಲಾರ್ದೆ ನಾವು ನಿಮ್ಮನ್ನ ಬಿಡಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಏನಾದರೂ ಹೇಳಿದ್ರೆ ನಮ್ಗೆ ಇವಾಗ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಅಂತ ಒಂದು ಸಂಸ್ಥೆ ಇದೆ, ಆ ಮೆಡಿಕಲ್ ಕೌನ್ಸಿಲ್ ಅಲ್ಲಿ ನಾವು ಆ ಹಾಸ್ಪಿಟಲ್ ಅಗೇನ್ಸ್ಟ್ ಇಲ್ಲಾಂದ್ರೆ ಆ ಡಾಕ್ಟರ್ ಅಗೇನ್ಸ್ಟ್ ನಾವು ಕಂಪ್ಲೇಂಟ್ ಫೈಲ್ ಮಾಡ್ಬೋದು,
0: ಮಾಡ್ಬೇಕಾಗತ್ತೆ.
1: ಇಲ್ಲಾಂದ್ರೆ ನಮ್ಗೆ ಕನ್ಸ್ಯೂಮರ್ ಕೋರ್ಟ್ ಅಲ್ಲೂ ಕೂಡ ನಾವು ಕೇಳ್ಬೋದು, ಈ ತರ ನಮ್ಮ ಏನ್ ಹಕ್ಕಿದೆ ಅದನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತ ನಾವು ಕೇಳ್ಕೊಬಹುದು.
0: ಹೀಗೆ ನಾವು ನಿಶ್ಚಿತವಾಗಿ ಯಾವುದೇ ಒಂದು ಆಸ್ಪತ್ರೆಗೆ ಎಮರ್ಜೆನ್ಸಿ ಕೇಸ್ ಇದ್ದಾಗ ನಾವು ಅಲ್ಲಿ ಅಡ್ಮಿಟ್ ಆಗ್ಬೋದು, ಮತ್ತು ಎಮರ್ಜೆನ್ಸಿಯಾಗಿ ಇದ್ದಂತಹ ಎಲ್ಲ ಚಿಕಿತ್ಸೆಗಳನ್ನು ಆಸ್ಪತ್ರೆಯವರು ನೀಡಬೇಕಾಗತ್ತೆ. ಮತ್ತು ಹೇಗೆ ಅಂದರೆ, ಕೆಲಸಲ ಸುಮ್ಮನೆ ಮೇಲ್ನೋಟಕ್ಕೆ ಸ್ವಲ್ಪ ಸ್ವಲ್ಪ ನೋಡ್ದಂಗೆ ಮಾಡಿನೂ ಮಾಡೋಂಗಿಲ್ಲ, ಯಾಕಂದರೆ ಅಲ್ಲಿ ಏನಾಗಿರ್ತದೆ ಎಲ್ಲವಕ್ಕೂ ಪ್ರಾಥಮಿಕವಾಗಿ ಏನೇನು ಚಿಕಿತ್ಸೆ ನೀಡಬೇಕಾಗತ್ತೆ, ಚಿಕಿತ್ಸೆಯನ್ನು ನೀಡಬೇಕು. ಆಮೇಲೆ ನಂತರ ಅವ್ರಿಗೆ ಅನಿಸುತ್ತೆ, ರೋಗಿಗಳಿಗೆ ನಮ್ಮ ಈ ಆಸ್ಪತ್ರೆಯಲ್ಲಿ ನಮಗೆ ತುಂಬ ಹೆಚ್ಚು ಖರ್ಚಿರೋದ್ರಿಂದ ಭರಿಸೋಕ್ಕಾಗಲ್ಲ, ನಾವು ಬೇರೆ ಕಡೆ ಹೋಗ್ತೀವಿ ಅಂತಾರೆ. ಸರ್ಕಾರಿ ಆಸ್ಪತ್ರೆಗಾರ ಹೋಗ್ಬೋದು ಅಥವಾ ಇನ್ನೊಂದು ಬೇರೆ ಆಸ್ಪತ್ರೆಗೂ ಹೋಗ್ಬೇಕಂತ ಅನಿಸ್ಬೋದು ಅವರಿಗೆ. ಅದಕ್ಕೆ ಅವರು ಹೂ ಅನ್ಬೇಕಾಗತ್ತೆ, ಅವ್ರು ನಿಲ್ಲಿಸೋಂಗಿಲ್ಲ, ಇಲ್ಲ ನೀವು ಆಲ್ರೆಡಿ ಇಲ್ಲಿ ಅಡ್ಮಿಟ್ ಆಗಿದ್ದೀರಿ ಇಲ್ಲೇ ಮುಂದುವರಿಸಬೇಕು, ನಮ್ಮಲ್ಲೇ ಚಿಕಿತ್ಸೆಯನ್ನ ತಗೋಬೇಕು ಅಂತ ಹೇಳಿ ಹೇಳಂಗಿಲ್ಲ
1: ಸರ್ ಅಲ್ವಾ?
0: ಹಾಗಾಗಿ ಒಂದು ತುರ್ತು ಪರಿಸ್ಥಿತಿ, ಒಂದು ತುರ್ತು ಚಿಕಿತ್ಸೆಯನ್ನ ಎಲ್ಲಾದರೂ ಕೂಡ ತಗೊಳ್ಬಹುದು. ಅದಕ್ಕೆ ಕಾನೂನಿನ ಮೂಲಕವಾಗಿ ಏನೇನು ಸಹಕಾರ ಇದೆ ಎಲ್ಲವೂ ಕೂಡ ಸಿಗತ್ತೆ ಅಂತ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಂಡಂಗಾಯ್ತು. ಮಾಹಿತಿ ಮಾಡಿಕೊಟ್ಟಂತಹ ವಕೀಲರಾದಂತಹ ಬಸವಪ್ರಸಾದ್ ಕುನಾಲೆ ಅವರೇ, ನಿಮಗೆ ನಮ್ಮ ಕೇಳುಗರ ಪರವಾಗಿ ಧನ್ಯವಾದ. ನಮಸ್ಕಾರ.
1: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:49:30.
4: ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
5: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕ್ಕದ.
4: ಎಂಥ ತಪ್ಪು ಮಾಡ್ಲಿಕ್ಕತ್ತಿದಿ?
6: ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
7: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
8: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ, ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.

0: हमारा छोटा किसान बाजार से महंगे ब्याज पर ऋण लेने के लिए मजबूर था। हमने ऐसे करोड़ों छोटे किसानों को भी किसान क्रेडिट कार्ड की सुविधा से जोड़ा।
1: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
6: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
7: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
8: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
9: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
8: ಹಾಗಾದ್ರೆ ಇವತ್ತೇ ಹೋಗೋಣ
10: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.

ನಮ್ಮ ಪ್ರಾಚೀನ ಕಲೆಗಳು, ವಾಸ್ತುಶಿಲ್ಪ, ನೃತ್ಯ, ಪುರಾಣಗಳು ಸಾರುವ ಶುಭ ಸಂದೇಶಗಳನ್ನು ಮೈಗೂಡಿಸಿಕೊಂಡು ನಮ್ಮ ಮಕ್ಕಳು ಬೆಳೆಯಲಿ. ಭಾವಿ ಭಾರತ ಖಂಡಕ್ಕೆ ಸದೃಢ ಸುಸಂಸ್ಕೃತ ಪ್ರಜೆಗಳನ್ನು ನೀಡುವ ಹೊಣೆ ಪ್ರತಿಯೊಬ್ಬ ಪ್ರಜ್ಞಾವಂತ ಪ್ರಜೆಯದು.

0: ಬನ್ನಿ, ನಾಡ ಭವಿತವ್ಯಕ್ಕೆ ಹೊಸ ಕನಸು ಕಟ್ಟೋಣ. ಭದ್ರ ಭಾರತದ ರೂವಾರಿಗಳು ನಾವಾಗೋಣ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 6:55. ಇನ್ನು ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ. ಅಥ ವಾರ್ತಾ ಭಾರತ ಫ್ರಾನ್ಸ್ ಯುಹು ಆರ್ಥಿಕ

0: ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್ ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
1: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಕುಶಲನಗರ ಬಾಪೂಜಿ ಬಡಾವಣೆ ನಿವಾಸಿ ಬಿಎಂ ಕೃಷ್ಣಪ್ಪ ಇವರು ನಿನ್ನೆ ಸಂಜೆ ನಿಧನರಾದರು. 76 ವರ್ಷ ಪ್ರಾಯದ ಬಿಎಂ ಕೃಷ್ಣಪ್ಪ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 1 ಗಂಟೆಗೆ ಕುಶಲನಗರದ ಹಿಂದೂ ರುದ್ರಭೂಮಿಯಲ್ಲಿ ನಡೆಯಲಿದೆ. ಹರಿಹರ ಗ್ರಾಮ ಮತ್ತರ ನಿವಾಸಿ ತೀತಿರ ಮೋಟಯ್ಯ ಸಾಬು ನಿನ್ನಂದು ಮರಣಪಟ್ಟಿದ್ದು 78 ವಯತ್ರ ತೀತಿರ ಸಾಬು ಮೋಟಯ್ಯ ಅಂಡ ಆಕಿರಿ ಕಾರ್ಯ ಇಂದು ಅಂಡ ಸ್ವಂತ ಮನೆಯಲ್ಲಿ ನಡುಪ. ಮೂಲತ್ತು ಮೈತಾಡಿ ಕಾರಳಾನ ಪೌತಿ ಬಿದ್ದಪ್ಪ ಎಂಡ ಮೋವೋ ಮುಂಡಚಾಡಿರ ಕಾವೇರಿ ಕಾವೇರಪ್ಪ ಎಂಗ ನಿನ್ನಂದು ಮರಣಪಟ್ಟಿದ್ದು 69 ಬಯತ್ರ ಮುಂಡಚಾಡಿರ ಕಾವೇರಿ ಕಾವೇರಪ್ಪ ಎಂಗಡ ಕಿರಿ ಕಾರ್ಬಾರ್ ಇಂದು ಮಂಜನ 3 ಗಂಟೆಗೂ ಒಕ್ಕತೂಟಗಳತ್ತು ನಡುಪ. ಮೈಸೂರು ನಿವಾಸಿ ದಿವಂಗತ ಅಪ್ಪಣ್ಣಯ್ಯನವರ ಮಗ ಪುತ್ತಾಮನೆ ಎ ಉದಯ ಅವರು ತಮ್ಮ 65ನೇ ವರ್ಷ ಪ್ರಾಯದಲ್ಲಿ ನಿನ್ನೆ ನಿಧನರಾಗಿರುತ್ತಾರೆ. ಪುತ್ತಾಮನೆ ಎ ಉದಯ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 12 ಗಂಟೆಯ ಮೇಲೆ ಮೈಸೂರಿನ ಪಡುಬಿದ್ರಿಯಲ್ಲಿ ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ, ಸಮಯ 7 ಗಂಟೆ 2 ನಿಮಿಷಗಳಾಗಲಿವೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲೇ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಇದೇ ಶುಕ್ರವಾರ ಜೂನ್ 19 ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, ಎಸ್ ಡಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಜೂನ್ 19 ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ, ಇಂದು ರಾಜ್ಯಾದ್ಯಂತ 24 ಸ್ಥಳಗಳಲ್ಲಿ ವಿಶೇಷ ಕಾರ್ಯಕ್ರಮ.

0: ಕಾರ್ಯಕ್ರಮ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪೂರ್ವಭಾವಿಯಾಗಿ ಇಂದು ಬೆಳಗ್ಗೆ ಹಲವೆಡೆ ಯೋಗಾಥಾನ್. ಇಂದು ವಿಶ್ವ ಸಿಕೆಲ್ ಸೆಲ್ ಅನಿಮಿಯಾ ಜಾಗೃತಿ ದಿನಾಚರಣೆ. ಈಜುಪಟು ಧೀನಿಧಿ ದೇಸಿಂಘು ಅಹಮದಾಬಾದ್ನ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಕೂಟ ದಾಖಲೆ. ಈಗ ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯ ಯಶಸ್ವಿ ಅನುಷ್ಠಾನದ ನೆನಪಿಗಾಗಿ ಇಂದು ರಾಜ್ಯದಲ್ಲಿ ಒಟ್ಟು 24 ಸ್ಥಳಗಳಲ್ಲಿ ವಿಶೇಷ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಬೆಂಗಳೂರಿನಲ್ಲಿ 12, ರಾಜ್ಯದ ಉಳಿದ ಭಾಗಗಳಲ್ಲಿ 12 ಕಾರ್ಯಕ್ರಮಗಳು ಸಂಜೆ 4 ಗಂಟೆಗೆ ನಡೆಯಲಿದ್ದು, ಕೇಂದ್ರ ಸಚಿವರುಗಳಾದ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯ ಕೇಲಿ ಅಭಿಯಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಹಾಗೂ ವಿ ಸೋಮಣ್ಣ ಅವರು ತುಮಕೂರಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕಾರ್ಮಿಕರ ಭವಿಷ್ಯ ನಿಧಿ ಕಚೇರಿ ಲೆಕ್ಕಾಧಿಕಾರಿ ಮಂಜುನಾಥ್ ಜಮದಂಡಿ ಪ್ರದೇಶ ಸಮಾಚಾರಕ್ಕಾಗಿ ಕಾರ್ಯಕ್ರಮದ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಭಾರತದ ಪ್ರಧಾನಮಂತ್ರಿಯಾದಂಥ ಶ್ರೀಯುತ ನರೇಂದ್ರ ಮೋದಿಜಿಯವರು ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಕಾರ್ಯಕ್ರಮವನ್ನು ದೇಶಾದ್ಯಂತ ಸುಮಾರು 200 ಕಡೆಗೆ ಉದ್ಘಾಟಿಸಲಿದ್ದು, ಈ ಕಾರ್ಯಕ್ರಮದ ಅಂಗವಾಗಿ ಹುಬ್ಬಳ್ಳಿಯಲ್ಲಿ ದೇಶಪಾಂಡೆ ಫೌಂಡೇಶನ್ ಹಮ್ಮಿಕೊಳ್ಳಲಾಗಿದೆ. ಇದರ ಮೂಲ ಉದ್ದೇಶ PMVBRY ಮತ್ತು ಸಾಮಾಜಿಕ ಭದ್ರತಾ ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸುವುದು, ಮಾನ್ಯರು ಉದ್ಯೋಗದಾತರು ಮತ್ತು ಲಾಭಕಾರಗಳ ನಡುವೆ ಸಂವಾದ ಸಮಗೊಳಿಸುವುದು, ಹೊಸದಾಗಿ ನೇಮಕವಾದ ನೌಕರರಿಗೆ ನೇಮಕ ಪತ್ರಗಳನ್ನು ಹಂಚುವುದು, ಶ್ರಮಿಕ ಕಲ್ಯಾಣದ ಯೋಜನೆಗಳು ಮತ್ತು ಇತ್ತೀಚಿನ ಕಾರ್ಮಿಕ ಸುಧಾರಣೆ ಬಗ್ಗೆ ಜಾಗೃತಿ ಮೂಡಿಸುವುದು. ಸೊ ಈ ಕಾರ್ಯಕ್ರಮಕ್ಕೆ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು, ಅನೇಕ ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು, ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಉತ್ಪೂರ್ವಕವಾಗಿ ಕಾರ್ಮಿಕರ ಭವಿಷ್ಯ ನಿಧಿ ಸಂಘಟನೆಯಿಂದ ಕೋರಿಕೊಳ್ಳಲಾಗಿದೆ. ನಮಸ್ಕಾರ.
0: ರಾಜ್ಯದ ಮಾವು ಬೆಳೆಗಾರರ ಹಿತರಕ್ಷಣೆಗಾಗಿ ಬೆಲೆ ಕೊರತೆ ಪಾವತಿ ಯೋಜನೆ PDPS ಮೂಲಕ ನೆರವಾಗುವಂತೆ ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಕೇಂದ್ರ ಕೃಷಿ ಖಾತೆ ಸಚಿವರಿಗೆ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಹವಾಮಾನ ವೈಪರೀತ್ಯ ಮತ್ತು ಮಾರುಕಟ್ಟೆಯಲ್ಲಿ ಧಾರಣೆ ಕುಸಿತದಿಂದ ಮಾವು ಬೆಳೆಗಾರರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಧಾರವಾಡ, ಬೆಳಗಾವಿ, ರಾಮನಗರ, ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಸೇರಿದಂತೆ ರಾಜ್ಯದ ಪ್ರಮುಖ ಮಾರುಕಟ್ಟೆಗಳಲ್ಲಿ ತೋತಾಪುರಿ ಸೇರಿದಂತೆ ಒಟ್ಟಾರೆ ಮಾವಿನ ಬೆಲೆ ಲಾಭದಾಯಕವಾಗಿಲ್ಲ ಎಂದು ಸಚಿವ ಜೋಶಿ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಅಲ್ಪಸಂಖ್ಯಾತರ ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಗತಿ ಸುಧಾರಿಸಲು ಪ್ರಧಾನಮಂತ್ರಿಗಳ 15 ಅಂಶಗಳ ನೂತನ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಂತೆ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ನಿಸಾರ್ ಅಹಮದ್ ಸೂಚಿಸಿದ್ದಾರೆ. ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ತ್ರೈಮಾಸಿಕ ಪ್ರಗತಿ ಪರಿಶೀಲನೆ ಕೈಗೊಂಡು ಅವರು ಮಾತನಾಡಿದರು. ಸರ್ಕಾರದ ವಿವಿಧ ಯೋಜನೆಗಳ ಅನುಷ್ಠಾನದಲ್ಲಿ ಅಲ್ಪಸಂಖ್ಯಾತರಿಗಾಗಿ 15% ಕಾಯ್ದಿರಿಸಲಾಗಿದೆ. ಸಾಮಾಜಿಕ ಭದ್ರತಾ ಯೋಜನೆಗಳ ಲಾಭ ಅಲ್ಪಸಂಖ್ಯಾತರಿಗೆ ಸಕಾಲಕ್ಕೆ ದೊರಕಿಸುವುದು ಅಧಿಕಾರಿಗಳ ಕರ್ತವ್ಯ ಎಂದರು. ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇಂದು ಮತ್ತು ನಾಳೆ ಸ್ನಾತಕೋತ್ತರ ವಿದ್ಯಾರ್ಥಿಗಳ 9ನೇ ಸಂಶೋಧನಾ ಸಮ್ಮೇಳನ ಜರುಗಲಿದೆ. ಇಂದು ಬೆಳಗ್ಗೆ 10 ಗಂಟೆಗೆ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಬೆಂಗಳೂರಿನ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ನಿರ್ದೇಶಕ ಡಾ ತುಷಾರ್ ಕಾಂತಿ ಬೆಹರಾ ಉದ್ಘಾಟಿಸಲಿದ್ದಾರೆ. ಉಪಕುಲಪತಿ ಡಾ ಪಿಯು ಕೃಷ್ಣರಾಜ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಧಾರವಾಡ, ವಿಜಯಪುರ ಹಾಗೂ ಶಿರಸಿ ಮಹಾವಿದ್ಯಾಲಯ ಆವರಣಗಳ 25 ವಿಭಾಗಗಳಿಂದ 251 ವಿದ್ಯಾರ್ಥಿಗಳು ತಮ್ಮ ಸಂಶೋಧನಾ ಫಲಿತಾಂಶವನ್ನು ಸಂಶೋಧಕರು, ಪ್ರಾಧ್ಯಾಪಕರು, ವಿಷಯ ಪರಿಣಿತರಿಗೆ ಒಟ್ಟು 39 ಮೌಖಿಕ ಮತ್ತು 212 ಗೋಡೆ ಚಿತ್ರಗಳ ಮೂಲಕ ಮಂಡಿಸಲಿದ್ದಾರೆ. ದೇವಧಾನ್ಯ ರೈತ ಉತ್ಪಾದಕರ ಕಂಪನಿ ಸಹಜ ಸಮೃದ್ಧ ಸಂಸ್ಥೆ ಸಹಯೋಗದಲ್ಲಿ ಹುಬ್ಬಳ್ಳಿಯ ಅರ್ಬನ್ ಒಯಾಸಿಸ್ ಮಾಲ್ನಲ್ಲಿ ಇಂದಿನಿಂದ 3 ದಿನಗಳ ಹಲಸು ಮೇಳ ಆಯೋಜಿಸಿದೆ. ಹಿತ್ತಲ ಹೊನ್ನು ಹಲಸಿನ ವೈವಿಧ್ಯತೆಯನ್ನು ಪರಿಚಯಿಸಲು ರಾಜ್ಯದ ಹಲವು ಭಾಗಗಳ ರೈತರು ವಿವಿಧ ತಳಿಗಳ ಹಲಸುಗಳನ್ನು ಪ್ರದರ್ಶನ ಮತ್ತು ಮಾರಾಟಕ್ಕೆ ತರಲಿದ್ದಾರೆ. ಕೆಂಪು ಹಲಸಿನ ವಿಶಿಷ್ಟ ತಳಿಯಾದ ಚಂದ್ರ ಹಲಸು ಮಾರಾಟಕ್ಕೆ ಸಿಗಲಿದೆ. ಮುಂಗಾರಿಗೆ ಬಿತ್ತಲು ತರಕಾರಿ ದೇಸಿ ಬೀಜ, ದೇಸಿ ಭತ್ತ ಮತ್ತು ಸಿರಿಧಾನ್ಯಗಳು ಮೇಳದಲ್ಲಿ ಲಭ್ಯವಿವೆ ಎಂದು ಸಂಘಟಕರು ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್

0: ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಧ್ಯೇಯವಾಕ್ಯದೊಂದಿಗೆ ನಾಡಿದ್ದು ಭಾನುವಾರ 21 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪ್ರಯುಕ್ತ ಪೂರ್ವಭಾವಿಯಾಗಿ ಇಂದು ಬೆಳಗ್ಗೆ 7 ರಾಜ್ಯಾದ್ಯಂತ ಹಲವೆಡೆ ಜನಜಾಗೃತಿ ಯೋಗ ವಾಕಥಾನ್, ಸೈಕ್ಲೋಥಾನ್, ಬೈಕ್ ರ್ಯಾಲಿ, ಯೋಗಕ್ಕಾಗಿ ಓಟ ಆಯೋಜಿತವಾಗಿವೆ. ಹಾವೇರಿ ಜಿಲ್ಲೆ ಆಯುಷ್ ಇಲಾಖೆ ಅಧಿಕಾರಿ ಡಾ ಸಿಜಿ ನಿಡಗುಂದಿ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪೂರ್ವ ಸಿದ್ಧತೆಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
4: 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಜೂನ್ 21 ರವಿವಾರದಂದು ಬೆಳಗ್ಗೆ 6:30-8 ರಜನಿ ಸಭಾಂಗಣ ಹಾವೇರಿ ಇಲ್ಲಿ ಆಯೋಜಿಸಲಾಗುತ್ತಿದ್ದು, ಪೂರ್ವಭಾವಿ ಕಾರ್ಯಕ್ರಮಗಳಾಗಿ ಆಯ್ದ ವಿದ್ಯಾರ್ಥಿ ನಿಲಯಗಳಲ್ಲಿ ಯೋಗಾಭ್ಯಾಸ ತರಗತಿಯನ್ನು ಆಯೋಜಿಸಲಾಗುತ್ತಿದೆ. ಹಾಗೂ ಯುವಜನತೆ ಮತ್ತು ವೃತ್ತಿಪರರಿಗೆ ಯೋಗವನ್ನು ತಲುಪಿಸುವ ದೃಷ್ಟಿಯಿಂದ ವೈಬ್ರೇಕ್ ಆಪ್ ಬಳಸಿ ಯೋಗವನ್ನು ಅನುಸರಿಸಲು ಪ್ರೇರೇಪಿಸಲಾಗುತ್ತಿದೆ. ಜೂನ್ 21 ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ ಹಾಗೂ ಹಾವೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ರುದ್ರಪ್ಪ ಮಾನಪ್ಪಲಮಾಣಿ ಇವರು ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸೇರಿದಂತೆ ಅಂದಾಜು 800-1,000 ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದ್ದು, ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಾಮೂಹಿಕ ಯೋಗಾಭ್ಯಾಸವನ್ನು ಇಲಾಖೆಯ ಯೋಗ ತರಬೇತುದಾರರು ನಡೆಸಿಕೊಳ್ಳಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಧನ್ಯವಾದಗಳು.
3: ಅಂತರ ಕಡಿಮೆ ಮಾಡಿ ಬದುಕುಳಿಸುವುದು, ಸಿಕೆಲ್ಸೆಲ್ ಅನಿಮಿಯಾ ಕಾಯಿಲೆಯಲ್ಲಿ ಸಮಾನತೆ ಸಾಧಿಸುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಸಿಕೆಲ್ಸೆಲ್ ಅನಿಮಿಯಾ ಜಾಗೃತಿ ದಿನಾಚರಣೆ. ವಿಶ್ವಾದ್ಯಂತ ಪ್ರತಿ ವರ್ಷ 300,000 ಹೆಚ್ಚು ನವಜಾತ ಶಿಶುಗಳ ಮೇಲೆ ಸಿಕೆಲ್ಸೆಲ್ ಅನಿಮಿಯಾ ರೋಗ ಪರಿಣಾಮ ಬೀರುತ್ತಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ದಾವಣಗೆರೆಯ ಜಗದ್ಗುರು ಶ್ರೀ ಜಯದೇವ ಮುರುಘರಾಜೇಂದ್ರ ವೈದ್ಯಕೀಯ ಮಹಾವಿದ್ಯಾಲಯದ ರೋಗ ನಿದಾನಶಾಸ್ತ್ರದ ಪ್ರಾಧ್ಯಾಪಕ ಹಾಗೂ ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿ ಅಧ್ಯಕ್ಷ, ಪದ್ಮಶ್ರೀ ಪುರಸ್ಕೃತ ಡಾ ಸುರೇಶ್ ಹನಗವಾಡಿ.
5: ಸಿಕಲ್ ಸೆಲ್ ಅಂತಂದ್ರೆ ಅಬ್ನಾರ್ಮಲ್ ಹಿಮೋಗ್ಲೋಬಿನ್, ಅಂದ್ರೆ ಸ್ಟ್ರಕ್ಚರಲಿ ಅಬ್ನಾರ್ಮಲ್ ಹಿಮೋಗ್ಲೋಬಿನ್ ಉಂಟಾಗುತ್ತೆ. ಅದಕ್ಕೆ ಕಾರಣ ಅನುವಂಶಿಕತೆ ವ್ಯತಿರಿಕ್ತ ಪರಿಣಾಮಗಳಿಂದಾಗಿ, ಅಂದ್ರೆ ಸಡನ್ ಚೇಂಜ್ ಇನ್ ದ ಜೀನ್ಸ್ ಆಗಿ ಮ್ಯೂಟೇಷನ್ ಅಂತ ಆಗುತ್ತೆ. ಒಂದು ಹಿಮೋಗ್ಲೋಬಿನ್ ಚೈನ್ ನಲ್ಲಿ ಸೀಕ್ವೆನ್ಸ್ ಆಫ್ ಅಮೈನೋ ಆಸಿಡ್ಸ್ ವ್ಯಾಲಿನ್ ರೀಪ್ಲೇಸ್ ಮಾಡುತ್ತೆ. ಈ ಅಬ್ನಾರ್ಮಲ್ ಹಿಮೋಗ್ಲೋಬಿನ್ ನ ವಿಶೇಷತೆ ಏನು ಅಂದ್ರೆ ಅದು ಕ್ರಿಸ್ಟಲ್, ಅಂದ್ರೆ ಜೆಲ್ ಆಗ್ಬಿಡುತ್ತೆ ಕೆಂಪು ರಕ್ತ ಕಣಗಳಲ್ಲಿ. ಈ ರೋಗಿಗಳು ರಕ್ತಹೀನತೆಯಿಂದ ಬಳಲ್ತಾರೆ. ಸಂಬಂಧಿಕರಲ್ಲಿ ಮದುವೆ ಆಗುವ ದಂಪತಿಗಳಲ್ಲಿ ಹುಟ್ಟುವ ಮಕ್ಕಳಿಗೆ ಬರುವ ಸಾಧ್ಯತೆ ಇರುತ್ತೆ. ಇದು ಜೀವನ ಪರ್ಯಂತ ರಕ್ತಹೀನತೆಯಿಂದ ಬಳಲಬೇಕಾದಂತಹ ಅನಿವಾರ್ಯತೆ ಇರುವುದರಿಂದ ಅವರಿಗೆ ರಕ್ತ ಪೂರಣೆ ಚಿಕಿತ್ಸಾ ವಿಧಾನ ಆಗಿರುತ್ತೆ. ಬೋನ್ ಮ್ಯಾರೊ ಟ್ರಾನ್ಸ್ಪ್ಲಾಂಟೇಷನ್, ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಆವಿಷ್ಕಾರಗೊಂಡು ಇದೆ.
3: ಕರ್ನಾಟಕದ ಧೀನಿಧಿ ದೇಸಿಂಘು ಅಹಮದಾಬಾದ್ನಲ್ಲಿ ನಡೆಯುತ್ತಿರುವ 79ನೇ ಹಿರಿಯರ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಕೂಟ ದಾಖಲೆ ಬರೆದಿದ್ದಾರೆ. ಕೂಟದ 3ನೇ ದಿನವಾದ ನಿನ್ನೆ ರಾಜ್ಯದ ಈಜುಪಟುಗಳು ಮತ್ತೆ 2 ಚಿನ್ನ, 3 ಬೆಳ್ಳಿ ಮತ್ತು 3 ಕಂಚಿನ ಪದಕ ಗೆದ್ದುಕೊಂಡರು. ಇದರೊಂದಿಗೆ ಕರ್ನಾಟಕ 10 ಚಿನ್ನ, 6 ಬೆಳ್ಳಿ, 6 ಕಂಚು ಸೇರಿ ಒಟ್ಟು 22 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಕಾಯ್ದುಕೊಂಡಿದೆ. ರಾಯಚೂರು ಯಾದಗಿರಿ ಸಂಸದ ಜಿ ಕುಮಾರ್ ನಾಯಕ್ ಹೊಸದಿಲ್ಲಿಯಲ್ಲಿ ರಾಷ್ಟೀಯ ಡೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಡಾ ಮಿನೇಶ್ ಶಾ ಅವರನ್ನು ಭೇಟಿ ಮಾಡಿ ಕಲ್ಯಾಣ ಕರ್ನಾಟಕದ ಹೈನುಗಾರಿಕೆ ಅಭಿವೃದ್ಧಿ ಬಗ್ಗೆ ಸಮಾಲೋಚಿಸಿದರು. ರಾಷ್ಟೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ 2026 ಅಡಿ ಇಂಧನ ಇಲಾಖೆ ಈ ತಿಂಗಳ 26 ಜುಲೈ 2ರವರೆಗೆ ಜನಜಾಗೃತಿ ಕಾರ್ಯಕ್ರಮ ಆಯೋಜಿಸಿದೆ. ನಾಡಿದ್ದು 21 ರಾಜ್ಯಾದ್ಯಂತ ನೀಟ್ ಪರೀಕ್ಷೆ ನಡೆಯಲಿದ್ದು ವ್ಯಾಪಕ ಪೂರ್ವಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಇಂದು ರಾಜ್ಯಾದ್ಯಂತ 24 ಸ್ಥಳಗಳಲ್ಲಿ ವಿಶೇಷ ಕಾರ್ಯಕ್ರಮ. 22ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪೂರ್ವಭಾವಿಯಾಗಿ ಇಂದು ಬೆಳಗ್ಗೆ ಹಲವೆಡೆ ಯೋಗಾಥಾನ್. ಇಂದು ವಿಶ್ವ ಸಿಕೆಲ್ಸೆಲ್ ಅನಿಮಿಯಾ ಜಾಗೃತಿ ದಿನಾಚರಣೆ. ಈಜುಪಟು ಧೀನಿಧಿ ದೇಸಿಂಘು ಅಹಮದಾಬಾದ್ನ ರಾಷ್ಟೀಯ

0: ಈಜು ಚಾಂಪಿಯನ್ಶಿಪ್ನಲ್ಲಿ ಕೂಟ ದಾಖಲೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಮಡಿಕೇರಿ, ಸಮಯ 7:15:45.
2: ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ,
3: ನಾಡು ನಾಡೇ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ.
2: ಸುದ್ದಿಯ ಪ್ರಮುಖ ಮಾಧ್ಯಮ ರೇಡಿಯೋ.
3: ಮನೋರಂಜನೆಗೆ ಮನ ಮನಗಳ ಬೆಸುಗೆಗೆ ರೇಡಿಯೋ.
2: ನಾಡು ನುಡಿ ಸಾಹಿತ್ಯ ಸಂಸ್ಕೃತಿ ಶಿಕ್ಷಣದ ಜೊತೆಗೆ ಬಾಳಿನ ಎಲ್ಲ ಕ್ಷೇತ್ರಗಳನ್ನು ಶ್ರೀಮಂತಗೊಳಿಸುತ್ತಿರುವ ಮಾಧ್ಯಮ ರೇಡಿಯೋ.
3: ಇದು ನಭೋವಾಣಿ, ಬಾನ ಕಡಲಲ್ಲಿ ತೇಲಿಬಿಟ್ಟ ನುಡಿದೋಣಿ.
2: ಕೇಳುವ ಕೇಳಿಸುವ ಸೂತ್ರ ಸರಿಯಿರಲಿ, ಹೃದಯ ತೆರೆದಿರಲಿ, ನವಬಂಧದ ಈ ತಂತ್ರ ಮಾನವತೆಯ ಮಂತ್ರ ಎಂದರು ಕವಿ ಬೇಂದ್ರೆ.
3: ಮೋದದಿಂದ ಲಾಡಿ ಬರಲಿ ಕನ್ನಡದೀ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ ಎಂದರು ಕವಿ ಪೂತಿನ.
2: ವ್ಯಕ್ತಿತ್ವ ವಿಕಾಸ, ರಾಷ್ಟ್ರ ನಿರ್ಮಾಣ ಮತ್ತು ಸಾಂಸ್ಕೃತಿಕ ಜಾಗೃತಿಗಾಗಿ ನಿರಂತರ ಕ್ರಿಯಾಶೀಲವಾಗಿದೆ ಆಕಾಶವಾಣಿ.
3: ಶೂರಧೀರರ,
2: ದೇಶಪ್ರೇಮಿಗಳ
3: ಸುಸಂಸ್ಕೃತ ನಡೆನುಡಿಯ
2: ಕೊಡಗಿನ ಕಲೆಗಳ
3: ನಾಡ ಬಾನುಲಿ ಇದು
4: ಆಕಾಶವಾಣಿ ಮಡಿಕೇರಿ.

0: ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯ ಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
1: ಕಳೆದ ಜೂನ್ ತಾರೀಕು 5ಕ್ಕೆ ನಿಧನರಾದ 69 ಗ್ರಾಮದ ತಳ್ಳೂರು ಭೋಜಪ್ಪ ಅಪ್ಪದೊರೆ ಅವರ ಅತಿಥಿ ಕರ್ಮಾಂತರ ನಾಳೆ ತಾರೀಕು 20ಕ್ಕೆ ಶನಿವಾರ ಬೆಳಿಗ್ಗೆ 11 ಗಂಟೆಗೆ 69 ಗ್ರಾಮದ ಮೃತರ ಸ್ವಂತ ಮನೆಯಲ್ಲಿ ನಡೆದಿದೆ. ಕಾಗದ ಸಿಕ್ಕದ ಮನೆಯು ಊರವು ನೆಂಟರಿಷ್ಟರೆಲ್ಲ ಇದನ್ನೇ ಕಾಗದತ್ತ ಜ್ಞಾನ ಮಾಡಿಕೊಂಡು ಬರಗುತ್ತ ಮೃತರ ಹೆಣ್ಣು ಜಾನಕಿ, ಮಕ್ಕ, ಅಳಿಯ ಸೊಸೆ, ಪಿಳ್ಳಿಕ್ಕ ಮತ್ತೆ ಸಂಸಾರದವು ಕೇಳಿಕೊಂಡಳು.
0: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
2: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
0: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್, ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರತಿ ಅಹಮದ್ 9834419191. ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಸ್ವಿಸ್ ಗೋಲ್ಡ್ ನಲ್ಲಿ ಮಾನ್ಸೂನ್ ಆಫರ್, ಸೆಲೆಕ್ಟೆಡ್ ಚಿನ್ನಾಭರಣಗಳ ಖರೀದಿಯ ಮೇಲೆ ಪಡೆಯಿರಿ 0% ವೇಸ್ಟೇಜ್, 0% ಮೇಕಿಂಗ್ ಚಾರ್ಜ್. ಈ ಆಫರ್ June 30ರವರೆಗೆ ಮಾತ್ರ. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡೌನ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿಮಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
2: ARM ಕಿಯಾ.

0: ಇಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾ ನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ. ಜಿಎಸ್ಟಿ ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು ಬಿಎಚ್ ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಬಡ ಪುನೀತ್ 9606048734.
1: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
2: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
3: ನೀವು ಒಳ್ಳೆಯ ಬ್ರ್ಯಾಂಡ್ ನ ವಾಚ್ ಖರೀದಿಸಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಬನ್ನಿ ಮಡಿಕೇರಿ ಹಾಗೂ ಗೋಣಿಗೊಪ್ಪಲಿನ ಪಾಂಡ್ಯನ್ ವಾಚ್ ಸ್ಟೋರ್ ಗೆ. ಎಲ್ಲಾ ವಾಚ್ ಗಳ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಟೈಟನ್ ವಾಚಸ್ ನ ಎಕ್ಸ್ಕ್ಲೂಸಿವ್ ಶೋರೂಮ್ ಪಾಂಡ್ಯನ್ ವಾಚ್ ಸ್ಟೋರ್, ಮಡಿಕೇರಿ ಮತ್ತು ನಿಯರ್ ಗವರ್ನಮೆಂಟ್ ಹಾಸ್ಪಿಟಲ್, ಗೋಣಿಗೊಪ್ಪ. ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗುಬ್ಬಲು. ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್ ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 08274298705, ಮೊಬೈಲ್ 9108752744 ಅಥವಾ 9448448744.
4: ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ನಾವು ತಿಂತ ಇದ್ವಲ್ವಾ ನಾರ್ತ್ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ. ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲಿ ಸಿಗ್ತಾ ಇದೆ.
5: ಎಲ್ಲೇ ಅದು? ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನಲ್ಲಿ. ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ. ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th year ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
7: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ, ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
8: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರುಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
9: ಹಲೋ
10: ಹಲೋ
9: ರಮ್ಯಾ, ಎಲ್ಲೇ ಕಾಲೇಜ್ಗೆ ಬರ್ತಾನೆ ಇಲ್ಲ, ಏನಾಯ್ತು?
10: ನನ್ಗೆ ಮನೆಯಿಂದ ಹೊರಗೆ ಬರೋಕೆ ಇಷ್ಟನೇ ಆಗ್ತಾ ಇಲ್ಲ ಕಣೆ. ನನ್ ಮುಖದಲ್ಲಿರುವ ಪಿಂಪಲ್ಸ್, ಬ್ಲಾಕ್ ಮಾರ್ಕ್ಸ್ ತುಂಬಾನೇ ಜಾಸ್ತಿ ಆಗಿದೆ.
9: ನೀನು ನಾಗಾರ್ಜುನ ಅವರ ರಕ್ತ ಚಂದನದ ಆಯುರ್ವೇದಿಕ್ ಸೋಪ್ ಯೂಸ್ ಮಾಡು. ಪಿಂಪಲ್ ಹಾಗೆ ಬ್ಲಾಕ್ ಮಾರ್ಕ್ ಗೆ ಗುಡ್ ಬೈ ಹೇಳು.
11: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th year ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 15,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
12: ಹಲೋ, ಇಲ್ಲಿ ಕೇಳಿ, ಅಭಿಲಾಷ್ ನಲ್ಲಿ ಇವಾಗ ಮಾನ್ಸೂನ್ ಮೆಗಾ ಎಕ್ಸ್ಚೇಂಜ್ ಆಫರ್ ಶುರುವಾಗಿದೆ. ನಿಮ್ಮಲ್ಲಿರುವ ಹಳೆಯ ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಮೈಕ್ರೋ ಓವನ್, ಎಲ್ಇಡಿ ಟಿವಿ ತನ್ನಿ. ಹೊಸ ಫೀಚರ್ಸ್ ನ ಹೋಮ್ ಅಪ್ಲಯನ್ಸಸ್ ನೊಂದಿಗೆ ಎಕ್ಸ್ಚೇಂಜ್ ಮಾಡಿ ಅಪ್ಗ್ರೇಡ್ ಆಗಿ, ಅದು ಆಕರ್ಷಕ ಡಿಸ್ಕೌಂಟ್ ಆಫರ್ ನೊಂದಿಗೆ ಸುಲಭ ಕಂತಿನ ಇಎಂಐ ಮೂಲಕ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
11: ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ಸ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ವ್ಯಾಲ್ಯೂ. ನಿಮ್ಮ ಖರೀದಿಗಾಗಿ ಬನ್ನಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, BN ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ ಗೆ. ಕಂಡೀಷನ್ ಸಪ್ಲೈ.
13: ಪುತ್ತೂರಿನಲ್ಲಿ ಎಲ್ಲಾ ಮಾಡರ್ನ್ ಫೆಸಿಲಿಟಿ ಹಾಗೂ ವೈಫೈ ಯೊಂದಿಗೆ ಗರ್ಲ್ಸ್ PG ಲಭ್ಯವಿದೆ. ಮಾಹಿತಿಗೆ ಕಾಲ್ ಮಾಡಿ 7338599112.
14: SGRMS ಟ್ರಾವೆಲ್ಸ್ ಕುಶಾಲನಗರ. ಕುಶಾಲನಗರದಿಂದ ತಿರುಪತಿ ಬಾಲಾಜಿ ದರ್ಶನ, ಪದ್ಮಾವತಿ ದೇವಸ್ಥಾನ, ಕಾಳಹಸ್ತಿ ದೇವಸ್ಥಾನ ದರ್ಶನಕ್ಕೆ ವಿಶೇಷ ಪ್ಯಾಕೇಜ್ ಅನ್ನು ಆಯೋಜಿಸಿದೆ. ಬಸ್ June 22 ಹೊರಡಲಿದ್ದು 3 ರಾತ್ರಿ 2 ದಿನಗಳ ಟ್ರಿಪ್ ಇದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ 9448071307 ಅಥವಾ 9483645777 ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ.
15: 4x2 ಡಿಜಿಟಲ್ ವೆಟ್ರಿಫೈಡ್ ಟೈಲ್ಸ್ ಪ್ರಾಜೆಕ್ಟ್ ಆರ್ಡರ್ ಇದ್ರೆ ಗುಜರಾತ್ನಿಂದ ಅತಿ ಕಡಿಮೆ ರೇಟ್ ನಲ್ಲಿ ಸಪ್ಲೈ ಮಾಡಿಕೊಡಲಾಗುವುದು. ನೇರವಾಗಿ ಸಂಪರ್ಕಿಸಿ ಟ್ರಾನ್ಸಿಟ್ ಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಗೋಣಿಕೊಪ್ಪಲ್.
16: June 4 ನಿಧನರಾದ 7ನೇ ಹೊಸಕೋಟೆ ಗ್ರಾಮ ಕಾಸ್ಪಾಡಿ ಮನೆ ನೀಲಮ್ಮ ಅವರ ತಿಥಿ ಕರ್ಮಾಂತರ ಇದೇ 20 ನಾಳೆ.

0: ಶನಿವಾರ ಪೂರ್ವಾಹ್ನ 11 ಗಂಟೆಗೆ ಕಂಬಿಬಾಣೆಯ ಅನ್ನಪೂರ್ಣೇಶ್ವರಿ ಛತ್ರದಲ್ಲಿ ನಡೆಯಲಿದೆ. ಕುಟುಂಬದವರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನ ಎಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಮಗ, ಸೊಸೆ, ಮೊಮ್ಮಗ, ಹೆಣ್ಣು ಮಕ್ಕಳು, ಅಳಿಯಂದಿರು, ಮೊಮ್ಮಕ್ಕಳು ಹಾಗೂ ಕಾಸ್ಪಾಡಿ ಕುಟುಂಬಸ್ಥರು ಕೋರಿದ್ದಾರೆ.
1: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
2: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
1: ಹಾಗಾದ್ರೆ ಇವತ್ತೇ ಹೋಗೋಣ. ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ. ರೀ, ಇವತ್ತು ನ್ಯೂಸ್ ಪೇಪರ್ ನೋಡಿದ್ರಾ?
3: ಇಲ್ಲ, ಎಲ್ಲಿದೆ ಅಂತದ್ದು?
1: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ.

0: ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
1: ಹಾಗಾದ್ರೆ ಇವತ್ತೇ ಹೋಗೋಣ. ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ. ರೀ, ಇವತ್ತು ನ್ಯೂಸ್ ಪೇಪರ್ ನೋಡಿದ್ರಾ?
2: ಇಲ್ಲ, ಏನಿದೆ ಅಂತದ್ದು?
1: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
2: ಹೌದಾ? ಇಲ್ಲಿ ಪೇಪರ್ ಕೊಡು.
3: ಹಾ ಹೌದು, ನಮಗೂ ತಗೊಳ್ಳೋಣ.
2: VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
2: ಅಬ್ಬಬ್ಬಾ, ಇಲ್ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
2: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
2: 80% ಸಾಲ ಸೌಲಭ್ಯನೂ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
2: 9900 1282
1: ಆರ್ 9606084066.
4: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
5: ಇದೇ ತಾರೀಕು 4ರಂದು ದೈವಾಧೀನರಾದ ಕೊಳಗದಾಳು ಗ್ರಾಮದ ಮುಕ್ಕಾಟಿ ಆನಂದ ಅವರ ತಿಥಿ ಕರ್ಮಾಂತರವನ್ನು ನಾಳೆ ತಾರೀಕು 20ರ ಶನಿವಾರ ಹಗಲು 11 ಗಂಟೆಗೆ ಚೇರಂಬಾಣೆ ಗೌಡ ಸಮಾಜದಲ್ಲಿ ನಡೆಸಲು ತೀರ್ಮಾನಿಸಲಾಗಿದ್ದು, ಆಹ್ವಾನ ಪತ್ರಿಕೆ ಸಿಗದವರು ಇದನ್ನೇ ವೈಯಕ್ತಿಕ ಆಹ್ವಾನವೆಂದು ಪರಿಗಣಿಸಿ ಆಗಮಿಸಬೇಕಾಗಿ ಕೋರಿದ್ದಾರೆ. ಮಗ ಮನೋಜ್ ಕುಮಾರ್, ಸೊಸೆ ನಮಿತಾ, ಮಗಳು ಕವಿತಾ ಕುದುಪಾಜೆ, ಅಳಿಯ ಕಿಶೋರ್ ಕುಮಾರ್ ಕುದುಪಾಜೆ ಮತ್ತು ಮೊಮ್ಮಕ್ಕಳು ಹಾಗೂ ಕುಟುಂಬಸ್ಥರು ಮತ್ತು ಬಂಧು ಮಿತ್ರರು.
6: ಕೊಡಗು ಕುಶಾಲನಗರ.

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಪೊನ್ನಂಪೇಟೆಯ ಸಬ್ ರಿಜಿಸ್ಟ್ರಾರ್ ಕಚೇರಿ ಸಮೀಪ ಇರುವ ಪ್ರಧಾನ ಮಂತ್ರಿ ಜನೌಷಧಿ ಕೇಂದ್ರವು ಪುನರಾರಂಭಗೊಂಡಿದ್ದು ಬೆಳಿಗ್ಗೆ 9:00 ಅಪರಾಹ್ನ 2:00 ತೆರೆದಿರುತ್ತದೆ. ಸಾರ್ವಜನಿಕರು ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ಕೋರಲಾಗಿದೆ.
2: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
3: ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
4: ಚಿಟ್ಟಿಮಾನಿ ಸಿಂಗತ್ತೂರು ಗ್ರಾಮದ ಶ್ರೀ ಮಹಾವಿಷ್ಣು ಹಾಗೂ ಗಣಪತಿ ದೇವರ ಬಿಂಬ ಪುನರ್ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಇದೇ ತಾರೀಕು 21-24 ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಊರ ಕೂಡ ಕಟ್ಟಿನ ಯಜಮಾನತ್ವದಲ್ಲಿ ಪ್ರತಿದಿನ ವಿವಿಧ ಪೂಜಾ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ಸರ್ವ ಭಕ್ತಾದಿಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಕೃಪೆಗೆ ಪಾತ್ರರಾಗಿ ದೇವರ ತೀರ್ಥ ಪ್ರಸಾದ ಸ್ವೀಕರಿಸಬೇಕಾಗಿ ತಕ್ಕ ಮುಖ್ಯಸ್ಥರು, ಗ್ರಾಮಸ್ಥರು, ಅಧ್ಯಕ್ಷರು ಹಾಗೂ ಸಮಿತಿ ಸದಸ್ಯರು ಶ್ರೀ ಮಹಾವಿಷ್ಣು ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಕೋರಿದೆ.
5: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ನ ಡಾಕ್ಟರ್ ಸತೀಶ್ ರಾವ್ ಏಕೆ, ಸೀನಿಯರ್ ಕನ್ಸಲ್ಟೆಂಟ್, ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಡಾಕ್ಟರ್, ಒಬೆಸಿಟಿ ಹಾಗೂ ಫ್ಯಾಟಿ ಲಿವರ್ ಗೆ ಸಂಬಂಧ ಇದೆಯಾ?
6: ಖಂಡಿತವಾಗಿಯೂ ಇದೆ. ಈ ಫ್ಯಾಟಿ ಲಿವರ್ ಗೆ ಮುಖ್ಯವಾದ ಕಾರಣವೇ ಒಬೆಸಿಟಿ ಅಥವಾ ಬೊಜ್ಜು ಅಂತ ಹೇಳ್ತೀವಿ ನಾವು. ಇದನ್ನು ನಾವು ಮೆಟಾಬಾಲಿಕ್ ಅಸೋಸಿಯೇಟೆಡ್ ಲಿವರ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಒಬ್ಬ ವ್ಯಕ್ತಿ ಸ್ಥೂಲಕಾಯ ಆದಾಗ ಅವನ ಲಿವರ್ ನಲ್ಲಿ ಫ್ಯಾಟ್ ಡೆಪಾಸಿಷನ್ ಆಗುವುದು ಜಾಸ್ತಿ ಆಗ್ತದೆ. ಫ್ಯಾಟ್ ಡೆಪಾಸಿಷನ್ ಆದಾಗೆ ಲಿವರ್ ಹಾಳಾಗ್ತಾ ಹೋಗ್ತದೆ. ಆದ್ರಿಂದ ಬೊಜ್ಜು ಅಥವಾ ಒಬೆಸಿಟಿ ಖಂಡಿತವಾಗಿ ಒಳ್ಳೇದಲ್ಲ. ಇದರಿಂದ ಲಿವರ್ ಡಿಸೀಸ್ ಆಗುವ ಚಾನ್ಸಸ್ ಬಹಳ ಜಾಸ್ತಿ ಇದೆ. ಇದಕ್ಕೆ ಮುಖ್ಯವಾಗಿ ಹೇಗೆ ಪ್ರಿವೆಂಟ್ ಮಾಡಬೇಕಂದ್ರೆ, ನಮ್ಮ ಜೀವನ ಶೈಲಿ ಬದಲಾವಣೆಗಳು ಅಥವಾ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಒಂದು, ರೆಗ್ಯುಲರ್ ಎಕ್ಸಸೈಸಸ್. ದಿವಸಕ್ಕೆ 30-40 ಆಫ್ ರೆಗ್ಯುಲರ್ ಎಕ್ಸಸೈಸ್, ಇಟ್ ಮೇ ಬಿ ಜಾಗಿಂಗ್ ಆರ್ ಇಟ್ ಮೇ ಬಿ ಸಮ್ ಸ್ವಿಮ್ಮಿಂಗ್ ಆರ್ ಎನಿ ಎಕ್ಸಸೈಸ್ ಡೈಲಿ ಮಾಡಬೇಕು.
5: ಥ್ಯಾಂಕ್ ಯು ಡಾಕ್ಟರ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು.
7: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 7:35. ಇದೀಗ ಕೆಲವು ಪ್ರಕಟಣೆಗಳು. 2026-27 ಸಾಲಿಗೆ ಪ್ರಿ ಮ್ಯಾಟ್ರಿಕ್ ಮತ್ತು ಪೋಸ್ಟ್ ಮ್ಯಾಟ್ರಿಕ್ ತರಗತಿಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿಶೇಷ

ವಿಶೇಷಚೇತನ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟ್ ಫಾರ್ ಎಫ್ವೈ 2026-27 ಚಾಲನೆಯಲ್ಲಿದ್ದು https://ssp.postmatric.karnataka.gov.in ಈ ವೆಬ್ಸೈಟ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಕೊಡಗು ಜಿಲ್ಲೆಯ ವಿಶೇಷಚೇತನ ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ ಹಾಗೂ ತಾಲೂಕಿನ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರನ್ನು ಸಂಪರ್ಕಿಸುವಂತೆ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಗಮನಿಸಿ, ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ ದೂರವಾಣಿ ಸಂಖ್ಯೆ ಹೀಗಿದೆ: 08272-29582-29.

ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಭಾರತ ಸರ್ಕಾರ ಇವರು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಒಳಪಡುವ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಗ್ರೂಪ್ ಬಿ ನಾನ್ ಗೆಜೆಟೆಡ್ ಮತ್ತು ಗ್ರೂಪ್ ಸಿ ಹುದ್ದೆಗಳನ್ನು ಭರ್ತಿ ಮಾಡಲು ಕಂಬೈನ್ಡ್ ಗ್ರಾಜ್ಯುಯೇಟ್ ಲೆವೆಲ್ ಎಕ್ಸಾಮಿನೇಷನ್ 2026 ನೇಮಕಾತಿ ಪರೀಕ್ಷೆಗೆ ಅರ್ಜಿಗಳನ್ನು ಆಹ್ವಾನಿಸಿರುತ್ತಾರೆ. ಪ್ರಸಕ್ತ ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಲು ಇದೇ ತಿಂಗಳ 22 ಕೊನೆಯ ದಿನಾಂಕವಾಗಿರುತ್ತದೆ. ಅರ್ಜಿ ಸಲ್ಲಿಸಲು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ವೆಬ್ಸೈಟ್ ವಿಳಾಸ ಹೀಗಿದೆ: https://ssc.gov.in ಮತ್ತು www.sskkr.kar.nic.in. ಪ್ರಕಟಣೆಗಳನ್ನು ಕೇಳಿದಿರಿ.

ಕೇಳುಗರೆ ಗಮನಿಸಿ, ಈ ಸಂಜೆ 5 ಗಂಟೆಗೆ ನವದೆಹಲಿಯಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಭಾಗವಹಿಸುವ ರೋಜ್ಗಾರ್ ಮೇಳ 2026 ನೇರ ಪ್ರಸಾರವನ್ನು ಕೇಳಲಿದ್ದೀರಿ. ಆಕಾಶವಾಣಿ ಮಡಿಕೇರಿ, ಸಮಯ 7:34 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
1: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
0: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ UGC ರೆಕಗ್ನೈಸ್ಡ್ ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
2: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
0: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
2: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
0: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975200206.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿಂದು ನಡೆಯಲಿರುವ ಅಂತಾರಾಷ್ಟ್ರೀಯ ಸಿಕಲ್ ಸೆಲ್ ದಿನಾಚರಣೆಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಗಿ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆಯಡಿ ಇಂದು ಪ್ರಧಾನಿಯವರಿಂದ ಪ್ರೋತ್ಸಾಹ ಧನ ವಿತರಣೆ. ಭಾರತ ನಾವೀನ್ಯತೆ ಮತ್ತು ತಂತ್ರಜ್ಞಾನದ ಜಾಗತಿಕ ಕೇಂದ್ರ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ನೀಟ್ ಯುಜಿ ಮರುಪರೀಕ್ಷಾ ಸಿದ್ಧತೆಗಳ ಕುರಿತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ. ಎಫ್ಐಎಚ್ ವುಮೆನ್ಸ್ ನೇಷನ್ ಕಪ್ ಉರುಗ್ವೆಯನ್ನು 3-2 ಅಂತರದಿಂದ ಪರಾಭವ.

0: ಸಮಗೊಳಿಸಿದ ಭಾರತಕ್ಕೆ ಎ ಗುಂಪಿನಲ್ಲಿ ಅಗ್ರಸ್ಥಾನ. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿ ಅಂತಾರಾಷ್ಟೀಯ ಸಿಕಲ್ ಸೆಲ್ ದಿನದ ಅಂಗವಾಗಿ ನಡೆಯುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ನಂತರ ಅವರು ಒಡಿಶಾದ ರಾಯ್ ರಂಗಪುರಕ್ಕೆ ಭೇಟಿಯನ್ನು ನೀಡಲಿದ್ದು ಹಲವು ಅಭಿವೃದ್ದಿ ಯೋಜನೆಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇವುಗಳಲ್ಲಿ ಏಮ್ಸ್ ಭುವನೇಶ್ವರದ ಆಯೋಜನೆ ಮಾಡಿರುವಂತಹ ವೈದ್ಯಕೀಯ ಶಿಬಿರ, ಗಡಿಗಾರಿಕೆ ಪೀಡಿತ ಹಳ್ಳಿಗಳಿಗೆ ಬೃಹತ್ ಗ್ರಾಮೀಣ ನೀರು ಸರಬರಾಜು ಯೋಜನೆ, ಬ್ರಹ್ಮಕುಮಾರಿ ಅವರ ಮಾತೃಶಕ್ತಿ ಭವನ ಮತ್ತು ವಿಶೇಷ ಸರ್ಕ್ಯೂಟ್ ಹೌಸ್ ಸೇರಿವೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಲೇಹ್ನಲ್ಲಿ ನಡೆಯಲಿರುವಂತಹ ಕಾರ್ಯಕ್ರಮದಲ್ಲಿ ಇಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಾಗಿಯಾಗಲಿದ್ದಾರೆ. ಲಡಾಖ್ನಲ್ಲಿ 3 ದಿನಗಳ ಪ್ರವಾಸದಲ್ಲಿರುವ ಅವರು ಲೇಹ್ನಲ್ಲಿ ನಡೆಯುವ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಉಪರಾಷ್ಟಪತಿಯವರು ಈ ತಿಂಗಳ 21ರವರೆಗೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇರಲಿದ್ದು ಇದು ಲಡಾಖ್ಗೆ ಅವರ ಮೊದಲ ಅಧಿಕೃತ ಭೇಟಿಯಾಗಿದೆ. ಈ ಸಮಯದಲ್ಲಿ ಅವರು ಜೂನ್ 20ರಂದು ಲುಕುಂಗ್ ಗ್ರಾಮಕ್ಕೆ ಪ್ರಯಾಣ ಮಾಡಲಿದ್ದಾರೆ. ಅಲ್ಲಿ ಅವರು ಸ್ಥಳೀಯ ಸ್ವಸಹಾಯ ಗುಂಪುಗಳ ಜೊತೆಗೆ ಸಂವಾದವನ್ನು ಕೂಡ ನಡೆಸಲಿದ್ದಾರೆ. ಅವರು ವೈಬ್ರೆಂಟ್ ವಿಲೇಜಸ್ ಕಾರ್ಯಕ್ರಮದ ಅಡಿಯಲ್ಲಿ ಗಡಿ ಪ್ರದೇಶದಲ್ಲಿ ಕೈಗೊಳ್ಳಲಾಗುತ್ತಿರುವಂತಹ ಹಲವು ಅಭಿವೃದ್ದಿ ಉಪಕ್ರಮಗಳನ್ನು ವೀಕ್ಷಿಸಲಿದ್ದು ನಂತರ ಉಪರಾಷ್ಟಪತಿಗಳು ಯುದ್ದ ಸ್ಮಾರಕದಲ್ಲಿ ಗೌರವ ನಮನ ಸಲ್ಲಿಸಲಿದ್ದಾರೆ. ಜೂನ್ 21ರಂದು ಉಪರಾಷ್ಟಪತಿಯವರು ಲೇಹ್ನಲ್ಲಿ ನಡೆಯುವ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಯುವಕರು, ಸಶಸ್ತ್ರ ಪಡೆಗಳ ಸಿಬ್ಬಂದಿ ಮತ್ತು ವಿವಿಧ ಸಂಸ್ಥೆಗಳ ಸದಸ್ಯರು ಯೋಗದ ಮೂಲಕ ಸಮಗ್ರ ಆರೋಗ್ಯ ಮತ್ತು ಯೋಗಕ್ಷೇಮದ ಸಂದೇಶವನ್ನು ಸಾರಲು ಭಾಗಿಯಾಗಲಿದ್ದಾರೆ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದು ನವದೆಹಲಿಯಲ್ಲಿ 2,400 ಕೋಟಿ ರೂಪಾಯಿ ಪ್ರೋತ್ಸಾಹಧನವನ್ನು ವಿತರಣೆ ಮಾಡಲಿದ್ದಾರೆ. ಈ ಯೋಜನೆ ಕುರಿತು ನವದೆಹಲಿಯಲ್ಲಿ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ, ಕಳೆದ ವರ್ಷದ ಆಗಸ್ಟ್ನಿಂದ ಇಲ್ಲಿಯವರೆಗೆ 63,000ಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ಪಿಎಂ ವಿಬಿಆರ್ವೈ ಯೋಜನೆಯಡಿ ಔಪಚಾರಿಕ ಉದ್ಯೋಗ ವಲಯಕ್ಕೆ ಸೇರ್ಪಡೆಗೊಳಿಸಲಾಗಿದೆ. ಇವರಲ್ಲಿ ಸುಮಾರು 30% ಮಹಿಳೆಯರು ಆಗಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಡಿ ಪ್ರೋತ್ಸಾಹಧನ ಪಡೆದಿರುವ ಸಂಸ್ಥೆಗಳಲ್ಲಿ 80%ಕ್ಕೂ ಹೆಚ್ಚು ಸಂಸ್ಥೆಗಳು 25ಕ್ಕಿಂತ ಕಡಿಮೆ ಕಾರ್ಮಿಕರನ್ನು ಹೊಂದಿರುವ ಸಣ್ಣ ಉದ್ಯಮಗಳಾಗಿವೆ. ಮೊದಲ ಸರ್ಕಾರಿ ಉದ್ಯೋಗವನ್ನು ಪಡೆಯುವ ಯುವ ಜನರಿಗೆ 15,000 ರೂಪಾಯಿವರೆಗೆ ಪ್ರೋತ್ಸಾಹಧನವನ್ನು 2 ಕಂತುಗಳಲ್ಲಿ ನೀಡಲಾಗುವುದು ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಈ ಕಾರ್ಯಕ್ರಮದ ವೇಳೆ 15,00,000ಕ್ಕೂ ಹೆಚ್ಚು ಫಲಾನುಭವಿಗಳ ಖಾತೆಗಳಿಗೆ ನೇರ ಹಣ ವರ್ಗಾವಣೆ ಮೂಲಕ ಪ್ರೋತ್ಸಾಹಧನ ಜಮಾ ಮಾಡಲಾಗುವುದು ಎಂದು ಸಚಿವ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದಂತಹ ವಿವಾಟೆಕ್ 2026ರಲ್ಲಿ ಭಾರತವನ್ನು ನಾವೀನ್ಯತೆ ಮತ್ತು ತಂತ್ರಜ್ಞಾನದ ಜಾಗತಿಕ ಕೇಂದ್ರವಾಗಿ ಪ್ರಧಾನಿ ನರೇಂದ್ರ ಮೋದಿ ಪ್ರಸ್ತುತಪಡಿಸಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದಂತಹ ವಿವಾಟೆಕ್ 2026 ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತವನ್ನು ನಾವೀನ್ಯತೆ ಮತ್ತು ತಂತ್ರಜ್ಞಾನದ ಜಾಗತಿಕ ಕೇಂದ್ರ ಬಿಂದುವಾಗಿ ಬಿಂಬಿಸಿದ್ದಾರೆ. ಕಳೆದ ದಶಕದಲ್ಲಿ ಭಾರತವು ತಂತ್ರಜ್ಞಾನದಿಂದ ನಡೆಸಲ್ಪಡುವಂತಹ ಪರಿವರ್ತನೆಯ ಮೂಲಕ ಸಾಗುತ್ತಿದೆ. ಭಾರತವು ಆರ್ಥಿಕ ಸೇರ್ಪಡೆ, ಶಿಕ್ಷಣ, ಟೆಲಿಮೆಡಿಸಿನ್, ಕೃಷಿ ಮತ್ತು ಇನ್ನೂ ಇತರ ಕ್ಷೇತ್ರಗಳಲ್ಲಿ ತಂತ್ರಜ್ಞಾನವನ್ನು ಬೃಹತ್ ಪ್ರಮಾಣದಲ್ಲಿ ಬಳಸುತ್ತಿದೆ ಎಂದು ಹೇಳಿದ್ದಾರೆ. ಭಾರತವು ವಿಶ್ವದ ಅತಿದೊಡ್ಡ ಡಿಜಿಟಲ್ ಗುರುತಿನ ವ್ಯವಸ್ಥೆ ಮತ್ತು ವಿಶ್ವದ ಅತಿದೊಡ್ಡ ಡಿಜಿಟಲ್ ಪಾವತಿ ವೇದಿಕೆಯನ್ನು ರಚಿಸಿದೆ. ತಂತ್ರಜ್ಞಾನವು ಪ್ರಜಾಪ್ರಭುತ್ವೀಕರಣಗೊಂಡಾಗ ಮಾತ್ರ ಪ್ರಗತಿಗೆ ಕಾರಣವಾಗಬಹುದು. ಈ ಅಸ್ತವ್ಯಸ್ತತೆಯ ಯುಗದಲ್ಲಿ ತಂತ್ರಜ್ಞಾನವು ಎಲ್ಲರಿಗೂ ತಲುಪಬೇಕು ಎಂದು ಭಾರತ ನಂಬುತ್ತದೆ. ಜಾಗತಿಕ ನಾವೀನ್ಯಕಾರರು ಭಾರತದ ಜೊತೆಗೆ ಕೆಲಸ ಮಾಡುವ ಮೂಲಕ ಎಲ್ಲರಿಗೂ ಸೇವೆ ತಲುಪಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಎರಡೂ ದೇಶಗಳ ನಡುವಿನ ಆರ್ಥಿಕ ಮತ್ತು ತಾಂತ್ರಿಕ ಸಹಕಾರವನ್ನು ಗಾಢವಾಗಿಸಲು ಅವರು ಪ್ರಮುಖ ಫ್ರೆಂಚ್ ವ್ಯಾಪಾರ ನಾಯಕರೊಂದಿಗೆ ಸಭೆಗಳನ್ನು ಕೂಡ ನಡೆಸಿದರು. ಹಣಕಾಸು, ಶಿಕ್ಷಣ, ಆರೋಗ್ಯ, ರಕ್ಷಣೆ ಮತ್ತು ಕೃಷಿಯಂತಹ ಕ್ಷೇತ್ರಗಳಲ್ಲಿ ಭಾರತದ ತ್ವರಿತ ಡಿಜಿಟಲ್ ರೂಪಾಂತರ ಮಹತ್ತರ ಪ್ರಭಾವವನ್ನು ಬೀರಿದೆ. ಯುಪಿಐ ಈಗ ವಿಶ್ವದ ನೈಜ ಸಮಯದ ಡಿಜಿಟಲ್ ವಹಿವಾಟುಗಳಲ್ಲಿ 1/2 ಪಾಲನ್ನು ಹೊಂದಿದ್ದು ಫ್ರಾನ್ಸ್ನಲ್ಲಿಯೂ ಲಭ್ಯವಿದೆ ಎಂದು ಅವರು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ನೀಟ್ UG ಮರುಪರೀಕ್ಷೆ.

0: ಸಿದ್ಧತೆಗಳ ಕುರಿತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಯಿತು. ಭಾನುವಾರ ನಡೆಯಲಿರುವಂತಹ ನೀಟ್ ಯುಜಿ ಮರುಪರೀಕ್ಷಾ ಸಿದ್ಧತೆಗಳನ್ನು ನಿರ್ವಹಿಸಲು ಉನ್ನತ ಮಟ್ಟದ ಸಭೆಯಲ್ಲಿ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಸಮಗ್ರತೆ, ಪಾರದರ್ಶಕತೆ ಮತ್ತು ದಕ್ಷತೆಯ ಅತ್ಯುನ್ನತ ಗುಣಮಟ್ಟವನ್ನು ಕಾಯ್ದುಕೊಳ್ಳುವ ಅಗತ್ಯವನ್ನು ಸಚಿವರು ಹೇಳಿದ್ದಾರೆ. ಮರುಪರೀಕ್ಷೆಯನ್ನು ಮುಕ್ತ ಮತ್ತು ನ್ಯಾಯಯುತವಾಗಿ ನಡೆಸಲು ಅಗತ್ಯವಿರುವಂತಹ ಎಲ್ಲಾ ವ್ಯವಸ್ಥೆಗಳನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಜಾಗರೂಕರಾಗಿ ಇರಲು ಎಲ್ಲಾ ಸಂಬಂಧಿತ ಅಧಿಕಾರಿಗಳಿಗೆ ಅವರು ನಿರ್ದೇಶನ ನೀಡಿದ್ದಾರೆ. ಸಭೆಯಲ್ಲಿ ಅಭ್ಯರ್ಥಿಗಳು ಒತ್ತಡರಹಿತ ವಾತಾವರಣದಲ್ಲಿ ಪರೀಕ್ಷೆಗೆ ಹಾಜರಾಗಲು ಅನುವು ಮಾಡಿಕೊಡಲು ಸರಿಯಾದ ಆಸನ ವ್ಯವಸ್ಥೆ ಮತ್ತು ಕುಡಿಯುವ ನೀರು ಸೇರಿದಂತೆ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚನೆ ನೀಡಲಾಯಿತು. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು, ಕೇಂದ್ರ ಅನುದಾನಿತ ಸಂಸ್ಥೆಗಳು ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳ ಪ್ರತಿನಿಧಿಗಳು ಮರುಪರೀಕ್ಷೆಯನ್ನು ಸುಗಮ ಮತ್ತು ಪಾರದರ್ಶಕವಾಗಿ ನಡೆಸಲು ಸಂಪೂರ್ಣ ಸಹಕಾರವನ್ನು, ಭರವಸೆಯನ್ನು ನೀಡಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ನಾಳೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತನ್ನು ಬಿಡುಗಡೆ ಮಾಡಲಿದ್ದಾರೆ. ದೇಶದಾದ್ಯಂತ 9.44 ಕೋಟಿಗೂ ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾವಣೆ ಮಾಡಲಾಗುವುದು. 2.18 ಕೋಟಿಗೂ ಹೆಚ್ಚು ಮಹಿಳಾ ರೈತರು ಸಹ ಈ ಕಂತಿನ ಪ್ರಯೋಜನ ಪಡೆಯುತ್ತಾರೆ. ಈ ಬಿಡುಗಡೆಯೊಂದಿಗೆ 2019ರ ಫೆಬ್ರವರಿಯಿಂದ ಪ್ರಾರಂಭವಾದಾಗಿನಿಂದ ಪಿಎಂ ಕಿಸಾನ್ ಯೋಜನೆಯಡಿಯಲ್ಲಿ ಒಟ್ಟು ವಿತರಣೆ 4.46 ಲಕ್ಷ ಕೋಟಿ ರೂಪಾಯಿಗಳನ್ನು ಮೀರುತ್ತದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು 4 ರಾಜ್ಯಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಲ್ಲಿ ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆ ಬೀಜಗಳ ಬೃಹತ್ ಪ್ರಮಾಣದ ಖರೀದಿಗೆ ಅನುಮೋದನೆ ನೀಡಿದ್ದಾರೆ. ತಮಿಳುನಾಡು, ಗುಜರಾತ್, ಉತ್ತರ ಪ್ರದೇಶ ಮತ್ತು ಹರಿಯಾಣದಲ್ಲಿ ಬೆಲೆ ಬೆಂಬಲ ಯೋಜನೆಯಡಿಯಲ್ಲಿ ಖರೀದಿಯನ್ನು ಕೈಗೊಳ್ಳಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. 2026ರ ಬೇಸಿಗೆ ಋತುವಿನ ಅನುಮೋದನೆಗಳ ಅಡಿಯಲ್ಲಿ ಉತ್ತರ ಪ್ರದೇಶವು ಅತಿದೊಡ್ಡ ಫಲಾನುಭವಿಯಾಗಿ ಹೊರಹೊಮ್ಮಿದೆ. ಗುಜರಾತ್ನಲ್ಲಿ 2026ರ ಬೇಸಿಗೆ ಋತುವಿನಲ್ಲಿ 18,850 ಮೆಟ್ರಿಕ್ ಟನ್ ಹೆಸರುಕಾಳಿನ ಖರೀದಿಗೆ ಅನುಮೋದನೆ ನೀಡಲಾಗಿದೆ. 2025-26ರ ರಬಿ ಮಾರುಕಟ್ಟೆ ಋತುವಿನ ಅಡಿಯಲ್ಲಿ ತಮಿಳುನಾಡಿಗೆ ಹೆಸರುಕಾಳಿನ ಖರೀದಿ ಮಿತಿಯನ್ನು 885 ಮೆಟ್ರಿಕ್ ಟನ್ಗಳಿಂದ 990 ಮೆಟ್ರಿಕ್ ಟನ್ಗಳಿಗೆ ಹೆಚ್ಚಿಸಲು ಅನುಮೋದನೆ ನೀಡಲಾಗಿದೆ. ಹಾಗೆ ಹರಿಯಾಣಕ್ಕೂ ಕೂಡ 2026ರ ಬೇಸಿಗೆಯಲ್ಲಿ 2,115 ಮೆಟ್ರಿಕ್ ಟನ್ ಹೆಸರುಕಾಳಿನ ಖರೀದಿಗೆ ಸಚಿವಾಲಯ ಅನುಮೋದನೆ ನೀಡಿದೆ. ನ್ಯೂಜಿಲೆಂಡ್ನಲ್ಲಿ ನಡೆದಂತಹ ಎಫ್ಐಎಚ್ ವುಮೆನ್ಸ್ ನೇಷನ್ ಕಪ್ ಹಾಕಿಯಲ್ಲಿ ಭಾರತ ಉರುಗ್ವೆಯನ್ನು 3-2 ಅಂತರದಿಂದ ಸೋಲಿಸಿ ಸತತ 3ನೇ ಗೆಲುವನ್ನು ದಾಖಲಿಸಿ ಪೂಲ್ ಎ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಗಳಿಸಿದೆ. ಆರಂಭಿಕ ಗೋಲು ಬಿಟ್ಟುಕೊಟ್ಟ ನಂತರ ದೀಪಿಕಾ 2 ಗೋಲನ್ನು ಗಳಿಸಿದರು. ಜೊತೆಗೆ ದೀಪಿಕಾ ಸೊರೆಂಕ್ ಮತ್ತೊಂದು ಗೋಲು ಗಳಿಸುವ ಮೂಲಕ ಭಾರತವು ಬಲವಾದ ಪುನರಾಗಮವನ್ನು ಕಂಡಿತು. 13ನೇ ನಿಮಿಷದಲ್ಲಿ ಚಿಯಾರಾ ಅಪೆನಿನೋ ಮೂಲಕ ಉರುಗ್ವೆ ಮುನ್ನಡೆಯನ್ನು ದಾಖಲಿಸಿತು. ಆದರೆ 24ನೇ ನಿಮಿಷದಲ್ಲಿ ದೀಪಿಕಾ ಪೆನಾಲ್ಟಿ ಕಾರ್ನರ್ ಮೂಲಕ ಸಮಬಲ ಸಾಧಿಸಿದರು. ನಂತರ ಸೊರೆಂಕ್ 43ನೇ ನಿಮಿಷದಲ್ಲಿ ಫೀಲ್ಡ್ ಗೋಲ್ ಗಳಿಸಿ ಭಾರತವನ್ನು ಮುನ್ನಡೆಸಿದರು. ಉರುಗ್ವೆ ನಾಯಕಿ ಮ್ಯಾನ್ಯುಯೆಲಾ ವಿಲಾರ್ 55ನೇ ನಿಮಿಷದಲ್ಲಿ ಸಮತೋಲನವನ್ನು ಪುನಃಸ್ಥಾಪಿಸಿದರು. ಆದರೆ ದೀಪಿಕಾ 1 ನಿಮಿಷದ ನಂತರ ಮತ್ತೆ ಗೋಲು ಗಳಿಸಿ ಭಾರತಕ್ಕೆ ಜಯ ತಂದುಕೊಟ್ಟರು. 3 ಪಂದ್ಯಗಳಲ್ಲಿ 3 ಗೆಲುವಿನ ಜೊತೆಗೆ ಭಾರತವು ಪೂಲ್ ಎ ಸ್ಥಾನದಲ್ಲಿ ಅಗ್ರಸ್ಥಾನವನ್ನು ಪಡೆದು ಸೆಮಿಫೈನಲ್ಗೆ ಪ್ರವೇಶವನ್ನು ಪಡೆದಿದೆ. ನಾಳೆ ಭಾರತದ ವನಿತೆಯರ ತಂಡ ಚಿಲಿ ತಂಡವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿಂದು ನಡೆಯಲಿರುವ ಅಂತಾರಾಷ್ಟೀಯ ಸಿಕಲ್ ಸೆಲ್ ದಿನಾಚರಣೆಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಗಿ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆಯಡಿ ಇಂದು ಪ್ರಧಾನಿ ಅವರಿಂದ ಪ್ರೋತ್ಸಾಹಧನ ವಿತರಣೆ. ಭಾರತ ನಾವೀನ್ಯತೆ ಮತ್ತು ತಂತ್ರಜ್ಞಾನದ ಜಾಗತಿಕ ಕೇಂದ್ರ, ಪ್ರಧಾನಿ ನರೇಂದ್ರ ಮೋದಿ. ನೀಟ್ ಯುಜಿ ಮರುಪರೀಕ್ಷಾ ಸಿದ್ಧತೆಗಳ ಕುರಿತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ. ಎಫ್ಐಎಚ್ ವುಮೆನ್ಸ್ ನೇಷನ್ ಕಪ್ ಉರುಗ್ವೆಯನ್ನು 3-2 ಅಂತರದಿಂದ ಪರಾಭವಗೊಳಿಸಿದ ಭಾರತಕ್ಕೆ ಎ ಗುಂಪಿನಲ್ಲಿ ಅಗ್ರಸ್ಥಾನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಎಫ್ಎಂ 103.1 MHz ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:45:33. ನಿಧನ ಸುದ್ದಿ. ಕುಶಾಲನಗರ ಬಾಪೂಜಿ ಬಡಾವಣೆ ನಿವಾಸಿ ಬಿಎಂ ಕೃಷ್ಣಪ್ಪ ಇವರು ನಿನ್ನೆ ಸಂಜೆ ನಿಧನರಾದರು. 76 ವರ್ಷ ಪ್ರಾಯದ ಬಿಎಂ ಕೃಷ್ಣಪ್ಪ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 1 ಗಂಟೆಗೆ ಕುಶಾಲನಗರ

0: ಇಂದು ರುದ್ರಭೂಮಿಯಲ್ಲಿ ನಡೆಯಲಿದೆ. ಹರಿಹರ ಗ್ರಾಮಾಂತರ ನಿವಾಸಿ ತೀತೀರ ಮೋಟಯ್ಯ ಸಾಬು ನಿನಾಂದು ಮರಣಪಟ್ಟಿತ್ತು. 78 ಬಯತ್ರ ತೀತೀರ ಸಾಬು ಮೋಟಯ್ಯ ಅಂಡ ಅಖಿರಿ ಕಾರ್ಯ ಇಂದು ಅಂಡ ಸ್ವಂತ ಮನೆಯಲ್ಲಿ ನಡುಪ. ಮೈಸೂರು ನಿವಾಸಿ ದಿವಂಗತ ಅಪ್ಪಣ್ಣಯ್ಯನವರ ಮಗ ಪುತ್ತಾಮನೆ ಎ ಉದಯ ಅವರು ತಮ್ಮ 65ನೇ ವರ್ಷ ಪ್ರಾಯದಲ್ಲಿ ನಿನ್ನೆ ನಿಧನರಾಗಿರುತ್ತಾರೆ. ಪುತ್ತಾಮನೆ ಎ ಉದಯ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 12 ಗಂಟೆಯ ಮೇಲೆ ಮೈಸೂರಿನ ಪಡುಬಿದ್ರೆಯಲ್ಲಿ ನಡೆಯಲಿದೆ.
1: ಗಮನಿಸಿ, ಐಎಸ್ಒ 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ನಲ್ಲಿ ಮೆಗಾ ಮಾನ್ಸೂನ್ ಆಫರ್. ಪ್ರೀಮಿಯಂ ಫರ್ನಿಚರ್ ಗಳಿಗೆ ಆಕರ್ಷಕ ಆಫರ್ಗಳು, ಪ್ರತಿ ಬುಕಿಂಗ್ಗೆ ಗಿಫ್ಟ್ ಫ್ರೀ, 1,00,000 ರೂಪಾಯಿ ಮೌಲ್ಯದ ಖರೀದಿಗೆ 2-ಡೋರ್ ಅಲ್ಮೆರಾ ಗೆಲ್ಲುವ ಸುವರ್ಣಾವಕಾಶ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
2: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
3: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮರಪೇಟೆ ಹಾಗೂ ಕುಶಾಲನಗರದಲ್ಲಿ.
2: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ಗಾಗಿ ಸಂಪರ್ಕಿಸಿ ಪವನ್ 9606018186.
4: ನೆಕ್ಸಾ
5: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
6: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
7: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
6: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
8: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
9: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
10: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
11: ಸಿಜೆ ಬಿಲ್ಡ್ವೇರ್ ಬೈಲಕೊಪ್ಪೆ, ಕುಶಾಲ್ ನಗರ, ಆಲ್ಸೋ ಆಟ್ ಇರಿಟಿ, ಕಣ್ಣು, ಚಿರುಪುಯ, ವೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
12: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
13: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
14: ಇಲ್ಲ, ಏನಿದೆ ಅಂತದ್ದು?
13: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
14: ಹೌದಾ? ಇಲ್ಲಿ ಪೇಪರ್ ಕೂಡ. ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
13: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
14: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
13: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
14: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
13: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್. ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
14: 80% ಸಾಲ ಸೌಲಭ್ಯನೂ ಸಿಗುತ್ತೆ.
13: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
14: 9900902
13: ಆರ್ 9606084066.
15: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
16: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
17: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ. ಸೂಟ್ ಬ್ಲೇಜರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
18: ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಜರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಗುಪ್ಯ ಫ್ಯಾಬ್ರಿಕ್ ಕೂಡ ಇದೆ.
17: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
19: ಆಕಾಶವಾಣಿ ಮಡಿಕೇರಿ, ಸುದ್ದಿ ಸಮಾಚಾರ. ಪ್ರಾಯೋಜಕರು
13: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ಗಾಗಿ ಕಾಲ್ ಮಾಡಿ 9606076450.
6: ಸುದ್ದಿ ಸಮಾಚಾರ ಓದೆಂಡ್ಲು ಊಚಟ್ಟಂಗಡ ರವಿ ಸುಬ್ಬಯ್ಯ. ಯೋಗ ಏದೇ ಧರ್ಮಕ್ಕೆ ಸಂಬಂಧಪಟ್ಟದಲ್ಲ, ಮನುಷ್ಯಂಡ ತಡಿ ಪಿಂಜ ಮನುಷ್ಯರ ಆರೋಗ್ಯಕ್ಕೆ ಯೋಗ ಪೆರ್ತ ಅವಶ್ಯವುಳ್ಳದು. ಈ ಯೋಗ ವಿದ್ಯೆನ ಎಲ್ಲ ಸ್ಕೂಲ್ ಕಾಲೇಜಲ್ಲೂ ಪಡಿಸಿಟ್ಟಿತೇ ಪಡಿಸಿಡುವನಿಗೆ ಹಾಕೊಂಡೊಂದು ಶಕ್ತಿ ಪತ್ರಿಕೆಯ ಸಂಪಾದಕ ಜಿ ಸಿದ್ದುಲಾಸ್ ಅಭಿಪ್ರಾಯ ಬರಂದಾಯ್ತು. ಯೋಗ ಭಾರತಿ ಸಂಸ್ಥೆರ ಬೊಳ್ಳಿ ನಮ್ಮೆಲೆ ತಕ್ಕ ಬರಂದ ಹಿಂಗ ಎಕ್ಕಲು ಯೋಗ ಮಾಡುವ ಅಭ್ಯಾಸ ಮಾಡಿಂಡವು ಪೆರ್ತು ಸಮಾಧಾನತ್ ಮನಸ್ಸನ್ನು ಸ್ಥಿರ ಆಯ್ತು ಬೆಚ್ಚಂಡು ಪ್ರೀತಿ ವಿಶ್ವಾಸತ್ತು ವ್ಯವಹಾರ ಮಾಡುವ

0: ಇದನ್ನುಂಟು ಸಮಾಜೇತರ ಆರೋಗ್ಯಕ್ಕೂ ಬಲ ಕೊಡುವ ಅಂತ ಅನಿಸಿ. ಭಾರತೀಯ ವಿದ್ಯಾಭವನದ ಅಧ್ಯಕ್ಷ ಕೆ ಎಸ್ ದೇವಯ್ಯ ತಕ್ಕ ಬಂದಿತ್ತು. ಭಾರತತ್ರ ಯೋಗ ವಿದ್ಯೆನ ಪರದೇಶಕರ ಪಡಿಸಿತ್ತು, ಈಗ ಐಂಗಳೇ ಯೋಗ ಶಿಕ್ಷಕಗಳಾಯಿತು, ಆಯರ ಕಣಕರ ಜನಕ್ಕೆ ಯೋಗಾಭ್ಯಾಸ ಪಡಿಸಿಟ್ಟನುಂಡು ಅಂತ ಅನಿಸಿ. ಡಾಕ್ಟರ್ ಎಂ ಜಿ ಪಾಟ್ಕರ್ ತಕ್ಕ ಬಂದಿತ್ತು. ಪ್ರಕೃತಿಯ ಅಂಶ ಅನ್ನೋ ಮನುಷ್ಯ ಪ್ರಕೃತಿ ಪಿಂಜ ಪರಮಾತ್ಮನ ಜೊತೆ ಕೊಟ್ಟುವ ಶಕ್ತಿ ಯೋಗಕ್ಕೂ ಉಂಟು ಅಂತ ಅನಿಸಿ. ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಶೈಲಜಾ ತಕ್ಕ ಬಂದಿತ್ತು. ಜೂನ್ 21 ಮಡಿಕೇರಿ ಕಾವೇರಿ ಸಭಾ ಬಾಡಿಯಲ್ಲಿ ನಡೆಪ ಯೋಗ ದಿನಾಚರಣೆಯಲ್ಲಿ ಎಲ್ಲರೂ ಕೂಡಿ ಆಡೋಣ ಅಂತ ಅನಿಸಿ. ಇದೇ ತಾರೀಕು 21 ನಡೆಪ ನೀಟ್ UG ಪರೀಕ್ಷೆಗೆ ಸಂಬಂಧಪಟ್ಟಣಕ್ಕೆ ನೋಡಲ್ ಅಧಿಕಾರಿಗಳುಂಡು. ಮಾಹಿತಿ ಪಡೆದ ಜಿಲ್ಲಾಧಿಕಾರಿ ಈ ಪರೀಕ್ಷೆನ ಕ್ರಮಪೋಲೆ ಪೆರ್ತ ಅಂದೋಡ ನಡೆತೊಂಡು ಪರೀಕ್ಷೆ ನಡೆಪ ಎಲ್ಲ ಜಾಗತ್ತು CC ಕ್ಯಾಮರಾ ಬೇಕೊಂಡು ರಿಜಿಸ್ಟರ್ ನಂಬರ್ ಬೋರ್ಡ್ ಕುಡಿಪಕ್ಕೆ ನಲ್ಲ ನೀರು ಬೇಕೊಂಡು ಅವಶ್ಯವುಳ್ಳ ವಾಹನತ್ರ ವ್ಯವಸ್ಥೆ ವಿದ್ಯುತ್ ಪೊಲೀಸ್ ಇಲಾಖೆ ಕರ ಕೂಡ ನನಗೆ ಎಲ್ಲ ವ್ಯವಸ್ಥೆನ ಸರಿಕೆ ಮಾಡಿ ಅನ್ನೋದು ನಿರ್ದೇಶನ ಕೊಡ್ತದೆ. ಇದೇ ತಾರೀಕು 22 ತಿಂಗಳಾಚೆ ಪೊಲಕ 10 ಗಂಟೆಗೆ ಶ್ರೀಮಂಗಲ ಗ್ರಾಮ ಪಂಚಾಯತಿ ಸಭಾಭವನದಲ್ಲಿ ಖೇತ್ ಬಚಾವೋ ಅಭಿಯಾನ್ ಕೃಷಿ ಭೂಮಿ ಉಳಿಸಿ ಆಂದೋಲನೋತ್ತರ ಕಾರ್ಯಕ್ರಮ ನಡಪ. ವಿರಾಜಪೇಟೆ ತಾಲೂಕು ಕೃಷಿ ಇಲಾಖೆ ಪಿಂಜ ಗೋಣಿಗೊಪ್ಪತ್ತುಳ ಕೃಷಿ ವಿಜ್ಞಾನ ಕೇಂದ್ರ ಹತ್ರ ಕೂಟ ಅದನ್ನು ನಡಪ. ಈ ಕಾರ್ಬಾರ್ಲಿ ಕೊಡಗರ ಬೋರೆ ಬೋರೆ ಬಳಕೆ ಸಂಬಂಧಪಟ್ಟ ವಿಚಾರ ಸಂಕೀರ್ಣ, ಗೊಬ್ಬರತನ ಕ್ರಮಪೋಲೆ ಬಳಸುವ, ಕ್ರಮಪೋಲೆ ಪುಳು ಕೊಲ್ಲುವ ಮದ್ದನ ಬಳಸುವ, ಬಿತ್ತುಗುರನ್ನ ಕಾತೋದು ಕೂಡ ನನಗೆ ಬೋರೆ ಬೋರೆ ವಿಷಯಕ್ಕೆ ಸಂಬಂಧಪಟ್ಟನಕ್ಕೆ ತರಬೇತಿ ಪಿಂಜ ಅರಿವಿಕೆ ಕೊಡುವ ಕಾರ್ಬಾರ್ನ ಕೃಷಿ ವಿಜ್ಞಾನ ಕೇಂದ್ರ ಹತ್ರ ವಿಜ್ಞಾನ ಪಿಂಜ ಅಧಿಕಾರಿಯ ಮಾಡುವ ಬಳಕಾರ ಹೊರ ಕಣಕಲು ಕೂಡಿ ಆಡಿದ್ದು ಅವಶ್ಯವುಳ್ಳ ಮಾಹಿತಿ ಪಡೆದವನಕ್ಕೆ ಸಹಾಯಕ ಕೃಷಿ ನಿರ್ದೇಶಕಂಗ ಅರಿಚಿಟ್ಟಿತು. ದೇಶ ಕಾಪಕ್ಕೆ ಇರಲು ಪೋಲು ನೈಚ ಮಾಜಿ ಸೈನಿಕಗಳ ತೊಂದರೆ ತಾಪತ್ರನ ಪರಿಹಾರ ಮಾಡೋಕೆ ಇಕ್ಕತ್ತರ ಜಿಲ್ಲಾಧಿಕಾರಿ ನಲ್ಲ ಸಹಕಾರ ತಂದನುಂಟು. ಕಂಜ 15-20 ಕಾಲತ್ತು ಮಾಜಿ ಸೈನಿಕಂಗ ಕೊಡ್ತಿದ್ದ ಜಾಗ ಮಂಜೂರಾತಿರ ಸುಮಾರು 1500 ಅರ್ಜಿನ ಕೈ ಕಡ್ತಂಡಿತ್ತು. ಸದ್ಯಕ್ಕೆ ಮಂಜೂರಾತಿ ಆಪನಕ್ಕೆ ಕ್ರಮ ಎಡ್ತಂಡಿತ್ತು ಎಂದು ಕೊಡಗು ಜಿಲ್ಲೆ ಮಾಜಿ ಸೈನಿಕಂಗಡ ಸಂಘದ ಅಧ್ಯಕ್ಷ ನಿವೃತ್ತ ಮೇಜರ್ ಜನರಲ್ ಬಚ್ಚಮಡ ಕಾರ್ಯಪ್ರಣ ಹಿಂಗ ವಿಶ್ವಾಸತ್ರ ತಕ್ಕ ಬರ್ನತ್ತು. ಸುದ್ದಿಗೋಷ್ಠಿಯಲ್ಲಿ ತಕ್ಕ ಬರೋಣ. ಹಿಂಗೆ ಕಂಜ 5 ಕಾಲತಂಜೆ ಮಾಜಿ ಸೈನಿಕಗಳ ತೊಂದರೆ ತಾಪತ್ರನ ಕೋಪಗಳ ಕುಂದು ಕೊರತೆ ಸಭೆಯೇ ಆಯ್ತಲೆ. ಇಕ್ಕತ್ತರ ಜಿಲ್ಲಾಧಿಕಾರಿ ಸಭೆಗೆ ಹಾಕಿತ್ತು ನಂಗಡ ತೊಂದರೆ ತಾಪತ್ರನ ಕೋಟ ಅಣಜಿತ್ತು. ಸಭೆಯಲ್ಲಿ ಮಾಜಿ ಸೈನಿಕಂಗಕ್ಕೆ ಜಾಗತ್ರ ದಾಖಲೆ ಮಾಡುವ, ಸೈಟ್ ಮಂಜೂರಾತಿ, ಸಮುದಾಯ ಭವನ ಮಾಡೋದು ಕೂಡ ನನಗೆ ಎಲ್ಲ ವಿಷಯಕ್ಕೂ ತೊಡಕೆ ಪರಿಹಾರ ಕಂಡುಹಿಡಿಬೇಕು ಸಂಬಂಧಪಟ್ಟ ಅಧಿಕಾರಿಗೆ ಹಿಂಗೆ ಸೂಚನೆ ಕೊಡ್ತಿತ್ತು ನನಿಸಿ. ಕೇಂದ್ರ ಸರ್ಕಾರ ಕಡೆಗಿನ ಯೋಜನೆ ಅನುಷ್ಠಾನದರ ಪ್ರಗತಿ ಪರಿಶೀಲನೆಗೆ ಸಂಬಂಧಪಟ್ಟಣಕ್ಕೆ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಪಿಂಜ ಉಸ್ತುವಾರಿ ಸಮಿತಿ ಸಭೆ ಇದೇ ತಾರೀಕು ಇರುವ ದಂಡಂಗ್ ಲೋಕಸಭೆ ಸದಸ್ಯ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ ಎಂದು ಕೊರೋ ಕಾರ್ಯಕ್ಕೆ ಜಿಲ್ಲಾ ಪಂಚಾಯತಿ ಸಭಾ ಬಾಡಿಲ್ ನಡಪಂದು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅರಿಚಿಟ್ಟಿತು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತಿ ಪಿಂಜ ಆಯುಷ್ ಇಲಾಖೆಯ ಕೂಟ ಅದರಲ್ಲಿ ಇದೇ ತಾರೀಕು 21 ಪೊಲಕ 6:30 ಮಡಿಕೇರಿ ಕಾವೇರಿ ಹಾಲ್ ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಅನ್ನೋ ವಿಷಯಕ್ಕೆ 12 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಡಪ. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಶಾಸಕ ಅಜ್ಜಿಕುಟ್ರೆ ಸ್ಪರ್ಣಾಣ, ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ, ಲೋಕಸಭಾ ಸದಸ್ಯ ಯದುವೀರಿ ಕೃಷ್ಣದತ್ತ ಚಾಮರಾಜ ಒಡೆಯರ್, ರಾಜ್ಯಸಭೆ ಸದಸ್ಯಗಳಾದ ಅಜಯ್ ಮಾಕೇನ್, ವಿಧಾನ ಪರಿಷತ್ ಸದಸ್ಯಗಳಾದ ಮಂಡ್ಯಪಂಡ ಸುಜಾ ಕುಶಲಪ್ಪ, SL ಭೋಜೇಗೌಡ, ಡಾಕ್ಟರ್ ಧನಂಜಯ ಸರ್ಜಿ, ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಚಿಪ್ಪುಟ ಅರುಣ್ ಮಾಚಯ್ಯ ಕೂಡ ನನಗೆ ಮುಖ್ಯಪಟ್ಟು ಈ ಕಾರ್ಯಕ್ರಮದಲ್ಲಿ ಕೂಡಿ ಆಡುವ. ರಕ್ಷಣಾ ಇಲಾಖೆಯ ಡೈರೆಕ್ಟರೇಟ್ ಜನರಲ್ ಆಫ್ ರೀಸೆಟಲ್ಮೆಂಟ್ ಕಾರ ಮಾಜಿ ಸೈನಿಕಗಳ ಕಲ್ಲಿದ್ದಲು ಸಾರಿಗೆ ಸಂಸ್ಥೆಯಲ್ಲಿ ಚಾಕರಿ ಮಾಡಿದ ಮಾಜಿ ಸೈನಿಕಗಳ ಪೊಂಗಕ್ಕೆ ಅನಾಥ ಮಕ್ಕಕ್ಕೆ ಪಿಂಜ ಗಾಯ ಅನ್ನ ಮಾಜಿ ಸೈನಿಕಗಕ್ಕೆ ಪಣಕಾಸರ ಸಹಕಾರ ಕೊಡಬೇಕಾಯ್ತು. ಒರುಕುರಿ ಪಣ ಕಟ್ಟಿಚಂಗೆ ಅಂಜಿಕಾಲ ಕೆತ್ತನೆ ಗೊತ್ತು ಮಾಡಿದ ಪಣತನ ಕೊಡಪ, ನೋಂದಣಿ ಮಾಡೋಕೆ ಕೊಡ್ತ ಪಣತನ ಅಂಜಿಕಾಲ ಕೈಂಜದ ಪೂರ್ತಿ ಭಯಕ್ಕೆ ಕೊಡಪ. ಈ ಯೋಜನೆಯ ಪ್ರಯೋಜನ ಪಡೆದವಕ್ಕೆ DGR ವೆಬ್ಸೈಟ್ಲಿ ಜೂನ್ 20 ತಾರೀಕಿನ ಮೀದ ನೋಂದಣಿ ಮಾಡಿ ಅನ್ನೋದು ಸೈನಿಕ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕಂಗ ಅರಿಚಿಟ್ಟಿದೆ. ಬೈತಂಗಳ ಪಿಂಜ ಊನಕರಡ ಸಬಲೀಕರಣ ಇಲಾಖೆಯಿಂದ ದಂಡ 26-27 ಕಾಲಕೊತ್ತನೆಗೆ ಇಲಾಖೆಯ ಶುಲ್ಕ ಮರುಪಾವತಿ ಯೋಜನೆ, ವಿವಾಹ ಪ್ರೋತ್ಸಾಹಧನ, ಆರೈಕೆದಾರರ ಭತ್ಯೆ ಯೋಜನೆಯ ಪ್ರಯೋಜನ ಪಡೆದವಕ್ಕೂ ಊನಕರಡ ಆಫ್ಲೈನ್ ಅರ್ಜಿ ಹಾಕಿತ್ತು. ಅರ್ಜಿನ ಅದದು ತಾಲೂಕು ಗ್ರಾಮ ಪಂಚಾಯತಿಯಲ್ಲುಳ್ಳ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತಗಳ ಕೈಂಜೆ ಪಡೆದಂಡು August 31 ಉಳಲು ಪುನರ್ವಸತಿ ಕಾರ್ಯಕರ್ತಗಕ್ಕೆ ಒಪ್ಪಿಚೂಡೋಣ ಎಂದು ಇಲಾಖೆಯ ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. ದಂಡಾಯಿತು 26-27 ಕಾಲತರ ಪ್ರೀ ಮೆಟ್ರಿಕ್ ಪಿಂಜ ಪೋಸ್ಟ್ ಮೆಟ್ರಿಕ್ ತರಬೇತಿಗೆ ಓದೇನುಳ್ಳ ಊನಕರ ಮಕ್ಕ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಒಪ್ಪಿಸಿಡೋಕೆ ವೆಬ್ಸೈಟ್ಲ ಅರ್ಜಿ ಒಪ್ಪಿಸಿಡೋಲು ಅವರ ವಿವರಕ್ಕೆ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಕಚೇರಿಯಲ್ಲಿ ವ್ಯವಹಾರ ಮಾಡಲೆಂದು ಇಲಾಖೆಯ ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. ಇಲ್ಲಿಗೆ ಸುದ್ದಿ ಸಮಾಚಾರ ತಿಳಿದಿತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
2: ನಿಮ್ಮ ನೆಚ್ಚಿನ ಮುಳಿಯಾದಲ್ಲಿ ಇದೀಗ ಮೆಗಾ ವಿನಿಮಯ ಮೇಳ. June 8-30 ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಪ್ರತಿ ಗ್ರಾಮಿಗೆ 250

0: ರೂಪಾಯಿ ಬೋನಸ್ ಪಡೆಯಿರಿ. ವಿಶೇಷ ಲೈಟ್ ವೇಟ್ ಆಭರಣಗಳ ಅಮೋಘ ಸಂಗ್ರಹ, ಸಂತೋಷದ ವೈವಿಧ್ಯಮಗಳ ಮಿನುಗುವ ಚಿನ್ನದ ಹಬ್ಬ, ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
2: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಲಿಕಲ್ ರೋಡ್, ಇರಿಟಿ.
3: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. P2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
4: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
3: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
0: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
3: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
0: ಹಲೋ, ಇಲ್ಲಿ ಕೇಳಿ, ಅಭಿಲಾಷ್ ನಲ್ಲಿ ಇವಾಗ ಮಾನ್ಸೂನ್ ಮೆಗಾ ಎಕ್ಸ್ಚೇಂಜ್ ಆಫರ್ ಶುರುವಾಗಿದೆ. ನಿಮ್ಮಲ್ಲಿರುವ ಹಳೆಯ ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಮೈಕ್ರೋ ಓವನ್, ಎಲ್ಇಡಿ ಟಿವಿ ತನ್ನಿ. ಹೊಸ ಫೀಚರ್ಸ್ ನ ಹೋಮ್ ಅಪ್ಲಯನ್ಸಸ್ ನೊಂದಿಗೆ ಎಕ್ಸ್ಚೇಂಜ್ ಮಾಡಿ ಅಪ್ಗ್ರೇಡ್ ಆಗಿ, ಅದು ಆಕರ್ಷಕ ಡಿಸ್ಕೌಂಟ್ ಆಫರ್ ನೊಂದಿಗೆ ಸುಲಭ ಕಂತಿನ EMI ಮೂಲಕ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
5: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ಗಳು ಹಾಗೂ ಇರಿಗೇಷನ್ ಮೋಟಾರ್ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಶ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744.
6: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
7: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
6: ಹಾಗಾದ್ರೆ ಇವತ್ತೇ ಹೋಗೋಣ.
1: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
8: ಕಳೆದ ಜೂನ್ ತಾರೀಕು 5ಕ್ಕೆ ನಿಧನರಾದ 61 ಗ್ರಾಮದ ತಳ್ಳೂರು ಭೋಜಪ್ಪ ಅಪ್ಪದೊರೆ ಅವರ ಅತಿಥಿ ಕರ್ಮಾಂತರ ನಾಳೆ ತಾರೀಕು 20ಕ್ಕೆ ಶನಿವಾರ ಬೆಳಿಗ್ಗೆ 11 ಗಂಟೆಗೆ 61 ಗ್ರಾಮದ ಮೃತರ ಸ್ವಂತ ಮನೆಯಲ್ಲಿ ನಡೆದಿದೆ. ಕಾಗಜ ಸಿಕ್ಕದ ಮನೆಯು, ಊರವು, ನೆಂಟರಿಷ್ಟರೆಲ್ಲ ಇದನ್ನೇ ಕಾಗದತ್ತ ಜ್ಞಾನ ಮಾಡಿಕೊಂಡು ಬರಕುತ್ತ ಮೃತರ ಹೆಣ್ಣು ಜಾನಕಿ, ಮಕ್ಕ, ಅಳಿಯ ಸೊಸೆ, ಪಿಳ್ಳಿಕ್ಕ ಮತ್ತೆ ಸಂಸಾರದವು ಕೇಳಿಕೊಂಡಳು.
1: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
9: ಆಕಾಶವಾಣಿ ಮಡಿಕೇರಿ, ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ದೆಹಲಿ ಕೇಂದ್ರದಿಂದ.

0: ಯೋಜನೆಗಳನ್ನು ಜನರಿಗೆ ತಲುಪಿಸುವಲ್ಲಿ, ಜಾಗೃತಿ ಮೂಡಿಸುವಲ್ಲಿ ಹಾಗೂ ಆರ್ಥಿಕ ಅಭಿವೃದ್ಧಿಗೆ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡುವಲ್ಲಿ ಆಕಾಶವಾಣಿಯು ಮಹತ್ತರವಾದ ಪಾತ್ರವನ್ನು ನಿರ್ವಹಿಸಿದೆ. 1950 ನಂತರ ದೇಶದ ಆರ್ಥಿಕ ಸಬಲತೆಗೆ ಹಿನ್ನಡೆಯಾಗಿದ್ದ ಬಡತನ, ಅನಕ್ಷರತೆ, ಜನಸಂಖ್ಯಾ ಸ್ಫೋಟದಂತಹ ತೊಂದರೆಗಳನ್ನು ಎದುರಿಸಲು ಸರ್ಕಾರ ಆಕಾಶವಾಣಿಯನ್ನು ಸಮರ್ಥವಾಗಿ ಬಳಸಿಕೊಂಡಿತು. 1956 ಮಹಾರಾಷ್ಟ್ರದ 5 ಜಿಲ್ಲೆಗಳಲ್ಲಿ ಗ್ರಾಮೀಣ ರೇಡಿಯೋ ಕೂಟಗಳನ್ನು ಸ್ಥಾಪಿಸಿ ಅವುಗಳ ಮೂಲಕ ಗ್ರಾಮೀಣಾಭಿವೃದ್ಧಿಗೆ ಪ್ರಯತ್ನಿಸುವ ಪ್ರಯೋಗವನ್ನು ಮಾಡಲಾಯಿತು. ಫೆಬ್ರವರಿಯಿಂದ ಏಪ್ರಿಲ್ ತಿಂಗಳವರೆಗೆ ವಾರದಲ್ಲಿ 2 ದಿನ ಸಂಜೆ 6:30 ಅರ್ಧ ಗಂಟೆಯ ಕಾಲ ರೇಡಿಯೋ ಕಾರ್ಯಕ್ರಮಗಳನ್ನು ಈ ಕೇಂದ್ರಗಳ ರೈತರು ತಾವು ಕೇಳಿ ತಿಳಿದುಕೊಂಡ ವಿಷಯಗಳ ಬಗ್ಗೆ ಚರ್ಚಿಸುತ್ತಿದ್ದರು. ಇಂತಹ ಪ್ರಯೋಗಗಳು ನಂತರ ದೇಶದ ಇತರ ಭಾಗಗಳಲ್ಲೂ ನಡೆದವು. ಕೆಲವು ಕಡೆ ಯಶಸ್ವಿಯಾದವು. 1960 ನಂತರ ಕೃಷಿಗೆ ಹೆಚ್ಚು ಒತ್ತು ಕೊಟ್ಟು ಹಸಿರು ಕ್ರಾಂತಿಯನ್ನು ಯೋಜಿಸಿದ ಸರ್ಕಾರದ ಯೋಜನೆಗಳು ಅನುಷ್ಠಾನಕ್ಕೆ ಬಂದದ್ದು ಹಾಗೂ ಯಶಸ್ಸು ದೊರೆತದ್ದು ಕೂಡ ಆಕಾಶವಾಣಿಯ ಕಾರ್ಯಕ್ರಮಗಳಿಂದ. ಆಕಾಶವಾಣಿಯ ಮೂಲಕ ದೇಶದ ಕೃಷಿ ವಿಶ್ವವಿದ್ಯಾಲಯಗಳು ರೈತರಿಗೆ ಅಗತ್ಯ ಮಾಹಿತಿ ಮಾರ್ಗದರ್ಶನವನ್ನು ಕಾಲಕಾಲಕ್ಕೆ ನೀಡಿದವು. ಇಳುವರಿ ಹೆಚ್ಚಿಸುವ ರಸಗೊಬ್ಬರಗಳು, ಆಧುನಿಕ ಸಲಕರಣೆಗಳು, ಹೊಸ ಕೃಷಿ ವಿಧಾನಗಳು, ಹೊಸ ತಳಿಗಳು ಹಾಗೂ ವಾಣಿಜ್ಯ ರೈತರಿಗೆ ತಲುಪಿತು. ಇದರಿಂದ ಇಳುವರಿ ಹೆಚ್ಚಿ ದೇಶ ಆಹಾರ ಸ್ವಾವಲಂಬನೆಯತ್ತ ದಾಪುಗಾಲಿಕ್ಕಿತು. ಇದಕ್ಕೆ ಆಕಾಶವಾಣಿ ಮೂಲ ಕಾರಣ. ಇದೇ ರೀತಿಯಲ್ಲಿ ಕ್ಷೀರಕ್ರಾಂತಿ 1970 ದಶಕದಲ್ಲಿ ನಡೆಯಿತು. ಮೊಟ್ಟಮೊದಲು ಇದು ಗುಜರಾತಿನ ಆನಂದದಲ್ಲಿ ಅಮೂಲ್ನಿಂದ ಆರಂಭವಾಯಿತು. ನಂತರದಲ್ಲಿ ಸರ್ಕಾರ ಈ ಚಳುವಳಿಯನ್ನು ದೇಶದಾದ್ಯಂತ ತೆಗೆದುಕೊಂಡು ಹೋಯಿತು. ಆಕಾಶವಾಣಿ ಇದಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ 1970 1996 3 ಹಂತದಲ್ಲಿ ನಡೆದ ಈ ಕ್ರಾಂತಿಯ ಹರಿಕಾರನಾಯಿತು. ಗ್ರಾಮೀಣ ಭಾಗದಲ್ಲಿ ಹರಿದ ಹಾಲಿನ ಹೊಳೆ ಗ್ರಾಮೀಣಾಭಿವೃದ್ಧಿಯಲ್ಲಿ ಒಂದು ಮೈಲಿಗಲ್ಲಾಯಿತು. ಈ ಮಾದರಿಯ ಇನ್ನೊಂದು ಕ್ರಾಂತಿ ನೀಲಿ ಕ್ರಾಂತಿ. ಇದು ನೀರಿನ ನಿರ್ವಹಣೆಗೆ ಒತ್ತು ಕೊಡು. ಗ್ರಾಮೀಣ ಭಾಗದ ಸಣ್ಣ ರೈತರಿಗೆ ಆದಾಯದ ಮೂಲವನ್ನು ಉಂಟುಮಾಡಿದ್ದಲ್ಲದೆ ದೇಶದ ಆದಾಯವನ್ನು ಹಾಗೂ ಪೌಷ್ಟಿಕತೆಯನ್ನು ಹೆಚ್ಚಿಸುವಲ್ಲಿ ಈ ಕ್ರಾಂತಿ ನೆರವಾಯಿತು. ಈ ಕ್ರಾಂತಿಯಲ್ಲೂ ಆಕಾಶವಾಣಿ ತನ್ನ ಕಾರ್ಯಕ್ರಮಗಳ ಮೂಲಕ ಭಾಗವಹಿಸಿ ಅದನ್ನು ಯಶಸ್ವಿಗೊಳಿಸಿತು. ಇದೇ ಅಲ್ಲದೆ ಕುಟುಂಬ ಕಲ್ಯಾಣ ಯೋಜನೆಯ ಕುರಿತು ದೇಶದಾದ್ಯಂತ ಜನಜಾಗೃತಿ ಹಾಗೂ ಅನುಷ್ಠಾನದಲ್ಲಿ ಆಕಾಶವಾಣಿ ನಿರ್ವಹಿಸಿದ ಪಾತ್ರ ಮಹತ್ತರವಾದದ್ದು. ಜನಸಂಖ್ಯಾ ನಿಯಂತ್ರಣ, ಏಡ್ಸ್ ಬಗ್ಗೆ ಜನರಲ್ಲಿ ಜಾಗೃತಿ, ಪೋಲಿಯೋ ನಿರ್ಮೂಲನ ಹೀಗೆ ಅನೇಕ ಆರೋಗ್ಯಕ್ಕೆ ಸಂಬಂಧಿಸಿದ ಸರ್ಕಾರದ ಯೋಜನೆಗಳಲ್ಲಿ ಆಕಾಶವಾಣಿಯ ಸೇವೆ ಅನನ್ಯವಾದುದು. ಸರ್ಕಾರದೊಂದಿಗೆ ಹೆಗಲುಕೊಟ್ಟು ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಿ ಶ್ರೇಯ ಕೇವಲ ಆಕಾಶವಾಣಿಗೆ ಸಲ್ಲುತ್ತದೆ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ಕದಂ. ನಿರ್ಮಾಣ ನಂದನ್ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮಡಿಕೇರಿ ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 8:35:30.
3: ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 8:37:21.

ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಆಪ್ತರಕ್ಷಕ ಚಿತ್ರದ ಗೀತೆ, ಹಾಡಿದ್ದಾರೆ ಲಕ್ಷ್ಮೀ ನಟರಾಜ್. ಈ ಗೀತೆಗೆ ಸಂಗೀತ ಸಂಯೋಜಿಸಿದ್ದಾರೆ ಗುರುಕಿರಣ್, ಸಾಹಿತ್ಯ ಗೋಟೂರಿ.

ಆಕಾಶವಾಣಿ ಮಡಿಕೇರಿ, ಸಮಯ 8:50 ಗಳಾಗಲಿವೆ. ಮುಂದಿನ ಕಾರ್ಯಕ್ರಮ ಕಗ್ಗದ ಸಿರಿ, ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲೇ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಮುಗ್ಧನಾಗದೆ ಭುಜಿಸು ಭುಜಿಸಲಿಹುದನು ಜಗದಿ ಮಾಧ್ವೀಕ ಭಯವಿರದು ಜಾಗರೂಕನಿಗೆ. ಮುಗ್ಧನಾಗದೆ ಭುಜಿಸು ಭುಜಿಸಲಿಹುದನು ಜಗದಿ ಮಾಧ್ವೀಕ ಭಯವಿರದು ಜಾಗರೂಕನಿಗೆ. ದೃಗ್ದೃಶ್ಯ ಚಿತ್ರ ಪ್ರಪಂಚದಲ್ಲಿ ಸೇರಿ ನೀ ಮುಗ್ಧನಾಗದೆ ಸುಖಿಸು ಮಂಕುತಿಮ್ಮ. ದೃಗ್ದೃಶ್ಯ ಚಿತ್ರ ಪ್ರಪಂಚದಲ್ಲಿ ಸೇರಿ ನೀ ಮುಗ್ಧನಾಗದೆ ಸುಖಿಸು ಮಂಕುತಿಮ್ಮ.

ಈ ಜಗತ್ತಿನಲ್ಲಿ ಸುಖವನ್ನು ಹೇಗೆ ಅನುಭವಿಸಲು ಸಾಧ್ಯ? ಇರುವ ಸುಖಗಳೆಷ್ಟು? ಈ ಪ್ರಶ್ನೆಗೆ ಸುಲಭವಾದ ಉತ್ತರ ಇಲ್ಲ. ಲೋಕದಲ್ಲಿ ಸುಖ ಸಾವಿರ ರೂಪದಲ್ಲಿ ಸಿಗುತ್ತೆ. ಪ್ರಕೃತಿಯಲ್ಲಿ ಗಿಡಮರ ಬಳ್ಳಿಗಳು ಹಣ್ಣು ಹೂವು ಕಾಯಿ ನೀಡಿ ಮುದ ನೀಡುತ್ತವೆ. ನದಿ ಹೊಳೆ ಝರಿಗಳು ಹರಿದು ದಾಹ ತಣಿಸುತ್ತವೆ. ರಮ್ಯ ದೃಶ್ಯಗಳನ್ನು ನೀಡಿ ಆಹ್ಲಾದ ನೀಡುತ್ತವೆ. ಆಕಾಶ ನಕ್ಷತ್ರ ಪರ್ವತ ಕಣಿವೆಗಳು ಚೇತೋಹಾರಿ ದೃಶ್ಯಗಳಿಂದ ಮನಸೆಳೆಯುತ್ತವೆ. ಇನ್ನು ಮಾನವ ನಿರ್ಮಿತ ಸುಖಗಳು, ಸಂಗೀತ ನೃತ್ಯ ನಾಟಕ ಸಾಹಿತ್ಯ ಇತ್ಯಾದಿ ಕಲೆಗಳು ಅಪಾರ ಸುಖಾನುಭವವನ್ನೇ ನೀಡುತ್ತವೆ. ಇವೆಲ್ಲವನ್ನೂ ಮುಗ್ಧನಾಗಿ ಏನನ್ನೂ ಜಿಜ್ಞಾಸೆ ಮಾಡದೆ ನಿಷ್ಕಪಟ ಸರಳ ಮನಸ್ಸಿನಿಂದ ತಾಯಿಯ ಬಳಿ ಮಗು ನಲಿಯುವಂತೆ ಸುಖಾನುಭವವನ್ನು ಪಡೆಯುವುದು ಮನುಷ್ಯನಿಗಿರಬೇಕಾದ ಗುಣ. ಮಗುವಿಗೆ ಜಡಚೇತನ ಕಲ್ಪನೆ ಇಲ್ಲದೆ ಮಣ್ಣು ಕಲ್ಲು ಚೂರುಗಳೊಡನೆ ತಾದಾತ್ಮ್ಯದಿಂದ ಅದು ಆಟವಾಡುತ್ತದೆ. ಕಂಡದ್ದನ್ನೆಲ್ಲ ಬಯಸುತ್ತೆ, ಬಾಯಿಗಿಟ್ಟುಕೊಳ್ಳುತ್ತೆ. ಆದರೆ ಆ ಮಗುವಿನ ಅರಿವು ಬುದ್ಧಿ ಮನಸ್ಸುಗಳಿಗೆ ಕವಿದ ಮುಗ್ಧತೆಯ ಭ್ರಾಂತಿ, ಜಗತ್ತು ನನಗಾಗಿದೆ ನಾನು ಭೋಕ್ತೃ ಎಂಬ ಭಾವದಿಂದ ಕೂಡಿದ ಭಾವ ಮುಗ್ಧತೆಯು ಎರಡೂ ಒಂದೇ. ಈ ರೀತಿ ಭಾವದಿಂದ ಮತ್ತನಾಗದೆ ಮಗುವಿನ ಹಾಗೆ ಎಚ್ಚರದ ಮನದಿಂದ ಸತ್ಯಾನ್ವೇಷಕನಾಗಿ ಜಗತ್ತು ಈಶ್ವರ ಮಾಯೆಯನ್ನು ಅರ್ಥ ಮಾಡಿಕೊಂಡು ಕಾಣಬಂದಿರುವುದು ಜಗತ್ತು, ಯಾವುದು ಕಾಣುತ್ತಿರುವುದೋ ಅದು ನಾನು ಯಾರು ಎಂಬುದನ್ನು ತಿಳಿದು ಎಚ್ಚರಿಕೆಯಿಂದ ಜಾಗರೂಕನಾಗಿ ಪ್ರಕೃತಿಯನ್ನು ಅರ್ಥ ಮಾಡಿಕೊಂಡು ಅನುಭವಿಸುವವನಿಗೆ ನಿಜವಾದ ಸುಖ ಸಿಗುತ್ತದೆ. ಭ್ರಾಂತಿವಿಲಾಸದ ಸುಖ ಮರೆಯಾಗುತ್ತದೆ. ಆದ್ದರಿಂದ ದೃಶ್ಯ ಪ್ರಪಂಚದಲ್ಲಿ ಸೇರಿ ಮುಗ್ಧನಾಗದೆ ಸುಖಿಸು. ಆಗ ಜಾಗರೂಕನಾದ ನಿನಗೆ ಮಾಧ್ವೀಕ ಭಯ ಅಹಂಕ ಅವಳು ಉಂಟು ಮಾಡುವ ಭಯ ಇರುವುದಿಲ್ಲ ಎನ್ನುತ್ತಾರೆ DVG. ಜಗತ್ತಿನಲ್ಲಿ ಅನುಭವಿಸಬೇಕಾದ್ದಿದೆ, ಅವುಗಳನ್ನೆಲ್ಲ ಅನುಭವಿಸಬೇಕು ನಿಜ. ಆದರೆ ಅವುಗಳನ್ನು ಮುಗ್ಧನಾಗಿ ಅಜ್ಞಾನಿಯಾಗಿ ಅಹಂಕಾರಿಯಾಗಿ ಅನುಭವಿಸಬಾರದು. ಸತ್ಯಾಸತ್ಯತೆ ತಿಳಿದು ಸುಖಪಡುವ ಕಲೆಯನ್ನು ತಿಳಿದು ಬಾಳಬೇಕು. ಇಂದು ನಾವು ಯಾವುದು ನಿಜ ಸುಖ ಯಾವುದು ಭ್ರಾಂತಿ ಸುಖ ಎಂದು ತಿಳಿಯದೆ ಕಂಡದ್ದೆಲ್ಲ ಸುಖ, ಕಾಣುತ್ತಿರುವ ನಾನೇ ಸರಿ ಎಂದು ಭಾವಿಸಿದ್ದೇವೆ. ಇದು ಸರಿಯಲ್ಲ ಎಂಬುದು ದೊಡ್ಡ ವಿದ್ಯಾಗಣಪತಿ ಅಂದರೆ DVG ಅವರು ಹೇಳುವ ಮಾತು.

0: ಈ ಲೋಕದಲ್ಲಿ ಅಜ್ಞಾನಿಯಾಗಿ, ಮುಗ್ಧನಾಗಿ, ಮೂಢನಾಗಿ, ಮೂರ್ಖನಾಗಿ, ಅಹಂಕಾರಿಯಾಗಿ, ಲೋಕಕಂಟಕನಾಗಿ ಬಾಳತಕ್ಕದ್ದಲ್ಲ. ಹಾಗಾದರೆ ನಮಗೆ ಬಾಳುವ ದಾರಿ ಯಾವುದು ಎಂಬ ಪ್ರಶ್ನೆಗೆ ಉತ್ತರವನ್ನು ಈ ಪದ್ಯದಲ್ಲಿ ಡಿ ವಿ ಜಿಯವರು ಹೇಳಿದ್ದಾರೆ. ಮೊದಲನೆಯದಾಗಿ, ನಾವಿಲ್ಲಿ ಸ್ವತಂತ್ರರಲ್ಲ. ನಮ್ಮದು ಅಂತ ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ. ಸೃಷ್ಟಿಕರ್ತ ದೇವರು, ಪರಬ್ರಹ್ಮ, ಕಾಣದ ಶಕ್ತಿ, ಡಿ ವಿ ಜಿಯವರು ಹೇಳುವ ಹಾಗೆ, ಆವುದನ್ನು ಕಾಣದೊಡಂ ಅಳ್ತಿಯಂ ಜನ ನಂಬಿ ಹೋದೋ ಆ ವಿಚಿತ್ರ, ಅದು ಏನು ಕರುಣಿಸುತ್ತದೋ ಅದನ್ನು ನಾವು ವಿನಮ್ರರಾಗಿ ಅನುಭವಿಸಬೇಕು. ಇದನ್ನು ನಾವು ಮರೆಯಬಾರದು. ಈ ಜಗತ್ತು ಒಂದು ಬ್ರಹ್ಮಪುರಿ, ಬ್ರಹ್ಮನಿಗೆ ಸೇರಿದ ಸೃಷ್ಟಿ. ಇಲ್ಲಿ ಜೀವರಾಶಿಗೆ ಪ್ರಕೃತಿ ಮಾಯೆಯ ಪರದೆಯನ್ನು ಹೊದಿಸಿದ್ದಾಳೆ. ಜೀವಕ್ಕೆ ದೇಹವಿದ್ದಂತೆ ಲೋಕಕ್ಕೆ ಮಾಯೆ. ಆದ್ದರಿಂದ ನಮ್ಮೊಡನಿರುವ ಮನೆ, ಮಠ, ಒಡವೆ, ವಸ್ತು, ಅಧಿಕಾರ, ಅಂತಸ್ತು, ವಾಹನ, ಧನ, ಧಾನ್ಯ, ಬಂಧು ಮಿತ್ರರು, ಪುತ್ರ ಪೌತ್ರರು ಮೊದಲಾದ ಎಲ್ಲವೂ ನನ್ನದು ಎಂಬುದಕ್ಕೆ ಅರ್ಥವಿಲ್ಲ. ನಮ್ಮದಲ್ಲ, ಇನ್ನೊಬ್ಬರದು ಎಂದ ಮೇಲೆ ಅವರು ಕೊಟ್ಟಿದ್ದನ್ನು ನಾವು ಸ್ವೀಕರಿಸುತ್ತಿದ್ದೇವೆ ಎಂದ ಮೇಲೆ ನಮ್ಮದು ಭಿಕ್ಷೆ ಪಡೆದ ಸ್ಥಿತಿಯೇ ಸರಿ. ಆದ್ದರಿಂದ ನಾವು ಒಡೆಯರಂತೆ ವರ್ತಿಸಲಾಗದು, ಇರಲಾಗದು. ಈ ಜಗತ್ತಿನಲ್ಲಿ ಅತಿಥಿಗಳಾಗಿ, ಪರದೇಶಿಗಳಾಗಿ, ಪರಾಶ್ರಯ ಜೀವಿಗಳಾಗಿ, ಭಿಕ್ಷರಾಗಿ ಇನ್ನೊಬ್ಬರು ಕರುಣಿಸಿದ್ದನ್ನು ಅನುಭವಿಸುವವರು ನಾವು ಎಂದು ತಿಳಿಯಬೇಕು. ಬ್ರಹ್ಮಸೃಷ್ಟಿ ಈ ಲೋಕವಾದ್ದರಿಂದ ಇದು ಬ್ರಹ್ಮಪುರಿ, ಬ್ರಹ್ಮದೇಶ. ಇಲ್ಲಿ ಎಲ್ಲವೂ ಅವನ ಅಧೀನ ಎಂಬುದನ್ನು ನಾವು ಮರೆಯಬಾರದು. ನಮ್ಮ ಒಳಗಿನ ಸೂತ್ರಧಾರ ಅವನು. ಅವನು ನಮ್ಮ ಚೈತನ್ಯ, ಆತ್ಮಸ್ವರೂಪಿ. ಹೊರನೋಟಕ್ಕೆ ಆತ್ಮ ಚೈತನ್ಯ ಕಾಣಿಸದು, ಮಾಯೆ ಆವರಿಸಿರುತ್ತದೆ. ನಾನು ಸ್ವತಂತ್ರ, ಹಂಗಿಲ್ಲದವ ಅನ್ನಿಸುತ್ತೆ ಅಷ್ಟೇ ನಮಗೆ. ಪ್ರಕೃತಿ ಕೊಡುವ ಅನ್ನ ಆಹಾರ ನಮ್ಮಧೀನವೇ? ಭೂಮಿಯ ಸಾರದಂತೆ ಬೆಳೆಯುವ ಬೆಳೆ ನಮ್ಮ ಇಷ್ಟವೇ? ಅಲ್ಲ. ಸಂಪಿಗೆ ಮರದಲ್ಲಿ ಗುಲಾಬಿಯನ್ನು ನಾವು ಬೆಳೆಯಲಾದೀತೆ? ತಾವರೆ ಬೆಳೆಯಲ್ಲಿ ಸಂಪಿಗೆ ಹೇಗೆ ಬೆಳೆಯುತ್ತದೆ? ಆದ್ದರಿಂದ ಪ್ರಕೃತಿ ಕೊಟ್ಟ ಭಿಕ್ಷೆಯಲ್ಲಿ ಬದುಕಿದ್ದೇವೆ. ಆದ ಕಾರಣ ನಾವು ವಿನೀತರಾಗಿ ಈ ಲೋಕದಲ್ಲಿ ಅಹಂ ಇಲ್ಲದೆ ಬಾಳುವುದನ್ನು ಕಲಿಯಬೇಕು.
1: ಇದುವರೆಗೆ ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಕಲಾವತಿ ಅವಧೂತ್, ವ್ಯಾಖ್ಯಾನ ಪ್ರೊಫೆಸರ್ ಜಿ ಅಶ್ವಥ ನಾರಾಯಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:50.
1: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ನ ಡಾಕ್ಟರ್ ಸತೀಶ್ ರಾವ್ ಏಕೆ, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಡಾಕ್ಟರ್, ಫ್ಯಾಟಿ ಲಿವರ್ ಅಂದ್ರೆ ಏನು ಮತ್ತು ಇದರ ಕಾರಣಗಳೇನು?
2: ಫ್ಯಾಟಿ ಲಿವರ್ ಅಂದ್ರೆ ಏನಂತ ಹೇಳಿದ್ರೆ, ನಮ್ಮ ಲಿವರ್ ಅಲ್ಲಿ ನಾರ್ಮಲ್ ಗಿಂತ ಜಾಸ್ತಿ ಫ್ಯಾಟ್ ಅಥವಾ ಕೊಲೆಸ್ಟ್ರಾಲ್ ಡೆಪಾಸಿಷನ್ ಆಗೋದನ್ನ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಮೋರ್ ದನ್ 5% ಫ್ಯಾಟ್ ಡೆಪಾಸಿಷನ್ ಜಾಸ್ತಿ ಆದಾಗ ಇದನ್ನು ನಾವು ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಇದಕ್ಕೆ ಮುಖ್ಯವಾದ ಕಾರಣಗಳು, ಒಂದು ಆಲ್ಕೋಹಾಲ್ ಆಗಿರ್ತದೆ, ಇದಲ್ಲದೆ ನಮ್ಮ ಮೆಟಾಬಾಲಿಕ್ ಅಸೋಸಿಯೇಟೆಡ್ ಡಿಸೀಸಸ್ ಅಂತ ಹೇಳ್ತೀವಿ. ಅಂದ್ರೆ ಮುಖ್ಯವಾಗಿ ಸ್ಥೂಲಕಾಯ, ಒಬೆಸಿಟಿ, ಬೊಜ್ಜು ಅಂತ ಹೇಳೋದು ಅದು ಮುಖ್ಯವಾದ ಕಾರಣ. ಎರಡನೇದಾಗಿ, ನಮ್ಮ ಬಾಡಿಯಲ್ಲಿ ಶುಗರ್ ಇರುವಂತದ್ದು, ಬಿಪಿ ಇರುವಂತದ್ದು, ಥೈರಾಯ್ಡ್ ರಿಲೇಟೆಡ್ ಸಂಬಂಧಪಟ್ಟ ಕಾಯಿಲೆಗಳಿದ್ರೂ ಸಹ ಇದು ಸಹ ನಮ್ಮ ಲಿವರ್ ನಲ್ಲಿ ವಿಪರೀತ ಫ್ಯಾಟ್ ಡೆಪಾಸಿಷನ್ ಆಗಲಿಕ್ಕೆ ಕಾರಣ ಆಗುತ್ತದೆ. ಸೊ ಮುಖ್ಯವಾಗಿ ಹೇಳೋದಂದ್ರೆ ಬೊಜ್ಜು ಅಥವಾ

0: ಒಬೆಸಿಟಿ ಮತ್ತು ಡಯಾಬಿಟಿಸ್ ಮುಖ್ಯವಾದ ಕಾರಣಗಳಾಗಿರ್ತದೆ. ಆಲ್ಕೋಹಾಲ್ ಬಿಟ್ರೆ.
1: ಥ್ಯಾಂಕ್ ಯು ಡಾಕ್ಟರ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು.
2: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
3: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
4: ಅಲ್ವೇ, ನಾನು ಪ್ರತಿದಿನ ನೋಡ್ತಾ ಇದ್ದೀನಿ ನಿನ್ನ ಫೇಸ್ ನಲ್ಲಿ ಸಖತ್ ಚೇಂಜಸ್ ಕಾಣ್ತಾ ಇದೆ. ನಿನ್ನ ಸೌಂದರ್ಯದ ಗುಟ್ಟೇನು?
3: ನಾನು ಪ್ಯೂರ್ ರಕ್ತ ಚಂದನದ ಆಯಿಲ್ ಇರೋ ನಾಗಾರ್ಜುನ ರಕ್ತ ಚಂದನ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ. ನೀನು ಅದನ್ನೇ ಯೂಸ್ ಮಾಡು, ಗ್ಲೋ ಆಗಿ ಕಾಣ್ತೀಯ. ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
5: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
3: ಹಾಗಾದ್ರೆ ಇವತ್ತೇ ಹೋಗೋಣ.
4: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲ ನಗರ.
3: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
6: ಇಲ್ಲ, ಏನಿದೆ ಅಂತದ್ದು?
3: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
6: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
3: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
6: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
3: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
6: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
3: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
6: 80% ಸಾಲ ಸೌಲಭ್ಯನೂ ಸಿಗುತ್ತೆ.
3: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
6: 9900901282
3: ಆರ್ 9606084066.
7: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
8: ಕೇಳುಗರೇ, ಗಮನಿಸಿ, ಈ ಬೆಳಿಗ್ಗೆ 11 ಗಂಟೆಗೆ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಯೋಗದ ಪ್ರಾಮುಖ್ಯತೆ ಮತ್ತು ಪ್ರಯೋಜನ ಕುರಿತು ಡಾ ಪಿಜಿ ಅರುಣ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂಜೆ 5 ಗಂಟೆಗೆ ನವದೆಹಲಿಯಲ್ಲಿ ಪ್ರಧಾನಮಂತ್ರಿ ಶ್ರೀ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಭಾಗವಹಿಸುವ ರೋಜ್ಗಾರ್ ಮೇಳ 2026 ನೇರ ಪ್ರಸಾರವನ್ನು ಕೇಳಲಿದ್ದೀರಿ. FM 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ആകാശവാണി. ವಂದೇ ಮಾತರಂ. 150ರ ಸಂಭ್ರಮ ಆಕಾಶವಾಣಿಗೆ 90ರ ಸಂಭ್ರಮ ಕೇಳಿ ವಿಶೇಷ ಕಾರ್ಯಕ್ರಮ. ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
1: ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಸುಬೇದಾರ್ ಎನ್ ಕೆ ಶಿವಣ್ಣ ಅವರು.
2: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ಸುಬೇದಾರ್ ಶಿವಣ್ಣ ಎನ್ ಕೆ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸುಬೇದಾರ್ ಶಿವಣ್ಣ ಎನ್ಕೆ ಅವರೇ, ಶ್ರೋತೃಗಳ ಎಲ್ಲರ ಪರವಾಗಿ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್.
3: ಜೈ ಹಿಂದ್.
2: ಸುಬೇದಾರ್ ಶಿವಣ್ಣ ಅವರೇ, ಸೈನ್ಯದಲ್ಲಿ ಹೇಗಾಗುತ್ತೆ?

0: ಅಂದ್ರೆ ಅವರಿಗೆ ಪಾಸಿಂಗ್ ಪೆರಿಯಡ್
1: ಹಾ,
0: ಅಂತ
1: ಪಾಸಿಂಗ್ ಪಿರಿಯಡ್.
0: ಇರುತ್ತೆ,
1: ಹೌದು,
0: ನಿಮ್ಮ ವಿಷಯದಲ್ಲಿ ಹೇಗಿರುತ್ತೆ ಅದು?
1: ಸೇಮ್ ಪಾಸಿಂಗ್ ಪಿರಿಯಡೇ ಸೇಮ್. ಅದಾದಮೇಲೆ ನನಗೆ ಅಧಿಕೃತವಾಗಿ ನನಗೆ ಪಾಸಿಂಗ್ ಪಿರಿಯಡ್ ಎಲ್ಲ ಎಲ್ಲರೂ ಒಟ್ಟಿಗೆ ಆಗುತ್ತೆ. ಒಟ್ಟಿಗೆ ಆದಮೇಲೆ ಅವ್ರಿಗೆಲ್ಲರಿಗೂ ಬೇರೆ ಬೇರೆ ಕಡೆ ಪೋಸ್ಟಿಂಗ್ ಮಾಡ್ತಾರೆ.
0: ಹೌದು.
1: ನನಗೆ ಸ್ಪೋರ್ಟ್ಸ್ ಕಂಪ್ನಿಗೆ ಮಾಡ್ತಾರೆ. ನನಗೆ ಸ್ಪೋರ್ಟ್ಸ್ ಕಂಪ್ನಿ ಅಂತಲೇ ಇರ್ತದೆ. ಸುಮಾರು ಅಲ್ಲಿ 200-250 ಜನ ಇರ್ತೀವಿ.
0: ಒಂದೊಂದು
1: ಬಟ್ ಎಲ್ಲ
0: ಕಂಪನಿಯಲ್ಲಿ.
1: ಒಂದು ಕಂಪ್ನಿ ಸ್ಪೋರ್ಟ್ಸ್ ಕಂಪ್ನಿ ಅಂತಲೇ ಇದೆ ಅದಕ್ಕೆ. ಅದಕ್ಕೊಬ್ಬರು ಆಫೀಸರ್ ಸ್ಪೋರ್ಟ್ಸ್ ಆಫೀಸರ್ ಇದ್ದಾರೆ, ಅದಕ್ಕೆ ಸ್ಪೋರ್ಟ್ JCOs ಇರ್ತಾರೆ, ಸ್ಪೋರ್ಟ್ಸ್ ಹೌಲ್ದಾರ್ ಇರ್ತಾರೆ. ಎಲ್ಲರೂ ಕೂಡ ಅಲ್ಲಿ ಒಂದು 250 ಜನ ಸ್ಟ್ರೆಂತ್ ಇರ್ತಾರೆ ಮೇಡಮ್.
0: ಈಗ ಬೆಂಗಳೂರಲ್ಲೂ ಇದೆಯಾ ಅಂತ?
1: ಬೆಂಗಳೂರಲ್ಲಿ ಏನಂತಂದ್ರೆ ಅಲ್ಲಿ ಬರೀ ಕಬಡ್ಡಿ ಅಂತಲ್ಲ, ಕಬಡ್ಡಿ, ವಾಲಿಬಾಲ್, ಫುಟ್ಬಾಲ್, ಟೆಕ್ವೆಂಡೋ,
0: ಬೇರೆ ಬೇರೆ ಕ್ರೀಡೆಗಳು ಇರ್ತವೆ.
1: ಬೇರೆ ಎಲ್ಲ ತರದ ಕ್ರೀಡೆ, ವೇಟ್ ಲಿಫ್ಟಿಂಗು, ಬಾಡಿ ಬಿಲ್ಡಿಂಗು, ಕ್ರಿಕೆಟು, ಪ್ರತಿಯೊಂದು ಟೀಮ್. ನಾನು ಅದನ್ನ ಎಲ್ಲರಿಗೂ ಯುವಜನತೆ
0: ನಿಮ್ ತರ ಆಟ ಆಡೋರು ಬೇರೆ ಬೇರೆ ಭಾಗಗಳಿಂದ
1: ಬಂದಿರ್ತಾರೆ, ಇಡೀ ರಾಷ್ಟ್ರದಿಂದ ಎಲ್ಲ ಆಯ್ಕೆ ಆಗಿ ಬಂದಿರ್ತಾರೆ. ಆಮೇಲೆ ನಮ್ಗೆ ಎವರಿ ಇಯರ್ ಏನಾಗ್ತದೆ ಅಂದ್ರೆ ಅಪಾಯಿಂಟ್ಮೆಂಟ್ ಅಂದ್ರೆ ಸೆಂಟ್ರಲ್ಲಿ UHQ ಕೋಟದಲ್ಲಿ ಸೆಲೆಕ್ಷನ್ ಇಡ್ತಾರೆ. ರಿಕ್ರೂಟ್ಮೆಂಟ್ ಅಂದ್ರೆ ಅವ್ರ ಫಾದರ್ ಏನಾದ್ರು ಜಾಬ್ ಅಲ್ಲಿ ಇದ್ರೆ ಅವ್ರ ಮಕ್ಕಳಿಗೆ. ಆಮೇಲೆ ಮೆರಿಟೋ ಸ್ಪೋರ್ಟ್ಸ್ ಮೆನ್ಗೆ ಅಂತಾನೆ ಎವರಿ ಇಯರ್ ಸೆಲೆಕ್ಷನ್ ಇರುತ್ತೆ. ಆ ಸೆಲೆಕ್ಷನ್ ನಲ್ಲಿ ಎಲ್ಲಾ ಸ್ಪೋರ್ಟ್ಸ್ ಅವರು ಬರ್ತಾರೆ, ಅದಕ್ಕೆ ಅಂತಾನೆ ಸ್ಪೋರ್ಟ್ಸ್ ಇರ್ತದೆ. ಅದರಲ್ಲೂ ಕೂಡ ಅವಕಾಶಗಳು ಸಿಗುತ್ತೆ. ಆಮೇಲೆ ಈ ಹೊರಗಡೆ BRO ಮಂಗಳೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಸಪರೇಟ್ ಆಗಿ ಸೆಲೆಕ್ಷನ್ ನಡೀತಾ, ಆರ್ಮಿ ಸೆಲೆಕ್ಷನ್ ನಡೀತಾನೆ ಇರ್ತದೆ. ಅಲ್ಲೂ ಕೂಡ ಸರ್ಟಿಫಿಕೇಟ್ ಇದ್ರೆ ಡೈರೆಕ್ಟ್ ಆಗಿ ಹೋಗಿ ನಾವು ಅದರಲ್ಲಿ ಸೆಲೆಕ್ಷನ್ ಪ್ರೊಸೆಸರ್ ಅಲ್ಲಿ ಅಟೆಂಡ್ ಮಾಡ್ಬೇಕಾಗ್ತದೆ. ಮೆರಿಟೋರಿಯಸ್ ಇದ್ರೆ ಅಲ್ಲಿ ಸರ್ಟಿಫಿಕೇಟ್ ಅಲ್ಲಿ ಅಲ್ಲೂ ಕೂಡ ಅವ್ರಿಗೆ ಅವಕಾಶ ಸಿಗುತ್ತೆ. ಅವರು ಎಲ್ಲಿ ಟೀಮ್ಸ್ ಇದೆ ಅಲ್ಲಿ ಆ ಟೀಮ್ಸ್ಗೆ ಕಳಿಸ್ತಾರೆ.
0: ಈಗ ನಿಮ್ಗೆ ಬೆಂಗಳೂರಲ್ಲಿ ಕೆಲಸ ಆಯ್ತು, ಅವಾಗ ತರಬೇತಿನೂ ಇಲ್ಲೇ ಆಯ್ತು, ನಂತರ ಅಪಾಯಿಂಟ್ಮೆಂಟ್ ನಿಮ್ಗೆ ಇಲ್ಲೇ ಸ್ಪೋರ್ಟ್ಸ್ ಕಂಪನಿಯಲ್ಲೇ ಆಯ್ತು. ಹಾಗೆ ಬೇರೆ ಬೇರೆ ಕಂಪನಿಗಳಿಗೂ ಹೋಗ್ತಾರಾ ಇಲ್ಲಿ ತರಬೇತಿ ಪಡೆದವರು ಅಂದ್ರೆ ಕರ್ನಾಟಕದ ಹೊರಗೆ?
1: ಇದನ್ ಸ್ಪೋರ್ಟ್ಸ್ ಕಬಡ್ಡಿ ಅಂತ ಅಂದ ಒಂದ್ಸರಿ ಆದ್ಮೇಲೆ ನಾವು ಎಲ್ಲಿ ಆರ್ಮಿ ಚಾಂಪಿಯನ್ಶಿಪ್ ಬರುತ್ತೆ ಅಲ್ಲಿ ಹೋಗಿ 6-6 ತಿಂಗಳು ಇರ್ತೀವಿ. 6 ತಿಂಗಳು ಉದಾಹರಣೆಗೆ ನಾನು ಹೈದರಾಬಾದ್ ಅಲ್ಲಿ ಒಂದು 4-5 ವರ್ಷ ಇದೆ. ಪ್ರತಿ ವರ್ಷ ಅಲ್ಲೇನೆ 6-6 ತಿಂಗಳು ಅಲ್ಲೇ ಕ್ಯಾಂಪ್ ಇರೋದು, ಹೈದರಾಬಾದ್, ಸಿಕಂದ್ರಾಬಾದ್, AOC ಸೆಂಟರ್ ಅಲ್ಲಿ. ತದನಂತರ ಜಬಲ್ಪುರ್ ಮಧ್ಯಪ್ರದೇಶ ಅಲ್ಲಿ 2 ವರ್ಷ ಇದ್ದೆ, ಬಿಹಾರ್ ಅಲ್ಲಿ 3 ವರ್ಷ ಇದ್ದೆ, ಡೆಲ್ಲಿನಲ್ಲಿ 2 ವರ್ಷ ಇದ್ದೆ. ಎಲ್ಲೆಲ್ಲಿ ಸ್ಪೋರ್ಟ್ಸ್ ನಡೀತದೆ ಅಲ್ಲಲ್ಲಿ ನಾವು ಇರಬೇಕಾಗ್ತದೆ. MRC ಊಟಿನಲ್ಲಿದ್ದೆ 2 ವರ್ಷ. ಹೀಗೆ ಪ್ರತಿಯೊಂದು ಇಡೀ ಇಂಡಿಯಾ ಅಂತೂ ಹೋಗ್ಲೇಬೇಕಾಗ್ತದೆ, ಮಾಡ್ಲೇಬೇಕಾಗ್ತದೆ. ಬಟ್ ಏನಂದ್ರೆ ನನಗೆ ಸ್ಪೋರ್ಟ್ಸ್ ಇರೋದ್ರಿಂದ ಯುದ್ಧ ಮಾಡಲಿಕ್ಕೆ ಅವಕಾಶ ಸಿಗ್ಲಿಲ್ಲ ಅಷ್ಟೇ. ನಾನು 98 ಬರ್ತೇ ಆಗಿರೋದ್ರಿಂದ ಕಾರ್ಗಿಲ್ ಒಂದು ಅವಕಾಶ ಸಿಕ್ತು. ಕಾರ್ಗಿಲ್ ನಲ್ಲಿ ಆ ಸಮಯದಲ್ಲಿ ಎಕ್ಸಸೈಸ್ ಅಂತ ನಾವು ಮಾಡಿದ್ವಿ. ಆ ಎಕ್ಸಸೈಸ್ ಮಾಡಕಂತ ಕಾರ್ಗಿಲ್ ಯುದ್ಧ ನಡ್ಬೇಕಂದ್ರೆ ಬೆಳಿಗ್ಗೆ ನಮ್ಗೆಲ್ಲರಿಗೂ ಸ್ಪೋರ್ಟ್ಸ್ ಎಲ್ಲ ಕ್ಯಾನ್ಸಲ್. ಅವಾಗ ಯಾವ ಸ್ಪೋರ್ಟ್ಸ್ ಮೇನು ಇಲ್ಲ ನಮ್ಮಲ್ಲಿ. ಮೊದಲನೇದೇ ಅಂದ್ರೆ ಒಂದೆರಡು ಚೆನ್ನಾಗಿ ಹೇಳ್ತಾರೆ ನಮ್ಮಲ್ಲಿ, ಪೆಹ್ಲೆ ಫೌಜಿ ಬಾದ್ಮೇ ಸ್ಪೋರ್ಟ್ಸ್ ಮ್ಯಾನ್ ಅಂತಾರೆ.
0: ಎಲ್ಲರೂ ಮೊದಲೇ ಸೈನಿಕ,
1: ಸೈನಿಕ
0: ಆನಂತರ ನೀವು
1: ಆಟಗಾರ ಅಂತ ಅಂದ್ಬಿಟ್ಟು ಅದೊಂದು ಇರ್ತದೆ. ಅದಕ್ಕೆ ನಮಗೆ ಏನೇ ಆದ್ರೂ ಫಸ್ಟ್ ನಮ್ಗೆ ಪ್ರಿಫರೆನ್ಸ್ ಸೈನಿಕ. ಆದ್ರಿಂದ ಎಲ್ಲಾ ಸ್ಪೋರ್ಟ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿ ಆರ್ಡರ್ ಆಗ್ತದೆ. ಎಲ್ಲರೂ ಬಂದು ನಾವು ಸ್ಪೋರ್ಟ್ಸ್ ಮ್ಯಾನ್ಸ್ ಎಷ್ಟು ಜನ ಇನ್ನೂರ್ತಿದ್ವಿ, ಎಲ್ಲರೂ ಕೂಡ ಯೂನಿಫಾರ್ಮು, ನಮ್ಮ ರೈಫಲ್ಸ್ ಎಲ್ಲ ನಮ್ಗೆ ಕೊಡ್ತಾರ.
0: ಈಗ ನೀವು ತರಬೇತಿ ಆಗಿರುತ್ತಲ್ಲ, ನಿಮ್ಗೆ ಈ ಕ್ರೀಡೆಯ ತರಬೇತಿಯ ಮುಗೀತಲ್ಲ 1 ವರ್ಷ, ಅವಾಗ ನಿಮ್ಗೆ ನಿಮ್ ಪರ್ಸನಲ್ ರೈಫಲ್ ಎಲ್ಲ ಕೊಡ್ತಾರ? ಆತರ
1: ನಮ್ದೇ ಆದ ಒಂದ್ ಇದಿರುತ್ತೆ ಮೇಡಮ್, ಕೋತ್ ಅಂತ ಇರ್ತದ ನಮ್ಮಲ್ಲಿ. ಅದಕ್ಕೆ ನಮ್ಗೆ ಪ್ರತಿ 3 ತಿಂಗಳು ನಮ್ಗೆ ಫೈರಿಂಗ್ ಇದು
0: ಪ್ರಾಕ್ಟೀಸ್
1: ಇರುತ್ತೆ. ಆಮೇಲೆ ಅದಕ್ಕೆ ಆದ ವರ್ಕಿಂಗ್ ಕೂಡ ಇರ್ತದಲ್ಲ, ನಾವೇ ಮಾಡ್ಕೊಳೋದು.
0: ಅಂದ್ರೆ ನೀವು ಕ್ರೀಡೆಯಿಂದ ಆಯ್ಕೆ ಆದ್ರೂ ಕೂಡ ನೀವು ಸೈನಿಕರಿಗೆ ಏನ್ ತರಬೇತಿ ಆಗುತ್ತೋ ಅದು ಅಲ್ಪ ಪ್ರಮಾಣದಲ್ಲಿ ನಿಮ್ಗೂ
1: ಇದ್ದೇ ಇರುತ್ತೆ ಮೇಡಮ್.
0: ಅಥವಾ ಪೂರ್ಣ
1: ಅಲ್ಪ ಪ್ರಮಾಣ ಇಲ್ಲ, ನಾವು ಸ್ಪೋರ್ಟ್ಸ್ ಮ್ಯಾನ್ ಅಡಿಷನಲ್ ಅಷ್ಟೇ. ಅಲ್ಲಿ ಪ್ರತಿಯೊಂದು ನಾವು ಸೈನಿಕರು ಏನ್ ಮಾಡ್ತಾರೆ
0: ಅಷ್ಟನ್ನು
1: ಅದನ್ನ ನಾವು ಪ್ರತಿ ಇದಕ್ಕೂ ನಾವು ಮಾಡೇ ಮಾಡ್ತೀವಿ. ಅದು ಕ್ವಾರ್ಟರ್ಲಿ ಫೈರಿಂಗ್ ಅಂದ್ರೆ ನಾವು ಹೋಗ್ಲೇಬೇಕಾಗ್ತದೆ. ಯಾರು ಆರ್ಮಿ ವಿಷಯದಲ್ಲಿ ಸೈನಿಕನ ಏನಿದೆ ಅದು ಅದು ಕಂಪಲ್ಸರಿ. ಏನಂತ ಅಂದ್ರೆ ನಮ್ಗೆ ಇವಾಗ ಆಫೀಸ್ ಸ್ಟಾಫ್ ಪಾಸಿಂಗ್ ಆದ್ಮೇಲೆ ಒಬ್ಬ ಆಫೀಸ್ ಕ್ಲರ್ಕ್ ಆ ಕ್ಲರ್ಕ್ ಡ್ಯೂಟಿ ಮಾಡ್ತಿರ್ತಾನೆ. ನಾವೇನ್ ಮಾಡ್ತೀವಿ ಅಂದ್ರೆ ಪ್ರಾಕ್ಟೀಸ್ ಮಾಡ್ತೀವಿ, ರೆಸ್ಟ್ ಮಾಡ್ತೀವಿ. ಯಾಕಂದ್ರೆ ಫಿಸಿಕಲ್ ಗೆ ರಿಕವರಿ ಆಗ್ಬೇಕು,
0: ಫಿಟ್ನೆಸ್
1: ಮಾಡ್ಕೋಬೇಕು, ನಾವು ಅದನ್ನ ಮಾಡ್ತೀವಿ.
0: ಪ್ರಾಕ್ಟೀಸ್ ಮಾಡೋದೇ ನಿಮ್ ಡ್ಯೂಟಿ
1: ಡ್ಯೂಟಿ ಹೌದು ಅದು ಇರ್ತದೆ. ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ನಮ್ಗೆ ಏನ್ ಟ್ರೇಡ್ ಇರ್ತದಲ್ಲ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ಅದನ್ನ ನಾವು ಕಂಟಿನ್ಯೂನ ಸೈನಿಕ ಏನಿದೆ ಅವರ ರೋಲ್ ಅದನ್ನ ಮಾಡ್ಕೊಂಡು ಹೋಗ್ತಾರೆ. ಎಷ್ಟೋ ಜನ ಸುಮಾರು ಜನ ನಾನು ಹೋದ್ಮೇಲೆ ಎಂಟೈರ್ ಟೀಮ್ ಒಂದ್ಸರಿ ನಾವು ಆರ್ಮಿ ಚಾಂಪಿಯನ್ಶಿಪ್ ಅಲ್ಲಿ ಲಾಸ್ಟ್ ಪೊಸಿಷನ್ ಬರ್ತೀವಿ. ನನ್ನ ಮುಂದೆ ಎಷ್ಟು ಜನ ಸೀನಿಯರ್ಸ್ ಇದ್ರು ಎಲ್ಲ ಟ್ರಾನ್ಸ್ಫರ್ ಮಾಡ್ಬಿಟ್ರು ಇಮಿಡಿಯೇಟ್ ಆಗಿ. ಆಫೀಸರ್
0: ಪರ್ಫಾರ್ಮೆನ್ಸ್
1: ಮಾಡ್ಲಿಲ್ಲ ಅನ್ಬಿಟ್ಟು ಎಲ್ಲರನ್ನು, ನಾನು ಹೊಸಬ ಅಲ್ವಾ, ಎಲ್ಲಾರು ಸೀನಿಯರ್ಸ್ ಇದ್ರಲ್ಲ ಎಲ್ಲಾನು ಟ್ರಾನ್ಸ್ಫರ್ ಮಾಡ್ಬಿಟ್ರು. ನೆಕ್ಸ್ಟ್ ಟೀಮ್ಗೆ ನಾನೇ ಸೀನಿಯರ್ ಆಗ್ಬಿಟ್ಟೆ ಮೇಡಮ್. ಟೀಮ್ಗೆ ಸೀನಿಯರ್ ಅದೇ, ಇಡೀ ಬ್ಯಾರಕ್ಗೆ ನಾನೇ ಸೀನಿಯರ್, ಅವ್ದಾರಲ್ಲ ನಾನೇ ಸೀನಿಯರ್ ಅದೇ. ತುಂಬಾ ಒಂದು ಅನುಭವಗಳು ಮತ್ತೆ ಲ್ಯಾಂಗ್ವೇಜ್ ಕಲೀಲಿಕ್ಕೆ ತುಂಬಾ ಬೇಗ ಆಯ್ತು.
0: ಹೀಗೆ ನೀವು ಬೆಂಗಳೂರು

0: ಇಂದ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ನೀವೇ ಹೇಳಿದ ಹಾಗೆ 1 ವರ್ಷದಿಂದ 6 ತಿಂಗಳು, 5 ವರ್ಷ 3 ವರ್ಷ ಈ ತರ ಬೇರೆ ಬೇರೆ ಕಡೆ ನಿಮ್ಮ ಕೆಲಸಗಳೇನಿದೆ ಅದನ್ನ ನಿಭಾಯಿಸ್ತಾ ಬಂದ್ರಿ. ಇಲ್ಲೆಲ್ಲ ಹೋದಾಗ ಅಲ್ಲಿ ಕಬಡ್ಡಿ ಟ್ರೈನಿಂಗ್ ಕೊಡ್ತಾ ಇದ್ರ ಹೇಗೆ?
1: ಹೌದು, ನಾನು 2007 ವರೆಗೂ ನಾನು ಆಡ್ತಿದ್ದೆ, ಆಮೇಲೆ ಇಂಜುರ್ಡ್ ಆಗ್ತದೆ ನನಗೆ.
0: ಕಬಡ್ಡಿಯಲ್ಲಿ ಆಡುವಾಗ ಬಿದ್ದು
1: ಈ ಕೈ ಬಂದಿರೋ ಡಿಸ್ಲೊಕೇಶನ್ ಆಗ್ಬಿಡುತ್ತೆ, ಆಮೇಲೆ ಅವಾಗ ಪರ್ಫಾರ್ಮೆನ್ಸ್ ಡೌನ್ ಆಗ್ತದೆ. ಅದಕ್ಕೆ ಅವಾಗ ನಾನು ತರಬೇತುದಾರನಾಗ್ತೀನಿ, ಸೀನಿಯರ್ ನಾನೇ ಆಗೋದ್ರಿಂದ 2007 ಆದ್ಮೇಲೆ ನಾನು ಕಂಟಿನ್ಯೂಸ್ ಆಗಿ ನಾನು ತರಬೇತುದಾರನಾಗಿ ಕಾರ್ಯನಿರ್ವಹಿಸ್ತೀನಿ. ಎಲ್ಲೇ ಜಿಲ್ಲೆಗೂ ನಾನು ಆರ್ಮಿ ಕೋಚ್ ಕೂಡ, ಆರ್ಮಿ ಟೀಮ್ ಕೋಚ್ ಕೂಡ ಆಗಿದ್ದೆ. ನಮ್ಮಲ್ಲಿ ಕಮಾಂಡ್ ಏರಿಯಾ ಆ ಥರ ಇರುತ್ತೆ, ಅದಕ್ಕೂ ನಾನು ಕೋಚ್ ಆಗಿದ್ದೆ. ಸಿಕಂದ್ರಾಬಾದ್ಗೆ ಹೋದ್ರು ನಾನೇ ಕೋಚು, ಬೇರೆ ಇದಕ್ಕೆ ಹೋದ್ರು ನಾನೇ ಕೋಚು, ಅಲ್ಲಿ ತರಬೇತನಾಗಿ ಸುಮಾರು ಕಾರ್ಯನಿರ್ವಹಿಸ್ತಿದ್ದೆ. ತಿರುಪುಗಾರನಾಗೂ ಮಾಡಿದೆ, ಬಟ್ ತರಬೇತನಾಗಿ ಸುಮಾರು ವರ್ಷ ನಾನು ಮಾಡಿದೆ.
0: ಹೀಗೆ
1: ಮತ್ತೆ ನಾನು ಬೆಂಗಳೂರಿಗೆ ಇಲ್ಲೇ ಬರ್ತೀನಿ, ಎಸಿ ಬೆಂಗಳೂರಿಗೆ ಬರ್ತೀನಿ. ಅಲ್ಲಿ ಸೌತ್ ನಡ್ತೈತೆ, ಮುಂಚೆ ಸೌತ್ ಅಲ್ಲಿದೆ, ಆಮೇಲೆ ನಾರ್ತ್ ಬರ್ತೀನಿ. ಅಲ್ಲಿ ಬಂದ ಮೇಲೆ ನಾನು ಅಂತಾರಾಷ್ಟ್ರೀಯ ಲೆವೆಲ್ಗೆ ನಾನು ತೀರ್ಪುಗಾರನಾಗಿ ಪಾದಾರ್ಪಣೆ ಮಾಡ್ತೀನಿ, AKFI ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತೀನಿ. ಅದಾದ್ಮೇಲೆ ಏನಾಗ್ತದೆ ಅಂದ್ರೆ, ಮೊದಲನೇದಾಗಿ ಸೌತ್ ಏಷ್ಯನ್ ಗೇಮ್ಗೆ ತೀರ್ಪುಗಾರನಾಗಿ ಗೋಟಲಿ ಸೌತ್ ಏಷ್ಯನ್ ಗೇಮ್ಗೆ ಹೋಗ್ತೀನಿ.
0: ಈಗ ನೀವು ಅಂತಾರಾಷ್ಟ್ರೀಯ ತೀರ್ಪುಗಾರ ಅಂತ ಹೇಳಿದ್ರಲ್ಲ, ಭಾರತದಲ್ಲಿ ಇರುವಾಗ ಸೈನ್ಯವನ್ನ ಪ್ರತಿನಿಧಿಸಿ ಅಲ್ಲಿ ನೀವು ತೀರ್ಪುಗಾರರಾಗಬಹುದು ಅಥವಾ ತರಬೇತುದಾರರಾಗಬಹುದು ಅಥವಾ ಆಟಗಾರರು ಆಗಬಹುದು. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದಾಗ ಅಲ್ಲಿ ಭಾರತೀಯ ಸೇನೆಯಿಂದ ಹೋಗ್ತೀರಾ ಅಥವಾ ಹೇಗೆ?
1: ನಾನು ರಾಷ್ಟ್ರೀಯ ತಂಡಕ್ಕೆ ಹೋಗ್ಬೇಕಂದ್ರೂ ನಾವು ಸೇನೆ ಪರ್ಮಿಷನ್ ಬೇಕಾಗ್ತದೆ. ಆರ್ಮಿ ಹೆಡ್ಕ್ವಾರ್ಟರ್ ಪರ್ಮಿಷನ್ ದ ನಾವು ಒಂದು ಎಲ್ಲೂ ಆಚೆನೆ ಹೋಗಿ ಬರಲ್ಲ, ಅದರಿಂದ ನಮ್ಗೆ ಏನೇ ಇದ್ರೂ ಸೇನೆನೆ ಪರವಾಗಿ ನಾನು ಹೋಗಿದ್ದು. ಫಸ್ಟ್ ನಾನು ಸುಮಾರು ನ್ಯಾಷನಲ್ಸ್ ಕೂಡ ನಾನು ಸೇನೆ ಪರವಾಗಿನೆ ರಾಷ್ಟ್ರೀಯ ತಂಡಕ್ಕೆ ಹೋಗಿರ್ತೀನಿ. ಸುಮಾರು ರಾಷ್ಟ್ರೀಯ ತೀರ್ಪುಗಾರನಾಗೂ ಕೂಡ ಭಾರತೀಯ ಸೇನೆ ಕಡೆಯಿಂದನೇ ಸುಮಾರು 20 ರಾಷ್ಟ್ರೀಯ ಪಂದ್ಯಾವಳಿಗೆ ನಾನು ತೀರ್ಪುಗಾರನಾಗಿ ಭಾರತೀಯ ಸೇನೆ ಪರವಾಗಿ ಹೋಗಿದ್ದೀನಿ. ಅದಾದ್ಮೇಲೆ ನಾನು ಒಂದು ಗುವಾಹಟಿಯಲ್ಲಿ ನಮ್ಮ ರಾಷ್ಟ್ರದಲ್ಲೇ ಸೌತ್ ಏಷ್ಯನ್ ಗೇಮ್ ಆಗ್ತದೆ ಫಸ್ಟ್, ಸೆಕೆಂಡ್ ಬಂದು ಏಷ್ಯನ್ ಗೇಮು 2018 ಅಲ್ಲಿ ಇಂಡೋನೇಷ್ಯಾ ಜಕಾರ್ತದಲ್ಲಿ ಆಗುತ್ತೆ. ಅಲ್ಲಿಗೆ ನಾನು ಸೇನೆಯ ಪರವಾಗಿನೇ ನಾನು ಭಾರತವನ್ನು ಪ್ರತಿನಿಧಿಸ್ತೀನಿ, ಅಲ್ಲಿ ತೀರ್ಪುಗಾರನಾಗಿ ಕಾರ್ಯನಿರ್ವಹಿಸಿ. ಅದೊಂದು ದೊಡ್ಡ ಸಾಧನೆ ನಂದು, ಏಷ್ಯನ್ ಗೇಮ್ ಅನ್ನೋದು ಕರ್ನಾಟಕದಲ್ಲೇ ಹಾಗೂ ಭಾರತೀಯ ಸೇನೆಯಲ್ಲೇನೆ. ಅದು ಕೂಡ ನಾನು ಅಪಾಯಿಂಟ್ ಆಗಿತ್ತು ಭಾರತೀಯ ಸೇನೆಯಲ್ಲೇ ಮೊದಲ ವ್ಯಕ್ತಿ. ನನ್ನ ತೀರ್ಪುಗಾರನಾಗಿ ಕಬಡ್ಡಿನಲ್ಲಿ ಭಾರತೀಯ ಸೇನೆಯಲ್ಲಿ 3 ಸೇನೆ ಇದೆಯಲ್ಲ, ಆರ್ಮಿ ನೇವಿ ಏರ್ ಫೋರ್ಸ್, ಮೊಟ್ಟ ಮೊದಲಿಗ ಸೈನಿಕ ಅಂತ ಹೇಳ್ಬೋದು, ಮೊಟ್ಟ ಮೊದಲಿಗ ಕನ್ನಡಿಗ ಅಂತ ಹೇಳ್ಬೋದು, ಅದು ನನ್ನ ಹೆಮ್ಮೆ ಇದೆ.
0: ತುಂಬಾ ಸಂತೋಷ ಅಂದ್ರೆ ನೀವು ಭಾರತವನ್ನ ಕರ್ನಾಟಕದಿಂದ ಬೇರೆ ಬೇರೆ ರೀತಿಯಲ್ಲಿ ಪ್ರತಿನಿಧಿಸಿದ್ದೀರಾ.
1: ಹೌದು ಮ್ಯಾಮ್,
0: ತುಂಬಾ ಸಂತೋಷ. ನೀವು ಹೇಳಿದ್ರಿ ಕಾರ್ಗಿಲ್ ಹೊತ್ತಿಗೆ ನೀವು ಇದ್ದಿದ್ದು ಒಂದು ಅವಕಾಶ ನಿಮ್ಗೆ ಅಂತ, ಮತ್ತೆ ಅದನ್ನು ಹೇಳಿದ್ರಿ ಕಾರ್ಗಿಲ್ ಹೊತ್ತಿಗೆ ಅವಾಗ ಕ್ರೀಡೆಯ ಯಾವ ಚಟುವಟಿಕೆಯೂ ಇರಲ್ಲ, ಅಲ್ಲಿ ನೀವು ಟ್ರೈನಿಂಗ್ ಮಾಡೋ ಹಾಗಿಲ್ಲ ಅಥವಾ ಆಡೋ ಹಾಗಿಲ್ಲ ಅಥವಾ ತರಬೇತಿನೂ ಮಾಡೋ ಹಾಗಿಲ್ಲ, ಅವಾಗ ನಿಮ್ ಕೆಲಸ ಏನಿರುತ್ತೆ?
1: ಸುಮಾರು ಆ ಟೈಮಲ್ಲಿ ಎಲ್ಲ ಒಂದು ಬೆಟ್ಟಗಳ ಮೇಲ್ಗಡೆ ಅಡಗ ಕೂತ್ಕೊಂಡಿರ್ತಿದ್ರು ಪಾಕಿಸ್ತಾನಿ ಸೋಲ್ಜರ್ಸ್ ಎಲ್ಲ. ಯಾವುದೇ ಒಂದು ಯುದ್ಧ ಒಂದು ಡಿಕ್ಲೇರ್ ಆದಾಗ ಎಲ್ಲರೂ ಅಲರ್ಟ್ ಆಗೇ ಇರಬೇಕು, ಪ್ರತಿಯೊಬ್ಬ ಸೋಲ್ಜರ್ನು. ನಮಗೆ ಆ ಪ್ಲೇಸ್ ಹೋಗ್ಲಿ ಬಿಡ್ಲಿ, ನಮ್ಮ ಇಲ್ಲಿ ದಿನನಿತ್ಯದ ಅಲರ್ಟ್ನೆಸ್ ಇರ್ತದಲ್ಲ. ಬೆಳಗ್ಗೆ ನಮಗೆ ಮಾಮೂಲಿ 5 ಗಂಟೆಗೆ ಎಲ್ಲ ಸ್ಥಗಿತ ಆದ್ಮೇಲೆ ನಮಗೆ ಎಕ್ಸಸೈಸ್ ಹೆಂಗೆ ಅಂದ್ರೆ, ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ಬೇಕು, ಯಾರನ್ನು ಅವಾಗ ಮನೆಗೂ ಸಹ ಯಾರನ್ನು ಬಿಡ್ತಿರ್ಲಿಲ್ಲ, ಓನ್ಲಿ ಕ್ಯಾಂಪಸ್ ಒಳಗಡೆ ಇರಬೇಕು. ಹತ್ಯಾರ್ ಅಂತ ನಾವು ಯಾವಾಗಲೂ ಭಾಷೆ ನಮ್ಮಲ್ಲಿ ರೈಫಲ್ನ
0: ಹತ್ಯಾರ್
1: ಹತ್ಯಾರ್. ಅದಕ್ಕೆ ನಮ್ಗೆ ಕೋತಲ್ಲಿ ನಮ್ಗೆ ಬೆಳಿಗ್ಗೆ 4 ಗಂಟೆಗೆ ಹೋದ್ರೆ ಸಿಗೋದು, ಬೆಳಿಗ್ಗೆ 4 ಗಂಟೆಗೆ ಹೋಗ್ಬೇಕು, ಹತ್ಯಾರ್ ತಗೊಳ್ಳೋದು, ಫಾಲಿನಲ್ಲಿ ನಿಂತ್ಕೊಳ್ಳೋದು, ಹತ್ಯಾರ್ ಜೊತೆಗೆ ಪಿಟ್ಟು ಪೋಸಸ್ ಏನೇನೈತೆಲ್ಲ ಹಾಕೊಳ್ಳೋದು, ಫಾಲಿನಲ್ಲಿ ಅವರೆಲ್ಲ ಕೌಂಟೇಬಲ್ ಇಷ್ಟು ಜನ ಅಂತ, ಅದಕ್ಕೆ ಅಂತ ನಮ್ದು ಟ್ರಕ್ ಬರೋದು, ಮೆಸೇಜ್ ಸಿಕ್ಕಿದ್ರೆ ರೆಡಿ ಇರಬೇಕು. ಆ ರೀತಿ ಕರೆಕ್ಟ್ ಆಗಿ 6 ಗಂಟೆಗೆ ನಾವು ಅಲ್ಲಿ ಟ್ರಕ್ಗಳು ಬರೋದು, ಆಫೀಸರ್ಸ್ ಬರೋದು, ಎಷ್ಟು ಜನ ಇದೀವಿ ಅಂತ ಇದಾಗೋದು, ರೆಡಿ ಇರಬೇಕು, ಎಲ್ಲ ರೆಡಿ ಆಗಿ ಕುತ್ಕೊಳ್ಳೋದು, ಗಾಡಿ ಇರೋದು, ಪ್ರತಿಯೊಂದು ಎಲ್ಲದು ರೆಡಿ ಇರೋದು, ಬೇರೆ ಎಲ್ಲೂ ಮೂಮೆಂಟ್ ಇಲ್ಲ. ಇದು ಮೇಡಮ್ ಸುಮಾರು ನಾವು ಒಂದು 2-3 ತಿಂಗಳು ಇದೇ ನಮ್ದು ಎಕ್ಸಸೈಸ್,
0: ಪ್ರತಿದಿನ
1: ಇದು ಮುಗಿಯೋವರೆಗು ಡೈಲಿ ಕುತ್ಕೊಳ್ಳೋದು.
0: ನಿಮ್ಮ ಅವಶ್ಯಕತೆ ಯಾವಾಗ ಬೇಕಾದ್ರೂ
1: ಬರ್ಬೋದು ಬರ್ಬೋದು,
0: ಸಿದ್ಧವಾಗಿರ್ಬೇಕು
1: ಅನ್ಬಿಟ್ಟು ಪ್ರತಿದಿನ ರುಟೀನ್ ಆಗಿ ಕಾರ್ಗಿಲ್ ಕುತ್ಕೊಳ್ಳೋದು, ಮೆಸೇಜ್ ಗೋಸ್ಕರ ವೇಟ್ ಮಾಡೋದು.
0: ಅವಾಗ ಯಾವ ಪ್ರದೇಶದಲ್ಲಿ ನೀವು?
1: ಬೆಂಗಳೂರು, ಬೆಂಗಳೂರಲ್ಲೇ ಮೇಡಮ್, ಬೆಂಗಳೂರಲ್ಲೇ ಎಸಿ ಎಲ್ಲ ಇದ್ವಿ. ಇಡೀ ಎಲ್ಲಾ ಸ್ಪೋರ್ಟ್ಸ್ ತೆಗಿತ ಮಾಡಿ ಎಲ್ಲರಿಗೂ ಅದೇ ಇರತ್ತ, 3 ತಿಂಗಳು ಸತತವಾಗಿ ನಮ್ಗೆ ಅದನ್ನ ಮಾಡಿದ್ವಿ. ಅದೊಂದು ನೆನಪು ನಮ್ಗೆ, ಕಾರ್ಗಿಲ್ ಅಲ್ಲಿ ನಾವು ರೆಡಿ ಆಗಿ ನಿಂತಿದ್ವಿ ಅನ್ನೋದು ಹೇಳ್ಕೊಬಹುದು. ಅಟ್ಲೀಸ್ಟ್ ನಾವು ಇವಾಗ ಕಾರ್ಗಿಲ್ ಟೈಮ್ ನಾವು ಇದಕ್ಕೋಸ್ಕರ ರೆಡಿ ಆಗಿ ನಿಂತಿದ್ವಿ ಅನ್ನೋದು, ಅದು ಒಂಥರ ಹೆಮ್ಮೆನೆ. ಕಾರ್ಗಿಲ್ ಯುದ್ಧ
0: ಅದ್ರ ಮೊದ್ಲೇ ನಿಮ್ಗೆ ಈ ರೈಫಲ್ನೆಲ್ಲ ಸಾಮಾನ್ಯವಾಗಿ ನೀವು ಬಳಸಲ್ಲ.

0: ನಿಮ್ ತರಬೇತಿ ಕೊಟ್ಟಿರ್ತಾರೆ ಒಂದ್ ವರ್ಷ ತರಬೇತಿಯಲ್ಲಿ, ಆದ್ರೆ ಉಳಿದ ಸೈನಿಕರಂತೆ ನೀವು ಪ್ರತಿನಿತ್ಯ ಅದನ್ನೇನು ಬಳಸಿ ಮಾಡಲ್ಲ. ಈ ಯುದ್ಧದ ಸಂದರ್ಭದಲ್ಲಿ ಹೇಗಿರುತ್ತೆ, ನಿಮ್ಗೆ ರೈಫಲ್ನ ನಿಮ್ಗೆ ಕೊಟ್ಟಿರೋದನ್ನ ಅಥವಾ ಇನ್ ಬೇರೆ ಬೇರೆ ಅಲ್ಲಿ ಅಮ್ಯುನಿಷನ್ಸ್ ಏನಿರುತ್ತೆ, ಬೇರೆ ಬೇರೆ ಯುದ್ಧೋಪಕರಣಗಳಿರುತ್ತೆ, ಅದನ್ನೆಲ್ಲ ಹೇಗೆ ಬಳಸೋದು ಅನ್ನೋದಕ್ಕೆ ಆ ಹೊತ್ತಿಗೆ ಏನಾದ್ರು ವಿಶೇಷ ತರಬೇತಿ ನಿಮಗೋಸ್ಕರ ಇರುತ್ತ?
1: ನಮ್ಗೇನಂತ ಅಂದ್ರೆ ಪ್ರತಿಯೊಂದು ಒಂದು ಟ್ರೈನಿಂಗ್ ಜೊತೆಗೇನೆ ಪಾಸಿಂಗ್ ಔಟ್ ಆದ್ಮೇಲೆ ನಮ್ ನಮ್ಗೆ ಕ್ವಾರ್ಟರ್ಲಿಗಳಲ್ಲಿ ನಮ್ ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ. ಟ್ರೈನಿಂಗ್ ಪ್ರೋಗ್ರಾಮ್ ಕಂಪಲ್ಸರಿ, ಯಾವುದೇ ಎಕ್ಸ್ಕ್ಯೂಸ್ ಇಲ್ದಂಗೆ ನಮ್ಗೆ, ನಾವು WT ಅನ್ನೋದು ಒಂದಿರುತ್ತೆ, ರೈಫಲ್ ಇದನ್ನೇ ನಮ್ಗೆ ಅಲ್ಲಿ ಮಾಡೋದು, ಕೋರ್ಸ್ಗಳಿರ್ತವೆ, ಅದೆಲ್ಲ ಮಾಡಿದ್ರೆ ಪ್ರಮೋಷನ್ಸ್. ಆಮೇಲೆ ಟ್ರೈನಿಂಗ್ ಪ್ರೋಗ್ರಾಮ್ಗಳು ಎವರಿ ಡೇ ಇರ್ತದೆ. ನಾನು ಹೇಳ್ದಲ್ಲ ಅದ್ರ ಜೊತೆಗೆ ನಾವು ಜೀವನ ಮಾಡಬೇಕು, ನಮ್ದು ಅಡಿಷನಲ್ ಸ್ಪೋರ್ಟ್ಸ್ ಅಷ್ಟೇ. ಟ್ರೈನಿಂಗ್ ಪ್ರೋಗ್ರಾಮ್ ವೀಕ್ಲಿ ಪ್ರೋಗ್ರಾಮ್ ಇರ್ತದೆ, ಮಂತ್ಲಿ ಪ್ರೋಗ್ರಾಮ್ ಇರ್ತದೆ, ಕ್ವಾರ್ಟರ್ಲಿ ಪ್ರೋಗ್ರಾಮ್ ಇರುತ್ತೆ. ರೈಫಲ್ 100% ಇರುತ್ತೆ, ರೈಫಲ್ ಯಾವುದೇ ಕಾರಣಕ್ಕೆ ಇದಾಗಲ್ಲ. ಆಮೇಲೆ ರನ್ನಿಂಗ್ 5 ಕಿಲೋಮೀಟರ್ ಓಡ್ಬೇಕು ಮೇಡಮ್, 5 ಕಿಲೋಮೀಟರ್ ಅದು PPT ಕ್ವಾರ್ಟರ್ಲಿ ಇರ್ತದೆ, ಫೇಲ್ ಆಗಂಗಿಲ್ಲ.
0: ಸಮಯ
1: ಫಿಕ್ಸ್ ಮಾಡಿರ್ತಾರೆ, ಅಷ್ಟೊಳಗೆ 9 ನಿಮಿಷದಲ್ಲಿ ನಾವು ರೀಚ್ ಆಗ್ಲೇಬೇಕು. ನಾರ್ಮಲ್ ಆಗಿ ರನ್ನಿಂಗ್ ಅಂದ್ರೆ ನಾವು ಇದೇ ಆಗಲ್ಲ.
0: ನಿಮಗದು ಕ್ವಾರ್ಟರ್ಲಿ ಆದ್ರೂ ನೀವು ಪ್ರತಿದಿನ ಅಷ್ಟು ರೂಢಿ ಮಾಡ್ಕೊಳ್ಳಬೇಕು.
1: ನನ್ನ ಕಾಂಪಿಟೇಷನ್ ಹೆಂಗಿತ್ತು ಅಂತಂದ್ರೆ, ನಾನು ಫಸ್ಟ್ ಬರಬೇಕು ಇಲ್ಲ ಸೆಕೆಂಡ್ ಬರಬೇಕು, ಒಟ್ಟಿನಲ್ಲಿ ಒಂದು ಫಸ್ಟ್ ಬರಬೇಕು ಬಿ ಪಿಂಡಿನಲ್ಲಿ. ನಾವು ಸ್ಪೋರ್ಟ್ಸ್ ಮೆನ್, ನಮ್ ಜೊತೆ ಓಡ್ತಿದ್ರೆಲ್ಲ ಸ್ಪೋರ್ಟ್ಸ್ ಮೆನ್ಗಳಲ್ಲ, ನಮ್ಮಲ್ಲೇ ಕಾಂಪಿಟೇಷನ್. ಆ ಒಂದು ಹುಮ್ಮಸ್ ಅಲ್ಲಿ ನಾವು ಆ ಟ್ರೈನಿಂಗ್ ಪೀರಿಯಡ್, ನನ್ನ ಟ್ರೈನಿಂಗ್ ಇರೋ ಈ ಇನ್ಸ್ಟ್ರಕ್ಟರ್ ನೋಡಿ ಕರೆಕ್ಟ್ ಆಗಿ ಮಾಡ್ತಾನೆ, ನೀವ್ ಮಾಡಲ್ಲ ಅಂತ ಅವ್ರಿಗೆ ನನ್ನ ಎಕ್ಸಾಂಪಲ್ ಕೊಡೋರು. ಹಂಗೆ ಆ ರೀತಿ ನಾನು ತುಂಬಾ ಇಂಟ್ರೆಸ್ಟ್ ಆಗಿ ಅವೆಲ್ಲ ಮಾಡಿದೀನಿ. ಕಲಿಬೇಕಿತ್ತಲ್ಲ ನನಗೆ, ನನಗೆ ಕಲಿಯೋ ಅನ್ನೋದು ಆಸಕ್ತಿ ಜಾಸ್ತಿ.
0: ಈ ಆಪರೇಷನ್ ವಿಜಯ್ ಮುಗೀತು ಕಾರ್ಗಿಲ್ದು, ಮತ್ತೆ ನಿಮ್ದು ಮೊದಲಿನ ತರದ್ದೇ ಕೆಲಸಗಳು ಶುರು ಆಯ್ತು.
1: ಆಮೇಲೆ ನಮ್ಗೆ ಕ್ರೀಡಾ ಜೀವನದಲ್ಲಿ ಅಚೀವ್ಮೆಂಟ್ ಆಗ್ತಾ ಆಗ್ತಾ ನನ್ನ ಈ ಕಡೆ ಕೋಚ್ ಆದ್ಮೇಲೆ, ತಿರುಪುಗಾರ ಆದ್ಮೇಲೆ ಯಥೇಚ್ಛವಾಗಿ ನನ್ಗೆ ಅವಕಾಶಗಳು ಸಿಕ್ತು. ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಮೆನ್ ಆದೆ. ಅದಾದ್ಮೇಲೆ ಫ್ರೆಂಡ್ಸ್ ಎಲ್ಲ ಈ ತರ ಅವಕಾಶ ಇದೆ, ಉದ್ಯೋಗ ಅವಕಾಶ ಎಕ್ಸೈಸ್ ಮೆನ್ ಕೋಟ ಇದೆ, ನನ್ಗೆ ಅದೆಲ್ಲ ಗೊತ್ತಿರಲಿಲ್ಲ. ಮುಂಚೆನೆ ಗೊತ್ತಿದ್ರೆ ನಾನು ಇನ್ನೂ ಪ್ಲಾನ್ ಮಾಡ್ಕೊಂತಿದ್ದೆ, ಯಾಕಂದ್ರೆ ಕೆಲವರು ನಾನು ಇತ್ತೀಚಿನ ದಿನಗಳಿಗೆ ಗೊತ್ತು IAS ಮುಳುಗುಟ್ಟಿದೆ, ನಾನು ಡೆಡಿಕೇಟ್ ಮಾಡ್ಕೊಂಡು ಅದಕ್ಕೆ ನನಗೆ ಇದ್ರ ಯಾವುದು ಗೊತ್ತಾಗ್ಲಿಲ್ಲ. ನಾನು ಎಲ್ರಿಗೂ ಮಾರ್ಗದರ್ಶನ ಹೇಳ್ತೀನಿ, ನೀವು ಸೇನಲ್ಲಿ ಸಿಕ್ಕರೆ ಯಥೇಚ್ಛ ಆದ ಅವಕಾಶಗಳಿವೆ. ನೀವು ಸೇನೆಗೆ ಸೇರ್ಕೊಂಡಾದ್ಮೇಲೆ ನೀವು KS ಓದ್ಬೋದು, IAS ಓದ್ಬೋದು, ಡಿಗ್ರಿನೂ ಮಾಡ್ಬೋದು, ಇಂಜಿನಿಯರ್ ಓದ್ಬೋದು. ಅಲ್ಲೇ ಇಲ್ಲಿ ಎಷ್ಟೋ ಜನಕ್ಕೆ ಹೊರಗಡೆ ಹೆಂಗಿದೆ ಅಂದ್ರೆ, ಇಂಜಿನಿಯರ್ ಓದಕ್ಕೆ ದುಡ್ಡು ಆಗಲ್ಲ, ಮೆಡಿಕಲ್ ಓದಕ್ಕೂ ದುಡ್ಡು ಫೆಸಿಲಿಟೀಸ್ ಇರಲ್ಲ, ಡಿಗ್ರಿ ಮಾಡಕ್ಕೂ ಇರಲ್ಲ,
0: ಅಲ್ಲಿ ಓದಿಸ್ತಾರೆ.
1: ಆದ್ರೆ ಅಲ್ಲೇ ನಿಮ್ಗೆ ಅವಕಾಶ ಸಿಗುತ್ತೆ, ಪ್ರತಿಯೊಂದು ಸಹ ನೀವು ಅಲ್ಲಿ ಈ ಕಡೆ ದುಡಿಮೆನೂ ಆಗ್ತದೆ, ಈ ಕಡೆ ಅವಕಾಶನ ನೀವು ಏನು ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ರ 100% ಅವಕಾಶಗಳು ಸಿಗುತ್ತೆ. ಅದನ್ನ ನಾನು ನಿಮ್ ಎಲ್ರಿಗೂ ಹೇಳಕ್ ಇಚ್ಛೆ ಪಡ್ತೀನಿ.
0: ನೀವು ನಿವೃತ್ತಿ ಕೂಡ ಬೆಂಗಳೂರಲ್ಲೇ ಆಯ್ತಾ ನಿಮ್ದು?
1: ಹೌದು ಮೇಡಮ್, ನಿವೃತ್ತಿ ಕೂಡ ಬೆಂಗಳೂರಲ್ಲೇ ಆಯ್ತು.
0: ಇದುವರೆಗೆ ಒಂದ್ ರೀತಿಯ ಶಿಸ್ತುಬದ್ಧವಾದ ಜೀವನ ಇತ್ತು ನಿಮ್ದು, ನಿಮ್ಗೆ ಬಯಸದೇ ಬಂದಿದ್ದಾದ್ರೂ ಕೂಡ ಬಹಳ ಪ್ರೀತಿಯಿಂದ ಮತ್ತೆ ಬಹಳ ನಿಷ್ಠೆಯಿಂದ ನೀವು 20 ವರ್ಷಗಳ ಸೇವೆಯನ್ನ ನೀವು ಅಲ್ಲಿ ಮಾಡಿದ್ರಿ. ಕೊನೆ ಅನ್ನೋದು ಯಾವತ್ತು ಎಷ್ಟು ಸಂತೋಷ ಕೊಡುತ್ತೋ ಅಷ್ಟೇ ದುಃಖವನ್ನು ಕೊಡುತ್ತೆ. ಅಲ್ಲಿಂದ ಹೊರಗಡೆ ಬರೋಕೆ ನಿರ್ಧಾರ ಮಾಡಿದ್ರಲ್ಲ, ಮನಸ್ಸು ಮಾಡಿದ್ರೆ ಅಲ್ಲೇ ಇರಬಹುದಿತ್ತು.
1: ನಾನು ಇನ್ನೂ 12 ವರ್ಷ ಸೇವೆ ಮಾಡಬಹುದಿತ್ತು. ಬಟ್ ನನ್ನ ಮೈಂಡ್ ಸೆಟ್ ಏನಂದ್ರೆ, ನಾವು 17-18 ವರ್ಷದಲ್ಲಿ ಮಕ್ಕಳು ಒಂದು ಎಜುಕೇಶನ್ ಮಾಡುವ ಮಟ್ಟಕ್ಕೆ ಬಂದಿರ್ತಾರೆ. ಅದು ನಾನು ರಿಟೈರ್ಡ್ ಆದ್ಮೇಲೆ ನೋಡಿದಂತ ನನ್ನ ಪ್ರಸ್ತುತ ಸ್ಥಿತಿ ನೋಡಿದೀನಿ. ಆ ಸಮಯದಲ್ಲಿ ಹೆಣ್ಮಕ್ಳು ಇರ್ಬೋದು, ಗಂಡ್ಮಕ್ಳು ಒಂದು ಏಜ್ ಕಾಲೇಜು ಅಥವಾ ಹೈಸ್ಕೂಲು ಮತ್ತು ಕಾಲೇಜ್ ಲೆವೆಲ್ ಜಾಸ್ತಿ ಬಂದಿರ್ತಾರೆ, ಒಳ್ಳೆ ಎಜುಕೇಶನ್ ಕೊಡ್ಬೇಕಾಗ್ತದೆ ಅವಾಗ. ಆಮೇಲೆ ತಂದೆ ತಾಯಿಗಳು ಕೂಡ ಏಜ್ಡ್ ಆಗಿರ್ತಾರೆ, ಅವ್ರನ್ನೂ ಕೂಡ ನೋಡ್ಬೇಕಾಗ್ತದೆ. ಏನಾಗ್ತದೆ ಅಂದ್ರೆ, ಸೇನೆಯಲ್ಲಿ 15-20 ವರ್ಷ ಇರ್ತೀವಿ, ಅಟ್ಲೀಸ್ಟ್ ನಮ್ಗೆ ಇನ್ನೂ ಏಜ್ ಇರುತ್ತೆ
0: ಸಲುವಾಗಿ, ಮತ್ತೆ
1: ಮನೆ ಸಲುವಾಗಿ ಬರ್ತಾರೆ.
0: ಹೀಗೆ ನೀವು ಹಿಂತಿರುಗಿ ಬಂದ್ರಿ, ನಿವೃತ್ತಿ ತಗೊಂಡ್ರಿ 20 ವರ್ಷ ಆದ್ಮೇಲೆ, ಮತ್ತೆ ಬೆಂಗಳೂರಲ್ಲಿ ಬಂದ್ರಿ. ಆ ನಂತರನು ನಿಮ್ಮ ಸೇವೆ ಏನಿದೆ ಹೇಳ್ಬೇಕಂದ್ರೆ ಒಂಥರ ಸೈನ್ಯಕ್ಕೆ ಮುಂದುವರೆದಾಗಿದೆ, ಯಾಕೆಂದ್ರೆ ನೀವು ಸೈನಿಕರ ಸಂಘದ ಅಧ್ಯಕ್ಷರಾಗ್ತೀರಿ, ಒಂದು ಸೈನಿಕರಿಗಾಗಿ ಒಂದು ವೆಲ್ಫೇರ್ ಅಸೋಸಿಯೇಷನ್ ಮಾಡ್ತೀರಿ, ಅವರ ಕಲ್ಯಾಣ ಕಾರ್ಯಗಳಿಗೆ ಒಂದು ಸಂಸ್ಥೆಯನ್ನ ಮಾಡ್ತೀರಿ, ಅದಕ್ಕೆ ಅಧ್ಯಕ್ಷರಾಗ್ತೀರಿ. ಅದ್ರ ಮೂಲಕ ಸೈನಿಕರಿಗೆ ಅನೇಕ ಕೆಲಸಗಳನ್ನ ಮಾಡ್ತಾ ಬಂದಿದ್ದೀರಿ. ಹೇಗಿದೆ ಇಲ್ಲಿ ನೋಡಿದಾಗ ಸೈನಿಕರಿಗೆ ಯಾವ ರೀತಿ ಪ್ರೋತ್ಸಾಹವನ್ನ ಕೊಡಬೇಕು ಇನ್ನು ಅಂತ ಅನ್ಸುತ್ತೆ? ಯಾಕೆಂದ್ರೆ ಅವರು ಸೈನ್ಯದಲ್ಲಿ ಕೆಲಸ ಮಾಡ್ತಿರುವಾಗ ಯಾರಿಗೂ ಅವ್ರ ಸಮಸ್ಯೆಗಳು ಗೊತ್ತಿರೋದಿಲ್ಲ, ವಾಪಸ್ ಬಂದಾಗ ಮತ್ತೆ ಅವರಿಗೆ ಆರ್ಥಿಕವಾಗಿ ಮತ್ತೆ ಸಾಮಾಜಿಕವಾಗಿ ಒಂದು ರೀತಿಯ ಭದ್ರತೆ ಬೇಕಾಗುತ್ತೆ. ಆ ಕಾರಣದಿಂದಲೇ ನೀವು ಈ ಕೆಲಸವನ್ನ ತಗೊಂಡ್ರು? ಹೇಗೆ
1: ನಿವೃತ್ತಿ ನಂತರ ಏನಾಗ್ತದೆ, ಹೊರಗಡೆ ಬಂದಾಗ ನಾನು ಸಂಘಟನೆ ಮಾಡ್ಬೇಕು ಅಂತಾನು ಅನ್ಕೊಂಡಿಲ್ಲ. ನಮ್ದು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ,

0: ಈ ಕಲ್ಪನೆ ಕೂಡ ಇಲ್ಲ. ಸಂಘ ಮಾಡಬೇಕು, ನಾನು ರಾಜ್ಯಾಧ್ಯಕ್ಷ ಆಗಬೇಕು, ನಾನೇ ಸಂಸ್ಥಾಪಕ, ನಾನು ಆಗಬೇಕು ಅನ್ನೋ ಮನಸ್ಥಿತಿಲಿಯೇ ಇರಲಿಲ್ಲ. ನಾನು ಓನ್ಲಿ ಫಾರ್ ನಾನು ಪಿ ಎಸ್ ಐ ಸೆಲೆಕ್ಷನ್ಗೆ ಹೋಗ್ತೀನಿ ಕೋರ್ಮಂಗಲ ಗ್ರೌಂಡ್ಗೆ. ಆ ಗ್ರೌಂಡ್ಗೆ ಹೋದಾಗ ಎಲ್ಲರೂ ನಾವೊಂದು ಸೈನಿಕರು ಸೆಲೆಕ್ಷನ್ ಬಂದಿರ್ತಾರಲ್ಲ, ಒಂದು ಗ್ರೂಪ್ ಮಾಡೋಣ ಅಂತ ಮಾಡ್ತೀನಿ ಮೇಡಮ್. ಅಷ್ಟೇ, ಗ್ಯಾದರಿಂಗ್ ಮಾಡಿ ಒಂದು ಗ್ರೂಪ್ ಮಾಡೋಣ, ಏನಾದ್ರು ವಿಷಯಗಳು ಶೇರ್ ಮಾಡ್ಕೊಳ್ಳಿಕ್ಕೆ ಒಂದು ಅಂತ ನಾನೊಂದು ಗ್ರೂಪ್ ಮಾಡ್ತೀನಿ. ಆ ರಿಟೈರ್ಡ್ ಆದ್ಮೇಲೆ ನಾವು ಹೆಂಗಾಗ್ತೀವಿ ಅಂದ್ರೆ, ನಮ್ಮ ಸಿವಿಲಿಯನ್ ಜನಗಳಿಗೆ ಹೊಂದ್ಕೊಳ್ಳೋದು ತುಂಬಾ ಕಷ್ಟ. ನಾವಲ್ಲಿ ಒಂದು ಸೈನಿಕರು ಎಲ್ಲ ಈ ಕಾಡು ಮಧ್ಯೆ, ಈ ಗಡಿಗಳಲ್ಲಿ ಮಧ್ಯೆ ಜನಗಳ ಜೊತೆ ಬೆರ್ತೇ ಇರಲ್ಲ,
1: ಕಡಿಮೆ
0: ಬೆರ್ತೇ ಇರಲ್ಲ. ಅಲ್ಲಿ ಆಡ್ರು ಆ ಸಿಸ್ಟಮ್ಗೆ ಮೈಂಡ್ ಸೆಟ್ ಬೇರೆ ತರನೇ. ಆ ರೀತಿ ಇದ್ರೆ ನಮ್ಮ ಜೊತೆ ಯಾರು ಹೊಂದಾಣಿಕೆ ಆಗಲ್ಲ, ಯಾರು ಕೂಡ ಸ್ಪೊನ್ಸಲ್ಲ. ಆಗ ನನಗೆ ಅನ್ಸುತ್ತೆ ಎಲ್ರಿಗೂ ಸಂಘಗಳಿವೆ, ಸೈನಿಕರದ್ ಮಾತ್ರ ಇಲ್ವಲ್ಲ, ಸೈನಿಕರಿಗೆ ಯಾರು ಸ್ಪೊನ್ಸಲ್ವಲ್ಲ ಅನ್ಬಿಟ್ಟು ಏನ್ ಮಾಡಿದೆ. ಆಗ ಮೇಡಮ್ ನಾನು ಒಂದು ಆ ಸಮಯದಲ್ಲಿ ಕೋವಿಡ್ ಬರುತ್ತೆ, ಕೋವಿಡ್ ಟೈಮಲ್ಲಿ ಒಂದು ಗ್ಯಾದರಿಂಗ್ ಮಾಡಕ್ ಒಂದು ಅವಕಾಶ ಕೋವಿಡ್. ನಾವು ರಿಟೈರ್ಡ್ ಅವಾಗ ತಾನೆ 2018 ಅಲ್ಲಿ ನಾನು ರಿಟೈರ್ಡ್ ಆದೆ. ಆ 18 ರಿಟೈರ್ಡ್ ಆತಿದಂಗೆನೆ ನಾನು ಕೋವಿಡ್ ಬಂತಲ್ಲ, ಆಗ ನಾನು ಕುಣಿಗಲ್ ಅಂತ ತುಮಕೂರು ಜಿಲ್ಲೆ, ಅಲ್ಲಿ ನಾನು ಕೋವಿಡ್ ಅಲ್ಲಿ ಪೊಲೀಸರಿಗೆ ಸಹಾಯ ಮಾಡಕ್ಕೆ ಚೆಕ್ ಪೋಸ್ಟ್ ಅಲ್ಲಿ ಕೆಲಸ ಮಾಡ್ತೀವಿ. ಆ ಕೆಲಸ ಮಾಡಿದಾಗ ಮೊದಲನೇದಾಗ ಇಬ್ಬರೇ ಇರ್ತೀವಿ ಫಸ್ಟ್ ಡೇ, ಈ ಸೆಕೆಂಡ್ ಡೇ 8 ಜನ ಆಗ್ತೀವಿ, ಥರ್ಡ್ ಡೇ 30 ಜನ ಆಗ್ತೀವಿ, ಒಂದ್ ವಾರ ಆದಾಗ ಒಂದು 60 ಜನ ಆಗ್ತೀವಿ. 60 ಜನ ಆಗಿ ನಾವೇನ್ ಮಾಡ್ತೀವಿ, ಲಾಕ್ಡೌನ್ ಆಗಿರ್ತದಲ್ಲ, ಆ ಲಾಕ್ಡೌನ್ ಅಲ್ಲಿ ಗೇಟ್ಗಳಲ್ಲಿ ಪೊಲೀಸರು ಪಾಪ ಅವ್ರಿಗೆ ರೆಸ್ಟೇ ಇರಲ್ಲ ಆ ಟೈಮಲ್ಲಿ. ಅವಾಗ ನಾವೆಲ್ಲ ಅವ್ರಿಗೆ ನೀವು ಮನೆ ಕುಟುಂಬ ಇರ್ತದೆ ಹೋಗಿ ಅನ್ಬಿಟ್ಟು ನಾವು ಡ್ಯೂಟಿ ಮಾಡಿ ಲಾಕ್ಡೌನ್ ಅಲ್ಲೆಲ್ಲ ಮಾಡಿ ಸುಮಾರು ಪೇಪರ್ ಕೂಡ ಬಂತು. ಅದಾದ್ಮೇಲೆ ನಾವು ಮಾಡ್ತೀವಿ, ಅದೇ ಟೈಮಲ್ಲಿ ನಾವೆಲ್ಲ ಸಂಘಟನೆ ಆಗ್ತೀವಲ್ಲ, ಅವಾಗ ಎಲ್ಲರೂ 2,000 ರೂಪಾಯಿ ಪೆನ್ಷನ್ ದುಡ್ಡಲ್ಲಿ ಎಲ್ರಿಗೂ ರೇಷನ್ ಕಿಟ್ ಕೊಡ್ತೀವಿ, ಆಟೋದವ್ರಿಗೆ ಬಡವ್ರಿಗೆ ನಾವೇ ಉಟ್ಕೊಂಡೆಲ್ಲ ಕೊಡ್ತೀವಿ. ಆಗ ನಮ್ದೊಂದು ಟೀಮ್ ರೆಡಿ ಆಗ್ತದೆ, ಒಂದ್ 60 ಜನ ಟೀಮ್ ರೆಡಿ ಆದಾಗ ಆಗ ನಾನು ಸಂಘಟನೆ ರಿಜಿಸ್ಟರ್ ಮಾಡ್ಬೇಕಂತ ಮೊದಲಿಗೆ ಕುಣಿಲ್ದು ಇದು ಮಾಡ್ತೀನಿ. ಆಗ ನನಗೆ ಹೊಳಿತದೆ, ಹೌದು ಕೇವಲ ನನ್ನ ತಾಲೂಕಿಗೆ ಮಾಡಿದ್ರೆ ಇಡೀ ರಾಜ್ಯದಲ್ಲಿ ಎಷ್ಟೊಂದು ಜನ ಇದ್ದಾರೆ. ಈ ಕೇಸ್ ಅಟೆಂಡ್ ಮಾಡ್ತಿದ್ದಂಗೆ ಒಂದೊಂದೇ ನನಗೆ ಕೇಸ್ ಶುರುವಾಯ್ತು. ಆಗ ಅನ್ಕೊಂಡೆ ಸರಿ, ಕುಣಿಗಲ್ ಇಕ್ಕೊಂಡು ನಾನು ಬೇರೆ ಡಿಸ್ಟಿಕ್ ಹೋಗಕ್ಕೆ ಕಷ್ಟ ಆಗ್ತದೆ, ನಾನು ಇಡೀ ರಾಜ್ಯಕ್ಕೆ ಮಾಡೋಣ ಅನ್ಬಿಟ್ಟು ಏನ್ ಮಾಡಿದೆ, 2020 ಒಂದು ಸಂಘವನ್ನ ರಿಜಿಸ್ಟರ್ ಮಾಡ್ತೀನಿ ಮೇಡಮ್, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಅಂತ. ನಾನು ಆಗ ಸಂಘಟನೆ ಮಾಡಕ್ಕೆ ಪ್ರತಿ ಜಿಲ್ಲೆ ಪ್ರತಿ ಹಳ್ಳಿಗಳಲ್ಲಿ ನಾನು ಸಂಘಟನೆ ಮಾಡಕ್ಕೆ ಎಲ್ಲಾ ಜಿಲ್ಲೆಗಳಿಗೂ ನಾನು ಪಾದಾರ್ಪ ಮಾಡ್ತೀನಿ. ಶಿವಮೊಗ್ಗದಲ್ಲಿ ಒಂದು ಕೇಸ್ ಅಟೆಂಡ್ ಮಾಡ್ತೀನಿ, ಧಾರವಾಡ ಕೇಸ್ ಅಟೆಂಡ್ ಮಾಡ್ತೀನಿ. ಧಾರವಾಡದಂತೂ ದೊಡ್ಡ ಚಿತ್ರಣ ಇದೆ. ಧಾರವಾಡದ ಒಬ್ಬ ಸೈನಿಕನ ಕೇಸ್ ಅಟೆಂಡ್ ಮಾಡಿದ್ರೆ 30 ವರ್ಷದಿಂದ ಆಗಿರಲಿಲ್ಲ. ಅವ್ರ ಮನೆಗೆ ಎಲ್ರಿಗೂ ರಸ್ತೆ ಇದೆ, ಸೈನಿಕರ ಮನೆಗೆ ಮಾತ್ರ ರಸ್ತೆ ಇಲ್ಲ. ನಾನು ಅವ್ರ ಊರಿಗೆ ನಾನು ಸುಮಾರು ನಾನು ಧಾರವಾಡಕ್ಕೆ ಹೋದಾಗ ಎಲ್ಲರೂ ಪಂಚಾಯತ್ನ ಕುಣಿಸ್ಕೊಂಡು, ಒಬ್ಬ ಸೈನಿಕ ಹೆಮ್ಮೆ ನಿಮ್ಮ ಊರಿಗೆ, ನೀವು ಅವ್ರಿಗೇನೆ ದಾರಿ ಮಾಡಿಕೊಟ್ಟಿಲ್ವ ಅವ್ರ ಮನೆಗೆ ಹೇಗೆ ಅಂತ. ಮೇಡಮ್ 30 ವರ್ಷ ಆಗದ್ರೆ ಇದ್ದಿತ್ತು, 1 ತಿಂಗಳಿಗೆ ರಸ್ತೆನೆ ನಿರ್ಮಿಸ್ಬಿಟ್ರು ಮೇಡಮ್.
1: ಹೀಗೆ ಕರ್ನಾಟಕದಾದ್ಯಂತ ಓಡಾಡಿ ಅನೇಕ ಕೆಲಸಗಳನ್ನ ಈಗ ನೀವು ನಿಮ್ಮ ಸೈನಿಕನಾಗಿ ಏನ್ ಮಾಡ್ತಾ ಇದ್ರು ಅದಕ್ಕಿಂತ ಹೆಚ್ಚು ಈಗ ನೀವು ಇಲ್ಲಿ ಸಾರ್ವಜನಿಕವಾಗಿ ಕೆಲಸ ಮಾಡ್ತಾ ಇದ್ದೀರಿ. ಶಿವಣ್ಣ ಅವರೇ, ನಿಮ್ದು ಬಹಳ ವಿಶಿಷ್ಟವಾದ ಅನುಭವ. ಇದುವರೆಗೆ ನಾವು ಸೈನಿಕರ ಹತ್ರ ಮಾತಾಡಿದಾಗ ಅವರೆಲ್ಲ ಯುದ್ಧದ ಅನುಭವಗಳನ್ನ, ಯುದ್ಧದ ಸಿದ್ಧತೆ ಅನುಭವಗಳನ್ನ, ಅವರಿಗೆ ನೀಡಿದಂತಹ ಬಹಳ ಕಠಿಣವಾದ ತರಬೇತಿ ಬಗ್ಗೆ ಹೀಗೆಲ್ಲ ತುಂಬಾ ಹೇಳ್ತಾ ಇದ್ರು. ಆದ್ರೆ ಕ್ರೀಡಾಳು ಕೂಡ ಒಬ್ಬ ಸೈನಿಕನಾಗಿ ಸೇವೆ ಸಲ್ಲಿಸಬಹುದು ಅನ್ನೋದನ್ನ ನಾವು ಮೊದಲನೇ ಬಾರಿಗೆ ನಿಮ್ಮ ಮೂಲಕ ಅರ್ಥ ಮಾಡ್ಕೋತಿದ್ದೀವಿ. ನಮ್ಮಲ್ಲಿ ಅನೇಕ ಕ್ರೀಡಾಳುಗಳು ಇದ್ದಾರೆ ಕರ್ನಾಟಕದಲ್ಲಿ, ಅವರೆಲ್ಲ ಈ ಕಾರ್ಯಕ್ರಮವನ್ನ ಕೇಳಿ ಇದ್ರ ಮೂಲಕ ಪ್ರೋತ್ಸಾಹವನ್ನ ಪಡಿತಾರೆ ಅಂತ ನನಗಾದ್ರೂ ಅನ್ಸುತ್ತೆ. ಯಾಕೆಂದ್ರೆ ಕ್ರೀಡಾ ಕ್ಷೇತ್ರದಿಂದಲೂ ಕೂಡ ಸೈನಿಕರಾಗಿ ಸೇರಬಹುದು, ಮತ್ತೆ ನೀವೇ ಹೇಳದಾಗ 20 ವರ್ಷ ನೀವೇ ಕೆಲಸ ಮಾಡಿದೀರ, ಹೀಗೆ ದೀರ್ಘವಾದ ಸೇವೆಯನ್ನು ಕೂಡ ಅಲ್ಲಿ ಮಾಡಬಹುದು ಅನ್ನೋದನ್ನ ನಿಮ್ಮ ಮೂಲಕ ನಾವು ಶ್ರೋತೃಗಳಿಗೆ ಇವತ್ತು ಹೇಳದಾಗಾಯ್ತು. ತುಂಬಾ ಸಂತೋಷ ಸುಬೇದಾರ್ ಶಿವಣ್ಣ ಅವರೇ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನುಭವಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಇದುವರೆಗೆ ಹಂಚಿಕೊಂಡಿದ್ದೀರಿ. ನಿಮಗೆ ಧನ್ಯವಾದಗಳು. ಜೈ ಹಿಂದ್.
0: ಜೈ ಹಿಂದ್.
2: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಸುಬೇದಾರ್ ಎನ್ ಕೆ ಶಿವಣ್ಣ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:27.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:27.

ಕೇಳುಗರೆ ಗಮನಿಸಿ, ಈ ಬೆಳಿಗ್ಗೆ 11 ಗಂಟೆಗೆ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಯೋಗದ ಪ್ರಾಮುಖ್ಯತೆ ಮತ್ತು ಪ್ರಯೋಜನ ಕುರಿತು ಡಾ ಪಿಜಿ ಅರುಣ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬರಹಗಾರ್ತಿ ಸಂಧ್ಯಾ ಹೊನಗುಂಟಿಕರ್ ಅವರಿಂದ ಕಥೆ ದೇವರು ಬೆಳೆಸಿದ ಬೋನ್ಸಾಯಿ, ನಂತರ ಸ್ವರಚಿತ ಕವನಗಳ ವಾಚನವನ್ನು ಕೇಳಲಿದ್ದೀರಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾ ಎಸ್ಎ ನಿತಿನ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂಜೆ 4:15 ಯುವವಾಣಿ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ. ನವದೆಹಲಿಯಲ್ಲಿ ಪ್ರಧಾನಮಂತ್ರಿ ಶ್ರೀ ಸನ್ಮಾನ್ಯ ನರೇಂದ್ರ ಮೋದಿಯವರು ಭಾಗವಹಿಸುವ ರೋಜ್ಗಾರ್ ಮೇಳ 2026 ನೇರ ಪ್ರಸಾರವನ್ನು ಕೇಳಲಿದ್ದೀರಿ. 6:50 ಹೆಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ, ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು.

ಸ್ವಚ್ಛತೆಯಲ್ಲಿ ದೈವತ್ವವನ್ನು ಕಂಡವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು. ಆರೋಗ್ಯಪೂರ್ಣ ಜೀವನ ನಡೆಸಲು ಎಲ್ಲಾ ಹಂತಗಳಲ್ಲೂ ಸ್ವಚ್ಛತೆ ಬೇಕೇ ಬೇಕು.

ಸ್ವಚ್ಛತೆ ಜೀವನದ ಭಾಗವಾಗಬೇಕು. ಶರೀರ, ಮನೆ, ಸುತ್ತಲಿನ ಪರಿಸರ ಎಲ್ಲೆಡೆ ನೈರ್ಮಲ್ಯವನ್ನು ಕಾಪಾಡೋಣ. ಸ್ವಚ್ಛತೆ ಉಡುವ ಉಡುಪಿನಲ್ಲಿರಲಿ, ಸ್ವಚ್ಛತೆ ಆಡುವ ಮಾತಿನಲ್ಲಿರಲಿ, ಸ್ವಚ್ಛತೆ ನಡೆವ ನಡತೆಯಲ್ಲಿರಲಿ.

ಇದ್ದರೆ ಕೂಡಲ ಸಂಗಮ ದೇವ ಎಂತೊಲಿವನಯ್ಯ. ನಮ್ಮ ಮಾತು ಹೇಗಿರಬೇಕು ಎಂಬುದನ್ನು ಬಸವಣ್ಣನವರು ಅತ್ಯಂತ ಸೊಗಸಾಗಿ ತಮ್ಮ ವಚನದಲ್ಲಿ ಬಣ್ಣಿಸಿದ್ದು ಹೀಗೆ. ಹೌದು, ಮಾತು ಕೇಳುವುದಕ್ಕೆ ಹಿತವಾಗಿರಬೇಕು. ಹಿತವಾಗಿ ಮಿತವಾಗಿ ಶಬ್ದಗಳನ್ನು ಮುತ್ತು ಮಾಣಿಕ್ಯದಂತೆ ಬಳಸಿಕೊಳ್ಳಬೇಕು. ಬಳಸಿದ ಶಬ್ದಗಳು ವಿಶೇಷ ಕಾಂತಿಯಿಂದ ಮಿನುಗುತ್ತಿರಬೇಕು. ಮತ್ತೆ ಮತ್ತೆ ಅವುಗಳನ್ನು ಕೇಳುವುದಕ್ಕೆ ಮನಸ್ಸು ಹಾತೊರೆಯಬೇಕು. ಇವುಗಳೆಲ್ಲದರ ಜೊತೆಗೆ ಆ ಮಾತುಗಳನ್ನು ದೇವರು ಕೂಡ ಮೆಚ್ಚುವಂತಿರಬೇಕು. ನುಡಿ ಮತ್ತೆ ನಡೆ ಒಂದಾದ್ರೆ ಮಾತ್ರ ಆ ಮಾತು ದೇವರಿಗೂ ಪ್ರಿಯವಾಗ್ತದೆ. ಹೌದಲ್ವಾ ಶ್ರೋತೃಗಳೇ? ಹಾಗಾದ್ರೆ ಬನ್ನಿ, ಇವತ್ತಿನ ಚಿತ್ರಚಿತ್ತಾರ ಕಾರ್ಯಕ್ರಮದಲ್ಲಿ ಮಾತಿನ ಮಹತ್ವವನ್ನು ತಿಳಿಯೋಣ.

ಕೇಳುಗರೆಲ್ಲರಿಗೂ ಇಂದಿನ ಚಿತ್ರಚಿತ್ತಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ರೇಷ್ಮಾ ತೀರ್ಥರಾಮ್. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗವು ಮೆಚ್ಚಿ ಅಹುದಹುದೆನ್ನಬೇಕು, ನುಡಿಯೊಳಗಾಗಿ ನಡೆಯದೆ

ಮಾತಾಡು ಮಾತಾಡು ಮಲ್ಲಿಗೆ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಶ್ರೇಯಾ ಘೋಷಾಲ್. ಸಂಗೀತ ಮನೋಮೂರ್ತಿ, ಸಾಹಿತ್ಯ ಗೊಲ್ಲಹಳ್ಳಿ ಶಿವಪ್ರಸಾದ್.

ಶ್ರೋತೃಗಳೇ, ಮನುಷ್ಯ ಬುದ್ಧಿವಂತ ಪ್ರಾಣಿ, ಆದ್ರಿಂದ ಆತ ಇತರ ಪ್ರಾಣಿಗಳಿಗಿಂತ ವಿಭಿನ್ನ ಅಂತ ಹೇಳ್ಬೋದು. ಮಾತು ಮನುಷ್ಯನಿಗೊಂದು ವರ. ಮಾತಿನಿಂದಾಗಿ ಆತ ಅತ್ಯಂತ ನಿಚ್ಚಳವಾಗಿ ತನ್ನ ಅನಿಸಿಕೆಗಳನ್ನು ಯಾರೊಂದಿಗೆ ಬೇಕಾದರೂ ಹೇಳ್ಕೊಳ್ಬಹುದು. ಮಾತನಾಡುವ ಕಲೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಎದ್ದು ತೋರುವ ಅಂಶ. ನಿರರ್ಗಳವಾಗಿ, ಸುಲಲಿತವಾಗಿ ಕೇಳುಗರನ್ನು ಹಿಡಿದಿಟ್ಟುಕೊಳ್ಳುವಂತೆ ಮಾತನಾಡುವ ವಾಗ್ಮಿಗಳು ಎಲ್ಲರ ಪ್ರೀತಿ ಗೌರವಕ್ಕೆ ಪಾತ್ರರಾಗ್ತಾರೆ. ಅವರ ಮಾತಿನ ಮೋಡಿಗೆ ಒಳಗಾಗಿ ಬಹಳ ಜನ ಅವರ ಅಭಿಮಾನಿಗಳೇ ಆಗಿಬಿಡ್ತಾರೆ. ಅವರ ಮಾತುಗಳಿಗಾಗಿ ಹಾತೊರಿತಾ ಇರ್ತಾರೆ. ಒಂದೆಡೆ ಸರ್ವಜ್ಞ ಕವಿ ಹೀಗೆ ಹೇಳಿದ್ದಾನೆ: ರಸಿಕನಾಡಿದ ಮಾತು ಶಶಿಯುದಿಸಿ ಬಂದಂತೆ, ರಸಿಕನಲ್ಲದನ ಬರಿ ಮಾತು ಕಿವಿಗೆ ಕೂರ್ದಸಿಯು ಬಡಿದಂತೆ ಸರ್ವಜ್ಞ ಅಂತ. ರಸಿಕನೊಬ್ಬ ಮಾತಾಡ್ತಾ ಇದ್ರೆ ಹುಣ್ಣಿಮೆಯ ಚಂದ್ರ ಆಗಸದಲ್ಲಿ ತೇಲುತ್ತಾ ಬಂದಾಗ ಆಗುವ ಸಂತೋಷವಾಗ್ತದೆ. ಆದರೆ ಅರಸಿಕನೊಬ್ಬ ಅರಚ್ತಾ ಇದ್ರೆ ಚೂಪಾದ ವಸ್ತುವಿನಿಂದ ಕಿವಿಗೆ ಚುಚ್ಚಿದ ಅನುಭವವಾಗ್ತದೆ ಎಂದಿದ್ದಾನೆ ಸರ್ವಜ್ಞ. ಇದು ನಮ್ಮೆಲ್ಲರ ಅನುಭವ ಕೂಡ. ಹೇಗಂದ್ರೆ, ನೀವು ಕಾಲೇಜ್ನ ದಿನಗಳನ್ನೇ ನೆನಪಿಸಿಕೊಳ್ಳಿ. ಚೆನ್ನಾಗಿ ಪಾಠ ಮಾಡಬಲ್ಲ ಒಬ್ಬ ಲೆಕ್ಚರರ್ ಒಂದು ಗಂಟೆ ಕ್ಲಾಸ್ ಮಾಡಿದ್ರೆ ತಿಳಿತಾ ಇರಲಿಲ್ಲ, ಎಷ್ಟು ಬೇಗ ಒಂದು ಗಂಟೆ ಆಗಿ ಹೋಯಿತು ಅಂತ ಅನ್ನಿಸ್ತಾ ಇತ್ತು. ಇನ್ನು ಕೆಲವು ಉಪನ್ಯಾಸಕರು ಪಾಠ ಶುರು ಮಾಡಿದ್ರೆ ನಮ್ಮ ಗಮನ ಪಾಠದ ಮೇಲೆ ಇರ್ತಾ ಇರಲಿಲ್ಲ, ಬದಲಿಗೆ ಕಾಲೇಜ್ ಬೆಲ್ ಮೇಲೇನೆ ಇರ್ತಾ ಇತ್ತು.

ಓಡ ಹುಟ್ಟಿದವಳು ಚಿತ್ರದ ಗೀತೆ ಇದು. ಈ ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ರಾಗ ಸಂಯೋಜನೆ ಆರ್ ಪಿ ಪಟ್ನಾಯಕ್, ಸಾಹಿತ್ಯ ಕೆ ಕಲ್ಯಾಣ್ ಹಾಗೂ ಗುರುರಾಜ್ ಹೊಸಕೋಟೆಯವರದ್ದು.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬಿದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
3: ಸಿಕ್ಕಿಬಿದ್ರು.
4: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು, ಸಮಯ 9:44. ಶ್ರೋತೃಗಳೇ, ಇವತ್ತಿನ ಚಿತ್ರಚಿತ್ತಾರ ಕಾರ್ಯಕ್ರಮದಲ್ಲಿ ನಾವು ಹೇಗೆ ಮಾತಾಡಬೇಕು ಎನ್ನುವುದರ ಬಗ್ಗೆ ಮಾತಾಡ್ತಾ ಇದ್ವಿ. ಒಮ್ಮೆ ಮಹಾಪುರೋಹಿತರು ಹಾಗೂ ಪಂಡಿತರಾದ ನಾರಾಯಣ ಶಾಸ್ತ್ರಿಗಳ ಮನೆ ಮುಂದೆ ಒಂದು ಕತ್ತೆ ಸತ್ತು ಬಿದ್ದಿತಂತೆ. ಶಾಸ್ತ್ರಿಗಳು ನಗರಸಭೆಗೆ ಫೋನ್ ಮಾಡಿ, ನಮ್ಮ ಮನೆ ಮುಂದೆ ಒಂದು ಕತ್ತೆ ಸತ್ತು ಬಿದ್ದಿದೆ, ದಯವಿಟ್ಟು ಇದಕ್ಕೊಂದು ವ್ಯವಸ್ಥೆ ಮಾಡಬೇಕಲ್ಲ ಅಂತ ಹೇಳಿದರು. ನಗರಸಭೆ ಕಚೇರಿಯ ಮ್ಯಾನೇಜರ್ ಸ್ವಲ್ಪ ಕುಚೇಷ್ಟೆಯ ಮನುಷ್ಯ, ಜೊತೆಗೆ ದುರಹಂಕಾರಿ ಕೂಡ. ಶಾಸ್ತ್ರಿಗಳಿಗೆ ಫೋನ್ನಲ್ಲೇ ಸ್ವಲ್ಪ ಕೀಟ್ಲೆ ಮಾಡಬೇಕು ಅಂತ ಅಂದುಕೊಂಡು, ಓಹೋ ನಾರಾಯಣ ಶಾಸ್ತ್ರಿಗಳು, ದೊಡ್ಡ ಪುರೋಹಿತರಲ್ವಾ ನೀವು, ತಾವು ಕೂಡ ಶ್ರಾದ್ದ ಮಾಡ್ತೀರಿ ಅಲ್ವೇ ಅಂತ ಅಂದ. ಶಾಸ್ತ್ರಿಗಳು ಪ್ರಾಮಾಣಿಕವಾಗಿ, ಹೌದು ಸ್ವಾಮಿ, ಪೌರೋಹಿತ್ಯದ ಜೊತೆಗೆ ನಾವು ಶ್ರಾದ್ದನೂ ಮಾಡ್ತೀವಿ ಅಂತ ಅಂದ್ರು. ಹಾಗಾದ್ರೆ ಕತ್ತಿಗೂ ತಾವು ಒಂದು ಅಂತ್ಯ ಸಂಸ್ಕಾರ ಮಾಡಬಹುದಲ್ಲ ಅಂತ ಹೇಳಿ ಮ್ಯಾನೇಜರ್ ಅಟ್ಟಹಾಸದ ನಗೆಯನ್ನು ನಗ್ತಾನೆ. ಶಾಸ್ತ್ರಿಗಳು ಸೇರಿಗೆ ಸವ್ವ ಸೇರಿನವರೇ. ಅವರು, ಸಾಹೇಬ್ರೇ, ತಾವು ಹೇಳುವುದು ಖಂಡಿತ ಸರಿ ಇದೆ, ಕತ್ತೆಯ ಅಂತ್ಯ ಸಂಸ್ಕಾರ ಏನೋ ನಾನೇ ಮಾಡ್ತೀನಿ, ಆದರೆ ಯಾರಾದರೂ ಸತ್ತು ಹೋದಾಗ ಅವರ ಸಂಬಂಧಿಕರಿಗೆ ಒಂದು ಸುದ್ದಿ ಕೊಡಬೇಕಲ್ಲ ಅಂತ ಹೇಳಿ ನಾನು ನಿಮಗೆ ಫೋನ್ ಮಾಡಿದೆ ಅಷ್ಟೇ ಅಂತ ಹೇಳಿ ಫೋನ್ ಅನ್ನು ಇಟ್ಟು ಬಿಡ್ತಾರೆ. ಮ್ಯಾನೇಜರ್ನ ಅಟ್ಟಹಾಸದ ನಗು ತಟ್ಟನೆ ಮಾಯವಾಗಿ ಬಿಡ್ತದೆ, ಮುಖ ಗಾಳಿ ಹೋದ ಬಲೂನ್ನಂತೆ ಆಗಿಬಿಡ್ತದೆ. ಶಾಸ್ತ್ರಿಯವರಿಗೆ ಸರಿಯಾದ ಮಾತು ಆ ಹೊತ್ತಿಗೆ ಒದಗಿ ಬಂದದ್ರಿಂದ ಅದು ಅವರ ಕೈಯಲ್ಲಿ ಹರಿತವಾದ ಆಯುಧವಾಗಿ ಬಿಟ್ಟಿತ್ತು. ಹೌದು, ಪರಸ್ಪರ ಮಾತಿನ ಸಂದರ್ಭದಲ್ಲಿಯೇ ಆಗ್ಲಿ, ತರ್ಕದಲ್ಲಿಯೇ ಆಗ್ಲಿ, ಮಾತು ಅನಾಯಾಸವಾಗಿ ಒಲಿದೊಲಿದು ಬರಬೇಕು. ಆಗ್ಲೇ ಅದಕ್ಕೊಂದು ಬೆಲೆ, ಅದಕ್ಕೆ ಗೆಲುವು. ಅದಕ್ಕೆ ಹೇಳುವುದು, ಹೊತ್ತಿಗೊದಗಿದ ಮಾತು ಸತ್ತವನು ಎದ್ದಂತೆ ಅಂತ. ಆದರೆ ವರಕವಿ ಬೇಂದ್ರೆಯವರು ಹೇಳ್ತಾರೆ, ಹೊರಗಡೆ ಪದ ಬರಬೇಕಾದ್ರೆ ಒಳಗೆ ಹದ ಇರಬೇಕು ತಮ್ಮ ಅಂತ. ನಮ್ಮೊಳಗನ್ನು ನಿರಂತರ ಅಧ್ಯಯನದಿಂದ, ಶ್ರವಣ ಮನನಗಳಿಂದ ಹದಗೊಳಿಸಿದ್ರೆ ಅಲ್ಲಿ ಅರಳಿದ ಬೆಳೆ ಸಕಾಲಕ್ಕೆ ನಮ್ಮ ನೆರವಿಗೆ ಬರ್ತದೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಕೋಟಿ ಚಿತ್ರದ ಗೀತೆ ಹಾಡಿದ್ದಾರೆ ಅರ್ಮಾನ್ ಮಲ್ಲಿಕ್, ಈ ಗೀತೆಗೆ ರಾಗ ಸಂಯೋಜಿಸಿದ್ದಾರೆ ವಾಸುಕಿ ವೈಭವ್, ಸಾಹಿತ್ಯ ಯೋಗರಾಜ್ ಭಟ್.

ಶ್ರೋತೃಗಳೇ, ಮಾತು ಸಂವಹನದ ಒಂದು ಪ್ರಬಲ ಮಾಧ್ಯಮವಂತೂ ಹೌದು. ಆದರೆ ಮೌನ ಕೂಡ ಸಂವಹನದ ಮಾಧ್ಯಮವಾಗಬಲ್ಲದು ಎಂಬುದನ್ನು ನಾವು ಅರಿತುಕೊಳ್ಬೇಕು. ಎಲ್ಲರನ್ನೂ ಮಾತಿನಲ್ಲಿ ಗೆದ್ದು ಬಿಡುತ್ತೇನೆ ಎನ್ನುವುದು ಸುಳ್ಳು. ಒಳ್ಳೆಯ ಮಾತುಗಾರನಿಗೆ ಯಾವಾಗ ಮಾತನಾಡಬೇಕು, ಎಷ್ಟು ಮಾತನಾಡಬೇಕು, ಯಾವಾಗ ಮೌನವಾಗಿರಬೇಕು ಮತ್ತು ಯಾಕೆ ಮೌನವಾಗಿರಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾದ ಪರಿಜ್ಞಾನ ಇರುತ್ತದೆ. ಮೌನಿನಃ ಕಲಹಂ ನಾಸ್ತಿ ಎಂಬ ನಾಣ್ಣುಡಿಯೇ ಇದೆ. ಎಲ್ಲಿ ಮಾತಾಡಿದ್ರೆ ಜಗಳ ಶುರುವಾಗ್ತದೋ ಅಲ್ಲಿ ಮೌನವಾಗಿದ್ರೇನೆ ಒಳ್ಳೆಯದು. ಗಂಭೀರ ಮುಖ ಹೊತ್ತು ಮಂದಹಾಸದಿಂದ ಇದ್ರೆ ಸಾಕು, ಎದುರಿದ್ದವರಿಗೆ ಸಂದೇಶ ತಲುಪಿಯೇ ಬಿಡುತ್ತದೆ. ಬೆಂಕಿಗೆ ತುಪ್ಪ ಸುರಿದ್ರೆ ಮಾತ್ರ ಅದು ಪ್ರಜ್ವಲಿಸುತ್ತದೆ, ಹೊರತಾಗಿ ತಣ್ಣೀರು ಸುರಿದ್ರೆ ಬೆಂಕಿ ಕೆನ್ನಾಲಿಗೆ ಚಾಚುವುದಾದರೂ ಹೇಗೆ? ಒಂದಷ್ಟು ಹೊತ್ತು ಮೌನವಾಗಿದ್ರೆ ಕೋಪದ ಬೆಂಕಿ ತಾನಾಗಿಯೇ ಆರಿಹೋಗ್ತದೆ. ಆದರೆ ಹಾಗಿರುವುದಕ್ಕೆ ತುಂಬಾ ಧೈರ್ಯ ಬೇಕು. ಹಾಗೆ ಮೌನವಾಗಿರುವುದು ವೀರತ್ವವೇ ಹೊರತು ಹೇಡಿತನವಲ್ಲ. ಈಗ ಒಂದು ಉದಾಹರಣೆಯನ್ನು ಗಮನಿಸಿ. ಮಗುವನ್ನು ಮನೆಯ ಹಾಲ್ನಲ್ಲಿ ತಾಯಿ ಆಡುವುದಕ್ಕಾಗಿ ಮಗುವಿಗೆ ಎರಡು ಆಟದ ಸಾಮಾನುಗಳನ್ನು ಕೊಟ್ಟಿದ್ದಾಳೆ. ಅವಳು ಅಡುಗೆ ಕೋಣೆಯಲ್ಲಿ ಏನೂ ಕೆಲಸ ಮಾಡ್ತಾ ಇದ್ದಾಳೆ. ಮಗುವಿನ ಆಟಿಕೆಯ ಸದ್ದಿನಲ್ಲೇ ಅವಳ ಪೂರ್ತಿ ಗಮನ ಇರುತ್ತದೆ. ಅವಳ ಮೌನ ಸಂವಹನ. ಒಂದಷ್ಟು ಸಮಯ ಕಳೆದ ಮೇಲೆ ಆಟಿಕೆಗಳ ಸದ್ದು ನಿಂತು ಹೋಗ್ತದೆ. ತಾಯಿ ಗಾಬರಿಯಾಗ್ತಾಳೆ. ಮಗುವಿಗೆ ನಿದ್ರೆ ಬಂತ, ದೂರಕ್ಕೆ ತೆವಳುಕೊಂಡು ಹೋಗಿರಬಹುದಾ, ಅಥವಾ ಮಗುವನ್ನು ಯಾರಾದರೂ ಎತ್ತಿಕೊಂಡು ಹೋದ್ರಾ, ಹೀಗೆ ಹಲವು ಸಂವಹನಗಳು ಅವಳ ಮನಸ್ಸಿನಲ್ಲಿ ಮೂಡಿ ಹೊರಗೆ ಓಡಿ ಬರ್ತಾಳೆ. ಇಲ್ಲಿ ಮಗುವಿನ ಮೌನ ಕೂಡ ಅವಳಿಗೆ ಹಲವು ಸಂದೇಶ ತರಂಗಗಳನ್ನು ತಲುಪಿಸ್ತದೆ.

ಇಂಗ್ಲಿಷ್ನಲ್ಲಿ ಒಂದು ನಾಣ್ಣುಡಿ ಇದೆ, ಲೂಸ್ ದ ಆರ್ಗ್ಯುಮೆಂಟ್ ಬಟ್ ವಿನ್ ದ ಫ್ರೆಂಡ್ ಅಂತ. ಅಂದ್ರೆ ವಾದದಲ್ಲಿ ಗೆಲ್ಲುವುದು ನಮ್ಮ ಪರಮ ಉದ್ದೇಶವಾಗಬಾರದು, ನಮ್ಮ ಗೆಳೆತನದ ಸಂಬಂಧಗಳು ಸೋಲ್ಬಾರದು ಎಂಬ ಪ್ರಜ್ಞೆ ಯಾವಾಗಲೂ ನಮ್ಮಲ್ಲಿರಬೇಕು. ಮಾತಿಗೂ ಒಂದು ಲಕ್ಷ್ಮಣ ರೇಖೆ ಇದೆ, ಅದನ್ನು ಎಂದಿಗೂ ಮೀರುವ ಪ್ರಯತ್ನವನ್ನು ನಾವು ಮಾಡಬಾರದು. ಹಾಗೆ ಮಾಡಿದ್ರೆ ಅಪಾಯವನ್ನು ಆಹ್ವಾನಿಸಿಕೊಂಡಂತೆ. ಹದಗೆಟ್ಟ ಮಾತು ತುಟಿಯಿಂದ ಹೊರಕ್ಕೆ ಹಾರಿದ್ರೆ ಎದುರುಗಿದ್ದವನು ಸುಮ್ಮನಿರ್ತಾನೆಯೇ? ಮಾತಿನ ಹಿಂದೆ ನೈಜ ಪ್ರೀತಿಯೋ ಒಳಿತನ್ನೇ ಮಾಡುವ ಉದ್ದೇಶವೋ ಇದ್ದಾಗ ನುಡಿಯೊಡೆಯನನ್ನು ಎಲ್ಲರೂ ಆರಾಧಿಸುತ್ತಾರೆ ಮತ್ತೆ ಪೂಜಿಸುತ್ತಾರೆ. ನಮಸ್ಕಾರ. ಕೀರ್ತಿ ಜೈನ್ ಅವರ ಸಾಹಿತ್ಯ ಹಾಗೂ ಸಂಗೀತ ಇರುವ ಕೋಟಿಗೊಂದು ಲವ್ ಸ್ಟೋರಿ ಚಿತ್ರದ ಗೀತೆ ಹಾಡಿದ್ದಾರೆ ಹರ್ಷಾ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಪ್ರಿಯ ಶ್ರೋತೃಗಳೇ, ಇದೀಗ ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಅಮ್ಮಂಡ ಸೋನಿ ಪೂವಣ್ಣ. ಈಗ ಸಮಯ 10:12. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದು ವಿದುಷಿ ಪ್ರಭಾವತಿ ಅವರ ಹಾಡುಗಾರಿಕೆ, ಶ್ಯಾಮಶಾಸ್ತ್ರಿ ಅವರ ಕೃತಿ, ಸಾವೇರಿ ರಾಗ ಆದಿತಾಳ ತಿಶ್ರನಡೆ.

ಪ್ರಿಯ ಶ್ರೋತೃಗಳೇ, ಇದುವರೆಗೆ ಸಾವೇರಿ ರಾಗ ಆದಿತಾಳ ತಿಶ್ರ ನಡೆಯಲ್ಲಿ ಶ್ಯಾಮಶಾಸ್ತ್ರಿ ಅವರ ಕೃತಿಯನ್ನು ವಿದುಷಿ ಪ್ರಭಾವತಿ ಅವರ ಹಾಡುಗಾರಿಕೆಯಲ್ಲಿ ಆಲಿಸಿದಿರಿ. ಇದಾಗಿತ್ತು ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.

ನಮ್ಮ ಪ್ರಾಚೀನ ಕಲೆಗಳು, ವಾಸ್ತುಶಿಲ್ಪ, ನೃತ್ಯ, ಪುರಾಣಗಳು ಸಾರುವ ಶುಭ ಸಂದೇಶಗಳನ್ನು ಮೈಗೂಡಿಸಿಕೊಂಡು ನಮ್ಮ ಮಕ್ಕಳು ಬೆಳೆಯಲಿ, ಭಾವಿ ಭಾರತ ಖಂಡಕ್ಕೆ ಸದೃಢ ಸುಸಂಸ್ಕೃತ ಪ್ರಜೆಗಳನ್ನು ನೀಡುವ ಹೊಣೆ ಪ್ರತಿಯೊಬ್ಬ ಪ್ರಜ್ಞಾವಂತ ಪ್ರಜೆಯದು.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 10:30:35. ಪ್ರಿಯ ಶ್ರೋತೃಗಳೇ, ಗಮನಿಸಿ, ಇಂದು ಪ್ರಸಾರವಾಗಲಿರುವ ಕೆಲವು ಪ್ರಮುಖ ಕಾರ್ಯಕ್ರಮಗಳ ವಿವರ. ಇಂದು 11:00 ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಯೋಗದ ಪ್ರಾಮುಖ್ಯತೆ ಮತ್ತು ಪ್ರಯೋಜನ ಕುರಿತು ಡಾಕ್ಟರ್ ಪಿಜಿ ಅರುಣ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಪಿಎಂ ಜಗದೀಶ್. ನಂತರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನಡಂಗುರ. ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸಾಹಿತಿ ಕವಯಿತ್ರಿ ಸಂಧ್ಯಾ ಹೊನಗುಂಟಿಗರ್ ಅವರಿಂದ ಕತೆ ದೇವರು ಬೆಳೆಸಿದ ಬೋನ್ಸಾಯಿ. ನಂತರ ಸ್ವರಚಿತ ಕವನ ವಾಚನ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ಎ ನಿತಿನ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಇಂದು ಸಂಜೆ 5:10 ನವದೆಹಲಿಯಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಭಾಗವಹಿಸುವ ರೋಜ್ಗಾರ್ ಮೇಳ 2026 ನೇರ ಪ್ರಸಾರವನ್ನು ಕೇಳಲಿದ್ದೀರಿ. ಸಂಜೆ 6:50 ಹೆಲೋ ಕೃಷಿ ರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಮಾತನಾಡಲಿದ್ದಾರೆ ಡಾಕ್ಟರ್ ಜಿಟಿ ಪುತ್ರ, ಕೃಷಿ ನಿರ್ದೇಶಕರು. ಸಂಜೆ 8:00 ಕೇಂದ್ರ ಸರ್ಕಾರದ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಕಾರ್ಯಕ್ರಮ ವಿಷಯ ವಿಕಸಿತ ಭಾರತಕ್ಕೆ ವಿಜ್ಞಾನ ಮತ್ತು ತಂತ್ರಜ್ಞಾನ.

0: ಈಗ ಸಮಯ 10:33:03 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಡಿಕೇರಿ, ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವ ನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಪ್ರಿಯ ಶ್ರೋತೃಗಳೇ, ಮೊದಲಿಗೆ ಕೇಳೋಣ ಬ್ರಹ್ಮಾಸ್ತ್ರ ಚಿತ್ರದ ಈ ಗೀತೆ. ಅಮಿತಾಭ್ ಭಟ್ಟಾಚಾರ್ಯ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಪ್ರೀತಮ್, ಹಾಡಿದ್ದಾರೆ ಅರಿಜಿತ್ ಸಿಂಗ್ ಹಾಗೂ ಜೋನಿತಾ ಗಾಂಧಿ.

ಇನ್ನು ಕೇಳೋಣ ಪ್ರಿಯಾ ಸರಯಾ ಅವರ ಸಾಹಿತ್ಯವಿರುವ ಅಂಗ್ರೇಜಿ ಮೀಡಿಯಂ ಚಿತ್ರದ ಈ ಗೀತೆ. ಗೀತೆಗೆ ಸಂಗೀತ ನೀಡಿ ವಿಶಾಲ್ ದದ್ಲಾನಿಯವರೊಂದಿಗೆ ಹಾಡಿದ್ದಾರೆ ಸಚಿನ್ ಜಿಗರ್.

ಅರಿಜಿತ್ ಸಿಂಗ್ ಅವರ ಧ್ವನಿಯಲ್ಲಿ ತೂ ಝೂಟಿ ಮೇ ಮಖಾರ್ ಚಿತ್ರದ ಈ ಗೀತೆ. ಅಮಿತಾಭ್ ಭಟ್ಟಾಚಾರ್ಯ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಪ್ರೀತಮ್.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 10:43:45. ಪ್ರಿಯ ಶ್ರೋತೃಗಳೇ, ಗಮನಿಸಿ, ಇಂದು ಬೆಳಗ್ಗೆ 11 ಗಂಟೆಗೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿದೆ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಯೋಗದ ಪ್ರಾಮುಖ್ಯತೆ ಮತ್ತು ಪ್ರಯೋಜನ ಕುರಿತು ಡಾಕ್ಟರ್ ಪಿಜಿ ಅರುಣ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಂತರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನಡಂಗುರ. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನವನ್ನು ಆಲಿಸುತ್ತಿರುವಿರಿ. ಕಾರ್ಯಕ್ರಮವನ್ನು ಮುಂದುವರಿಸೋಣ.

ಮಯೂರ್ಪುರಿ ಅವರ ಸಾಹಿತ್ಯವಿರುವ, ಪ್ರೀತಮ್ ಸಂಗೀತ ನೀಡಿರುವ ರೇಸ್ ಟು ಚಿತ್ರದ ಈ ಗೀತೆ ಹಾಡಿದ್ದಾರೆ ಬೆನ್ನಿ ದಯಾಲ್ ಹಾಗೂ ಶಾಲ್ಮಿಲಿ ಕೋಲ್ಗಡೆ.

ಕುಮಾರ್ ಅವರ ಸಾಹಿತ್ಯವಿರುವ ರಾಯ್ ಚಿತ್ರದ ಈ ಗೀತೆಗೆ ಸಂಗೀತ ನೀಡಿ ಕನಿಕಾ ಕಪೂರ್ ಅವರೊಂದಿಗೆ ಹಾಡಿದ್ದಾರೆ ಮೀಟ್ ಬ್ರದರ್ ಅಂಜಾನ್.

ನೀರಜ್ ಶ್ರೀಧರ್ ಹಾಗೂ ಕವಿತಾ ಸೇಠ್ ಅವರ ಧ್ವನಿಯಲ್ಲಿ ಕಾಕ್ಟೇಲ್ ಚಿತ್ರದ ಈ ಗೀತೆ. ಇರ್ಷಾದ್ ಕಾಮೇಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಪ್ರೀತಮ್.

0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 11:18. ಇನ್ನು ಮುಂದೆ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಯೋಗದ ಪ್ರಾಮುಖ್ಯತೆ ಮತ್ತು ಪ್ರಯೋಜನ ಕುರಿತು ಡಾಕ್ಟರ್ ಪಿಜಿ ಅರುಣ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಂತರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನಡಂಗುರ.
1: ಆಕಾಶವಾಣಿ ಮಡಿಕೇರಿ. ಶ್ರೋತೃಗಳೇ, ಈಗ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರಯುಕ್ತ ಯೋಗದ ಪ್ರಾಮುಖ್ಯತೆ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಜಿಲ್ಲಾ ಬೋಧಕ ಆಸ್ಪತ್ರೆಯ ಆಯುಷ್ ವಿಭಾಗದ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದ ವೈದ್ಯಾಧಿಕಾರಿ ಡಾಕ್ಟರ್ ಪಿಜಿ ಅರುಣ್ ಅವರೊಂದಿಗೆ ಸಂದರ್ಶನ.
2: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಾವು ಪ್ರತಿ ವರ್ಷ ಜೂನ್ 21 ವಿಶ್ವ ಯೋಗ ದಿನ ಅಂತ ಆಚರಿಸ್ತೀವಿ. ಮತ್ತು ಯೋಗ ಇವತ್ತು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡಿತಾ ಇದೆ. ಆದ್ದರಿಂದ ಇವತ್ತು ನಾವು ವಿಶ್ವ ಯೋಗ ದಿನದ ಬಗ್ಗೆ ಮತ್ತು ಒಟ್ಟಾರೆ ಯೋಗದ ವಿಚಾರದ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದರೆ ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿರುವಂತಹ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಜಿಲ್ಲಾ ಬೋಧಕ ಆಸ್ಪತ್ರೆಯ ಆಯುಷ್ ವಿಭಾಗದ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದ ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಪಿ ಜಿ ಅರುಣ್ ಅವರು. ನಮಸ್ಕಾರ ಡಾಕ್ಟರ್ ಅರುಣ್ ಅವರೇ.
3: ನಮಸ್ಕಾರ ಸರ್,
2: ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ಧನ್ಯವಾದಗಳು ಸರ್.
2: ಈಗ ಜೂನ್ 21 ನಾವು ವಿಶ್ವ ಯೋಗ ದಿನ ಅಂತ ಆಚರಿಸ್ತೀವಿ. ಈ ಆಚರಣೆಗೆ ಏನು ಕಾರಣ ಅಂತ ಸ್ವಲ್ಪ ಹೇಳ್ತೀರಾ?
3: ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ವಿಶ್ವದ ಬಹುತೇಕ ರಾಷ್ಟ್ರಗಳಲ್ಲಿ ಆಚರಿಸ್ತಾ ಇದ್ದಾರೆ. ಭಾರತದ ಪ್ರಾಚೀನ ಪರಂಪರೆ ಯೋಗ ಅಂತ ಹೇಳುವಂಥದ್ದು ಭಾರತದ ಪ್ರಾಚೀನ ಪರಂಪರೆ. ಸೊ ವಿಶ್ವದಾದ್ಯಂತ ಆಚರಿಸುವಂಥದ್ದು ಇದು ಭಾರತದ ಕೂಡ ಒಂದು ಹೆಮ್ಮೆಯ ವಿಚಾರವಾಗಿರುತ್ತೆ.
2: ಭಾರತದ ಕೊಡುಗೆ ಅಂತ ಹೇಳಿ,
3: ಭಾರತದ ಒಂದು ದೊಡ್ಡ ಕೊಡುಗೆ ವಿಶ್ವಕ್ಕೆ ಕೊಟ್ಟಂಥ ಒಂದು ಪ್ರಾಚೀನ ಕೊಡುಗೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಜೂನ್ 21 ಉತ್ತರ ಗೋಳಾರ್ಧದ ವರ್ಷದ ಅತಿ ದೀರ್ಘವಾದ ದಿನ. ಹಾಗಾಗಿ ಈ ಒಂದು ಉತ್ತರ ಗೋಳಾರ್ಧದ ಅತಿ ದೀರ್ಘವಾದ ದಿನವನ್ನ ವಿಶ್ವ ಯೋಗ ದಿನವನ್ನಾಗಿ ಆಚರಿಸಬೇಕು ಅಂತ 2014 ಈ ಒಂದು ತೀರ್ಮಾನವನ್ನು

0: ವಿಶ್ವಸಂಸ್ಥೆಯಲ್ಲಿ ಮಾಡಿದರು.
1: ಹಾಗಾಗಿ
0: ಜೂನ್ 21ನ ವಿಶ್ವ ಯೋಗ ದಿನವನ್ನಾಗಿ ಆಚರಿಸುವಂತ ಒಂದು ಸಂಭವ ಬಂತು.
1: ಅಂದ್ರೆ ಈ ಆಚರಣೆ ಯಾವ ವರ್ಷದಿಂದ ಪ್ರಾರಂಭವಾಯಿತು ಅಂತ?
0: ಈ ಒಂದು ವಿಶ್ವ ಯೋಗ ದಿನಾಚರಣೆಯನ್ನು December 2014 ಭಾರತವು ವಿಶ್ವಸಂಸ್ಥೆಯಲ್ಲಿ ಮಂಡಿಸಿದಾಗ 177 ರಾಷ್ಟ್ರಗಳು ಇದಕ್ಕೊಂದು ಸಹಮತವನ್ನು ಸೂಚಿಸಿ 2015 June 21 ಮೊದಲ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸಲಿಕ್ಕೆ ಪ್ರಾರಂಭ ಮಾಡಿದ್ವಿ.
1: ಅಂದರೆ ಯಾವ ಒಂದು ಉದ್ದೇಶದಿಂದ ಇದನ್ನು ಪ್ರಾರಂಭ ಮಾಡಲಾಯಿತು ಅಂತೇಳಿ?
0: ಉದ್ದೇಶ ಅಂಥೇಳಿ ಬಂದಾಗ ನಮ್ಮ ಭಾರತದ ಒಂದು ವೈದ್ಯಕೀಯ ಪದ್ಧತಿಯಲ್ಲಿ ಯೋಗ ಕೂಡ ಒಂದು ಅಂಶವಾಗಿರುತ್ತೆ. ಸೊ ಈ ಒಂದು ವೈದ್ಯಕೀಯ ಅಂಶ ಅಥವಾ ಭಾರತೀಯ ವೈದ್ಯಕೀಯ ಪದ್ಧತಿಯನ್ನು ವಿಶ್ವದಾದ್ಯಂತ ಪಸರಿಸುವಂಥ ಒಂದು ಉದ್ದೇಶವನ್ನು ಇಟ್ಟು ಈ ಒಂದು ವಿಶ್ವ ಯೋಗ ದಿನಾಚರಣೆಯನ್ನು ಪ್ರಾರಂಭಿಸಿದರು.
1: ಇನ್ನು ಈ ವರ್ಷದ ಅಂದರೆ 2026 ಈ ವಿಶ್ವ ಯೋಗ ದಿನದ ಘೋಷವಾಕ್ಯ ಏನು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಮಾಡಿಕೊಡ್ತೇನೆ.
0: 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಧ್ಯೇಯವಾಕ್ಯ ಏನಂತಂದರೆ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ ಹೇಳ್ತಾರೆ. ಸೊ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂದರೆ ಏನಕ್ಕೆ ಅಂತಂದರೆ, ಈಗಿನ ಒಂದು ಒತ್ತಡದ ಜೀವನ ಶೈಲಿ, ಅದೇ ರೀತಿಯಾಗಿ ಅನ್ಹೆಲ್ದಿ ಡಯಟ್ ಹ್ಯಾಬಿಟ್ಸ್ಗಳು, ಅದೇ ರೀತಿಯಾಗಿ ಬೇರೆ ಬೇರೆ ಕಾರಣಗಳಿಂದ ಈಗದ ಒಂದು ಯೂತ್ತಲ್ಲಿ ಆರೋಗ್ಯ ಅಂತ ಹೇಳುವಂಥದ್ದು ಸ್ವಲ್ಪ ದೂರ ಆಗಿ ಹೋಗಿದೆ. ಸೊ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಈಗದ ಒಂದು ಯಂಗ್ ಜನ್ರೇಷನ್ ಯಾವ ಥರ ನಮ್ಮ ವೃದ್ಧಾಪ್ಯವನ್ನು ಹೆಲ್ದಿಯಾಗಿ ತಗೊಂಡು ಹೋಗಬೇಕು ಅಂತ ಹೇಳುವಂಥ ಉದ್ದೇಶದೊಂದಿಗೆ ಈ ಸತ್ಯ ಯೋಗ ದಿನಾಚರಣೆ ಒಂದು ಧ್ಯೇಯವಾಕ್ಯ ಅಂತ ಹೇಳುವಂಥದ್ದು ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ ಹೇಳುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಉತ್ತಮ ಯೋಗಾಭ್ಯಾಸ ಅಂತ ಹೇಳುವಂಥ ಒಂದು ಧ್ಯೇಯವಾಕ್ಯವನ್ನು ಈ ಸತಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಇಟ್ಕೊಂಡಿದ್ದಾರೆ.
1: ಅಂದರೆ ಆರೋಗ್ಯಕ್ಕಾಗಿ ನಾವು ವಯಸ್ಸಾದ ಮೇಲೆ ಒಂದು ಯೋಜನೆಯನ್ನು ಮಾಡ್ಕೊಳ್ಳೋದಕ್ಕಿಂತ ನಾವು ಯುವಕರಾಗಿದ್ದಾಗ ಆರೋಗ್ಯವಂತರಾಗಿದ್ದಾಗಲೇ ಒಂದು ಯೋಜನೆ ಮಾಡ್ಕೊಳ್ಳೋದು ಮುಖ್ಯ ಅಂತೀರಾ?
0: ಹೌದು. ಯಾಕೆಂತಂದರೆ ಈಗ 60 ಕಳೆದ ಮೇಲೆ ಏನಾಗುತ್ತೆ ಅಂದರೆ ನಮ್ಮ ದೇಹ ಯಾವ ಥರ ಬೆಂಡ್ ಆಗಬೇಕು ಅಂತ ಹೇಳುವಂಥದ್ದು ಬೆಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅಂಥ ಒಂದು ಸಂದರ್ಭದಲ್ಲಿ ಈಗ ಒಂದು ವರ್ಡ್ ಇದೆ. ಸೊ ಅಂದರೆ ಈಗದ ಒಂದು ಜನ್ರೇಷನ್ಗೆ ಯಾವ ಥರ ಒಂದು ಆರೋಗ್ಯ ಬೇಕು ಅಂತ ಹೇಳಿದರೆ, ಹೆಚ್ಚು ವಿಶ್ರಾಂತಿಗಿಂತ ಅವರಿಗೆ ಮಸಲ್ ಸ್ಟ್ರೆಂತ್ ಅಥವಾ ಮಸಲ್ ಫ್ಲೆಕ್ಸಿಬಿಲಿಟಿ ಅಂತ ಹೇಳುವಂಥದ್ದು ಅವರಿಗೆ ತುಂಬ ಅಗತ್ಯ ಇದೆ ಅಂತ ಹೇಳುವಂಥದ್ದು ಈಗದ ಒಂದು ಕಾನ್ಸೆಪ್ಟ್. ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂತಂದರೆ, ಯೋಗವನ್ನು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡು ಅದೇ ರೀತಿಯಾಗಿ ಯೋಗವನ್ನು ದಿನಾಲೂ ಅಭ್ಯಾಸವನ್ನು ಮಾಡುವುದರಿಂದ ಅವರಿಗೆ ಆರೋಗ್ಯಕರವಾಗಿ ವೃದ್ಧಾಪ್ಯವನ್ನು ಕಾಣಬಹುದು ಅಂತ ಹೇಳುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಸತ್ಯ ಒಂದು ಧ್ಯೇಯವಾಕ್ಯವನ್ನು ಇಟ್ಕೊಂಡು ಯೋಗಾಭ್ಯಾಸವನ್ನು ನಾವು ಕೊಡಗು ಜಿಲ್ಲೆಯಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದೇವೆ.
1: ಅಂದರೆ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಇಡೀ ವಿಶ್ವದಾದ್ಯಂತ ಈ ಯೋಗದ ಒಂದು ಆಚರಣೆಯನ್ನು ನಾವು ಕಾಣಬಹುದು. ಮುಖ್ಯವಾಗಿ ನಮ್ಮ ಸಾಮಾನ್ಯ ಕೇಳುಗರಿಗೆ ಯೋಗ ಅಂದ್ರೇನು ಅಂತ ಒಂದು ಪರಿಚಯ ಮಾಡಿಕೊಡ್ತೇನೆ.
0: ಯೋಗ ಅಂತ ಹೇಳುವಂಥದ್ದು 6,000 ವರ್ಷಗಳ ಹಳೆಯ ಒಂದು ಪ್ರಾಚೀನವಾದ ಪದ್ಧತಿ. ಯೋಗ ಅಂತ ಹೇಳಿ ಬಂದಾಗ ನಮಗೆ ಮೊದಲನೇದಾಗಿ ಹೆಸರು ಬರುವಂಥದ್ದೇ ಪತಂಜಲಿ ಮಹರ್ಷಿಗಳು ಯೋಗವನ್ನು ಪ್ರಾರಂಭಿಸಿದ್ರು ಅಂತ ಹೇಳಿಬಿಟ್ಟು. ಸೊ ಪತಂಜಲಿ ಯೋಗ ಮಹರ್ಷಿಗಳು ಪ್ರಾರಂಭಿಸಿದಂಥ ಯೋಗವನ್ನು ಅವರ ತಮ್ಮ ಶಿಷ್ಯರಿಗೆ ಅದನ್ನು ಹೇಳಿಕೊಟ್ಟು ಅದನ್ನು ನಮ್ಮ ಈ ಒಂದು ಪರಂಪರೆಗೆ ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡಿದರು ಅಂತ ಹೇಳುವಂಥ ಒಂದು ಇತಿಹಾಸ. ಅದೇ ರೀತಿಯಾಗಿ ಮೊದಲನೇದಾಗಿ ಯೋಗ ಅಂತ ಹೇಳುವಂಥದ್ದು ಶಾರೀರಿಕ, ಮಾನಸಿಕ ಮತ್ತು ಭಾವನಾತ್ಮಕವಾಗಿ ಒಬ್ಬ ಮನುಷ್ಯನನ್ನು ಸದೃಢ ಮಾಡುವಂಥ ಒಂದು ಪ್ರಕ್ರಿಯೆ ಅಂತ ಹೇಳಬಹುದು. ಅದೇ ರೀತಿಯಾಗಿ ಮುಖ್ಯವಾಗಿ ಯೋಗ ಅಂತ ಹೇಳುವಂಥದ್ದು ಯುಜ್ ಅಂತ ಹೇಳುವಂಥ ಒಂದು ಸಂಸ್ಕೃತ ಪದದಿಂದ ಬಂದಿರುವಂಥದ್ದು. ಸೊ ಯುಜ್ ಅಂತ ಹೇಳಿದರೆ ಟು ಯುನೈಟ್ ಅಂತ ಹೇಳ್ತಾರೆ, ಅಥವಾ ಒಂದುಗೂಡಿಸುವಂಥದ್ದು, ಒಗ್ಗೂಡಿಸುವಂಥದ್ದು. ಸೊ ಹಾಗಾಗಿ ಯೋಗ ಅಂತ ಹೇಳುವಂಥದ್ದು ದೇಹ ಮತ್ತು ಮನಸ್ಸನ್ನು ಒಂದುಗೂಡಿಸುವಂಥದ್ದು. ಅದೇ ರೀತಿಯಾಗಿ ಯೂನಿಯನ್ ಆಫ್ ಇಂಡಿವಿಜುವಲ್ ಸೋಲ್ ವಿತ್ ದ ಸುಪ್ರೀಂ ಸೋಲ್ ಅಂತ ಹೇಳಿದರೆ ನಮ್ಮ ಒಂದು ಸಿಂಗಲ್ ಸೋಲನ್ನು ಸುಪ್ರೀಂ ಸೋಲ್ ಒಟ್ಟಿಗೆ ಯೂನಿಯನ್ ಮಾಡುವಂಥ ಒಂದು ಪದ್ಧತಿಯನ್ನು ಯೋಗ ಪದ್ಧತಿ ಅಂತ ಹೇಳಿದರು. ಸೊ ಇದರಲ್ಲಿ ಮೇಯ್ನ್ ಆಗಿಬಿಟ್ಟು ಪತಂಜಲಿ ಮಹರ್ಷಿಗಳ ಒಂದು ಡೆಫಿನಿಷನಲ್ಲಿ ಹೇಳಬೇಕು ಅಂತ ಹೇಳಿದರೆ ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಹೇಳ್ತಾರೆ. ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಹೇಳಿದರೆ ನಮ್ಮ ಮನಸ್ಸಿನ ಒಂದು ಹಿಡಿತವನ್ನು ನಾವು ಯಾವಾಗ ಸಾಧಿಸ್ತೇವೆ ಅದನ್ನು ಯೋಗ ಅಂತ ಹೇಳುವಂಥದ್ದನ್ನು ಪ್ರಮುಖವಾಗಿ ನಾವು ಹಿಡ್ಕೊಳ್ಬಹುದು.
1: ಅಂದರೆ ಆತ್ಮ ಮತ್ತು ಪರಮಾತ್ಮನನ್ನ ಸೇರಿಸುವಂತಹದ್ದು.
0: ಹೌದು, ಆತ್ಮ ಮತ್ತು ಪರಮಾತ್ಮನನ್ನ ಒಂದುಗೂಡಿಸುವಂತ ಒಂದು ಪ್ರಕ್ರಿಯೆಯನ್ನು ಯೋಗ ಅಂತ ಹೇಳ್ತಾರೆ. ಯುಜ್ಯತೆ ಅನೇನ ಇತಿ ಯೋಗ.
1: ಇನ್ನು ಯೋಗದ ಅವಶ್ಯಕತೆ ಏನಿದೆ ಅಂತೀರಿ?
0: ಯೋಗ ಶಿಕ್ಷಣ ಅಂತ ಹೇಳುವಂಥದ್ದು ಸಮಗ್ರ ಬೆಳವಣಿಗೆಗೆ ಬಹಳ ಪ್ರಾಮುಖ್ಯತೆನ ಹೊಂದಿರುತ್ತೆ. ಸೊ ಸಮಗ್ರ ಬೆಳವಣಿಗೆಗೆ ಅಂತ ಹೇಳಿದರೆ ಯಾವ ಥರ ಎಲ್ಲ ಬರುತ್ತೆ? ನಾವು ಮಾನಸಿಕ, ಶಾರೀರಿಕ, ಅದೇ ರೀತಿಯಾಗಿ ಆಧ್ಯಾತ್ಮಿಕ, ಅದೇ ರೀತಿಯಾಗಿ ಪರ್ಸನಾಲಿಟಿ ಡೆವಲಪ್ಮೆಂಟ್. ಸೊ ಈ ಎಲ್ಲ ಕೇಂದ್ರಗಳಲ್ಲಿ ಒಂದು ಪ್ರಮುಖವಾದಂಥ ಒಂದು ಅಂಶವನ್ನು ಹೊಂದಿರುತ್ತದೆ. ಹಾಗಾಗಿ ಯೋಗ ಅಭ್ಯಾಸ ಅಥವಾ ಯೋಗದಿಂದ ಏನು ಉಪಯೋಗ ಅಥವಾ ಯೋಗದ ಅವಶ್ಯಕತೆ ಏನಿದೆ ಅಂತ ಹೇಳಬೇಕಾದ್ರೆ, ಮೊದಲಾಗಿ ಬರುವಂಥದ್ದು ನಮ್ಮ ಏಕಾಗ್ರತೆಯನ್ನು ವೃದ್ಧಿಸ್ತದೆ, ಅದೇ ರೀತಿಯಾಗಿ ನಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚಿಸುವಂಥ ಪ್ರಯತ್ನವನ್ನು ಮಾಡುತ್ತದೆ, ಅದೇ ರೀತಿಯಾಗಿ ನಮ್ಮ ಮನಸ್ಸಿನ ಸ್ಥಿಮಿತವನ್ನು ಚೆನ್ನಾಗಿಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡುತ್ತದೆ. ಅದೇ ರೀತಿಯಾಗಿ ಓವರ್ಆಲ್ ಪರ್ಫಾರ್ಮೆನ್ಸ್ ಅಥವಾ ವ್ಯಕ್ತಿತ್ವ ವಿಕಸನ ಅಂತ ಹೇಳ್ತಾರೆ. ಸೊ ವ್ಯಕ್ತಿತ್ವ ವಿಕಸನಕ್ಕೆ ನಾಂದಿ

0: ಅಥವಾ ಪ್ರಾರಂಭವನ್ನು ಮಾಡಲಿಕ್ಕೆ ಯೋಗ ಒಂದು ಪರಿಣಾಮಕಾರಿಯಾದಂಥ ಒಂದು ರಾಜಮಾರ್ಗ ಅಂತ ಹೇಳ್ಬೋದು.
1: ಇನ್ನು ನಾವು ಸಾಧಾರಣವಾಗಿ ನಮ್ಮ ಯೋಗ ತಜ್ಞರಿಂದ ಕೇಳ್ತಾ ಇರ್ತೀವಿ, ಅಷ್ಟಾಂಗ ಯೋಗ ಅಂತ ಅಂದರೆ
0: ಹೌದು,
1: ಈ ರೀತಿ ಅಂದ್ರೇನು, ಈ 8 ಅಂಗಗಳು ಯಾವ್ಯಾವು ಅಂತ ಸ್ವಲ್ಪ ಹೇಳ್ತೀರಿ?
0: ಸೊ ಅಷ್ಟಾಂಗ ಯೋಗ ಅಂತ ಹೇಳುವಂಥದ್ದು ಪತಂಜಲಿ ಮಹರ್ಷಿಗಳ ಅವರ ಒಂದು ಯೋಗ ಸೂತ್ರಗಳಲ್ಲಿ ತೋರಿಸಿರುವಂಥ ಒಂದು ಯೋಗ ಪದ್ಧತಿ. ಸೊ ಅಷ್ಟಾಂಗ ಯೋಗದಲ್ಲಿ 8 ಲಿಮ್ಸ್ ಅಂತ ಹೇಳ್ತಾರೆ. ಅಂತಂದ್ರೆ ಮೊದಲೇದಾಗಿ ಯಮ ಅಂತ ಹೇಳುವಂಥದ್ದು. ಸೊ ಯಮ ಅಂತ ಹೇಳುವಂಥದ್ದು ಮೋರಲ್ ರೂಲ್ಸ್. ಸೊ ಯಾವ ತರ ನಾವು ಒಂದು ಜನರಲ್ಲಿ ಬೆರೆಯುವಂಥದ್ದು ಅದನ್ನ ಅದು ಪರ್ಟಿಕ್ಯುಲರ್ ಯಮ ಅಂತ ಹೇಳುವಂಥ ಒಂದು ಫಸ್ಟ್ ಲಿಂಬ್ ಆಫ್ ಅಷ್ಟಾಂಗ ಯೋಗದಲ್ಲಿ ಹೇಳಿದ್ದಾರೆ. ಅದೇ ರೀತಿಯಾಗಿ ನಿಯಮ ಅಂತ ಹೇಳಿ ಬಂದ್ರೆ ಉತ್ತಮ ಜೀವನಕ್ಕೆ ಪಾಲಿಸಬೇಕಾದಂಥ ಅಗತ್ಯ ಪರಿಕರಗಳು ಅಥವಾ ಅಗತ್ಯವಾದಂಥ ಒಂದು ಡಿಸಿಪ್ಲಿನ್ಸ್ಗಳನ್ನು, ಶಿಸ್ತಿನ ಕ್ರಮಗಳನ್ನು ನಿಯಮದಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿಗೆ ಆಸನ ಅಂತ ಹೇಳಿ ಬಂದಾಗ ಆಸನದ ಡೆಫಿನೇಷನ್ ಏನು ಅಂತಂದರೆ ಸ್ಥಿರಂ ಸುಖಂ ಆಸನ ಅಂತ ಹೇಳ್ತಾರೆ. ಯಾವ ಒಂದು ಪೊಸಿಷನಲ್ಲಿ ನಾವು ಒಂದು ಆರಾಮದಾಯಕವಾಗಿ ಇರ್ತೇವೆ ಆ ಪರ್ಟಿಕ್ಯುಲರ್ ಇದನ್ನು ಆಸನ ಅಂತ ಹೇಳುವಂಥದ್ದು. ಅದೇ ರೀತಿಯಾಗಿ ಈಗ ಮಾಡರ್ನ್ ಇದರಲ್ಲಿ ಆಸನ ಅಂತ ಹೇಳುವಂಥದ್ದು ಕೆಲವೊಂದು ಪೋಶ್ಚರ್ಗಳನ್ನು ಅಟೈನ್ ಆಗೋದಕ್ಕೆ ಆಸನ ಅಂತ ಹೇಳ್ತಾರೆ. ಸೊ ನಾಲ್ಕನೇದು ಪ್ರಾಣಾಯಾಮ ಅಂತ ಹೇಳಿಬಿಟ್ಟು, ಸೊ ಉಸಿರಾಟದ ಪ್ರಕ್ರಿಯೆ ಅಥವಾ ಉಸಿರಾಟದ ಹಿಡಿತವನ್ನು ಸಾಧಿಸುವಂಥ ಒಂದು ಪ್ರಕ್ರಿಯೆಯನ್ನು ಪ್ರಾಣಾಯಾಮ ಅಂತ ಹೇಳ್ತಾರೆ. ಐದನೇ ವಿಭಾಗ ಪ್ರತ್ಯಾಹಾರ ಅಂತ ಹೇಳ್ತಾರೆ. ಸೊ ಪ್ರತ್ಯಾಹಾರ ಅಂತ ಬಂದರೆ ವಿಷಯಗಳ ವಸ್ತುಗಳ ಮೇಲೆ ಒಂದು ಹಿಡಿತವನ್ನು ಇಟ್ಕೊಳ್ಳುವಂಥ, ಅಂತಂದರೆ ನಾವೀಗ ಏನನ್ನೋ ತಗೊಳ್ಬೇಕು ಅಂತ ಅನಿಸ್ತೀವಿ, ಅದು ನಮಗೆ ಅಗತ್ಯ ಇದೆಯಾ ಇಲ್ವಾ ಅಂತ ಹೇಳುವಂಥದ್ದನ್ನು ಅರ್ಥು ತಗೊಳ್ಳುವಂಥ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳುವಂಥದ್ದಕ್ಕೆ ಪ್ರತ್ಯಾಹಾರ ಅಂತ ಹೇಳುವಂಥದ್ದು. ವಿವೇಚನೆಯನ್ನು ಬೆಳೆಸ್ಕೊಳ್ಳುವಂಥದ್ದಕ್ಕೆ ಪ್ರತ್ಯಾಹಾರ ಅಂತ ಹೇಳುವಂಥದ್ದು. ಅದೇ ರೀತಿಯಾಗಿ ಆರನೇ ವಿಭಾಗ ಧಾರಣ ಅಂತ ಹೇಳ್ತಾರೆ. ಸೊ ಧಾರಣ ಅಂತಂದರೆ ಒಂದು ವಸ್ತುವಿನ ಮೇಲೆ ನಾವು ಒಂದು ಈಗ ಏನೋ ಒಂದು ಕೆಲಸ ಮಾಡ್ತಿದ್ದೇವೆ, ಸೊ ಅದರಲ್ಲಿ ಏಕಾಗ್ರತೆಯನ್ನು ಹೊಂದುವಂಥದ್ದಕ್ಕೆ ಧಾರಣ ಅಂತ ಹೇಳ್ತಾರೆ. ಏಳನೇ ವಿಭಾಗ ಧ್ಯಾನ ಅಂತ ಹೇಳಿ ಬರುತ್ತೆ. ಸೊ ಧ್ಯಾನ ಅಂತ ಹೇಳಬೇಕಾದ್ರೆ ಮೇನ್ ಆಗಿಬಿಟ್ಟು ಮೆಡಿಟೇಟಿವ್ ಪೋಶ್ಚರ್ ಅಥವಾ ಮೆಡಿಟೇಷನ್ ಅಥವಾ ಈಗದ ಒಂದಿದಲ್ಲಿ ಮೈಂಡ್ಫುಲ್ ಮೆಡಿಟೇಷನ್ ಮತ್ತು ವಿಪಸನ ಮೆಡಿಟೇಷನ್ ಅಂತ ಹೇಳುವಂಥ ಬೇರೆ ಬೇರೆ ವಿಭಾಗಗಳಿದೆ. ಅದೇ ರೀತಿಯಾಗಿ ಎಂಟನೇ ವಿಭಾಗ ಸಮಾಧಿ ಅಂತ ಹೇಳ್ತಾರೆ. ಸೊ ಸಮಾಧಿ ಅಂತ ಹೇಳುವಂಥದ್ದು ತನ್ನಲ್ಲಿ ತಾನು ತಲ್ಲಿನಾಗುವಂಥದ್ದು ಅಂತ, ಸಿಂಪಲ್ ಆಗಿ ಹೇಳಬೇಕಂತಂದರೆ ನನ್ನನ್ನು ನಾನು ಅರ್ಥಕೊಳ್ಳುವಂಥ ಪ್ರಯತ್ನವನ್ನು ಮಾಡುವಂಥದ್ದು. ಸೊ ಇದು 8 ವಿಭಾಗಗಳು ಅಷ್ಟಾಂಗ ಯೋಗದಲ್ಲಿ ಕಾಣಿಸುವಂಥದ್ದು.
1: ಅಂದರೆ ಮನುಷ್ಯನ ಒಂದು ಸರ್ವಾಂಗ ಅಭಿವೃದ್ಧಿಗೆ ಇದು ಪೂರಕ ಅಂತ ಹೇಳ್ಬೋದು.
0: ಹೌದು, ಅಷ್ಟಾಂಗ ಯೋಗದಲ್ಲಿ ಸರ್ವಾಂಗ ಅಭಿವೃದ್ಧಿ ಆಗಬೇಕು ಅಂತ ಹೇಳುವಂಥ ಒಂದು ಉದ್ದೇಶವನ್ನು ಇಟ್ಟು 8 ವಿಭಾಗವಾಗಿ ಮಾಡಿರ್ತಾರೆ ಅದನ್ನು.
1: ಇನ್ನು ಯೋಗವನ್ನು ಯಾರೆಲ್ಲ ಅನುಸರಿಸ್ಬೋದು ಅಥವಾ ಮಾಡಬಹುದು ಅಂತೀರಿ?
0: ಯೋಗವನ್ನು ಯಾರೆಲ್ಲ ಮಾಡಬಹುದು ಅಂತೇಳಿ ಬಂದಾಗ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರಿಗೆ ಕೂಡ ಯೋಗವನ್ನು ಅಭ್ಯಾಸ ಮಾಡಬಹುದು. ಬಟ್ ಒಂದು ಕಂಡೀಷನ್ ಇರುತ್ತೆ, ಏನಂತಂದರೆ ನಮ್ಮ ದೇಹಕ್ಕೆ ನಮ್ಮ ಮನಸ್ಸಿಗೆ ಅಥವಾ ನಮಗೆ ಆಗುವಷ್ಟು ಮಾತ್ರ ಯೋಗವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಅಥವಾ ನಾವು ನಮ್ಮ ಪಕ್ಕದಲ್ಲಿರುವವರು ಚೆನ್ನಾಗಿ ಯೋಗ ಮಾಡ್ತಾರೆ ಅಥವಾ ನಮಗೆ ಗೊತ್ತಿರೋರೊಬ್ಬರು ಚೆನ್ನಾಗಿ ಯೋಗ ಮಾಡ್ತಾರೆ ನಾನು ಅಷ್ಟೇ ಮಾಡ್ತೇನೆ ಅಂತ ಹೇಳುವಂಥ ಒಂದು ಇದಕ್ಕೆ ಹೋಗಬಾರ್ದು.
1: ಇದು ಒಂದು ವ್ಯಕ್ತಿಗತವಾದಂಥ ಪ್ರಕ್ರಿಯೆ.
0: ಹೌದು, ಹೇಗಂತಂದರೆ ನಮ್ಮ ಒಂದು ಸಾಮರ್ಥ್ಯಕ್ಕನುಸಾರವಾಗಿ ಯೋಗವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಬೇಕಾಗತ್ತೆ.
1: ಇನ್ನು ಯೋಗವನ್ನು ಪ್ರಾರಂಭಿಸೋದು ಹೇಗೆ ಅಂತ ಒಂದು ಪ್ರಶ್ನೆ ಬಂದೇ ಬರುತ್ತೆ ನಮ್ಮ ಕೇಳುಗರಿಗೆ.
0: ಓಕೆ,
1: ಹೇಗೆ ಪ್ರಾರಂಭಿಸೋದು, ಇದಕ್ಕೇನಾದರೂ ಮಾರ್ಗದರ್ಶನದ ಅಗತ್ಯ ಏನಾದರೂ ಇದೆಯಾ?
0: ಹೌದು, ಯೋಗವನ್ನು ಪ್ರಾರಂಭಿಸುವುದು ಅಂತ ಹೇಳಿದಾಗ ಈಗದ ಒಂದು ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದರೆ ಎಲ್ಲರೂ ಯೂಟ್ಯೂಬನ್ನು ನೋಡಿಕೊಂಡು ಅಥವಾ ಯಾರೋ ಒಬ್ಬರು ಒಂದು ಟಿವಿಯಲ್ಲಿ ನೋಡಿಕೊಂಡು ಮಾಡುವಂಥ ಒಂದು ಪ್ರಕ್ರಿಯೆ ಈಗ ಎಲ್ಲರಲ್ಲೂ ಕೂಡ ಕಾಣಿಸ್ಬೋದು. ಬಟ್ ನಾನು ಹೇಳೋ ಪ್ರಕಾರ ಹೇಗಂತಂದರೆ ಅಥವಾ ಯೋಗ ಪದ್ಧತಿಯಲ್ಲಿ ಹೇಳುವ ಪ್ರಕಾರ ಹೇಗಂದರೆ ಯೋಗದ ಬಗ್ಗೆ ಮೊದಲನೇದಾಗಿ ಆಸಕ್ತಿ ಹೊಂದಿರಬೇಕು, ಎರಡನೇದಾಗಿ ನಮ್ಮ ಸಾಮರ್ಥ್ಯವನ್ನು ನಾವು ಅರ್ಥಕೊಳ್ಬೇಕು, ನಮಗೆ ಎಷ್ಟು ಮಾಡಲಿಕ್ಕಾಗತ್ತೆ ಅಂತ ಹೇಳುವಂಥ ಸಾಮರ್ಥ್ಯವನ್ನು ಅರ್ಥಕೊಳ್ಬೇಕು, ಮತ್ತು ನಮ್ಮ ದೇಹ ಸ್ಥಿತಿಗೆ ಅನುಗುಣವಾಗಿ ಯೋಗವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಈ ಎಲ್ಲ ಯೋಗ ಪ್ರಕ್ರಿಯೆಯನ್ನು ಇಷ್ಟನ್ನು ಕೂಡ ಪ್ರಾರಂಭಿಸಲಿಕ್ಕೆ ಯೋಗ ಪ್ರಕ್ರಿಯೆಯನ್ನು ಪ್ರಾರಂಭಿಸಲಿಕ್ಕೆ ಮೊದಲನೇದಾಗಿ ಗುರುವಿನ ಅಗತ್ಯ ತುಂಬ ಇಂಪಾರ್ಟೆಂಟ್, ಒಬ್ಬರು ಮಾರ್ಗದರ್ಶಕರು ಇರಲೇಬೇಕು. ಹಾಗಾಗಿ ಮಾರ್ಗದರ್ಶಕರು ಇಲ್ಲದೆ ನೀವು ಯೋಗವನ್ನು ಪ್ರಾರಂಭಿಸಿದರೆ ಏನಾಗುತ್ತೆ, ಒಂದು ದಿನ ಏನೋ ಪ್ರಾಬ್ಲಮ್ ಆಯಿತು ಆಗ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಮ್ಮ ಒಂದು ಯೋಗ ಪದ್ಧತಿಯಲ್ಲಿ ಹೇಳುವ ಪ್ರಕಾರ ಯೋಗ ಪದ್ಧತಿ ಅಥವಾ ಯೋಗವನ್ನು ಅನುಸರಿಸಲಿಕ್ಕೆ ಒಬ್ಬರು ಸಮರ್ಪಕವಾದ ಮಾರ್ಗದರ್ಶಕರನ್ನು ಇಟ್ಟು ನಿಮ್ಮ ದೇಹ ಸ್ಥಿತಿಗೆ ಅನುಗುಣವಾಗಿ ಯೋಗವನ್ನು ಪ್ರಾರಂಭಿಸುವಂಥ ಪ್ರಯತ್ನವನ್ನು ಮಾಡಿ.
1: ಅಂದರೆ ಇವರು ಯೋಗವನ್ನು ಸ್ವತಂತ್ರವಾಗಿ ಮಾಡೋದನ್ನು ಕಲಿಯೋವರೆಗೂ ಆದ್ರೂ ಗುರು ಇರಲೇಬೇಕಾಗ.
0: ಹೌದು, ಒಂದು ಲೆವೆಲ್ ತನಕ. ಸೊ ಈಗ ನಾವೊಂದು ಸ್ವಲ್ಪ ಅದರಲ್ಲಿ ಯೋಗದ ಒಂದು ABCDಯನ್ನು ಕಲಿಯುವ ತನಕ ಆದರೂ ಗುರುಗಳ ಪ್ರಾಮುಖ್ಯತೆ ಇದೆ.
1: ವಿಶೇಷವಾಗಿ ಆಸನಗಳನ್ನು ಮಾಡುವಾಗ ಮತ್ತು ಈ ಉಸಿರನ್ನ ಏರಿಳಿತ ಆಗುವಾಗ ಅದನ್ನು ಗಮನಿಸೋದಕ್ಕೆ ಇನ್ನೊಬ್ಬರು ಇರಬೇಕು.
0: ಹೌದು, ಈಗ ನಾವು ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಡಬೇಕಂತಂದರೆ ಕುತ್ತಿಗೆಯ ಚಲನೆ ಅಂತ ಹೇಳ್ತೀವಿ. ಸೊ ಕುತ್ತಿಗೆಯ ಚಲನೆಯಲ್ಲಿ ಎಲ್ಲರೂ ಏನು ಮಾಡ್ತಾರೆ, ಕುತ್ತಿಗೆಯನ್ನು ಹಿಂದಕ್ಕೆ ಮತ್ತು ಮುಂದಕ್ಕೆ ತಗೊಂಡು ಹೋಗ್ತಾರೆ. ಬಟ್ ಆ ಥರ ಮಾಡೋದಕ್ಕಿಂತಲೂ ತುಂಬ ಉಪಯೋಗವಾಗಿ ಮಾಡಬೇಕು ಅಂತ ಹೇಳಿದರೆ ಉಸಿರಾಟದೊಂದಿಗೆ ಅಭ್ಯಾಸವನ್ನು ಮಾಡ್ಕೊಳ್ಳುವಂಥ, ಸೊ ಉಸಿರನ್ನು ಒಳತುಗೊಳ್ತಾ ಹಿಂದಕ್ಕೆ, ಉಸಿರನ್ನು ಬಿಡ್ತಾ ಮುಂದಕ್ಕೆ. ಸೊ ಈ ಥರದ ಒಂದು ಉಸಿರಾಟದ ಪ್ರಕ್ರಿಯೆಯನ್ನು ಕೂಡ ಹೇಳಿಕೊಡಲಿಕ್ಕೆ ಒಬ್ಬರು ಗುರುಗಳ ಮಾರ್ಗದರ್ಶಕರ ಅವಶ್ಯಕತೆ ತುಂಬ ಇದೆ.
1: ಅಂದರೆ ನಾವೇನು ಮಾಡ್ತಾ ಇರ್ತೀವಿ ಯೋಗವನ್ನು ಅದನ್ನು ಗಮನಿಸಿ ನಾವೇನಾದರೂ ತಪ್ಪನ್ನು ಮಾಡ್ತಾ ಇದ್ರೆ ಅದನ್ನು ನಮಗೆ

0: ತಿಳಿ ಹೇಳುವಂಥ ಒಬ್ಬರು ಇರಲೇಬೇಕು,
1: ಇರಲೇಬೇಕು,
0: ಅವರೇ ಗುರುಗಳು.
1: ಹೌದು ಹೌದು.
0: ಆದ್ದರಿಂದ ಒಂದು ಮಾರ್ಗದರ್ಶನದ ಅಗತ್ಯ ಇದ್ದೇ ಇರುತ್ತೆ,
1: ಅಗತ್ಯ ಇದ್ದೇ ಇದೆ.
0: ಇನ್ನು ಮುಖ್ಯವಾಗಿ ಯೋಗವನ್ನು ಮಾಡೋದರಿಂದ ಆಗುವಂಥ ಅನುಕೂಲಗಳೇನು ಅಂತೀರಿ?
1: ಯೋಗ ನಾನು ಈಗ ಹೇಳಿದಾಗೆ
0: ಹೌದು,
1: ಯೋಗದಲ್ಲಿ ಮೇನ್ ಆಗಿಬಿಟ್ಟು ಮಾನಸಿಕ ಮತ್ತು ದೈಹಿಕ ಕ್ಷಮತೆಯನ್ನು ಹೆಚ್ಚಿಸಲಿಕ್ಕೆ ತುಂಬ ಸಹಕಾರಿಯಾಗುತ್ತೆ. ಹಾಗಾಗಿ ಒಂದು ಆರೋಗ್ಯದ ಉನ್ನತೀಕರಣ ದೈಹಿಕ ಆಗಿರ್ಬೋದು ಅಥವಾ ಮಾನಸಿಕವಾಗಿರ್ಬೋದು, ಅದೇ ರೀತಿಯಾಗಿ ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ತುಂಬ ಒಂದು ಸಹಾಯಕಾರಿಯಾದಂಥ ಒಂದು ಪದ್ಧತಿ ಅಂತ ಹೇಳ್ಬೋದು. ಹಾಗಾಗಿ ಈ ಎಲ್ಲ ಅನುಕೂಲಗಳು, ಅದರೊಟ್ಟಿಗೆ ನಮ್ಮ ಒಂದು ದೈಹಿಕವಾಗಿ ಅನುಕೂಲಗಳು ಏನಂತ ಬಂದಾಗ ಮೇನ್ ಆಗಿಬಿಟ್ಟು ನಮ್ಮ ಒಂದು ಫಾರ್ ಎಕ್ಸಾಂಪಲ್ ಏನೇ ಒಂದು ಸ್ನಾಯು ಸೆಳೆತಗಳಿರ್ಬೋದು, ಅದಕ್ಕೆ ಬೇಕಾದಂಥ ಯೋಗಗಳನ್ನು ಕಲ್ತ್ಕೊಳ್ಳುವಂಥ ಪ್ರಯತ್ನ, ನಮ್ಮ ಕಾರ್ಡಿಯಾಕ್ ಹೆಲ್ತ್ ಅಂತ ಹೇಳ್ತಾರೆ, ಅದನ್ನು
0: ಆರೋಗ್ಯ,
1: ಹೌದು, ಹೃದಯದ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡುವಂಥದ್ದು. ಸೊ ಇದಕ್ಕೆಲ್ಲದಕ್ಕೂ ಕೂಡ ಯೋಗ ತುಂಬ ಸಹಕಾರಿ ಆಗುತ್ತೆ.
0: ಇನ್ನು ಸುಲಭವಾಗಿ ಮಾಡಬಹುದಾದಂಥ ಈ ಯೋಗಾಸನಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ?
1: ಸುಲಭವಾಗಿ ಮಾಡುವಂಥ ಯೋಗಾಸನಗಳು ಮೇನ್ ಆಗಿಬಿಟ್ಟು ಶಿಥಲೀಕರಣ ವ್ಯಾಯಾಮಗಳು ಅಂತ ಇದೆ, ಲೂಸ್ನಿಂಗ್ ಎಕ್ಸಸೈಸ್ ಅಂತ ಹೇಳ್ತಾರೆ. ಸೊ ಪ್ರತಿಯೊಂದು ಗಂಟುಗಳಿಗೆ ಅದರದ್ದೇ ಆದ ಚಲನೆಗಳು ಇರುತ್ತೆ. ಸೊ ಅದರ ಚಲನೆಗಳನ್ನು ಉಸಿರಾಟದ ಅಭ್ಯಾಸದೊಂದಿಗೆ ಮಾಡುವಂಥ ಪ್ರಯತ್ನವನ್ನು ಮಾಡುವಂಥದ್ದು, ಅದೇ ರೀತಿಯಾಗಿ ಕೆಲವೊಂದು ಸಿಂಪಲ್ ಆದಂಥ ಪ್ರಾಣಾಯಾಮಗಳ ಅಭ್ಯಾಸಗಳನ್ನು ಇದು ಸುಲಭವಾಗಿ ಮಾಡುವಂಥ ಅಭ್ಯಾಸಗಳು ಅಂತ ಹೇಳ್ಬೋದು.
0: ಇನ್ನು ಸೂರ್ಯ ನಮಸ್ಕಾರ ಅಂತ ನಾವು ಕೇಳ್ತಾ ಇರ್ತೀವಿ, ಮತ್ತು ನಮ್ಮ ಈ ವಿಶ್ವ ಯೋಗ ದಿನದ ಆಚರಣೆಯೂ ಕೂಡ ಸೂರ್ಯ ಭೂಮಿ ಮೇಲೆ ಬೆಳಕನ್ನು ಬೀರುವಂಥ ಅವಧಿ ಯಾವುದು ದೀರ್ಘವಾಗಿರುತ್ತೆ ಆ ದಿನವೇ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ.
1: ಹೌದು ಹೌದು.
0: ಹಾಗಾಗಿ ಯೋಗಕ್ಕೆ ಸೂರ್ಯನೇ ಒಂದು ಕೇಂದ್ರ ಬಿಂದು
1: ಅಂತ ಹೇಳ್ಬೋದು.
0: ಯೋಗದಲ್ಲಿ ಈ ಸೂರ್ಯ ನಮಸ್ಕಾರದ ಪ್ರಾಮುಖ್ಯತೆ ಏನು?
1: ಸೊ ದಂಡ ವ್ಯಾಯಾಮ ಅಂತ ಹೇಳಿ ಬರ್ತದೆ ಯೋಗದಲ್ಲಿ. ಸೊ ಅದು ಮೇನ್ ಆಗಿಬಿಟ್ಟು ವ್ಯಾಯಾಮ ದೀಪಿಕಾ ಅಂತ ಹೇಳುವಂಥ ಒಂದು ಪದ್ಧತಿಯಲ್ಲಿ ದಂಡ ವ್ಯಾಯಾಮ ಅಂತ ಹೇಳುವಂಥ ಒಂದು ಪದ್ಧತಿ ಇದೆ. ಸೊ ಅದರಲ್ಲಿ ಸೂರ್ಯ ನಮಸ್ಕಾರದ ಕುರಿತು ಒಂದು ಉಲ್ಲೇಖ ಇದೆ. ಸೊ ಇದರಲ್ಲಿ ಏನಂತಂದರೆ ಮೇನ್ ಆಗಿಬಿಟ್ಟು 12 ಬೇರೆ ಬೇರೆ ಆಸನಗಳನ್ನು ಈ ಪರ್ಟಿಕ್ಯುಲರ್ ಸೂರ್ಯ ನಮಸ್ಕಾರದಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಸೊ ಇದು ಮೇನ್ ಆಗಿಬಿಟ್ಟು ಸ್ಟಾರ್ಟ್ ಮಾಡಿದ್ದು 1920. ಸೊ ಅಲ್ಲಿ ತನಕ ಒಂದು ಸೂರ್ಯ ನಮಸ್ಕಾರದ ಕಾನ್ಸೆಪ್ಟ್ ಅಷ್ಟಾಗಿ ಇರಲಿಲ್ಲ. ಬಟ್ 1920 ಈ ಒಂದು ದಂಡ ವ್ಯಾಯಾಮ ಅಂತ ಹೇಳುವಂಥ ಒಂದು ಪದ್ಧತಿಯನ್ನು ಹಿಡ್ಕೊಂಡು ಸೂರ್ಯ ನಮಸ್ಕಾರದ ಅಭ್ಯಾಸವನ್ನು ಪ್ರಾರಂಭಿಸಿದೆ. ಸೊ ಸೂರ್ಯ ನಮಸ್ಕಾರದ ಅಭ್ಯಾಸ ಏನಕ್ಕೆ ಇಂಪಾರ್ಟೆಂಟ್ ಅಂತಂದರೆ ಇದು ಆಸನಗಳ ಅಭ್ಯಾಸಕ್ಕೆ, ಅದೇ ರೀತಿಯಾಗಿ ನಮ್ಮ ಒಂದು ಲೂಸ್ನಿಂಗ್ ಎಕ್ಸಸೈಸ್ ಅಥವಾ ಶಿಥಲೀಕರಣ ವ್ಯಾಯಾಮದ ಕೊಂಡಿ ಅಂತ ಹೇಳ್ತೇವೆ. ಹಾಗಾಗಿ ಶಿಥಲೀಕರಣ ವ್ಯಾಯಾಮವನ್ನು ಮಾಡಿ ಆನಂತರ ಸೂರ್ಯ ನಮಸ್ಕಾರದ ಅಭ್ಯಾಸ, ಆನಂತರ ನಮ್ಮ ದೇಹ ಒಂದ್ಸತಿ ಆ ಒಂದು ಪರ್ಟಿಕ್ಯುಲರ್ ಸೂರ್ಯ ನಮಸ್ಕಾರದಿಂದ ದೇಹದಲ್ಲಿ ಆಗುವಂಥ ಬದಲಾವಣೆಗಳನ್ನು ಗಮನಿಸಿ ನಂತರ ಆಸನಗಳ ಅಭ್ಯಾಸಕ್ಕೆ ಹೋಗುವಂಥ ಒಂದು ಪ್ರಕ್ರಿಯೆ. ಹಾಗಾಗಿ ಸೂರ್ಯ ನಮಸ್ಕಾರ ಅಂತ ಹೇಳುವಂಥದ್ದು ನಮ್ಮ ಒಂದು ಶಿಥಲೀಕರಣ ವ್ಯಾಯಾಮಕ್ಕೂ ಹಾಗೂ ಆಸನಗಳ ಅಭ್ಯಾಸ ಅಥವಾ ಪ್ರಾಣಾಯಾಮದ ಅಭ್ಯಾಸಕ್ಕೆ ಇರುವಂಥ ಕೊಂಡಿ ಅಂತ ಹೇಳ್ಬೋದು. ಸೊ ಸೂರ್ಯ ನಮಸ್ಕಾರದ ಪ್ರಾಮುಖ್ಯತೆ ಅಂತ ಬಂದಾಗ ಮೊದಲನೇದಾಗಿ ನಮ್ಮ ಮಸಲ್ಸ್ಗಳು ಅಥವಾ ಸ್ನಾಯುಗಳ ಒಂದು ಬಲವನ್ನು ವೃದ್ಧಿಸ್ತಾ ಬರ್ತದೆ, ಅದೇ ರೀತಿಯಾಗಿ ಮೆಟಬಾಲಿಸಮ್ ಪವರ್ ಚೆನ್ನಾಗುತ್ತೆ,
0: ಚಯಾಪಚಯ ಕ್ರಿಯೆ,
1: ಹೌದು, ಮೆಟಬಾಲಿಸಮ್ ಅಂತ ಹೇಳ್ತಾರೆ. ಸೊ ಆ ಒಂದು ಪ್ರಕ್ರಿಯೆ ಚೆನ್ನಾಗುತ್ತೆ, ಅದೇ ರೀತಿಯಾಗಿ ಕಾರ್ಡಿಯಾಕ್ ಎಕ್ಸಸೈಸ್ ಕೂಡ ಆಗುತ್ತೆ. ಸೊ ಒಂದು ಒಳ್ಳೆಯ ಒಂದು ಆರೋಗ್ಯಕ್ಕೆ ಕಾರ್ಡಿಯಾಕ್ ಎಕ್ಸಸೈಸ್ ಕೂಡ ಒಂದು ಸೂರ್ಯ ನಮಸ್ಕಾರ
0: ವ್ಯಾಯಾಮ ಆಗುತ್ತೆ.
1: ಹೌದು, ಹಾಗಾಗಿ ಸೂರ್ಯ ನಮಸ್ಕಾರದ ಪ್ರಾಮುಖ್ಯತೆ ಅಂತ ಬಂದಾಗ ಟೆನ್ಷನ್ ಕಮ್ಮಿ ಆಗುತ್ತೆ, ಅದೇ ರೀತಿಯಾಗಿ ಮೆಟಬಾಲಿಸಮ್ ಪವರ್ ಹೆಚ್ಚಾಗುತ್ತೆ, ಅದೇ ರೀತಿಯಾಗಿ ಹೃದಯಕ್ಕೆ ಒಂದು ಒಳ್ಳೆಯ ವ್ಯಾಯಾಮ ಅಂತ ಹೇಳ್ಬೋದು.
0: ಅಂದರೆ ವಿವಿಧ ಯೋಗಾಸನಗಳ ಒಂದು ಸಂಗಮ ಅಂತ ಹೇಳ್ಬೋದು.
1: ಹೌದು, ಇದು 12 ಯೋಗಾಸನಗಳ ಒಂದು ಗುಚ್ಛ. ಹಾಗಾಗಿ 12 ಯೋಗಾಸನಗಳ ಗುಚ್ಛದಲ್ಲಿ ದೇಹದ ಪ್ರತಿಯೊಂದು ಭಾಗಕ್ಕೂ ಇದರಲ್ಲಿ ಮೂಮೆಂಟ್ ಅನ್ನು ಕೊಡ್ತಾ ಹೋಗ್ತೇವೆ. ಹಾಗಾಗಿ ಪ್ರತಿಯೊಂದು ಜಾಯಿಂಟ್ಗಳು, ಪ್ರತಿಯೊಂದು ಮಾಂಸಖಂಡಗಳು ಈ ಒಂದು ಯೋಗಾಸನದಲ್ಲಿ ಪಾಲ್ಗೊಳ್ಳುತ್ತದೆ ಅಂತ ಹೇಳ್ಬೋದು ನಾನು.
0: ಜೊತೆಗೆ ಸೂರ್ಯನ ವಿವಿಧ ಹೆಸರುಗಳನ್ನು ಕೂಡ ಇಲ್ಲಿ ಉಚ್ಚಾರ ಮಾಡ್ತೀವಿ.
1: ಹೌದು, 12 ಸೂರ್ಯ ನಮಸ್ಕಾರದಲ್ಲಿ 12 ಸೂರ್ಯನ ಹೆಸರುಗಳನ್ನು ಉಚ್ಚಾರ ಮಾಡುವ
0: ಪರ್ಯಾಯ ಹೆಸರುಗಳನ್ನು ಉಚ್ಚಾರ ಮಾಡಿ ಮಾಡುವಂತ
1: ಒಂದು ಆಸನಗಳ ಪ್ರಕ್ರಿಯೆ.
0: ಜೊತೆಗೆ ಇಲ್ಲಿಗೆ ಉಸಿರಾಟದ ನಿಯಂತ್ರಣಕ್ಕೂ ಹೆಚ್ಚು ಪ್ರಾಮುಖ್ಯತೆ ಇರುತ್ತೆ ಇಲ್ಲಿ.
1: ಹೌದು, ಈಗ ನಾವು ಪ್ರತಿಯೊಂದು ನಾವೀಗ ಫಸ್ಟ್ ನಮ್ಮ ನಮಸ್ಕಾರ ಸ್ಥಿತಿ ಅಂತ ಇರುತ್ತೆ, ಸೂರ್ಯ ನಮಸ್ಕಾರದ ಮೊದಲನೇ ಸ್ಥಿತಿ ನಮಸ್ಕಾರ ಸ್ಥಿತಿ, ಅಲ್ಲಿಂದ ಫಸ್ಟ್ ಸ್ಟೆಪ್ ಅಂತ ಹಸ್ತ ಉತ್ಥಾನಾಸನ ಅಂತ ಹೋಗ್ತೀವಿ. ಸೊ ಅದರಲ್ಲಿ ಹೋಗ್ಬೇಕಾದ್ರೆ ಉಸಿರನ್ನ ಒಳಗೆ ತಗೊಳ್ತಾ ನಾವು ಆ ಪರ್ಟಿಕ್ಯುಲರ್ ಹಸ್ತ ಉತ್ಥಾನಾಸನಕ್ಕೆ ಹೋಗ್ಬೇಕಾಗತ್ತೆ. ಸೊ ಯಾವಾಗ ನಾವು ಉಸಿರೊಂದಿಗೆ ಅಭ್ಯಾಸ ಮಾಡ್ತೇವೆ ಯಾವುದೇ ಕಾರಣಕ್ಕೂ ನಮಗೆ ಯಾವುದೇ ರೀತಿಯ ನೋವುಗಳು ಕಾಣಿಸ್ಕೊಳ್ಳುವಂಥ ಪ್ರಕ್ರಿಯೆ ಇರುವುದಿಲ್ಲ. ಇಲ್ಲ, ನಾವು ಅದನ್ನು ಓನ್ಲಿ ಎಕ್ಸಸೈಸ್ ಥರ ಮಾಡ್ತೇವೆ ಅಂತಂದರೆ ಅದು ತಪ್ಪಾಗತ್ತೆ. ಹಾಗಾಗಿ ಉಸಿರಾಟದ ಅಭ್ಯಾಸದೊಂದಿಗೆ ಸೂರ್ಯ ನಮಸ್ಕಾರದ ಅಭ್ಯಾಸ ಕೂಡ ತುಂಬ ಇಂಪಾರ್ಟೆಂಟ್ ಆಗಿ ಇರುತ್ತೆ.
0: ಪ್ರತಿಯೊಂದು ಹಂತದಲ್ಲೂ ನಾವು ಉಸಿರಾಟವನ್ನು
1: ಗಮನಿಸ್ತಾ ಹೋಗ್ಬೇಕಾಗತ್ತೆ.
0: ಆಗ ಮಾತ್ರ ಅದು
1: ಚೆನ್ನಾಗಿ
0: ನಾವು ಅಭ್ಯಾಸ ಮಾಡಬಹುದು,
1: ಆರೋಗ್ಯಕ್ಕೆ ಇನ್ನೂ ಒಳ್ಳೆಯ ಒಂದು
0: ಪೂರಕವಾಗಿ
1: ಇರುತ್ತೆ.
0: ಇನ್ನು ಬೇರೆ ಬೇರೆ ರೀತಿಯ ಆಸನಗಳನ್ನು ನಾವು ನೋಡ್ತೀವಿ. ಸಾಧಾರಣವಾಗಿ ಈಗ ನಿಂತು ಮಾಡುವಂಥ ಆಸನಗಳಿಗೆ ಬಂದರೆ ಜನಸಾಮಾನ್ಯರು ಯಾವ್ಯಾವನ್ನು ಮಾಡ್ಬೋದು ನಿಂತು ಮಾಡುವ ಆಸನಗಳು?

0: ಸೊ ಮೊದಲೇದಾಗಿ ಹೇಳಬೇಕಿದ್ರೆ ತಡಾಸನ ಅಂತ ಹೇಳ್ಬೋದು. ಸೊ ಮೇನ್ ಆಗಿಬಿಟ್ಟು ನಿಮ್ಮ ಸ್ಪೈನಲ್ ಸ್ಟ್ರೆಚ್ ಅನ್ನು ಮಾಡುತ್ತೆ,
1: ಬೆನ್ನುಮೂಳೆಯನ್ನು
0: ಹೌದು ಹಿಗ್ಗಿಸ್ತದೆ. ಅದೇ ರೀತಿಯಾಗಿ ವೃಕ್ಷಾಸನ ಅಂತ ಇದೆ, ವೃಕ್ಷಾಸನ ಅಂತ ಹೇಳಿದ್ರೆ ಬ್ಯಾಲೆನ್ಸಿಂಗ್ ಪೋಶ್ಚರ್ ಅಂತ. ಸೊ ಬ್ಯಾಲೆನ್ಸಿಂಗ್ ನಿಮ್ಮ ಮನಸ್ಸಿನ ಏಕಾಗ್ರತೆಯನ್ನು ಇದರಲ್ಲಿ ಪರೀಕ್ಷೆ ಮಾಡಲಿಕ್ಕಾಗತ್ತೆ. ಸೊ ಅದೇ ರೀತಿಯಾಗಿ ಪಾದಹಸ್ತಾಸನ, ಅದೇ ರೀತಿಯಾಗಿ ಅರ್ಧ ಚಕ್ರಾಸನ ಅಂತ ಇದೆ, ಹಿಂದಕ್ಕೆ ಬಗ್ಗುವಂತಹ ಒಂದು ಪ್ರಕ್ರಿಯೆ. ಅದೇ ರೀತಿಯಾಗಿ ತ್ರಿಕೋನಾಸನ ಅಂತ ಹೇಳಿ ಇದೇ ರೀತಿಯಾಗಿ ಒಂದು ಸಿಂಪಲ್ ಆದಂತಹ ಒಂದು 6 ಆಸನಗಳನ್ನು ನಿಂತು ಮಾಡುವ ಆಸನಗಳನ್ನು ಹೇಳಿದ್ದಾರೆ. ಒಂದು ತಡಾಸನ, ವೃಕ್ಷಾಸನ, ಪಾದಹಸ್ತಾಸನ, ಅರ್ಧ ಚಕ್ರಾಸನ, ಅದೇ ರೀತಿಯಾಗಿ ತ್ರಿಕೋನಾಸನ ಅಂತ. ಇವು ನಿಂತು ಮಾಡುವಂತಹ ಆಸನಗಳು.
1: ಇನ್ನು ಕುಳಿತು ಮಾಡುವಂತಹ ಆಸನಗಳು ಕೂಡ ಇದಾವೆ.
0: ಕುಳಿತು ಮಾಡುವ ಆಸನಗಳು ಅಂತ ಬಂದಾಗ ಬದ್ಧಕೋನಾಸನ, ಮತ್ತೆ ವಜ್ರಾಸನ, ಮತ್ತೆ ಅರ್ಧ ಉಷ್ಟ್ರಾಸನ, ಶಶಾಂಕಾಸನ, ಉತ್ತಾನ ಮಂಡೂಕಾಸನ ಅಂತೇಳಿ, ಮತ್ತು ವಕ್ರಾಸನ ಅಂತ ಹೇಳುವಂಥದ್ದು. ಸೊ ಇವುಗಳು ಇದ್ದದರಲ್ಲಿ ಅತ್ಯಂತ ಸರಳವಾದಂಥ ಆಸನಗಳ ಒಂದು ಸರಮಾಲೆ.
1: ಪದ್ಮಾಸನ ಅಂತಲೂ ಬರುತ್ತೆ,
0: ಪದ್ಮಾಸನ ಅಂತಲೂ ಬರುತ್ತೆ.
1: ಕುಳಿತು ಮಾಡುವಂತ,
0: ಹೌದು ಹೌದು ಹೌದು.
1: ಇನ್ನು ಕೆಲವೊಂದು ನಾವು ಮಲಗಿ ಮಾಡ್ತೀವಿ ಆಸನಗಳು, ಅವು ಯಾವ್ಯಾವು ಅಂತ?
0: ಮಲಗಿ ಮಾಡುವ ಆಸನಗಳಲ್ಲಿ ಮೇನ್ ಆಗಿಬಿಟ್ಟು ಸೇತುಬಂಧ ಆಸನ ಅಂತೇಳಿ ಬರುತ್ತೆ. ಸೊ ಬ್ರಿಡ್ಜ್ ಪೋಶ್ಚರ್ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಉತ್ತಾನ ಪಾದಾಸನ ಅಂತ ಹೇಳುವಂತ ಒಂದು ಆಸನವನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ಅರ್ಧ ಹಲಾಸನ, ಪವನ ಮುಕ್ತಾಸನ, ಮತ್ತೆ ಕೊನೆಯದಾಗಿ ಶವಾಸನವನ್ನು ಕೂಡ ಮಲಗಿ ಮಾಡುವ ಆಸನಗಳ ಸರಮಾಲೆಯಲ್ಲಿ ಬರ್ತದೆ.
1: ಇವು ಮುಖ್ಯವಾಗಿ ಆಸನಗಳ ಬಗ್ಗೆ ಆಯಿತು. ಇನ್ನೊಂದು ಪ್ರಾಣಾಯಾಮ ಅಂತ ನಾವು ಕೇಳ್ತಾ ಇರ್ತೀವಿ. ವಿಶೇಷವಾಗಿ ದೈಹಿಕವಾಗಿ ಯಾರು ಸದೃಢರಾಗಿರೋದಿಲ್ಲ ಅವರಿಗೆ ಈ ದೈಹಿಕ ಒಂದು ಆಸನಗಳನ್ನು ಮಾಡೋದು ಕಷ್ಟ ಆಗುತ್ತೆ ಅನ್ನೋಂಥವ್ರಿಗೆ ಅವರು ಪ್ರಾಣಾಯಾಮವನ್ನು ಮಾಡ್ಬೋದು ಅಂತ ಹೇಳ್ತಾರೆ.
0: ಹೌದು ಹೌದು.
1: ವಯಸ್ಸಾದವರು, ನಡೆಯೋದಕ್ಕೆ ಓಡಾಡೋದಕ್ಕೆ ಸ್ವಲ್ಪ ಕಷ್ಟ ಆಗಿರುವಂಥವ್ರು ಮಾಡ್ಬೋದು ಅಂತ ಹೇಳ್ತಾರೆ. ಈ ಪ್ರಾಣಾಯಾಮದ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಿ?
0: ಪ್ರಾಣಾಯಾಮ ಅಂತ ಹೇಳುವಂಥದ್ದು ನಾನು ಆಗ ಹೇಳಿದಾಗೆ ಅಷ್ಟಾಂಗ ಯೋಗದ ಒಂದು ಭಾಗ ಅಂತ ಹೇಳ್ಬೋದು. ಸೊ ಪ್ರಾಣಾಯಾಮದಲ್ಲಿ ಮೇನ್ ಆಗಿಬಿಟ್ಟು ನಾವು ಏನು ಪ್ರಕ್ರಿಯೆಯನ್ನು ಮಾಡ್ತೇವೆ ಅಂದರೆ ಉಸಿರಾಟದ ಮೇಲೆ ಹಿಡಿತವನ್ನು ಸಾಧಿಸುವಂಥ ಪ್ರಯತ್ನ. ಉಸಿರಾಟದ ಮೇಲೆ ಹಿಡಿತ ಅಂತ ಹೇಳೋದಕ್ಕೂ ಬ್ರೆತ್ ರೆಗ್ಯುಲೇಷನ್ ಅಂತ ಹೇಳ್ತಾರೆ. ಸೊ ಉಸಿರಾಟದ ಪ್ರಕ್ರಿಯೆಯನ್ನು ಚೆನ್ನಾಗಿ ಮಾಡಿಕೊಳ್ಳುವಂಥ ಪ್ರಯತ್ನ. ಸೊ ಪ್ರಾಣಾಯಾಮದಲ್ಲಿ 4 ವಿಭಾಗ ಇದೆ ಅಂತಂದರೆ ಒಂದು ಪ್ರಾಣಾಯಾಮವನ್ನು ಮಾಡಬೇಕಾದ್ರೆ 4 ವಿಭಾಗದಲ್ಲಿ ಮಾಡ್ತೇವೆ. ಸೊ ಒಂದು ಪೂರಕ, ಉಸಿರನ್ನು ಒಳಗೆ ತಗೊಳ್ಳುವಂಥದ್ದು. ಮತ್ತೊಂದು ಅಂತರ್ಕುಂಭಕ ಅಂತ ಹೇಳ್ತೇವೆ. ಅಂತರ್ಕುಂಭಕ ಅಂತ ಹೇಳಿದರೆ ಉಸಿರನ್ನು ಒಳಗೆ ತಗೊಂಡ ಮೇಲೆ ಅಲ್ಲಿ ಹಿಡ್ಕೊಳ್ಳುವಂಥ ಪ್ರಕ್ರಿಯೆ. ಅದರ ನಂತರ ರೇಚಕ ಅಂತ ಹೇಳುವಂಥದ್ದು, ಸೊ ಉಸಿರನ್ನು ಹೊರಗೆ ಬಿಡುವಂಥದ್ದು. ಆನಂತರ 4 ಪ್ರಕ್ರಿಯೆ ಬಹಿರ್ಕುಂಭಕ ಅಂತ ಹೇಳಿ, ಬಹಿರ್ಕುಂಭಕ ಅಂತ ಹೇಳಿದರೆ ಉಸಿರನ್ನು ಹೊರಗೆ ಬಿಟ್ಟು ಮೇಲೆ 1-2 ಸೆಕೆಂಡ್ ಅಥವಾ 1-5 ಸೆಕೆಂಡ್ ತನಕ ಉಸಿರಾಟವನ್ನು ಸ್ಟಾಪ್ ಮಾಡುವಂಥ ಪ್ರಕ್ರಿಯೆ. ಹೀಗಾಗಿ 4 ವಿಭಾಗದಲ್ಲಿ ಪ್ರಾಣಾಯಾಮವನ್ನು ಮಾಡ್ತೇವೆ. ಅದೇ ರೀತಿಯಾಗಿ ಪ್ರಾಣಾಯಾಮದ ಬೇರೆ ಬೇರೆ ವಿಧಗಳು ಅಂತ ಹೇಳಿ ಬಂದಾಗ ಹೀಟಿಂಗ್ ಪ್ರಾಣಾಯಾಮ ಅಂತ ಹೇಳ್ತೇವೆ. ಸೊ ಉಷ್ಣತೆಯನ್ನು ಹೆಚ್ಚಿಸುವಂಥ ಪ್ರಾಣಾಯಾಮಗಳು. ಅದರಲ್ಲಿ ಮೇನ್ ಆಗಿಬಿಟ್ಟು ಎಕ್ಸಾಂಪಲ್ ಬಂದರೆ ಸೂರ್ಯಭೇದನ ಪ್ರಾಣಾಯಾಮ, ಸೂರ್ಯ ಅನುಲೋಮ ವಿಲೋಮ, ಕಪಾಲಭಾತಿ ಪ್ರಾಣಾಯಾಮಗಳು ಹೀಟಿಂಗ್ ಪ್ರಾಣಾಯಾಮಗಳು ಅಂತ ಹೇಳ್ತಾರೆ.
1: ಶಾಖವನ್ನು ಹೆಚ್ಚಿಸ್ತವೆ,
0: ಶಾಖವನ್ನು ಹೆಚ್ಚಿಸುವಂತ
1: ದೇಹದ ಶಾಖ.
0: ಹೌದು. ಎರಡನೆಯ ವಿಭಾಗ ಕೂಲಿಂಗ್ ಪ್ರಾಣಾಯಾಮ ಅಂತ ಹೇಳ್ಬಿಟ್ಟು, ಸೊ ಮೇನ್ ಆಗಿಬಿಟ್ಟು ಶೀತಲಿ, ಶೀತಕಾರಿ, ಸದಂತ, ಅದೇ ರೀತಿಯಾಗಿ ಚಂದ್ರಭೇದನ, ಚಂದ್ರ ಅನುಲೋಮ ಅಂತ ಹೇಳುವಂಥದ್ದು ಕೂಲಿಂಗ್ ಪ್ರಾಣಾಯಾಮಗಳು. ಅದೇ ರೀತಿಯಾಗಿ 3ನೇ ಅಂಗ ಬ್ಯಾಲೆನ್ಸಿಂಗ್ ಪ್ರಾಣಾಯಾಮ ಅಂತ ಹೇಳ್ತಾರೆ. ಸೊ ಬ್ಯಾಲೆನ್ಸಿಂಗ್ ಅಂತಂದ್ರೆ ಸಮತೋಲನವನ್ನು ಕಾಪಾಡಿಕೊಳ್ಳುವಂಥ ಒಂದು ಪ್ರಾಣಾಯಾಮ. ಅದರಲ್ಲಿ ಮೇನ್ ಆಗಿ ನಾಡಿಶೋಧನ ಪ್ರಾಣಾಯಾಮ
1: ಅಂದ್ರೆ ಅನುಲೋಮ ವಿಲೋಮ ಅಂತ.
0: ಹೌದು, ಅನುಲೋಮ ವಿಲೋಮ ಪ್ರಾಣಾಯಾಮಗಳು. ಸೊ ಇದಿಷ್ಟು ಬೇರೆ ಬೇರೆ ಪ್ರಾಣಾಯಾಮದ ವಿಧಗಳು ಅಂತ ಹೇಳ್ಬೋದು.
1: ಮತ್ತೆ ಬೇರೆ ಬೇರೆ ಹೆಸರುಗಳನ್ನು ಕೂಡ ಇಡಲಾಗಿದೆ.
0: ಹೌದು ಹೌದು. ಅಂದ್ರೆ ಇದು ಸಿಂಪಲ್ ಆದಂತ ಒಂದು ಡಿವಿಷನ್ ಅಂತ ಹೇಳ್ಬೋದು.
1: ಆದರೆ ಪ್ರಾಣಾಯಾಮ ಮಾಡೋದಕ್ಕೆ ಗಾಳಿ ಶುದ್ಧವಾಗಿರಬೇಕು.
0: ಗಾಳಿ ಶುದ್ಧವಾಗಿರಬೇಕು. ಹಾಗಾಗಿ ನಾವು ಏನು ಹೇಳ್ತೇವೆ, ಯೋಗವನ್ನ ಮಾಡಬೇಕಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವಂಥ ಒಂದು ಪ್ರಕ್ರಿಯೆಯನ್ನು ಮಾಡಿಕೊಳ್ಳಿ. ಈಗ ಏನಾಗಿದೆ, ಈಗ ಫ್ಯಾಷನ್ ಯುಗದಲ್ಲಿ ಯೋಗವನ್ನು ಬೆಳಿಗ್ಗೆ, ಸಾಯಂಕಾಲ ಅಥವಾ ಮಧ್ಯಾಹ್ನ ಎಷ್ಟೊತ್ತಿಗೆ ಅವರಿಗೆ ಸಮಯ ಸಿಗ್ತದೆ ಆಗ ಹೋಗಿ ಮಾಡ್ತಾರೆ. ಬಟ್ ಆದಷ್ಟು ಯೋಗವನ್ನು ಮಾಡುವಂಥ ಸಮಯ ಬ್ರಾಹ್ಮಿ ಮುಹೂರ್ತ ಅಥವಾ 5-6 ಗಂಟೆ ತನಕ ಯೋಗವನ್ನು ಮಾಡುವಂಥದ್ದಕ್ಕೆ ಒಂದು ಒಳ್ಳೆಯ ಒಂದು ಸಮಯ ಅಂತ ಹೇಳ್ಬೋದು.
1: ಅಂದರೆ ಬೆಳಗಿನ ಜಾವದಲ್ಲಿ ಮಾಡೋದು ಒಳ್ಳೆಯದು.
0: ಒಳ್ಳೆಯದು ಅಂತ
1: ಅಂದ್ರೆ ಗಾಳಿನೂ ಶುದ್ಧವಾಗಿರುತ್ತೆ,
0: ಗಾಳಿನೂ ಶುದ್ಧ,
1: ವಾತಾವರಣನೂ ತಂಪಾಗಿರುತ್ತೆ.
0: ತಂಪಾಗಿರುತ್ತೆ, ಹೌದು. ಮತ್ತೆ ಇಡೀ ದಿನದ ಒಂದು ಕ್ರಿಯಾ ಚಟುವಟಿಕೆಗಳಿಗೆ ನಮ್ಮ ದೇಹವನ್ನು ಅಣಿಗೊಳಿಸುತ್ತದೆ.
1: ಮತ್ತೆ ಈ ಯೋಗ ಮತ್ತೆ ಪ್ರಾಣಾಯಾಮಕ್ಕೆ ಆಹಾರ ವಿಹಾರ ಹೇಗಿರಬೇಕಾಗುತ್ತೆ?
0: ನಮ್ಮ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದಲ್ಲಿ ಸೊ ಆಹಾರ ವಿಹಾರದ ಬಗ್ಗೆ ಪಂಚತಂತ್ರಗಳು ಅಂತ ಹೇಳುವಂಥ ಒಂದು 5 ಪಾಯಿಂಟ್ಗಳ ಮೇಲೆ ಆಹಾರ ವಿಹಾರ ಹೇಗಿರಬೇಕು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಮೊದಲನೇದಾಗಿ ವಾರದಲ್ಲಿ 1 ದಿನದ ಉಪವಾಸವನ್ನು ಮಾಡುವಂಥ. ಸೊ 1 ದಿನ ಕಂಪ್ಲೀಟ್ ನಮ್ಮ GIT ಅಥವಾ ಒಂದು ಜೀರ್ಣಾಂಗ ಕ್ರಿಯೆಗೆ ರೆಸ್ಟ್ ವಿರಾಮವನ್ನು ಕೊಡುವಂಥ ಪ್ರಕ್ರಿಯೆ. ಅದೇ ರೀತಿಯಾಗಿ 2ನೇ ದಿನಕ್ಕೆ 2 ಬಾರಿ ಆಹಾರ ಸೇವನೆಯನ್ನು ಮಾಡುವಂಥ. ಸೊ ಏನು ಮಾಡ್ತೇವೆ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ತಗೊಳ್ಳದೆ 2 ಹೊತ್ತಿನ ಊಟವನ್ನು ಮಾಡುವಂಥ ಪ್ರಕ್ರಿಯೆಯನ್ನು ಪ್ರಾರಂಭಿಸುವಂಥದ್ದು. 3ನೇದಾಗಿ ದಿನಕ್ಕೆ 2 ಬಾರಿ ಪ್ರಾರ್ಥನೆ ಅಥವಾ ಒಂದು ಮೌನವನ್ನು ತಾಳುವಂಥ ಪ್ರಯತ್ನ. ಒಂದು ಅಟ್ಲೀಸ್ಟ್ 20-30 ನಿಮಿಷಗಳ ಕಾಲ ಒಂದು ಪ್ರಾರ್ಥನೆಯನ್ನು ಮಾಡುವಂಥ ಪ್ರಯತ್ನ.

0: ಪ್ರಯತ್ನ. ನಾಲ್ಕನೇದಾಗಿ ದಿನಕ್ಕೆ 2-3 ಲೀಟರ್ ಆದರೂ ನೀರನ್ನು ಕುಡಿಯುವಂಥ ಪ್ರಯತ್ನವನ್ನು ಮಾಡುವಂಥದ್ದು. ಸೊ ಐದನೇದಾಗಿ ದಿನಾಲೂ 1 ಗಂಟೆಯ ಯೋಗಾಭ್ಯಾಸ. ಸೊ ಈ ರೀತಿಯ ಒಂದು ಆಹಾರ ವಿಹಾರವನ್ನು ಇಟ್ಕೊಂಡ್ರೆ ಉತ್ತಮವಾದ ಆರೋಗ್ಯಕರವಾದ ಜೀವನವನ್ನು ನಡೆಸಲಿಕ್ಕೆ ಸಹಾಯಕಾರಿ ಆಗ್ತದೆ.
1: ಇವತ್ತು ನಾವು ನೋಡಿದರೆ ನಮ್ಮ ಜನರು ಸಾಕಷ್ಟು ತಮ್ಮ ಕೆಲಸದಲ್ಲಿ ಒತ್ತಡವನ್ನು ಅನುಭವಿಸ್ತಾ ಇದ್ದಾರೆ, ಜೊತೆಗೆ ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ, ಕೆಲವರು ಖಿನ್ನತೆಯೂ ಕೂಡ ಜಾರರೋದನ್ನು ನಾವು ಕೇಳ್ತಾ ಇದ್ದೀವಿ. ಇಂತಹ ಒಂದು ಸಮಸ್ಯೆಗಳಿಗೆ ಯೋಗ ಹೇಗೆ ಪರಿಹಾರವನ್ನು ಒದಗಿಸುತ್ತೆ ಅಂತೀರಿ?
0: ಓಕೆ, ಸೊ ಯೋಗ ಅಂತ ಹೇಳುವಂಥದ್ದು ನಾನು ಆಗ ಡೆಫಿನಿಷನ್ ಮುಖಾಂತರ ಹೇಳಿದಾಗೆ ಒಂದು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ವೃದ್ಧಿಸುತ್ತದೆ ಅಂತ. ಸೊ ಅದರೊಟ್ಟಿಗೆ ಭಾವನಾತ್ಮಕ ವಲಯದಲ್ಲಿ ಕೂಡ ಯೋಗ ತುಂಬ ಸಹಕಾರಿಯಾಗತ್ತೆ ಅಂತ ಹೇಳ್ಬೋದು. ಸೊ ದೈಹಿಕವಾಗಿ ಅಂತ ಬಂದಾಗ ಮೇನ್ ಆಗಿಬಿಟ್ಟು ದೇಹದ ಸದೃಢತೆ ಇರ್ಬೋದು, ಫಿಸಿಕಲ್ ಫಿಟ್ನೆಸ್ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ತೂಕವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಕೂಡ ಯೋಗ ಅತ್ಯಂತ ಸಹಕಾರಿಯಾಗತ್ತೆ. ಅದೇ ರೀತಿಯಾಗಿ ಆರೋಗ್ಯವಾದ ಶರೀರವನ್ನು ಹೊಂದಲು ಕೂಡ ಯೋಗ ಅತ್ಯಂತ ಸಹಕಾರಿ. ಅದೇ ರೀತಿಯಾಗಿ ಮಾನಸಿಕವಾಗಿ ಅಂತ ಬಂದಾಗ ಒತ್ತಡ ಮತ್ತು ಖಿನ್ನತೆಯನ್ನು ಕಮ್ಮಿ ಮಾಡ್ತದೆ. ಯಾವ ಥರ ಅಂತ ಹೇಳಿ ಬಂದಾಗ ಮುಖ್ಯವಾಗಿ ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಸಹಕಾರಿಯಾಗುತ್ತೆ. ಅದೇ ರೀತಿಯಾಗಿ ಮೂಡ್ ರೆಗ್ಯುಲೇಷನ್ ಅಥವಾ ನಮ್ಮ ಒಂದು ಭಾವನೆಗಳನ್ನು ಹತೋಟಿಯಲ್ಲಿ ಹಿಡ್ಕೊಳ್ಳುವಂಥ ಪ್ರಯತ್ನ ಕೂಡ ಈ ಒಂದು ಯೋಗದಲ್ಲಿ ಸಾಧ್ಯವಾಗುತ್ತೆ. ಅದೇ ರೀತಿಯಾಗಿ ಮಾಡುವ ಕೆಲಸದಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ತುಂಬಿಸಿಕೊಳ್ಳಿಕ್ಕೆ ಕೂಡ ಯೋಗ ಸಹಕಾರಿಯಾಗುತ್ತೆ. ಸೊ ಯಾವ ಥರ ಮಾಡುವ ಕೆಲಸದಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತೆ ಅಂತ ಬಂದಾಗ ನಾವು ಮಾಡುವಂಥ ಆಸನಗಳಿರ್ಬೋದು ಅಥವಾ ನಾವು ಮಾಡುವಂಥ ಒಂದು ಬ್ರೆತ್ ರೆಗ್ಯುಲೇಷನ್ಗಳಿರ್ಬೋದು, ಆಗ ನಮ್ಮ ಮನಸ್ಸನ್ನು ಕಂಟ್ರೋಲ್ ಹಿಡ್ಕೊಳ್ಳುತ್ತೆ. ಸೊ ಅದರ ಮುಖಾಂತರ ನಮ್ಮಲ್ಲಿ ಆತ್ಮವಿಶ್ವಾಸ, ಅದೇ ರೀತಿಯಾಗಿ ಧೈರ್ಯ, ಅದೇ ರೀತಿಯಾಗಿ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಸಹಕಾರಿಯಾಗುತ್ತೆ. ಹಾಗಾಗಿ ಯೋಗ ಅಂತ ಹೇಳುವಂಥದ್ದು ಖಾಲಿ ದೈಹಿಕ ಆರೋಗ್ಯಕ್ಕಲ್ಲ, ಮೇನ್ ಆಗಿಬಿಟ್ಟು ಮಾನಸಿಕ ಆರೋಗ್ಯ, ಅದೇ ರೀತಿಯಾಗಿ ಖಿನ್ನತೆ ಮತ್ತು ಆಂಗ್ಸೈಟಿ ಅಥವಾ ಆತಂಕ ಅಂಥ ಸಮಯದಲ್ಲಿ ಕೂಡ ಯೋಗವನ್ನು ಅಭ್ಯಾಸ ಮಾಡುವಂಥ ಪ್ರಯತ್ನವನ್ನು ಮಾಡಬಹುದು.
1: ಅಂದರೆ ಇವು ನಮ್ಮ ದೇಹದಲ್ಲಿರುವಂಥ ಸಕಾರಾತ್ಮಕ ಹಾರ್ಮೋನ್ಗಳ ಉತ್ಪಾದನೆಗೆ
0: ಸಹಕಾರಿಯಾಗುತ್ತೆ. ಸೊ ಮೇನ್ ಆಗಿ ಹೇಳಬೇಕಂದ್ರೆ ಯೋಗ ಅಂತ ಹೇಳುವಂಥದ್ದು ಡೆವಲಪ್ಸ್ ಎ ಪಾಸಿಟಿವ್ ಆಟಿಟ್ಯೂಡ್ ಅಂತ ಹೇಳುವಂಥದ್ದು. ಸೊ ಧನಾತ್ಮಕವಾದ ಚಿಂತನೆಗಳನ್ನು ನಮ್ಮಲ್ಲಿ ಮೂಡಿಸುವಂಥ ಒಂದು ಪ್ರಕ್ರಿಯೆಯನ್ನು ಯೋಗ ಮಾಡ್ತದೆ ಅಂತ ಹೇಳ್ಬೋದು.
1: ಅಂದರೆ ಯೋಗ ಮಾಡುವಾಗ ನಮ್ಮ ಎಲ್ಲ ಜೀವಕೋಶಗಳಿಗೂ ಕೂಡ ಆಮ್ಲಜನಕ ಸಿಗುತ್ತೆ.
0: ಆಮ್ಲಜನಕ ಸಿಗುತ್ತೆ, ಹೌದು.
1: ಇದರಿಂದ ಮನಸ್ಸು ತಿಳಿಯಾಗುತ್ತೆ.
0: ತಿಳಿಯಾಗತ್ತೆ, ಹೌದು.
1: ಅದರಿಂದನೇ
0: ಅದರಿಂದಾಗಿ
1: ಸಾಕಷ್ಟು ಮಾನಸಿಕ ಸಮಸ್ಯೆ
0: ಸಮಸ್ಯೆಗಳಿಗೂ ರಾಮಬಾಣವಾಗಬಹುದು ಅಂತ ಹೇಳ್ಬೋದು.
1: ಇನ್ನು ನಮ್ಮಲ್ಲಿ ಸಾಕಷ್ಟು ಜನ ಇವತ್ತು ಈ ಜೀವನ ಶೈಲಿ ಕಾಯಿಲೆಗಳಿಗೆ ಒಳಗಾಗಿದ್ದಾರೆ. ಅದು ಮಧುಮೇಹ ಆಗ್ಬೋದು, ಅಧಿಕ ರಕ್ತದ ಒತ್ತಡ ಆಗ್ಬೋದು, ಮತ್ತೆ ಈ ಥೈರಾಯ್ಡು, ಈ ರೀತಿ ಬೇರೆ ಬೇರೆ ನಾವು ಕೇಳ್ತಾ ಇದ್ವಿ. ಇವುಗಳಿಗೆ ಹೇಗೆ ಪರಿಹಾರ ಯೋಗ?
0: ಸೊ ಆಧುನಿಕ ಯುಗ ಅಂತ ಹೇಳುವಂಥದ್ದು ಒಂದು ರೋಗದ ಒಂದು ಸಂಕೀರ್ಣ ಅಂತಲೇ ಹೇಳ್ಬೋದು. ಸೊ ಈ ಒಂದು ಸಂದರ್ಭದಲ್ಲಿ ಯೋಗ ಅಂತ ಅನ್ನುವಂಥದ್ದು ಮೇನ್ ಆಗಿಬಿಟ್ಟು ಪಾಸಿಟಿವ್ ಹೆಲ್ತ್, ಅದೇ ರೀತಿಯಾಗಿ ಪಾಸಿಟಿವ್ ಆ್ಯಟಿಟ್ಯೂಡನ್ನು ನಮ್ಮಲ್ಲಿ ಬೆಳೆಸುವಂಥ ಪ್ರಕ್ರಿಯೆಯನ್ನು ಮಾಡುತ್ತೆ. ಮುಖ್ಯವಾಗಿ ಯೋಗಿಕ್ ಡಯಟ್ ಅಂತ ಬರುತ್ತೆ. ಸೊ ಆಹಾರದಲ್ಲಿ ಒಂದು ಸ್ಥಿಮಿತ ಅಥವಾ ಒಂದು ಹಿಡಿತವನ್ನು ಹಿಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಅತ್ಯಂತ ಪ್ರಾಮುಖ್ಯತೆ. ಅದೇ ರೀತಿಯಾಗಿ ಆ್ಯಕ್ಟಿವಿಟಿ, ರೆಗ್ಯುಲರ್ ಫಿಸಿಕಲ್ ಆ್ಯಕ್ಟಿವಿಟಿ ಕಂಪಲ್ಸರಿ ಆಗಿರುತ್ತೆ. ಸೊ 30-40 ನಿಮಿಷಗಳ ಕಾಲವಾದರೂ ಒಂದು ಯೋಗಾಭ್ಯಾಸ ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿಯನ್ನು ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ಅದೇ ರೀತಿಯಾಗಿ ಆಸನಗಳ ಅಭ್ಯಾಸ, ಪ್ರಾಕ್ಟೀಸ್ ಆಫ್ ಆಸನಾಸ್ ಕೂಡ ತುಂಬ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕು. ಅದೇ ರೀತಿಯಾಗಿ ವಿಶ್ರಾಂತಿ ಕ್ರಿಯೆ. ಸೊ ಈಗ ಏನು ಮಾಡ್ತಾರೆ, ಕೆಲವರು ಯಂಗ್ ಜನರೇಷನಲ್ಲಿ ಏನು ಮಾಡ್ತಾರೆ ಅಂತಂದರೆ ಆಸನಗಳ ಅಭ್ಯಾಸವನ್ನು ಮಾತ್ರ ಮಾಡ್ತಾರೆ, ವಿಶ್ರಾಂತಿಯನ್ನು ದೇಹಕ್ಕೆ ಕೊಡೋದಿಲ್ಲ. ವಿಶ್ರಾಂತಿಗೆ ಕೂಡ ಅಷ್ಟೇ ಇಂಪಾರ್ಟೆನ್ಸನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇದನ್ನೆಲ್ಲವನ್ನು ಮಾಡಿದರೆ ಅಂತಂದರೆ ಯೋಗಿಕ್ ಡಯಟ್ ಇರ್ಬೋದು ಅಥವಾ ದಿನಕ್ಕೆ 30-40 ನಿಮಿಷದಷ್ಟು ಫಿಸಿಕಲ್ ಆ್ಯಕ್ಟಿವಿಟಿ ಇರ್ಬೋದು ಅಥವಾ ದಿನಕ್ಕೆ ಆಸನಗಳ ಅಭ್ಯಾಸವನ್ನು ಇರ್ಬೋದು ಅಥವಾ ವಿಶ್ರಾಂತಿ ಪ್ರಕ್ರಿಯೆ ಇರ್ಬೋದು. ಸೊ ಇದನ್ನೆಲ್ಲವನ್ನು ಮಾಡಿದಾಗ ಜೀವನ ಶೈಲಿಯಿಂದ ಬರುವಂಥ ಒಂದು ಕಾಯಿಲೆಗಳಿಗೆ ಯೋಗ ಸಹಕಾರಿ ಆಗತ್ತೆ.
1: ಅಂದರೆ ವಿಶ್ವದಲ್ಲಿರುವವರೆಲ್ಲರೂ ಒಂದೇ ಕುಟುಂಬದವರು
0: ಹೌದು
1: ಎನ್ನುವಂಥ ಭಾವನೆಯನ್ನು ಯೋಗ ಮೂಡಿಸುತ್ತೆ
0: ಅಂತ ಹೇಳ್ಬೋದು.
1: ಅಂದರೆ ಒಂದು ವಿಶಾಲವಾದ ಮನೋಭಾವ ಸಕಾರಾತ್ಮಕವಾದ ಮನೋಭಾವನೆ ಯೋಗವನ್ನು ಮಾಡೋದ್ರಿಂದ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಡಾಕ್ಟರ್ ಅರುಣ್ ಅವರೇ, ಈ ಯೋಗ ಮಾಡುವಾಗ ನಾವು ಏನೇನು ಎಚ್ಚರಿಕೆಗಳನ್ನು ವಹಿಸಬೇಕಾಗುತ್ತೆ?
0: ಯೋಗ ಮಾಡಬೇಕಾದ್ರೆ ಮೊದಲನೇದಾಗಿ ನಾವು ಯಾವುದೇ ರೀತಿಯ ಫಾರ್ ಎಕ್ಸಾಂಪಲ್ ಈಗ ನಮಗೆ ಬೆನ್ನೋವಿದೆ ಅಂಥ ಸಮಯದಲ್ಲಿ ಹಿಂದೆ ಬಗ್ಗೆ ಅಥವಾ ಮುಂದೆ ಬಗ್ಗೆ ಮಾಡುವಂಥ ಆಸನಗಳನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ಕೆಲವೊಂದು ಗಿಡಿನೆಸ್ ಅಂತ ಹೇಳಿದರೆ ತಲೆ ತಿರುಗುವಂಥದ್ದು, ತಲೆ ಸುತ್ತುವಂಥದ್ದು, ಇಂಥ ಸಂದರ್ಭದಲ್ಲಿ ಯೋಗವನ್ನು ಆದಷ್ಟು ಅವಾಯ್ಡ್ ಮಾಡುವಂಥ ಪ್ರಯತ್ನ. ಮತ್ತೊಂದು ಅಂತಂದರೆ ವಯಸ್ಸಾದವರು, ಒಂದು 50 ವರ್ಷ ಕಳೆದವರು ಅವರ ದೇಹಕ್ಕೆ ಎಷ್ಟು ಆಗತ್ತೆ ಅಷ್ಟು ಮಾತ್ರ ಯೋಗವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡುವಂಥದ್ದು. ಸೊ ಯೋಗ ಮಾಡುವಂಥ ನಾನು ಯಂಗ್ ಏಜಲ್ಲಿ ಇರಬೇಕಾದ್ರೆ ತುಂಬ ಯೋಗ ಮಾಡ್ತಿದ್ದೆ, ಈಗ ನನಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥ ಒಂದು ಮನಸ್ಥಿತಿಯನ್ನು ಹಿಡ್ಕೊಳ್ಳಿಕ್ಕಿಲ್ಲ. ನನಗೆ ಈ ಒಂದು ವಯಸ್ಸಲ್ಲಿ ಎಷ್ಟು ಯೋಗ ಮಾಡಲಿಕ್ಕಾಗತ್ತೆ ಅಷ್ಟನ್ನು ನಾನು ಮಾಡುವಂಥ ಪ್ರಯತ್ನವನ್ನು ಮಾಡುವಂಥ. ಸೊ ಇದಿಷ್ಟು ಮುಂಜಾಗ್ರತಾ ಕ್ರಮವನ್ನು ಹಿಡ್ಕೊಂಡ್ರೆ ಮತ್ತು ಯೋಗದಿಂದ

0: ಮುಂಚೆ ಅಟ್ಲೀಸ್ಟ್ ಒಂದು 15-20 ನಿಮಿಷ ಮುಂಚೆ ಒಂದು ಗ್ಲಾಸಷ್ಟು ನೀರನ್ನು ಕುಡಿದು ಯೋಗಾಭ್ಯಾಸವನ್ನು ಪ್ರಾರಂಭಿಸುವಂಥ ಪ್ರಯತ್ನವನ್ನು ಮಾಡುವಂಥದ್ದು. ಸೊ ಯೋಗಾಭ್ಯಾಸ ಮಾಡಬೇಕಾದ್ರೆ ಆದಷ್ಟು ತೆಳ್ಳಗಿನ ಬಟ್ಟೆ ಮತ್ತು ಆದಷ್ಟು ಲೂಸ್ ಬಟ್ಟೆ, ಅಂತಂದರೆ ಜಾಸ್ತಿ ಟೈಟ್ ಆದಂಥ ಬಟ್ಟೆಗಳನ್ನು ಹಾಕದೇ ಇರುವಂಥ ಒಂದು ಪ್ರಯತ್ನವನ್ನು ಮಾಡುವಂಥದ್ದು. ಸೊ ಪ್ರತಿಯೊಂದು ಯೋಗಾಭ್ಯಾಸವನ್ನು ಪ್ರಾರಂಭಿಸುವ ಮುಂಚೆ ಲೂಸ್ನಿಂಗ್ ಎಕ್ಸಸೈಸ್ ಕಂಪಲ್ಸರಿಯಾಗಿ ಮಾಡಬೇಕು. ಶೀತಲೀಕರಣ ವ್ಯಾಯಾಮಗಳು, ಆನಂತರ ಆಸನಗಳ ಅಭ್ಯಾಸ, ಆನಂತರ ಪ್ರಾಣಾಯಾಮದ ಅಭ್ಯಾಸ, ಕೊನೆಯದಾಗಿ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ಗಳು, ಅಂತಂದರೆ ದೀರ್ಘ ವಿಶ್ರಾಂತಿ ಕ್ರಿಯೆ ಅಭ್ಯಾಸವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡುವಂಥದ್ದು. ಸೊ ಇದಿಷ್ಟನ್ನು ಕರೆಕ್ಟಾಗಿ ಪಾಲಿಸುವಂಥ ಪ್ರಯತ್ನವನ್ನು ಮಾಡಬೇಕಾಗುತ್ತೆ.
1: ಮತ್ತೆ ಗಾಳಿ ಸಂಚಾರ ಇರುವಂಥ ಸ್ಥಳನೇ ಆಗಬೇಕು.
0: ಹೌದು, ಗಾಳಿ ಸಂಚಾರ ಇರುವಂಥ ಸ್ಥಳ. ಕ್ಲೋಸ್ಡ್ ರೂಮಲ್ಲಿ ಆದಷ್ಟು ಯೋಗವನ್ನು ಅಭ್ಯಾಸ ಮಾಡಲಿಕ್ಕೆ ಹೋಗಬೇಡಿ. ಸೊ ಆದಷ್ಟು ಏನು ಮಾಡಿ, ಹೊರಗಡೆ ಅಥವಾ ಪ್ರಕೃತಿಯಲ್ಲಿ ಯೋಗವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡುವಂಥದ್ದು.
1: ಅಂದರೆ ಕೊಠಡಿಯಲ್ಲಿ ಮಾಡಿದ್ರು ಕೂಡ ಅಲ್ಲಿ ಗಾಳಿ ಸಂಚಾರಕ್ಕೆ ಕಿಟಕಿಗಳನ್ನು ತೆಗೆದಿರಬೇಕಾಗುತ್ತೆ.
0: ಚೆನ್ನಾಗಿರಬೇಕು ಗಾಳಿ, ಚೆನ್ನಾಗಿ ಒಳಗೆ ಹೊರಗೆ ಹೋಗುವಂತ ಒಂದು ಜಾಗ ಇರಬೇಕು.
1: ಬಿಸಿ ಗಾಳಿ ಹೊರಗಡೆ ಹೋಗಿ
0: ತಂಪಾದ ಗಾಳಿ ಒಳಗೆ ಬರುವಂತ.
1: ಹೌದು, ಮತ್ತೆ ಇದು ಒಂದು ಗುಂಪಾದ ಚಟುವಟಿಕೆಯನ್ನು ಹೇಗೆ ಅಂತೀರಿ ಯೋಗ?

0: ಪ್ರಯತ್ನವನ್ನು ಮಾಡುವಂಥದ್ದು.
1: ಅಂದರೆ ಕೊಠಡಿಯಲ್ಲಿ ಮಾಡಿದ್ರು ಕೂಡ ಅಲ್ಲಿ ಗಾಳಿ ಸಂಚಾರಕ್ಕೆ ಕಿಟಕಿಗಳನ್ನು ತೆಗೆದಿರಬೇಕಾಗುತ್ತೆ.
0: ಚೆನ್ನಾಗಿರಬೇಕು, ಗಾಳಿ ಚೆನ್ನಾಗಿ ಒಳಗೆ ಹೊರಗೆ ಹೋಗುವಂತ ಒಂದು ಜಾಗ ಇರಬೇಕು.
1: ಬಿಸಿ ಗಾಳಿ ಹೊರಗಡೆ ಹೋಗಿ
0: ತಂಪಾದ ಗಾಳಿ ಒಳಗೆ ಬರುವಂತ. ಹೌದು.
1: ಮತ್ತೆ ಇದು ಒಂದು ಗುಂಪಾದ ಚಟುವಟಿಕೆಯನ್ನು ಹೇಗೆ ಅಂತೀರಿ? ಯೋಗ
0: ಯೋಗ ಅಂತ ಹೇಳುವಂಥದ್ದು ಈಗ ಒಂದು ಪಟ್ಟಣಗಳಲ್ಲಿ ನೋಡ್ಬೇಕಾದ್ರೆ ಯೋಗ ಕ್ಲಬ್ ಅಂತ ಹೇಳುವಂಥದ್ದು ಎಲ್ಲ ಕಡೆ ಕೂಡ ಕಾಣಿಸ್ತಾ ಇರುತ್ತೆ. ಸೊ ಯೋಗ ಕ್ಲಬ್ ಅಂತ ಹೇಳುವಂಥದ್ದು ನಾವು ಆದಷ್ಟು ಏನು ಮಾಡಬೇಕು, ಒಂದು ವಿಶಾಲವಾದ ಬಯಲು ಜಾಗದಲ್ಲಿ ಅಥವಾ ವಿಶಾಲವಾದಂಥ ಒಂದು ಪಾರ್ಕಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡುವಂಥದ್ದು. ಗುಂಪು ಚಟುವಟಿಕೆ ಅಂತ ಹೇಳಿದಾಗ ಇದನ್ನು ಒಬ್ಬರು ಮಾರ್ಗದರ್ಶಕರ ನೆರವಿನಿಂದ ಗುಂಪು ಚಟುವಟಿಕೆಯಾಗಿ ಮಾಡಿಕೊಳ್ಬಹುದು.
1: ಒಟ್ಟಾರೆ ನಮ್ಮ ಕೇಳುಗರಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ ಡಾಕ್ಟರ್ ಅರುಣ್ ಅವರ, ಯೋಗದ ಬಗ್ಗೆ?
0: ಸೊ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಈ ಪ್ರಯುಕ್ತವಾಗಿ ಪ್ರತಿಯೊಬ್ಬರು ಕೂಡ ಪರಿಸರವನ್ನು ಉಳಿಸಿ ಅದರೊಟ್ಟಿಗೆ ಯೋಗವನ್ನು ನಿಮ್ಮ ಆರೋಗ್ಯಕ್ಕಾಗಿ ದಿನಾಲು 30-40 ನಿಮಿಷಗಳ ಕಾಲ ಅಭ್ಯಾಸವನ್ನು ಮಾಡಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಮಾಡಿಕೊಳ್ಳಿ, ಅದೇ ರೀತಿಯಾಗಿ ಪರಿಸರವನ್ನು ಕೂಡ ಉಳಿಸ್ಕೊಳ್ಳಿ, ಅದೇ ರೀತಿ ತನ್ಮೂಲಕ ದೇಶಕ್ಕೆ ಒಂದು ಒಳ್ಳೆಯ ಒಂದು ಕೊಡುಗೆಯನ್ನು ಕೊಡಿ ಅಂತ ಈ ಮೂಲಕ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇನೆ.
1: ತುಂಬ ಸಂತೋಷ ಡಾಕ್ಟರ್ ಅರುಣ್ ಅವರೇ, ತಾವು ಇದುವರೆಗೂ ಈ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಯೋಗ ಅಂದ್ರೇನು, ಇದರ ಅವಶ್ಯಕತೆ, ಇದರ ಪ್ರಾಮುಖ್ಯತೆ, ಈ ಎಲ್ಲ ವಿಚಾರಗಳ ಬಗ್ಗೆ ಬೆಳಕನ್ನು ಚೆಲ್ಲಿದರೆ ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಶ್ರೋತೃಗಳೇ, ಇದುವರೆಗೆ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರಯುಕ್ತ ಯೋಗದ ಪ್ರಾಮುಖ್ಯತೆ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಜಿಲ್ಲಾ ಬೋಧಕ ಆಸ್ಪತ್ರೆಯ ಆಯುಷ್ ವಿಭಾಗದ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದ ವೈದ್ಯಾಧಿಕಾರಿ ಡಾಕ್ಟರ್ ಪಿಜಿ ಅರುಣ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿಎಂ ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು. ಈಗ ಸಮಯ 11:39:49. ಪ್ರಿಯ ಶ್ರೋತೃಗಳೇ, ಗಮನಿಸಿ, ಇಂದು ಇನ್ನು ಮುಂದೆ ಪ್ರಸಾರವಾಗಲಿರುವ ಕೆಲವು ಪ್ರಮುಖ ಕಾರ್ಯಕ್ರಮಗಳ ವಿವರ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸಾಹಿತಿ ಕವಯತ್ರಿ ಸಂಧ್ಯಾ ಹೊನಗುಂಟಿಕರ್ ಅವರಿಂದ ಕತೆ ದೇವರು ಬೆಳೆಸಿದ ಬೋನ್ಸಾಯಿ, ನಂತರ ಸ್ವರಚಿತ ಕವನ ವಾಚನ. 12:35 ಆರೋಗ್ಯ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ಎ ನಿತಿನ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಇಂದು ಸಂಜೆ 5:10 ನವದೆಹಲಿಯಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಭಾಗವಹಿಸುವ ರೋಜ್ಗಾರ್ ಮೇಳ 2026 ನೇರ ಪ್ರಸಾರ ಕೇಳಲಿದ್ದೀರಿ. ಸಂಜೆ 6:50 ಹೆಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಮಾತನಾಡಲಿದ್ದಾರೆ ಡಾಕ್ಟರ್ ಜಿಟಿ ಪುತ್ರ, ಕೃಷಿ ನಿರ್ದೇಶಕರು. ಸಂಜೆ 8:00 ಕೇಂದ್ರ ಸರ್ಕಾರದ 12 ಪೂರೈಸಿದ ಸಂದರ್ಭದಲ್ಲಿ ಕಾರ್ಯಕ್ರಮ ವಿಷಯ ವಿಕಸಿತ ಭಾರತಕ್ಕೆ ವಿಜ್ಞಾನ ಮತ್ತು ತಂತ್ರಜ್ಞಾನ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 11:32:39. ಇನ್ನು ಮುಂದೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನಡಂಗುರ. ಮೊದಲಿಗೆ ಕೇಳೋಣ ಬಗೀರಾ ಚಿತ್ರದ ಗೀತೆ, ಹಾಡಿದ್ದಾರೆ ರಿತೇಶ್ ಜಿ ರಾವ್. ಪ್ರಮೋದ್ ಮರವಂತೆ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಡಾಕ್ಟರ್ ಸೂರಿ.

ಜಸ್ಕರಣ್ ಸಿಂಗ್ ಅವರ ಧ್ವನಿಯಲ್ಲಿ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ.

ಇನ್ನು ಮುಂದೆ ಕೇಳೋಣ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಸಂಗೀತ ನೀಡಿರುವ ಗಾಳಿಪಟ 2 ಚಿತ್ರದ ಗೀತೆ ನಿಹಾಲ್ ಟಾರೋ ಅವರ ಧ್ವನಿಯಲ್ಲಿ.

ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಜುದಾ ಸ್ಯಾಂಡಿ ಸಂಗೀತ ನೀಡಿರುವ ತಾಯಿಗೆ ತಕ್ಕ ಮಗ ಚಿತ್ರದ ಈ ಗೀತೆ ಹಾಡಿದ್ದಾರೆ ಸಂಗೀತ ರವೀಂದ್ರನಾಥ್ ಹಾಗೂ ಸಂಜಿತ್ ಹೆಗ್ಡೆ.

0: ದೃಢವಾದ ದೇಹ, ದೃಢವಾದ ಮನಸ್ಸು, ಇದು ಆರೋಗ್ಯದ ಮೊದಲ ಲಕ್ಷಣ.
1: ಸದೃಢ ದೇಹ ನಿಮ್ಮದಾಗಬೇಕೇ? ಯೋಗ ನಿರತರಾಗಿ ಪರಿಣತ ಯೋಗ ಗುರುವಿನಿಂದ ಹಂತ ಹಂತವಾಗಿ ಅಭ್ಯಾಸ ಮಾಡಿ ಯೋಗವನ್ನ ಮೇಗೂಡಿಸಿಕೊಳ್ಳಿ.
0: ನಿಯಮಿತ ಯೋಗಾಭ್ಯಾಸ ದೇಹ ಮತ್ತು ಮನಸ್ಸಿನ ಮೇಲೆ ಅದ್ಭುತ ಪರಿಣಾಮವನ್ನು ಬೀರಬಲ್ಲದು. ಒತ್ತಡ ನಿರ್ವಹಣೆ, ಕಾರ್ಯಕುಶಲತೆ, ರೋಗಮುಕ್ತಿ, ಏಕಾಗ್ರತೆ.

0: ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಇವುಗಳಿಗಾಗಿ ನಿತ್ಯ ಯೋಗ ನಿರತರಾಗಿರಿ.
1: ಆಲಸ್ಯವನ್ನು ಹೊರದೂಡಿ ಮನಸ್ಸಿನ ಕ್ಷೋಭೆಯಿಂದ ಹೊರಬಂದು ಸದಾ ಉಲ್ಲಸಿತರಾಗಿರಬೇಕೆ? ದೇಹ ಮನಸ್ಸಿನ ಸಮತೋಲನ ಕಾಯ್ದುಕೊಳ್ಳಬೇಕೆ? ಯೋಗ ನಿರತರಾಗಿರಿ.
0: ಜಾತಿ, ಮತ, ಪಂಥ, ಲಿಂಗ ಹಾಗೂ ವಯಸ್ಸಿನ ಭೇದ ನಿರ್ಬಂಧಗಳಿಲ್ಲದ ಭರತ ಖಂಡದ ಹೆಮ್ಮೆಯ ವಿದ್ಯೆ ಯೋಗ.
2: ಆರೋಗ್ಯದ ಕೀಲಿಕೈ ಯೋಗ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯ ಯಶಸ್ವಿ ಅನುಷ್ಠಾನದ ನೆನಪಿಗಾಗಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಇಂದು ಸಂಜೆ 4 ಗಂಟೆಗೆ ಹೊಸದಿಲ್ಲಿಯ ವಿಜ್ಞಾನ ಭವನದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಾಲ್ಗೊಳ್ಳಲಿದ್ದು 2,400 ಕೋಟಿ ರೂಪಾಯಿ ನೇರ ನಗದು ವರ್ಗಾವಣೆ ಮೂಲಕ ಫಲಾನುಭವಿಗಳಿಗೆ ಪ್ರೋತ್ಸಾಹಧನ ವಿತರಿಸಲಿದ್ದಾರೆ. 15 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ಹಾಗೂ ಉದ್ಯೋಗದಾತರು ಮತ್ತು ಉದ್ಯೋಗಿ ಫಲಾನುಭವಿಗಳು ಗಣ್ಯರು ಸೇರಿದಂತೆ 1,200 ಆಹ್ವಾನಿತರು ಭಾಗವಹಿಸುವ ನಿರೀಕ್ಷೆ ಇದೆ. ಪ್ರಧಾನಮಂತ್ರಿಯವರು ದೇಶದ ವಿವಿಧ ಭಾಗಗಳನ್ನು ಪ್ರತಿನಿಧಿಸುವ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವ್ಯ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವರಾದ ಶೋಭಾ ಕರಂದ್ಲಾಜೆ ಭಾಗವಹಿಸಲಿದ್ದಾರೆ. ದೇಶದ 200 ಸ್ಥಳಗಳಲ್ಲಿ ಏಕಕಾಲದಲ್ಲಿ ಪ್ರಾದೇಶಿಕ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ದೇಶಾದ್ಯಂತ ನಡೆಯುವ ಕಾರ್ಯಕ್ರಮಗಳಲ್ಲಿ 9,000 ಉದ್ಯೋಗದಾತರು 45,000 ಉದ್ಯೋಗಿಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾಳೆ ಜೂನ್ 20ರಂದು ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಿಂದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಪಿಎಂ ಕಿಸಾನ್ ಯೋಜನೆಯ 23ನೆಯ ಕಂತನ್ನು ಬಿಡುಗಡೆ ಮಾಡಲಿದ್ದಾರೆ. 23ನೆಯ ಕಂತಿನಲ್ಲಿ 18,880 ಕೋಟಿ ರೂಪಾಯಿಗೂ ಅಧಿಕ ಮೊತ್ತವನ್ನು 9,44,00,000 ರೂಪಾಯಿ ರೈತರ ಖಾತೆಗಳಿಗೆ ನೇರವಾಗಿ ವರ್ಗಾಯಿಸಲಿದ್ದಾರೆ. ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ತುಂಗಭದ್ರಾ ಜಲಾಶಯಕ್ಕೆ ಭೇಟಿ ನೀಡಿ ಹೊಸದಾಗಿ ಅಳವಡಿಸಿದ ಕ್ರಸ್ಟ್ ಗೇಟ್ಗಳು ಹಾಗೂ ಉದ್ಘಾಟನಾ ಕಾರ್ಯಕ್ರಮದ ಸ್ಥಳ ಪರಿಶೀಲಿಸಿದರು. ಕೊಪ್ಪಳ ಜಿಲ್ಲೆ ಮುನೇರಾಬಾದ್ ಗ್ರಾಮದ ಪ್ರೌಢಶಾಲೆ ಆವರಣದಲ್ಲಿ ಇದೇ 25ರಂದು ಕಾರ್ಯಕ್ರಮ ನಿಗದಿಯಾಗಿದೆ. ಬಳಿಕ ಮಾತನಾಡಿದ ಸಚಿವರು, ತುಂಗಭದ್ರಾ ಅಣೆಕಟ್ಟೆ ಕ್ರಸ್ಟ್ ಗೇಟ್ ಕಾಮಗಾರಿಗೆ 51 ಕೋಟಿ ರೂಪಾಯಿ ಖರ್ಚಾಗಿದೆ. ಮುಂಬರುವ 60 ವರ್ಷ ಗೇಟ್ಗಳಿಗೆ ತಾಳಿಕೆ ಬಾಳಿಕೆ ಅಂದಾಜಿಸಲಾಗಿದೆ ಎಂದರು. ವಿಧಾನ ಪರಿಷತ್ ಚುನಾವಣೆಯಲ್ಲಿ 3 ಮತಗಳು ಅಡ್ಡ ಮತದಾನವಾಗಿದೆ. 1 ಮತ ಅಸಿಂಧುವಾಗಿದೆ. ಇದನ್ನು ಯಾರು ಮಾಡಿದ್ದಾರೆ ಎಂಬುದು ಗೊತ್ತಾಗಲಿದೆ. ಪಕ್ಷಕ್ಕೆ ದ್ರೋಹ ಬಗೆದವರು ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಗೆದ್ದ ಅಭ್ಯರ್ಥಿಗಳಿಗೆ ಅಭಿನಂದಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣೆಯಲ್ಲಿ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ ಅವರು ಜಯಶೀಲರಾಗಿರುವುದು ಸಂತಸ ತಂದಿದೆ. ಅಡ್ಡ ಮತದಾನ ಮಾಡಿದವರು ಯಾರು ಹಾಗೂ ಏಕೆ ಮಾಡಿದ್ದಾರೆ ಎಂಬುದನ್ನು ಪರಿಶೀಲಿಸಲಾಗುವುದು. ಪಕ್ಷದ ವೇದಿಕೆಯಲ್ಲಿ ಇದನ್ನು ಚರ್ಚಿಸಲಾಗುವುದು ಎಂದರು. ದೇವಧಾನ್ಯ ರೈತ ಉತ್ಪಾದಕರ ಕಂಪನಿ ಸಹಜ ಸಮೃದ್ಧ ಸಂಸ್ಥೆ ಸಹಯೋಗದಲ್ಲಿ ಹುಬ್ಬಳ್ಳಿಯ ಅರ್ಬನ್ ಒಯಸಿಸ್ ಮಾಲ್ನಲ್ಲಿ ಇಂದಿನಿಂದ 3 ದಿನಗಳ ಕಾಲ ನಡೆಯುವ ಹಲಸು ಮೇಳವನ್ನು ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರ್ ಮಧ್ಯಾಹ್ನ 12 ಗಂಟೆಗೆ ಉದ್ಘಾಟಿಸಲಿದ್ದು, ಅರ್ಬನ್ ಒಯಸಿಸ್ ಮಾಲ್ ನಿರ್ದೇಶಕ ದೀಪಕ್ ಶ್ಯಾಮ್ಲುಲ್ಲಾ ಅಧ್ಯಕ್ಷತೆ ವಹಿಸಲಿದ್ದಾರೆ. ಹಿತ್ತಲ ಹೊನ್ನು ಹಲಸಿನ ವೈವಿಧ್ಯತೆಯನ್ನು ಪರಿಚಯಿಸಲು ರಾಜ್ಯದ ಹಲವು ಭಾಗಗಳ ರೈತರು ವಿವಿಧ ತಳಿಗಳ ಹಲಸುಗಳನ್ನು ಪ್ರದರ್ಶನ ಮತ್ತು ಮಾರಾಟಕ್ಕೆ ತರಲಿದ್ದಾರೆ. ಕೆಂಪು ಹಲಸಿನ ವಿಶಿಷ್ಟ ತಳಿಯಾದ ಚಂದ್ರ ಹಲಸು ಮಾರಾಟಕ್ಕೆ ಸಿಗಲಿದೆ. ಮುಂಗಾರಿಗೆ ಬಿತ್ತಲು ತರಕಾರಿ ದೇಸಿ ಬೀಜ, ದೇಸಿ ಭತ್ತ ಮತ್ತು ಸಿರಿಧಾನ್ಯಗಳು ಮೇಳದಲ್ಲಿ ಲಭ್ಯವಿವೆ.

0: ನಾಳೆ ಸಂಜೆ ಹಲಸು ಎತ್ತುವ ಮತ್ತು ಹಲಸಿನ ತೂಕ ಊಹಿಸುವ ಸ್ಪರ್ಧೆ, ಭಾನುವಾರದಂದು ಬೆಳಗ್ಗೆ 10:30ಕ್ಕೆ 5-12 ವರ್ಷದ ಮಕ್ಕಳಿಗಾಗಿ ಹಲಸಿನ ಚಿತ್ರ ಬರೆಯುವ ಸ್ಪರ್ಧೆ, ಮಧ್ಯಾಹ್ನ 12:30ಕ್ಕೆ ಹಲಸು ಮತ್ತು ಮಾವಿನ ಅಡುಗೆಗಳ ಸ್ಪರ್ಧೆ ಆಯೋಜಿಸಲಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಮೈಸೂರಿನ ಸಹಜ ಸಮೃದ್ಧದ ವಿಶ್ವಸ್ಥ ಮಲ್ಲಿಕಾರ್ಜುನ್ ಹೊಸಪಾಳ್ಯ.
1: ಹಲಸು ಹೆಸರು ಕೇಳಿದ್ರೇನೆ ಬಾಯಲ್ಲಿ ನೀರೂರುತ್ತೆ. ಯಾಕೆಂದ್ರೆ ಹಲಸಿನ ಪರಿಮಳ, ಅದರ ಮಾಧುರ್ಯ, ರುಚಿ ನಮ್ಮನ್ನ ಸೆಳೆಯುವಂತದ್ದು. ನಮ್ಮ ರಾಜ್ಯದಲ್ಲಿ 16 ಹಲಸಿನ ತಳಿಗಳಿದಾವೆ. ವಿಶೇಷವಾದ, ವಿಶಿಷ್ಟವಾದ, ವಿಭಿನ್ನ ರುಚಿಯ ತಳಿಗಳಿದಾವೆ. ಈ ಹಲಸಿನ ಬಗ್ಗೆ ಸಾರ್ವಜನಿಕರಿಗೆ ಒಂದು ರುಚಿ ತೋರಿಸಬೇಕು, ಅರಿವು ಮೂಡಿಸಬೇಕು. ಹಲಸು ಬೆಳೆ, ಹಲಸಿನ ಮೌಲ್ಯವರ್ಧಿತ ಪದಾರ್ಥಗಳನ್ನ ಹೆಚ್ಚಿಸಬೇಕು, ರೈತರಿಗೆ ಆ ಮೂಲಕ ಅನುಕೂಲ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸಹಜ ಸಮೃದ್ಧ ಸಂಸ್ಥೆ ಇದೇ ತಿಂಗಳ 19, 20 ಮತ್ತು 21 June 2026 ಹುಬ್ಬಳ್ಳಿಯ ಅರ್ಬನ್ ಒಎಸ್ಎಸ್ ಮಾಲ್ನಲ್ಲಿ 3 ದಿವಸಗಳ ಹಲಸು ಮೇಳವನ್ನು ಆಯೋಜನೆ ಮಾಡ್ತಾ ಇದೆ. ಇದಕ್ಕೆ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿ ಹಾಗೆ ಅರ್ಬನ್ ಒಎಸ್ಎಸ್ ಮಾಲ್ ಸಹಯೋಗ ಕೊಟ್ಟಿರುವಂತದ್ದು. ಈ 3 ದಿವಸ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ವಿಭಿನ್ನ ತಳಿಯ ಹಲಸು, ಹಲಸಿನ ಉತ್ಪನ್ನಗಳು ಹಾಗೆ ಬೇರೆ ಬೇರೆ ಸಾವಯವ ಉತ್ಪನ್ನಗಳನ್ನ ರೈತರು, ರೈತ ಉತ್ಪಾದಕ ಕಂಪನಿಗಳು, ಹೆಣ್ಮಕ್ಕಳು ತರ್ತಾ ಇದ್ದಾರೆ. ನಾಗರಿಕರು ಹಾಗೆ ಸುತ್ತಮುತ್ತ ಜಿಲ್ಲೆಗಳ ಹಲಸು ಪ್ರಿಯರು ಆಗಮಿಸಿ ಇದರ ರುಚಿಯನ್ನ ಸವಿಬೇಕು, ಹಲಸು ಬೆಳೆಗಾರರ ಕೈ ಹಿಡಿಬೇಕು ಅಂತೇಳಿ ಒಂದು ಮನವಿ.
0: ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10ಕ್ಕೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ವನಿತಾ ವಿಹಾರ.

0: ಆಕಾಶವಾಣಿ ವನಿತಾ ವಿಹಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸಾಹಿತಿ ಕವಯಿತ್ರಿ ಸಂಧ್ಯಾ ಹೊನಗುಂಟಿಕರ್ ಅವರಿಂದ ಕೇಳಿ ಕಥೆ ದೇವರು ಬೆಳೆಸಿದ ಬೋನ್ಸಾಯ್. ನಂತರ ಸ್ವರಚಿತ ಕವನ ವಾಚನ.
1: ಇತ್ತೀಚೆಗೆ ಬೀದಿ ನಾಯಿಗಳ ಕಾಟ ಜಾಸ್ತಿ ಆಗ್ಬಿಟ್ಟದ. ರಾತ್ರಿಯೆಲ್ಲ ಬೀದಿಯೊಳಗೆ ಒದರಿ ಒದರಿ ನಿದ್ದೆಗೆಡಿಸ್ತಾವ. ಅಲ್ಲದೆ ಮನೆ ಹೊಕ್ಕು ವರಂಡದಾಗಿನ ಚಪ್ಪಲಿನೂ ಎಳ್ಕೊಂಡು ಹೋಗ್ಬಿಡ್ತಾವ. ಮೊನ್ನೆಂತೂ ಹಾಲಿನ ಪ್ಯಾಕೆಟ್ ಎಲ್ಲ ಹರಿದು ವರಂಡ ಎಲ್ಲ ಗಲೀಜು ಮಾಡಿದ್ವು. ಹಾಗಾಗಿ ನಾಗರಾಜನಿಗೆ ಹಾಲಿಟ್ಟ ಮೇಲೆ ಬೆಲ್ ಮಾಡಲಿಕ್ಕೆ ಹೇಳಿದ್ಲು ವಿದ್ಯಾ. ಈ ದಿನ ಜಲ್ದಿನೇ ಎದ್ದಿದ್ರೂ ಎದ್ದರ ಮಾಡೋದೇನದ ಅಂತ ಸುಮ್ಮನೆ ಸಕ್ರಿ ನಿದ್ದಿಗೆ ಪ್ರಯತ್ನಿಸ್ತಿದ್ಲು. ಆದ್ರೆ ಗಿರೀಶ್ ಇಲ್ಲದೇ ಇದ್ದಾಗ, ಅದು ಇವತ್ತು ಮದುವೆ ದಿನ ಬೇರೆ, ಸಕ್ರಿ ಬೆಲ್ಲ ಎಲ್ಲಿದ್ದೀತು? ಬೆಲ್ಲ ಆಗೋದನ್ನೇ ಕಾಯ್ತಿದ್ದವಳು ಅದರ ಸದ್ದಿಗೆ ಬಾಗಿಲು ತೆಗೆದು ಹಾಲಿನ ಪ್ಯಾಕೆಟ್ ತೆಗೆದುಕೊಳ್ಳುತ್ತಿದ್ದಂಗೆ ಪ್ರದೀಪ ಪ್ರತ್ಯಕ್ಷನಾಗಿ ಹಲ್ಲು ಕಿರಿಯುತ್ತಾ ನಿಂತಿದ್ದ. ಇದೇನು ಮುಂಜು ಮುಂಜಾನೆ ಬಂದಿದ್ದೀ ಬಾಬಾ, ನನಗೂ ಚಹಾ ಕುಡಿಲಿಕ್ಕೆ ಕಂಪ್ನಿ ಆಯ್ತು ನೋಡು ಎಂದಾಗ, ಹ್ಯಾಪಿ ವೆಡ್ಡಿಂಗ್ ಎನಿವರ್ಸರಿಯಾದ್ಯ ಎಂದು ಅವಳ ಕೈ ಹಿಡಿದು ಶೇಕ್ ಹ್ಯಾಂಡ್ ಮಾಡಿದ. ಇವಳಿಗೆ ಅಚ್ಚರಿಯೋ ಅಚ್ಚರಿ, ಅಬ್ಬಾ ನಿನಗೇನು ಗೊತ್ತಾಯ್ತೋ, ಅಮ್ಮ ಹೇಳಿದ್ರ ಅಂದಾಗ ಆತ ಹಿಗ್ಗಿನಿಂದ ಹೌದೆಂಬಂತೆ ಮೇಲೆ ಕೆಳಗೆ ಗೋಣು ಅಳ್ಳಾಡಿಸಿದ. ಓ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರದೀಪ್ ಎಂದು ಅವನ ತಲೆ ಮೇಲೆ ಕೈಯಾಡಿಸಿ, ಕೊಡು ಚಹಾ ಮಾಡ್ತೀನಿ ಎಂದು ಒಳನಡೆದ್ಲು. ಈ ಬಾರಿ ಗಿರೀಶ್ ಊರಲ್ಲಿರದಕ್ಕೆ ಮನಸ್ಸಿಗೆ ಬಣಬಣ, ಯಾವುದಕ್ಕೂ ಉತ್ಸಾಹವಿಲ್ಲ. 15 ವರ್ಷದಿಂದಲೂ ಇವರು ಸಂಭ್ರಮದಿಂದ ಆಚರಿಸ್ತಿದ್ವು. ಆದರೆ ಈ ಬಾರಿ ಅಚಾನಕ್ ಅಷ್ಟೇ ಅನಿವಾರ್ಯವಾಗಿ ಬಂದ ಕೆಲಸ ಇಬ್ಬರಿಗೂ ಅಷ್ಟೇ ಬೇಸರಿಕೆ ಆಯಿತು. ಹಾಸಿಗೆಯೊಳಗೆ ಬೇಜಾರಿನಿಂದ ಹೊರಳಾಡುತ್ತಿದ್ದ ಅವಳ ಮನಸ್ಸು ಮುಂಜಾನೆಯೇ ಪ್ರದೀಪ ಬಂದು ಶುಭ ಕೋರಿದ್ದಕ್ಕೆ ಮನಸ್ಸು ನಿಚ್ಚಳಾಯಿತು. ಪಾಪ ಗಾಯತ್ರಿ ಆಂಟಿ ಮಗನಿಂದ ಶುಭಾಶಯ ಕಳಿಸ್ಯಾರ, ಹಂಗಾರ ಬಹುಶಃ ಪ್ರದೀಪಗ ಇಷ್ಟು

ಹೇಳಲಿಕ್ಕೆ ನಿನ್ನೆಯಿಂದ ಪ್ರಾಕ್ಟೀಸ್ ಮಾಡಿಸಿರ್ಬೇಕು ಅಂದುಕೊಂಡು ಚಹಾವನ್ನ ಒಂದು ಕಪ್ಗೆ ಸೋಸಿ ಇನ್ನೊಂದನ್ನ ಲೋಟಕ್ಕೆ ಸೋಸಿ ಅವನಿಗೆ ಕೊಟ್ಲು. ಕಪ್ಪಿನಲ್ಲಿ ಚಹಾ ಕುಡಿಯಲು ಅವನಿಗೆ ಬಹಳ ಇಷ್ಟ. ಆದರೆ ಆತನ ದಪ್ಪ ತುಟಿಗಳಿಂದ ಚಹಾ ಸೋರಿ ಹೋಗ್ತದ. ಹಂಗಾಗಿ ಅಂಚುಗಳಿರುವ ಲೋಟದಲ್ಲೇ ಆತ ಕುಡಿಬೇಕು. ಒಂದು ಕೈಯಲ್ಲಿ ಲೋಟ ಹಿಡಿದು ಇನ್ನೊಂದು ಕೈ ಮುಂದೆ ಚಾಚಿ ಹ್ಯಾಪಿ ವೆಡ್ಡಿಂಗ್ ಎಂದು ಮುಂದಿನ ಪದಕ್ಕೆ ತಡವರಿಸಿದ. ವಿದ್ಯಾ ಅದನ್ನು ಪೂರ್ಣಗೊಳಿಸಿ ನಕ್ಕಳು. ಅವನಿಗೋ ಖುಷಿಯೋ ಖುಷಿ, ಮತ್ತೆ ಮತ್ತೆ ಹೇಳ್ತಿದ್ದ, ಅಯ್ಯೋ ಸಾಕೋ, ಬೇಕಾದಷ್ಟು ಹ್ಯಾಪಿ ಆಯಿತು ಇವತ್ತು ಎಂದು ಗಾಯತ್ರಿ ಆಂಟಿಗೆ ಫೋನ್ ಮಾಡಿ, ಥ್ಯಾಂಕ್ ಯು ಆಂಟಿ, ಇವತ್ತು ಪ್ರದೀಪ ನನ್ನ ದಿನಾನೇ ಬದಲಾಯಿಸ್ಬಿಟ್ಟ, ಗಿರೀಶ ಊರಾಗಿಲ್ಲಂತ ಬಹಳ ಬೇಸರಿಕೆಯಾಗಿತ್ತು. ಆದ್ರೆ ಮುಂಜಾನೆ ಪ್ರದೀಪ್ ಸರ್ಪ್ರೈಸ್ ಕೊಟ್ಟ ನೋಡ್ರಿ, ಎಲ್ಲ ಬೇಸರಿಕೆ ಒಂದೇ ಸಲಕ್ಕ ಉಫ್ ಅಂತ ಗಾಳಿಗೆ ಹಾರ ಹೋಯ್ತು. ನಂಗೆ ಗೊತ್ತು ಅವನಿಗೆ ಇಷ್ಟು ಹೇಳಲಿಕ್ಕೆ ನೀವು ಎಷ್ಟು ಶ್ರಮ ತಗೊಂಡಿರ್ತೀರಿ ಅಂತ. ಥ್ಯಾಂಕ್ಸ್ ಆಂಟಿ ಎಂದಳು. ಅಷ್ಟರಲ್ಲಿ ಪ್ರದೀಪ್ ಕೇರಂ ಬೋರ್ಡ್ ತಂದು ತಾನೂ ಕೂತು ವಿದ್ಯಾಗೂ ಆಡಲು ಕರೆದ. ಈಗ ಬ್ಯಾಡೋ, ನಾನು ಸ್ನಾನ ಮಾಡಬೇಕು, ದೇವ್ರಿಗೆ ಪೂಜೆ ಮಾಡಬೇಕು, ಗಿಡಕ್ಕೆ ನೀರು ಹಾಕಬೇಕು, ಸಂಜೆಗೆ ಆಡೋಣ ಅಂತ ಹೇಳಿದ್ರು. ಅವನು ಆಡಲೇಬೇಕು ಅಂತ ಹಠ ಹಿಡಿದಾಗ ವಿಧಿ ಇಲ್ಲದೆ ಒಂದೇ ಆಟ ಆಡಬೇಕು ನೋಡು ಎಂದು ಕಂಡೀಷನ್ ಹಾಕಿ ಆಡಲು ಕುಳಿತಳು. ಬೇಕು ಅಂತಲೇ ತಾನು ಸೋತು ಅವನನ್ನು ಖುಷಿಯಿಂದ ಮನೆಗೆ ಕಳಿಸಿದ್ಲು. ಸಂಜೆ ಬರ್ತೀನಿ ಆಗ ಆಡೋಣ ಅಂತ ತೊದಲು ತೊದಲಾಗಿ ಜೊಲ್ಲಿನ ಹನಿ ಸಿಡಿಸುತ್ತಾ ಹೇಳಿದ. 15 ವರ್ಷ ಆಯಿತು ಮದುವೆಯಾಗಿ, ಮಕ್ಕಳಾಗುವ ಹಂಬಲ ಬಿಟ್ಟಾಯಿತು. ನೋವು ಮರೆಯಲು ಏನೇನೋ ಹವ್ಯಾಸಗಳನ್ನು ಅಂಟಿಸ್ಕೊಂಡಿದ್ಲು ವಿದ್ಯಾ. ಸಣ್ಣಕ್ಕಿದ್ದಾಗ ಕಲಿತ ಒಂದಷ್ಟು ಸಂಗೀತ ಈಗ ಜೀವನದ ಪಲುಕಾಕಿತ್ತು. ಬಟ್ಟಿ ಮೇಲೆ ಪೇಂಟಿಂಗ್ ಮಾಡಿ ಮನೆಯ ಕಿಟಕಿ, ಬಾಗಿಲು, ಟೇಬಲ್ ಕ್ಲಾತ್, ಸೋಫಾ ಕವರ್, ತಲೆದಿಂಬು ಎಲ್ಲವೂ ಬಣ್ಣ ಬಣ್ಣದ ಹೂ ಬಳ್ಳಿ ಹಣ್ಣು ಗೊಂಚಲಗಳಿಂದ ತುಂಬಿಕೊಂಡಿತು. ಇನ್ನೊಂದು ವಿಪರೀತ ಹುಚ್ಚು ಹಿಡಿಸಿಕೊಂಡದ್ದು ಅಂದರೆ ಕೈತೋಟ. ಮನೆಯ ಸ್ವಲ್ಪ ದೊಡ್ಡದೇ ಅನ್ನಬಹುದಾದ ಅಂಗಳ, ಹಾಲ್, ಕಂಪೌಂಡ್, ಟೆರೇಸ್ ಎಲ್ಲವೂ ಹಸಿರುಟ್ಟು ಮೆರೆಯುತ್ತಿದ್ವು. ಮನೆಯೊಳಗ ತೆಂಗಿನಕಾಯಿ ಪರಟಿ ಇಕ್ಕಿ ಕೈಯಾಗ ಹೂದಾನಿ ಆಗ್ತಿತ್ತು. ಕೊಬ್ಬರಿ ಎಣ್ಣೆ ಬಾಟಲ್ಲು ಗಿಡ ಹೊತ್ತು ಗರತಿ ಆಗ್ತಿದ್ಲು. ಪೌಡರ್ ಡಬ್ಬಿ ಫ್ಯಾಷನ್ ಲೇಡಿ ಆಗ್ತಿದ್ಲು. ಹಿಂಗೆ ನನಗೆ ಮಕ್ಕಳು ಇಲ್ಲ ಅನ್ನುವ ಸಂಕಟದಿಂದ ಮುಕ್ತಾಗಿದ್ಲು. ಇವುಗಳೊಳಗೆ ತಾನು ತೊಡಗಿಸಿಕೊಂಡ ಹೆಂಡತಿಯನ್ನು ಕಂಡ ಗಿರೀಶಗೂ ಒಂಥರ ನೆಮ್ಮದಿ. ಹಾಗಾಗಿ ಅವಳ ಹವ್ಯಾಸಕ್ಕೆ ಇಂಬು ಕೊಡಲಿಕ್ಕೆ ಇನ್ನಷ್ಟು ಥರಥರದ ಗಿಡದ ಸಸಿ, ಬೀಜ, ಪೇಂಟಿಂಗ್ ಸಾಮಗ್ರಿಗಳನ್ನು ತಂದುಕೊಡ್ತಿದ್ದ. ಅಂಗಳದ ಯಾವುದೋ ಗಿಡದಾಗ ಹೂ ಬಿಟ್ರೆ ಎಂಥ ಖುಷಿ ಇಬ್ಬರಿಗೂ. ವಿದ್ಯಾಗ ಬೋನ್ಸಾಯಿ ಗಿಡಗಳು ಅಂದ್ರೆ ಅದೇನೋ ಪ್ರೀತಿ. ಅಂಗಳದ ಒಂದಷ್ಟು ಹೆಚ್ಚಿನ ಜಾಗವನ್ನು ಬೋನ್ಸಾಯಿ ಗಿಡದ ಪಾಟ್ಗಳಿಗೆ ಮೀಸಲಾಗಿಟ್ಟಿದ್ಲು. ಅವಳ ಈ ರೀತಿಯ ಪ್ರೀತಿ ಕಾಳಜಿಯಿಂದ ಅನೇಕ ಸಲ ಸ್ಪರ್ಧೆಯೊಳಗೆ ಬಹುಮಾನ ಸಹ ತಗೊಂಡಿದ್ಲು. ಈ ಎಲ್ಲ ಹವ್ಯಾಸಗಳು ಅವಳ ದಿನದ ಹೆಚ್ಚು ಸಮಯ ಬೀಳ್ತಾವ. ಹಂಗಾಗಿ ಅಕ್ಕಿಗೂ ದಿನಗಳು ಭಾರ ಆಗಂಗಿಲ್ಲ. ಎಷ್ಟೋ ಸಲ ಒಂದು ಗಿಡದ ಎದುರು ಕುಳಿತಳು ಅಂದ್ರೆ ನೋಡುತ್ತಾ ಮೈ ಮರಿತಾಳ, ಹಾಡ್ತಾಳ. ಅದರ ಎಲಿ, ಕಾಂಡ, ಹೂ, ಮೊಗ್ಗು, ಕಾಯಿ ಎಲ್ಲವನ್ನ ಸೂಕ್ಷ್ಮತೆಯಿಂದ ಗಮನಿಸ್ತಾಳ. ತಾಯಿ ತನ್ನ ಮಗುವಿನ ಅಂಗಾಂಗವನ್ನು ದಿಟ್ಟಿಸಿ ಕಾಳಜಿ ಮಾಡುವಂಗ. ಈ ತೋಟದ ಕಾರಣಕ್ಕೆ ಊರು ಕೇರಿಗೂ ಭಾಳ ಹೋಗಂಗಿಲ್ಲ. ಕೆಲಸದವ್ರ ಮ್ಯಾಲ ಭರವಸೆ ಸಾಲಂಗಿಲ್ಲ. ಮಕ್ಕಳನ್ನ ಆಯಾಗಳ ಕೈಯಾಗ ಅದೆಂಗೆ ಕೊಟ್ಟು ಹೋಗ್ತಾರೋ ತಾಯಂದ್ರು. ಆದ್ರೆ ವಿದ್ಯಾಗಂತೂ ಅದು ಅಸಾಧ್ಯದ ಮಾತು. ಈ ಎಲ್ಲವುಗಳೊಂದಿಗೆ ವಿದ್ಯಾಗ ಪ್ರದೀಪನ ಗೆಳೆತನವೂ ಸೇರ್ಕೊಳ್ತು. ಬಾಜು ಮನೆಯಲ್ಲಿದ್ದ ಒಂದು ಕುಟುಂಬದ ಪುಟ್ಟ ಸದಸ್ಯ ಈತ. 20 ವಯಸ್ಸು ಆದರೂ 10 ಮನಸ್ಸು. ಮನಸ್ಸು ಮತ್ತು ದೇಹದ ಬೆಳವಣಿಗೆಯ ಸಮತೋಲನ ತಪ್ಪಿ ಹೋಗ್ಯದ. ಅದ್ಯಾಕೋ ಮಗು ಮನಸ್ಸಿನ ಪ್ರದೀಪ ವಿದ್ಯಾಳ ಮನಸ್ಸೆಳೆದ. ಆಕೆ ತೋರಿಸೋ ಪ್ರೀತಿ ಅವನಿಗೂ ಅಪರೂಪದ್ದು. ಬೇರೆಯವರ ವಿಚಿತ್ರ ನೋಟದಂಗ ವಿದ್ಯಾಳದಲ್ಲ ಅಂತ ಅವನ ಸುಪ್ತ ಮನಸ್ಸಿಗೆ ಅನಿಸಿರ್ಬೇಕು. ಹಂಗಾಗಿ ಆತನು ವಿದ್ಯಾಳೊಂದಿಗೆ ಇದ್ದಾಗ ಸಂತಸದಿಂದ ಇರ್ತಿದ್ದ.

ಗಾಯತ್ರಿಗೆ ಮುಕ್ತ ಮನಸ್ಸಿಂದ ತನ್ನ ಮಗನ ಜೊತೆ ಇರುವ ವಿದ್ಯಾಳ ಬಗ್ಗೆ ಅಭಿಮಾನ. ಹಿಂಗ ಇವರ ಋಣ್ಮನಗಳು ಒಂದಾಗಿ ಹಲವು ವರ್ಷಗಳಿಂದ ಪ್ರದೀಪನ ಕಾರಣಕ್ಕೆ ಇವರ ಪ್ರೀತಿ ಸ್ನೇಹ ಹರಳುಗಟ್ಟಿತ್ತು. ಅಸ್ಪಷ್ಟ ಮಾತು, ಊದಿಕೊಂಡಂಥ ಕಣ್ಣುಗಳು, ದಪ್ಪ ತುಟಿ, ಇಡೀ ದೇಹದಲ್ಲಿ ಅಸಮವಾದ ಮಾಂಸಖಂಡಗಳ ಬೆಳವಣಿಗೆ, ಇವೆಲ್ಲ ಅವನ ವೈಕಲ್ಯವಾಗದೆ ಚೇತನವಾಗಿತ್ತು. ಅವನ ಮುಗ್ಧತೆಯನ್ನು ಪೆದ್ದುತನವಾಗಿ ಜನರು ಗ್ರಹಿಸ್ತಿದ್ರು. ಅವನಿಗೆ ಬೇಕಾಗುವ ಸ್ನೇಹ ಪ್ರೀತಿ ನೀಡದೆ ಕರುಣೆ, ಹಳಹಳಿ, ಕಾಳಜಿ ಮಾತ್ರ ಸಿಗ್ತಿತ್ತು. ಇಂತಹ ಮಗನ ಪೋಷಣೆಯನ್ನ ಗಾಯತ್ರಿ ದಂಪತಿಗಳು ದುಃಖದಿಂದ ನವೆಯದೆ ಅವನನ್ನೇ ಬದುಕಿನ ಗುರಿಯಾಗಿಸಿಕೊಂಡ್ರು. ನನ್ನ ಮಗ ಉಳಿದವರಿಗಿಂತ ಭಿನ್ನ ಎಂದು ಭಾವಿಸುತ್ತಿದ್ದರೆ ಹೊರತು ಅಶಕ್ತ ಎಂದು ತಿಳಿಯುತ್ತಿರಲಿಲ್ಲ. ಅದಕ್ಕೆ ಆತ ಅವರಿಗೆ ಭಾರವಾಗದೆ ಬದುಕಾಗಿದ್ದ. ಇವರ ಸ್ಥೈರ್ಯ ನೋಡಿದ ವಿದ್ಯಾಗ, ಅಬ್ಬಾ ದೇವ್ರೆ, ಇಂಥ ಮಗನನ್ನ ಕೊಟ್ಟದ್ದು ನಿನ್ನ ತಪ್ಪಿರ್ಬೋದು, ಆದ್ರೆ ಇಂಥ ತಂದೆ ತಾಯಿನ ಹುಟ್ಟಿಸಿದಲ್ಲ, ಅದು ನಿನ್ನ ದೊಡ್ಡತನ ಅಂತ ಅನ್ನಿಸ್ತು. ಅವನ ಪೆದ್ದು ಮಾತಿಗೂ, ತೊದಲು ಪದಕ್ಕೂ, ಉರುಳು ನಡಿಗೆಗೂ ಸಂಭ್ರಮಿಸುವ ಆ ನಿಷ್ಕಲ್ಮಶ ತಾಯ್ತನದ ಭಾವಕ್ಕೆ ಎಂಥ ಶಕ್ತಿ ಅದ. ಮಾಡಿದ್ದನ್ನೇ ಮಾಡುವ, ಹೇಳಿದ್ದನ್ನೇ ಹೇಳುವ ಅವನ ನಡವಳಿಕೆಗೆ ಸ್ವಲ್ಪವೂ ಬೇಸರದೆ ನಕ್ಕು ಹಗುರಾಗುವುದು ದಿವ್ಯ ಸ್ಥಿತಿ. 20 ಮಗನನ್ನ 8-10 ವರ್ಷದವನಂತೆ ತಿಳಿಯುವ ಆ ತಿಳಿವು, ತಿಳಿಯಾದ ಮನಸ್ಸು ಬಹುಶಃ ಎಷ್ಟೋ ವರ್ಷದ ತಪಸ್ಸಿನ ಫಲದಿಂದ ಈ ಮನಸ್ಸು ಹೃದಯ ಪಡಿಲಿಕ್ಕೆ ಸಾಧ್ಯ. ಅದು ಇಂತಹ ಮಗನನ್ನು ಹೊತ್ತು ಪೋಷಿಸುವ ಕಾರಣಕ್ಕೆ ಆ ಕರ್ಮದ ಫಲದ ವಿನಿಯೋಗ. ಈ ಎಲ್ಲವನ್ನು ಯೋಚಿಸುವ ವಿದ್ಯಾಗ, ಇಂಥ ಮಗ ನಂಗೂ ಹುಟ್ಟಿದ್ರ ನಾನು ಆ ಭಾಗ್ಯ ದಕ್ಕಿಸಿಕೊಳ್ಳುತ್ತಿದ್ದೇನಲ್ಲ ಅಂತ ಅನ್ನಿಸಿ ತಕ್ಷಣ ತಾನು ಬೆಳೆಸಿದ ಬೋನ್ಸಾಯಿಗಳನ್ನು ನೋಡುತ್ತಾ ಮಂದಹಾಸ ಸೂಸಿದಳು. ನೀ ಕೊಡ್ಲಿಕ್ಕೆ ಏನಾಯ್ತು, ನಾನು ಪಡ್ಕೊಂಡೀನಿ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ಲು. ಇಂಥ ಮಗನನ್ನು ಪಡೆಯುವ ಇವಳ ಹಂಬಲ ಸ್ವಲ್ಪ ವಿಚಿತ್ರವಾದರೂ ನಿಜವೇ. ಪ್ರದೀಪ ಶಾಲೆಯಲ್ಲಿಯ ಸಂಗತಿಯನ್ನ ಗಾಯತ್ರಿಗೆ ಮಾತ್ರವಲ್ಲ, ವಿದ್ಯಾಗೂ ಹೇಳಲಿಕ್ಕೆ ಬೇಕು. ಅಂದು ಶಾಲೆಯಿಂದ ಬಂದವನೇ ಅಮ್ಮನಿಗೂ ಹೇಳದೆ ಇವಳ ಮನೆಗೆ ಬಂದ. ಅದ್ಯ ನಾನು ಕುಕ್ಕ, ಅಲ್ಲಿ ನಾನು ಅನ್ನ ಕುಕ್ಕ ಎಂದು ಕಣ್ಣು ನಿಚ್ಚಳಗೊಳಿಸಿ ಏದುಸಿರ ಭಾವದಲ್ಲಿ ಆವೇಶದಿಂದ ಬಡಬಡಿಸತೊಡಗಿದ್ದ. ವಿದ್ಯಾಳನ್ನು ಆದ್ಯಾಳೆಂದೇ ಕರೆಯುತ್ತಿದ್ದ. ಆಕೆ ಆತ ಹೇಳಿತು ತಿಳಿಯದೆ ಗಾಯತ್ರಿ ಅಂಟಿಗೆ ಫೋನ್ ಮಾಡಿ, ಪ್ರದೀಪ ಏನು ಹೇಳುತ್ತಿದ್ದಾನೆ, ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ, ಇವತ್ತು ಶಾಲೆಯೊಳಗೆ ಕುಕ್ಕರ್ ಹಚ್ಚಲಿಕ್ಕೆ ಕಳಿಸಿದ್ರಂತ, ಡೈರಿಯೊಳಗೆ ಬರೆದು ಕಳಿಸಾರ, ಅದನ್ನ ಹೇಳ್ತಿರ್ಬೇಕು ಎಂದ್ರು. ಓ ಹಂಗ ಸುದ್ದಿ ಎಂದು, ನಾಳೆ ನಮ್ಮ ಮನೆಯಾಗ ನೀನೇ ಕುಕ್ಕರ್ ಹಚ್ಚಬೇಕು, ನೀನೇ ಅನ್ನ ಮಾಡಬೇಕು, ತಿಳೀತಾ ಅಂದಾಗ, ಈಗ ಕುಕ್ಕ ನಾನು ಅನ್ನ ಈಗ ಎಂದು ಅಡಿಗೆ ಮನೆಗೆ ಹೊರಟ. ಅವನನ್ನು ತಡೆದು, ಮಾರಾಯ ಇವತ್ತು ಊಟ ಆಗಿ ಜೀರ್ಣ ಆಗ್ಯದ, ನಾಳೆ ಮಾಡುವಂತಿ, ಈಗ ಕ್ರಿಕೆಟ್ ಆಡು ಎಂದು ಮಾತು ಮರೆಸಿದಳು. ಹ್ಞೂ ಎಂದವನೇ ಬ್ಯಾಟು ಹಿಡಿದು ಬಂದ. ಆಟದ ನಡುವೆ, ಅದ್ಯ ನಾನು ಕುಕ್ಕ ಅನ್ನ, ನಾನು ಕುಕ್ಕ ಕುಕ್ಕ ಎಂದು ಹುಬ್ಬು ಏರಿಸಿ ಬಡಬಡಿಸಿದ. ಆಯ್ತಪ್ಪ ನಾಳೆ ನಿಂದೆ ನಳಪಾಕ, ಈಗ ಮೊದಲು ಬಾಲ್ ಹಾಕು ಎಂದು ಆಟ ಕೇಳಿದಳು. ಪ್ರದೀಪ ಮನೆಗೆ ಹೋಗುತ್ತಲೇ ಅವನ ಗುಂಗಿನಿಂದ ಆಚೆ ಬಂದ್ಲು. ಗಿರೀಶನತ್ತ ಮನಸ್ಸು ಹಾಯಿತು. ಅದೆಷ್ಟು ಬೇಸರದಿಂದ ಹೊರಟು ನಿಂತಿದ್ದ. ನಿನ್ನೆ ರಾತ್ರಿ 12 ಗಂಟೆ ಆಗೋದನ್ನೇ ಕಾಯುತ್ತಿದ್ದನಂತೆ. ಯಾವತ್ತೂ 10 ಗಂಟೆಯ ನಂತರ ಆತ ಎಚ್ಚರವಾಗಿರೋದಿಲ್ಲ. ಹಾಗಾಗಿ ಬೆಳಗ್ಗೆ ಮಾತಾಡಿದ್ರಾಯ್ತು ಎಂದು ವಿದ್ಯಾ ಮಲಗಿಬಿಟ್ಟಿದ್ಲು. ಗಾಢ ನಿದ್ದೆಯಲ್ಲಿದ್ದವಳಿಗೆ 2-3 ಬಾರಿ ಕರೆ ಬಂದರೂ ಕೇಳಿಸಿರಲಿಲ್ಲ. ಒಂದೊಮ್ಮೆ ಆ ಕರೆಗೆ ಹೋಗೊಟ್ಟಾಗ ಸಮಯ ನೋಡಿ, ಮಧ್ಯರಾತ್ರಿ ಯಾಕೆ ಫೋನ್ ಮಾಡ್ದಾಯ್ತಾ?

ಅಂತ ದಡಬಡಾಯಿಸಿ, ಗಿರಿ ಯಾಕೆ ಇಷ್ಟೊತ್ತಿನೊಳಗೆ ಫೋನ್ ಮಾಡಿದಿ, ಏನಾಯ್ತು, ಆರಾಮಿದ್ದೀಯಲ್ಲ ಎಂದು ಒಂದೇ ಸಮ ಗಾಬರಿಯಿಂದ ಕೇಳಿದ್ವಿ. ಏ ವಿದ್ದು, ಏನಾಗಿಲ್ಲ, ನಿದ್ದೆಯೊಳಗಿದ್ಯಾ, ಆರಾಮಾಗಿದ್ದೀನಿ, ಸುಮ್ಮನೆ ಫೋನ್ ಮಾಡಿದೆ ಎಂದ. ಈಗ ಸ್ವಲ್ಪ ತಿಳಿಯಾಗಿದ್ದವಳು, ನೀ ಹಿಂಗೆಲ್ಲ ತಡ ರಾತ್ರಿ ಮಾತಾಡೋದೇ ಇಲ್ಲ, ಏನಾಗ್ಯದ ಖರೆ ಹೇಳು ಅಂತ ಅಳುವುದನಿಯಲ್ಲಿ ಕೇಳಿದ್ಲು. ಅಯ್ಯೋ ಮಾರಾಯ್ತಿ, ಏನೂ ಆಗಿಲ್ಲ, ಇವತ್ತು ಮ್ಯಾರೇಜ್ ಡೇ ಅಲ್ಲಿನೋ, ಅದಕ್ಕೆ ವಿಶ್ ಮಾಡೋಣ ಅಂದ್ಕೊಂಡೆ ಎಂದು ದೀರ್ಘ ಚುಂಬನ ನೀಡಿದ. ವಿದ್ಯಾ ಪೆಚ್ಚುತನದಿಂದ, ನಾನೊಂದು ಏನೋ ತಿಳ್ಕೊಂಡೆ, ಸಾರಿ, ಐ ಲವ್ ಯು ಎಂದು ಮರಳಿ ಮುತ್ತು ನೀಡಿದಳು. ಅದೆಷ್ಟು ಹೊತ್ತು ಇಬ್ಬರು ಮಾತಲ್ಲೇ ಮುದ್ದಾಡಿದರು. ಆ ಕ್ಷಣವನ್ನು ನೆನಪಿಸಿಕೊಳ್ಳುತ್ತಾ ತುಟಿಯಲ್ಲಿ ಹೂನಗೆ ಇಟ್ಟುಕೊಂಡೇ ಸ್ನಾನಕ್ಕೆ ನಡೆದಳು. ಮಧ್ಯಾಹ್ನ ತನ್ನ ಪುಟ್ಟ ಕೈತೋಟದ ಆರೈಕೆಯಲ್ಲಿದ್ದ ವಿದ್ಯಾಳ ಮನಸ್ಸು ಬೋನ್ಸೈ ಸಪೋಟದತ್ತ ಹೋಯಿತು. ಕಳೆದ ಆನಿವರ್ಸರಿಗೆ ಗಿರೀಶ್ ಕೊಟ್ಟ ಉಡುಗೊರೆ ಅದು. ಅದರತ್ತ ಸಾಗಿದವಳೇ ಅದನ್ನು ನೇವರಿಸುತ್ತಾ ಕಣ್ಣಿಂದ ಮೊದ್ದಿಸತೊಡಗಿದಳು. ಮೌನದೊಳಗೆ ಸಂಭಾಷಿಸಿದಳು. ಮನೆಗೆ ಬಂದ ಒಂದು ವರ್ಷದ ಗೆಳತಿಯವಳು ಎಂದುಕೊಳ್ಳುತ್ತಾ ಆ ಕುಂಡದ ಕೆಳಗೆ ಹರಡಿದ್ದ ಮಣ್ಣನ್ನು ತೆಗೆದು ಸ್ವಚ್ಛಗೊಳಿಸಿದ್ಲು. ಒಂದೆರಡು ಒಣಗಿದ ಎಲೆ ತೆಗೆದು ಜೊತೆಗಿದ್ದ ಕಳೆಗಸ ಕಿತ್ತಿ ಮಣ್ಣಿಗೆ ಎರೆಹುಳುವಿನ ಗೊಬ್ಬರ ಕಲಿಸಿ ನೀರು ಚಿಮುಕಿಸಿದಾಗ ಎಳೆಯ ಕರುವಿನಂತೆ ಕಳಕಳೆಯಾಗಿ ಬೋನ್ಸಾಯಿ ನಳನಳಿಸತೊಡಗಿತ್ತು. ಪ್ರದೀಪನು ಬೋನ್ಸಾಯಿನಂತೆ, ಎಲ್ಲೆಲ್ಲೋ ಬೆಳೆಯುವ ಬೊಡ್ಡೆಯಂತೆ, ಎಷ್ಟು ವರ್ಷವಾದರೂ ಪುಟ್ಟ ಮಗುವಿನಂತೆ. ನಾವು ಭೂಮಿಯಲ್ಲಿ ಸೊಂಪಾಗಿ ಬೆಳೆಯುವ ಗಿಡಗಳನ್ನು ಕುಂಡದಲ್ಲಿಟ್ಟು ರೆಂಬೆ ಕೊಂಬೆ ಕತ್ತರಿಸಿ ಬೆಳೆದರೂ ಬೆಳೆಯದಂತೆ ಮಾಡಿ ಇದೊಂದು ಕಲೆಯಾಗಿಸಿಕೊಂಡಂತೆ ದೇವರೂ ತನ್ನ ಸೃಷ್ಟಿಕ್ರಿಯೆಯಲ್ಲಿ ಪ್ರದೀಪನಂತಹ ಬೋನ್ಸಾಯನ್ನು ನಿರ್ಮಿಸುತ್ತಾನೋ ಏನೋ. ಎಷ್ಟೋ ಸಲ ಬೋನ್ಸಾಯಿ ಬೆಳೆಸೋದು ಮನುಷ್ಯನ ಮಾಡುವ ತಪ್ಪು ಎನಿಸಿದಾಗೆಲ್ಲ ವಿದ್ಯಾಗೆ ಹೀಗೆ ಅನಿಸೋದು, ದೇವರು ಸಹ ಬೋನ್ಸಾಯಿ ಮನುಷ್ಯರನ್ನು ಮಾಡ್ತಾನಲ್ಲ. ಪ್ರದೀಪನು ದೇವರು ಮಾಡಿ ಬೆಳೆಸಿದ ಬೋನ್ಸಾಯಿ ಅಲ್ಲೇನು ಎಂದುಕೊಳ್ಳೋಳು. ಗಿರೀಶ್ ಈ ವರ್ಷ ಏನು ಗಿಫ್ಟ್ ಕೊಡ್ತಾನೋ ಎಂದೆಲ್ಲ ಕುತೂಹಲದಿಂದ ಯೋಚನೆಯೊಳಗಿದ್ದಾಗಲೇ ಹಿಂದಿನಿಂದ ಬಂದು ಅವಳ ಕೊರಳು ಭುಜವನ್ನು ಆವರಿಸಿ ಒಂದು ಕೈಯಿಂದ ಅವಳ ಮುಖವನ್ನು ಒತ್ತಿ ಹಿಡಿದು ಗುಲಾಬಿ ಗಲ್ಲಪ್ಪಕ್ಕೆ ದೀರ್ಘವಾಗಿ ಚುಂಬನೆಯ ಮುದ್ರೆ ಬಿತ್ತು. ಗಾಬರಿಯಿಂದ ಕಣ್ಣು ಮುಚ್ಚಿ ಚೀರಲೂ ಆಗದೆ ಕ್ಷಣ ಹೊತ್ತು ದಿಗ್ಮೂಢಳಾದಳು. ಕ್ಷಣಾರ್ಧದಲ್ಲಿ ನಡೆದು ಹೋದ ಘಟನೆಗೆ ಕಾರಣರಾದವರಾರು ಎಂದು ಭಯ ಆತಂಕದಿಂದ ಗಮನಿಸಿ ಇನ್ನೂ ಹಾವು ಹಾರಿದಳು. ಪೆಚ್ಚು ಪೆಚ್ಚು ನಗೆಯೊಂದಿಗೆ ನಿಂತಿದ್ದ ಪ್ರದೀಪ, ಇವಳಿಗೆ ವಿಚಿತ್ರವಾದ ಆತಂಕ, ಕ್ಷಣ ಹೊತ್ತು ಉಸಿರು ನಿಂತಿತು. ಪ್ರದೀಪ, ತನಗರಿವಿಲ್ಲದೆ ಉಚ್ಚರಿಸಿದಳು. ಯಾಕೆ ಹಿಂಗ ಹುಚ್ಚುಚ್ಚ ಆಟ ನಿಂದು ಎಂದು ಗಾಬರಿಯಿಂದ ಕೇಳಿದಳು. ಆತ ಮಾತನಾಡದೆ ಅವಳತ್ತ ಮತ್ತೆ ಸರಿದ. ಹೆದರಿದ ವಿದ್ಯಾ ಹಿಂದೆ ನಿಂತು ಸರಿದು, ಪ್ರದೀಪ, ತಲೆ ಕೆಟ್ಟದೇನು ನಿನಗ ಅಂತ ಜೋರಾಗಿ ಕೂಗಿದ್ಲು. ಅವಳ ಸಿಟ್ಟನ್ನು ಎದುರಿಸಲಾಗದೆ ದುಪ್ ದುಪ್ ಹೆಜ್ಜೆ ಇಡುತ್ತಾ ಅಳುಮುಖದೊಂದಿಗೆ ಹೋದ. ವಿದ್ಯಾ ಅದೆಂತಹುದೋ ವಿಚಿತ್ರ ಅನುಭವಕ್ಕೆ ಸಿಕ್ಕು ತಲ್ಲಣಿಸಿದಳು. ಆತ ತನ್ನ ಭುಜ ಕೊರಳು ಬಳಸುವಿಕೆ, ಮುಖವನ್ನು ಅಂಗೈಯಲ್ಲಿ ಹಿಡಿದು ಜೊಲ್ಲು ಬಾಯಿಂದ ಗಲ್ಲಕ್ಕೆ ಒತ್ತಿದ ರೀತಿ, ಅದು ಅಮಾಯಕ ಪ್ರದೀಪನದಲ್ಲ, ಅವನೊಳಗಿನ ಗಂಡಸನದು. ಎಷ್ಟೋ ಸಲ ಅವನ ಅಂಗೈ ಹಿಡಿದು ಹಣ್ಣು ಸ್ವೀಟು ಕೊಟ್ಟಿದ್ದೀನಿ. ಆಗೆಲ್ಲ ಮೆತ್ತಗಿನ ಕೈಗಳು, ಮಗುವಿನಂಗ ಗಿಡ್ಡು ಗಿಡ್ಡ ಪೆಡಸಿಲ್ಲದ ಬೆರಳುಗಳು. ಆದರೆ ಇವತ್ತು ಅವನ ಕೈಗಳು ಅದೆಷ್ಟು ಗಟ್ಟಿಯಾಗಿದ್ದವು. ಯಾಕಿರಬಹುದು? ಮತ್ತೆ ಮತ್ತೆ ಆ ಘಟನೆ ಮನಪಟಲದ ಮ್ಯಾಲೆ ಚಿತ್ರಿತ ಆಗತೊಡಗಿತು. ಸಣ್ಣಗೆ ಬೆವರುತ್ತಿತ್ತು.
ಗಾಯತ್ರಿ ಆಂಟಿಗೂ ಯಾವತ್ತಾದರೂ ಹಿಂಗೆ ಮಾಡಿರ್ತಾನೇನು? ಇಲ್ಲ, ಅವನ ಎಲ್ಲ ಕ್ರಿಯೆ ಪ್ರತಿಕ್ರಿಯೆಗಳನ್ನು ನನ್ನ ಜೊತೆ ಮುಕ್ತವಾಗಿ ಚರ್ಚೆ ಮಾಡ್ತಾರೆ. ಹಂಗಿದ್ರೆ ಗಾಯತ್ರಿ ಆಂಟಿ ಹೇಳದೆ ಇರ್ತಿರಲಿಲ್ಲ, ಅಥವಾ ನನ್ನ ಜೊತೆಗೇನೆ ಅವನಿಗೆ ಈ ಭಾವ ಬಂದಿರಬೇಕಾ? ಅಕಸ್ಮಾತ್ ಆತ ಇನ್ನಷ್ಟು ಮುಂದುವರೆದಿದ್ರೆ, ಮುಂದುವರಿತಿದ್ನ? ಇದನ್ನ ಗಾಯತ್ರಿ ಆಂಟಿಗೆ ಹೇಳಿದರೆ ಅವರಿಗೆ ಬೇಜಾರಾಗ್ಬೋದು, ನನ್ನ ಬಗ್ಗೆ ಸಿಟ್ಟು ಬರ್ಬೋದು. ಯಾಕಂದ್ರೆ ಅವರು ಅವನ ಈ ಭಾವ, ಈ ಮುಖ ನೋಡಿರ್ಲಿಕ್ಕಿಲ್ಲ. ಹೇಳೋದು ಬೇಡ, ಅವ್ರು ನಂಬೋದೇ ಇಲ್ಲ. ಅದೆಂಗೆ ನಂಬುತ್ತಾರೆ? ಗೊಂದಲದ ಗೂಡಾಗಿದ್ದ ಮನಸ್ಸು ತಹಬಂದಿಗೆ ಬರದ ವಿದ್ಯಾ ಎರಡು ಮೂರು ದಿನ ಮನೆ ಹೊರಗೆ ಕಾಲ ಕಳೆದ್ಲು. ಪ್ರದೀಪನು ಮನೆಯಲ್ಲಿ ಉಳಿದ ಸಮಯಕ್ಕೆ ಬಂದಿರಲಿಲ್ಲ. ಬಂದ್ರೆ ಅವನನ್ನ ಹೆಂಗೆ ಎದುರಿಸೋದು, ಅವನ ಜೊತೆ ಹೆಂಗೆ ವ್ಯವಹರಿಸೋದು? ಮೊದಲಂಗೆ ಇದ್ಬಿಡೋದ, ಅಥವಾ ಸ್ಟ್ರಿಕ್ಟ್ ಆಗಿರ್ಬೇಕಾ? ಅವನ ಸಹವಾಸ, ಸ್ನೇಹ ಒಮ್ಮಿಂದೊಮ್ಮೆ ಬಿಟ್ರೆ ಗಂಡ ಗಾಯತ್ರಿ ಆಂಟಿ ಮತ್ತೆಲ್ರಿಗೂ ವಿಚಿತ್ರ ಅನಿಸ್ಬೋದು. ಏನು ಮಾಡಬೇಕು ಎಂಬ ತೊಳಲಾಟದಲ್ಲಿದ್ದ ವಿದ್ಯಾಗೆ ಪ್ರದೀಪನ ಆ ದಿನದ ನಡವಳಿಕೆ ನೆನಪಾಗಿ ಇರಿಸು ಮುರುಸಾಗ್ತಿತ್ತು. ಅದೊಂದು ದಿನ ತನ್ನ ಪುಟ್ಟ ತೋಟದಲ್ಲಿದ್ದಾಗ ಸಪೋಟಾ ಬೋನ್ಸಾಯಿ ಗಿಡದಲ್ಲಿ ಪುಟ್ಟ ಹಣ್ಣಿನ ಮಿಡಿ ಮೂಡಿತ್ತು. ಅದನ್ನು ಆನಂದಿಸುವ ಸೂಕ್ಷ್ಮತೆ ಮಾಯವಾಗಿ ಅದು ಭಯದ ಗುಳ್ಳೆಯಂತೆ ಅವಳಿಗೆ ಕಾಣತೊಡಗಿತು. ಗಿರೀಶ್ ಬಂದ ಕೂಡಲೇ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡ, ಮತ್ತೊಮ್ಮೆ ವಿಶ್ ಮಾಡಿದ. ವಿದ್ಯಾಗೆ ಮನದಲ್ಲಿದ್ದ ಕಸಿವಿಸಿ ಎಲ್ಲ ಕರಗಿ ನೀರಾಗಿ ಬೋರೆಂದು ಅತ್ತು ಬಿಟ್ಟಳು. ಅವಳನ್ನು ಮಗುವಿನಂತೆ ರಮಿಸುತ್ತಾ ಕಿವಿಗೆ ಕೈ ಹಿಡಿದು, ಸಾರಿ, ಇನ್ನೊಮ್ಮೆ ಬಿಟ್ಟು ಹೋಗೋದಿಲ್ಲ ಎಂದು ಆಲದ ಬೋನ್ಸಾಯಿ ಗಿಡವನ್ನು ಕೈಗಿತ್ತು, ನಿನಗೆ ಇಷ್ಟವಾದ ಗಿಫ್ಟ್ ಎಂದ. ಅವಳು ಅವಕ್ಕಾಗಿ ಅದನ್ನೇ ದಿಟ್ಟಿಸುತ್ತಿರುವಾಗ, ಇದು ನಿನ್ನ ಮಗ ಪ್ರದೀಪನಿಗೆ ಎಂದು ಬಣ್ಣ ಬಣ್ಣದ ಬಿಲ್ಡಿಂಗ್ ಸೆಟ್ ಕೊಟ್ಟ. ಮಗ ಈಗ ದೊಡ್ಡವನಾಗ್ಯಾನ, ಈ ಆಟಿಕೆ ಬೇಕಾಗಿಲ್ಲ ಅವರಿಗೆ ಅಂತ ಆಕೆ ತನ್ನೊಳಗೆ ಹೇಳಿಕೊಂಡದ್ದು ಗಿರೀಶ್ಗೆ ಹೆಂಗೆ ಕೇಳಿಸ್ಲಿಕ್ಕೆ ಸಾಧ್ಯದ? ಕವಿತೆಯ ಶೀರ್ಷಿಕೆ ವಿಚಿತ್ರ ಆದರೂ ನಿಜ. ಬದುಕಿನ ಕ್ಯಾಲೆಂಡರ್ನಲ್ಲಿ ಈ ದಿನ ಕಾಟು ಹಾಕಿದರೂ 24 ತಾಸು ಕಳೆಯಲೇಬೇಕಾದದ್ದು ವಿಚಿತ್ರ. ಕೊಲೆ ಮಾಡಿದ್ದೇನೆ ಈ ತಾರೀಕನ್ನು, ಸಾಕ್ಷಿ ಇದೆಯಾದರೂ ಅಪಶಕುನದಂತೆ ಬದುಕಿ ಬಿಟ್ಟಿದೆ ವಿಚಿತ್ರ. ಆ ಕ್ಷಣದ ನೆನಪು ರಕ್ತ ಬೀಜಾಸುರನಂತೆ ಹಳೆಯದಾದರೂ ಕೊಳೆಯದೆಯೂ ಇರುವುದು ವಿಚಿತ್ರ. ಕಂಬನಿಗೆ ಬಂದೀಖಾನೆಯಿಂದ ಬಿಡುಗಡೆ ಆದರೂ ನನಗೆ ಉಸಿರುಗಟ್ಟುತ್ತಿರುವುದು ವಿಚಿತ್ರ. ಜಗದ ನಗುವೆಲ್ಲ ನಗೆಗೀಡಾಗಿದೆ ಎಂದು ನನ್ನ ನಗುವಿಗೆ ಇಂದು ನಾನೇ ನಿಷೇಧ ಹೇರಬೇಕಾಗಿದ್ದು ವಿಚಿತ್ರ. ಯಾವಾಗಲೂ ಎಲ್ಲರದ್ದೂ ಆಗಿದ್ದ ಈ ತಾರೀಕು ಈಗ ನಿನ್ನದು ಮಾತ್ರ ಅಂತ ಅನ್ನಿಸುತ್ತಿರುವುದು ಇನ್ನೂ ವಿಚಿತ್ರ. ಕೊಲೆಗೈದ ತಾರೀಕಿನ ಗೋರಿಯೊಳಗೂ ಸೆಳೆದೊಯ್ದು ತಬ್ಬಿ ಮುದ್ದಿಸುವ ಈ ದಿನದ ಪ್ರತಿ ಕ್ಷಣವೂ ನೀನಾಗಿರುವುದು ವಿಚಿತ್ರ ಆದರೂ ನಿಜ. ಇನ್ನೊಂದು ಕವಿತೆ, ಶ್ರಾವಣದ ರಮಣ. ಬಂತಲ್ಲೋ ಭರದಿ ಶ್ರಾವಣ, ಬಹುವೇಷಧಾರಿ ಈ ರಮಣ. ಬಂತಲ್ಲೋ ಭರದಿ ಶ್ರಾವಣ, ಬಹುವೇಷಧಾರಿ ಈ ರಮಣ. ಬಯಲ ನಾಡಿಗಿ ತೊಗರಿ ಬೀಡಿಗಿ, ಬಿರು ಬಿಸಿಲು ಕಡೆದು ಕರೆ ಕೆರೆ ಕಟ್ಟಿ ಒಡೆದು. ಬಯಲ ನಾಡಿಗಿ ತೊಗರಿ ಬೀಡಿಗಿ, ಬಿರು ಬಿಸಿಲು ಕಡೆದು ಕೆರೆ ಕಟ್ಟಿ ಒಡೆದು. ಊರ ತೊಳೆ ತೊಳೆದು ಬರವೆಲ್ಲ ಕಳೆದು, ದಿಬ್ಬಗಳ ಸಿಂಗರಿಸಿ ಹಬ್ಬಗಳ ಕಳೆ ಕಟ್ಟಿ. ಬಂತಲ್ಲೋ ಬರದಿರ ಶ್ರಾವಣ,
ಬಹುವೇಷಧಾರಿ.

ರಮಣ. ಎದೆಯ ಧಗಿಯೆಲ್ಲ ಮಗಿಮಳಿ ನುಂಗಿ, ಎದೆಯ ಧಗಿಯೆಲ್ಲ ಮಗಿಮಳಿ ನುಂಗಿ, ಗಿರಿನಗರ ಪುರವೆಲ್ಲ ತಿಳಿಮಗುವಾಗಿ, ಗಿರಿನಗರ ಪುರವೆಲ್ಲ ತಿಳಿಮಗುವಾಗಿ, ನೊಗವೇರಿ ತಣ್ಣ ಕಾಯಕದ ಹೆಗಲಿಗೆ, ಉಸಿರೆಲ್ಲ ಬಸಿಬಸಿದು ಹಸಿರ ಹೆಣಿಗೆ, ಉಸಿರೆಲ್ಲ ಬಸಿಬಸಿದು ಹಸಿರ ಹೆಣಿಗೆ. ಬಸವಂಗ ಬಾಸಿಂಗ ನಾಗಪ್ಪ ಗೆಡೆ ಮಾಡಿ, ಕನಕ ಗೊಲಿದವ ನಾಡಿ ಬೆನಕಂಗ ಬಾಗಿ, ಬಂದಾನು ಜೋಕ್ಯ ತಂದಾನು ಭಾಗ್ಯ, ಸೀಗೀಗಿ ಸಿರಿಯಾಡಿ ಮೊರತುಂಬಿ ತೆನಿಯಾಡಿ, ಬಂತಲ್ಲೋ ಭರದಿ ಶ್ರಾವಣ ಬಹುವೇಷಧಾರಿ ಈ ರಮಣ. ಭೂತಾಯಿ ಮೈದೊಳೆದು ನಗಿನತ್ತು ಹೊಳೆ ಹೊಳೆದು, ಭೂತಾಯಿ ಮೈದೊಳೆದು ನಗಿನತ್ತು ಹೊಳೆ ಹೊಳೆದು, ರಸವಂತಿ ನಮ್ಮವ್ವ ಮೊಲೆಹಾಲ ಹರಿದು, ವರುಸದ ಫಸಲಿಗೆ ಹರ್ಷದ ಬುನಿಯಾದಿ, ವರುಸದ ಫಸಲಿಗೆ ಹರ್ಷದ

0: ಬಸಿ ಬಸಿದು ಹಸಿರ ಹೆಣಿಗೆ, ಬಸವಂಗ ಬಾಸಿಂಗ ನಾಗಪ್ಪ ಗೆಡೆ ಮಾಡಿ, ಕನಕ ಗೊಲಿದವ ನಾಡಿ ಬೆನಕಂಗ ಬಾಗಿ, ಬಂದಾನು ಜೋಕ್ಯ ತಂದಾನು ಭಾಗ್ಯ, ಸೀಗೀಗಿ ಸಿರಿಯಾಡಿ ಮೊರತುಂಬಿ ತೆನಿಯಾಡಿ, ಬಂತಲ್ಲೋ ಭರದಿ ಶ್ರಾವಣ ಬಹುವೇಷಧಾರಿ ಈ ರಮಣ. ಭೂತಾಯಿ ಮೈದೊಳೆದು ನಗಿನತ್ತು ಹೊಳೆ ಹೊಳೆದು, ಭೂತಾಯಿ ಮೈದೊಳೆದು ನಗಿನತ್ತು ಹೊಳೆ ಹೊಳೆದು, ರಸವಂತಿ ನಮ್ಮವ್ವ ಮೊಲೆಹಾಲ ಹರಿದು, ವರುಸದ ಫಸಲಿಗೆ ಹರ್ಷದ ಬುನಿಯಾದಿ, ವರುಸದ ಫಸಲಿಗೆ ಹರ್ಷಾದ ಬುನಾದಿ, ಕಟ್ಟಿಟ್ಟ ಬುತ್ತಿ ಹದವುಳ್ಳ ಎದಿಯಾಗ, ವರುಸದ ಫಸಲಿಗೆ ಹರುಸಾದ ಬುನಾದಿ, ಕಟ್ಟಿಟ್ಟ ಬುತ್ತಿ ಹದವುಳ್ಳ ಎದಿಯಾಗ, ಬಂತಲ್ಲೋ ಭರದಿ ಶ್ರಾವಣ ಬಹುವೇಷಧಾರಿ ಈ ರಮಣ.
1: ಇದುವರೆಗೆ ಸಾಹಿತಿ ಕವಯಿತ್ರಿ ಸಂಧ್ಯಾ ಹುನಗುಂಟಿಕರ್ ಅವರಿಂದ ಕಥೆ ದೇವರು ಬೆಳೆಸಿದ ಬೊನ್ಸಾಯ್ ಮತ್ತು ಸ್ವರಚಿತ ಕವನ ವಾಚನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 12:35.
3: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಗೋಣಿಕೊಪ್ಪಲು.
4: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
7: ಪ್ರತಿಯೊಬ್ಬ ರಕ್ತದಾನಿಯು ಜೀವ ರಕ್ಷಕ.
8: ರಕ್ತದಾನ ಶ್ರೇಷ್ಠ ದಾನ. ಹನಿ ರಕ್ತವು ಇನ್ನೊಬ್ಬರಿಗೆ ನೆರವಾಗಬಹುದು.
7: ಇಂದಿನ ರಕ್ತದಾನಿ ನಾಳೆ ರಕ್ತ ಸ್ವೀಕರಿಸುವವನಾಗಬಹುದು.
8: ರಕ್ತದಾನ ಮಾಡಿ
7: ಜೀವ ಉಳಿಸಿ.

ನಮ್ಮ ಮಾತೇ ನಮ್ಮ ಮಾತೆ, ಆಡುವ ಮಾತು ಒಳ್ಳೆಯ ಮಾತೇ ಆಗಿರಲಿ. ಮಾತಿನ ಮಹತ್ವದಿಂದಲೇ ಮಿತ್ರರು ಹಾಗೂ ಶತ್ರುಗಳು ಒದಗಿ ಬರುವುದು. ನಾಲಗೆಯ ತುದಿಯಲ್ಲಿ ಲಕ್ಷ್ಮೀ ನೆಲೆಸಿದ್ದಾಳೆ ಎನ್ನುತ್ತದೆ ಶಾಂಗ್ರದರ ಪದ್ಧತಿ. ಮಾತಿನಿಂದ ನಗೆ, ಮಾತಿನಿಂದ ಹಗೆ ಎಂದಿದ್ದಾನೆ ಕವಿ ಸರ್ವಜ್ಞ.

ಇಂದು ಸಂಜೆ 6 ಗಂಟೆ 50 ನಿಮಿಷಕ್ಕೆ ಹೆಲೋ ಕೃಷಿ ರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಮಾತನಾಡಲಿದ್ದಾರೆ ಡಾಕ್ಟರ್ ಜಿಟಿ ಪುತ್ರ, ಕೃಷಿ ನಿರ್ದೇಶಕರು. ಸಂಜೆ 8 ಗಂಟೆಗೆ ಕೇಂದ್ರ ಸರ್ಕಾರದ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಕಾರ್ಯಕ್ರಮ, ವಿಷಯ ವಿಕಸಿತ ಭಾರತಕ್ಕೆ ವಿಜ್ಞಾನ ಮತ್ತು ತಂತ್ರಜ್ಞಾನ. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 12 ಗಂಟೆ 35 ನಿಮಿಷಗಳಾಗಲಿವೆ. ಇನ್ನು ಮುಂದೆ ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದಿಂದ.

ಪ್ರಿಯ ಶ್ರೋತೃಗಳೇ, ಗಮನಿಸಿ, ಇಂದು ಮಧ್ಯಾಹ್ನ 12:35 ಪ್ರಸಾರವಾಗುವ ಆರೋಗ್ಯ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಎ ನಿತಿನ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಮಧ್ಯಾಹ್ನ 1:00 ಪ್ರಸಾರವಾಗುವ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಇಂದು ಪಿಎಂ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿಯನ್ನು ಪಡೆಯಲಿದ್ದೀರಿ. ಹಾಗೆ ಸಂಜೆ 5:10 ನವದೆಹಲಿಯಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಭಾಗವಹಿಸುವ ರೋಜ್ಗಾರ್ ಮೇಳ 2026 ನೇರ ಪ್ರಸಾರವನ್ನು ಕೇಳಲಿದ್ದೀರಿ.

0: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಈ ಕುರಿತು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ಎ ನಿತಿನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.
1: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಒಂದು ಮಹತ್ವವನ್ನು ಕುರಿತು ನಾವು ಇವತ್ತಿನ ಸಂಚಿಕೆಯಲ್ಲಿ ಮಾತನಾಡ್ತಾ ಇದ್ದೇವೆ. ಈ ಯೋಗ ಅಂತ ಅಂದರೆ ಏನು, ಈ ಯೋಗದ ಹಿನ್ನೆಲೆ ಏನು, ಅಂತಾರಾಷ್ಟ್ರೀಯ ಯೋಗ ದಿವಸವನ್ನು ಯಾವಾಗಿನಿಂದ ಆಚರಣೆಯನ್ನು ಮಾಡಲಾಗ್ತಾ ಇದೆ, ಈ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ನಾವು ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟರ ಮಟ್ಟಿಗೆ ಜಾಗೃತರಾಗಿರಬೇಕು ಅನ್ನುವಂಥ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇರುವಂಥವರು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ಎ ನಿತಿನ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಯೋಗದ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಪರಿಚಯ ಇದೆ ಸರ್, ಯೋಗ ಅಂತ ಅಂದ್ರೆ ಏನ್ ಸರ್? ಅದು
2: ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ಯಾವುದು ಯೋಗ್ಯವಾದದ್ದು ಅದನ್ನ ನಾವು ಗಮನದಲ್ಲಿಟ್ಟುಕೊಂಡು ಮಾಡುವಂತಹ ಒಂದು ಪ್ರಕ್ರಿಯೆ ಏನಿದೆ ಅದಕ್ಕೆ ನಾವು ಯೋಗ ಅಂತ ಕರಿತೀವಿ. ಸಾಮಾನ್ಯವಾಗಿ ನಾವು ಹೇಳುವಾಗ ಯೋಗ ಮತ್ತೆ ಆಸನ ಎರಡು ಒಟ್ಟೊಟ್ಟಿಗೆ ಹೇಳ್ತಾ ಹೋಗ್ತೀವಿ. ಅಂದ್ರೆ ಯಾವುದು ಮನಸ್ಸಿಗೆ ಅಥವಾ ದೇಹಕ್ಕೆ ಅಥವಾ ನಮ್ಮ ಪ್ರಾಣಕ್ಕೆ ಆಯಾಸವಿಲ್ಲದಂತೆ ಮಾಡುವಂತ ಒಂದು ಪ್ರಕ್ರಿಯೆ ಏನಿದೆ ಅದಕ್ಕೆ ನಾವು ಯೋಗ ಅಂತ ಕರಿತೀವಿ. ಇದರಲ್ಲಿ ನಾವು ಮನಸ್ಸನ್ನ ಮತ್ತೆ ಶರೀರವನ್ನ ನಮ್ಮ ಸಮತಳದಲ್ಲಿ ಇಟ್ಕೊಂಡು ನಾವು ಮಾಡುವಂತ ಒಂದು ಕ್ರಿಯೆ. ಇದಕ್ಕೆ ನಾವು ಒಂದು ಇಂಪಾರ್ಟೆನ್ಸ್ ಯಾಕೆ ಕೊಡ್ತೀವಿ ಅಂತ ಹೇಳಿದ್ರೆ, ಅದರಲ್ಲಿ ನಾವು ದೇಹವನ್ನ ಮನಸ್ಸನ್ನ ಮತ್ತೆ ನಮ್ಮ ಪ್ರಾಣವನ್ನ ಈ ಮೂರನ್ನು ಕೇಂದ್ರೀಕರಿಸಿ ನಾವು ಮಾಡ್ತಿರುವಂತ ಒಂದು ವ್ಯಾಯಾಮದ ಪ್ರಕ್ರಿಯೆ ಇದೆ, ಅದಕ್ಕೆ ನಾವು ಯೋಗಾಸನ ಅಂತ ಹೇಳ್ತೀವಿ. ಅದಕ್ಕೆ ನಮ್ಮ ಪತಂಜಲಿ ಮುನಿಯವರು ಹೇಳ್ತಾರೆ, ಯೋಗ ಚಿತ್ತವೃದ್ಧಿ ನಿರೋಧ ಅಂತ. ಅಂದ್ರೆ ಯಾವುದು ನಮ್ಮ ಮನಸ್ಸನ್ನ ನಿಗ್ರಹ ಮಾಡ್ಕೊಳ್ಳಿಕ್ಕೆ ಇರುವಂತಹ ಒಂದು ಪ್ರಕ್ರಿಯೆ ಏನಿದೆ ಅದಕ್ಕೆ ನಾವು ಯೋಗಾಸನ ಅಂತ ಹೇಳಿ ಕರಿತೀವಿ. ಅಂದ್ರೆ ಯಾವುದು ಇಲ್ಲಿ ಮನಸ್ಸನ್ನ ಹತೋಟಿಗೆ ತೆಗೆದುಕೊಂಡು ನಾವು ನಮ್ಮ ಒಂದು ಆಸನಗಳನ್ನ ಭಂಗಿಗಳನ್ನ ನಾವು ಮಾಡ್ತಾ ಇದೀವಿ, ನಮ್ಮ ಆರೋಗ್ಯ ವೃದ್ಧಿಗಾಗಿ ಮಾಡ್ತಾ ಇದೀವಿ, ಅದಕ್ಕೆ ನಾವು ಯೋಗ ಅಂತ ಹೇಳಿ ಕರಿತೇವೆ.
1: ಸಾಮಾನ್ಯ ಜನರಲ್ಲಿ ಇರುವಂತಹ ನಂಬಿಕೆ ಏನು ಅಂತ ಹೇಳಿದ್ರೆ, ಯೋಗ ಅಂತ ಹೇಳಿದ್ರೆ ಅದೊಂದು ಆರೋಗ್ಯಕ್ಕಾಗಿ ಇರುವಂತದ್ದು ಅನ್ನುವಂಥದ್ದು ಸಾಮಾನ್ಯವಾಗಿರುವಂತಹ ಒಂದು ನಂಬಿಕೆ.
2: ಹೌದು.
1: ಹಾಗಿದ್ರೆ ಯೋಗ ಅನ್ನುವಂಥದ್ದು ಇದೊಂದು ಚಿಕಿತ್ಸೆಯ ಪ್ರಕಾರವಾ?
2: ಇದನ್ನ ಚಿಕಿತ್ಸೆ ಅನ್ನೋದಕ್ಕಿಂತಾಗಿ ಪ್ರಿವೆಂಟಿವ್ ಮೆಷರ್ಸ್ ಅಂತ ಕರಿಬಹುದು. ಅಂದ್ರೆ ನಾವು ಯಾವಾಗ್ಲೂ ಏನಂತ ಹೇಳಿದ್ರೆ, ಒಂದು ರೋಗ ಬಂದಾದ ನಂತರ ಚಿಕಿತ್ಸೆಗಾಗಿ ನಾವು ಹೋಗ್ತೀವಿ, ಆದ್ರೆ ಇದು ರೋಗ ಬರದಂತೆ ತಡೆದಿರುವಂತಹ ಒಂದು ಪ್ರಕ್ರಿಯೆ. ಅಂದ್ರೆ ನಮ್ಮ ಮನಸ್ಸು ಮತ್ತೆ ಶರೀರ ಯಾವಾಗ ಆರೋಗ್ಯವಾಗಿರ್ತದೆ ಆಗ ನಾವು ಅದನ್ನ ಆರೋಗ್ಯವಂತ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಇರ್ತದೆ. ಈಗ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತದೆ, ಆರೋಗ್ಯ ಅಂತ ಹೇಳಿದ್ರೆ ನಮ್ಮ ಶಾರೀರಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಆರೋಗ್ಯವಾಗಿ ಯಾರಿದ್ದಾರೆ ಅವರು ಆರೋಗ್ಯವಂತ ಮನುಷ್ಯ ಅಂತ ಹೇಳಿ ಕರಿತೀವಿ. ಬರೀ ಕಾಯಿಲೆ ಇಲ್ಲ ಅಂದ ತಕ್ಷಣ ಮತ್ತೆ ಅವರು ಆರೋಗ್ಯವಾಗಿದ್ದಾರೆ ಅಂತ ಹೇಳಲ್ಲ. ಅಂದ್ರೆ ಈ ಒಂದು ಆರೋಗ್ಯದ ಸ್ಥಿತಿಯನ್ನ ಕಂಡುಕೊಳ್ಳುವಂತಹ ಒಂದು ಪ್ರಕ್ರಿಯೆ ಏನಿದೆ ಇದಕ್ಕೆ ನಮ್ಮಲ್ಲಿ ಯೋಗ ಅಥವಾ ಯೋಗಾಸನ ಅಂತ ಹೇಳಿ ಕರಿತೇವೆ.
1: ಇಷ್ಟೆಲ್ಲ ಮಹತ್ವವನ್ನ ಹೊಂದಿರುವಂತಹ ಅಮೂಲ್ಯವಾದಂತಹ ಒಂದು ಯೋಗ ಪ್ರಕಾರವನ್ನ ಜಗತ್ತಿಗೆ ಪರಿಚಯ ಮಾಡಿದ್ದು ಭಾರತೀಯರು ಅನ್ನುವಂಥದ್ದು ನಮ್ಮೆಲ್ಲರ ಹೆಮ್ಮೆ. ಈ ನಿಟ್ಟಿನಲ್ಲಿ ಯೋಗದ ಹಿನ್ನೆಲೆ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ.
2: ಈಗ ಯೋಗವನ್ನ ನಾವು ನೋಡುವಾಗ ಪತಂಜಲಿ ಮುನಿಗಳು ಈ ಯೋಗವನ್ನ ನಮ್ಮ ಭಾರತೀಯ ಸಂಸ್ಕೃತಿಗೆ ಪರಿಚಯ ಮಾಡಿಕೊಟ್ರು ಅಂತ ಹೇಳ್ತಾರೆ. ಇಲ್ಲಿ ಏನಂತ ಹೇಳಿದ್ರೆ, ಇದು ಒಂದು ವ್ಯಾಯಾಮದ ಪ್ರಕ್ರಿಯೆ ಆಗಿದ್ದರೂ ಸಹ ಇದರಲ್ಲಿ ಕೇವಲ ನಾವು ದೇಹವನ್ನ ಮಾತ್ರ ದಂಡಿಸ್ತಾ ಇಲ್ಲ, ದೇಹದ ಜೊತೆಗೆ ಮನಸ್ಸನ್ನ ನಾವು ಕಂಟ್ರೋಲ್ಗೆ ತಗೊಳ್ಳುವಂತ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದೀವಿ. ಯಾವಾಗ ನಾವು ಮನಸ್ಸನ್ನ ನಾವು

0: ನಮ್ಮ ಹತೋಟಿಗೆ ತಗೊಳ್ತೀವಿ, ಆಗ ನಮ್ಮ ದೇಹದ ಮೇಲೆ ನಾವು ನಮ್ಮ ಕಂಟ್ರೋಲ್ ಅನ್ನು ತಗೊಳ್ಳಿಕ್ಕೆ ಸಾಧ್ಯ ಇರ್ತದೆ. ಹಾಗಾಗಿ ಈ ಒಂದು ಯೋಗವನ್ನ ಪತಂಜಲಿಗಳು ನಮ್ಮ ಭಾರತೀಯ ಸಂಸ್ಕೃತಿಗೆ ಭಾರತೀಯರಿಗಾಗಿ ಕಲಿಸ್ಕೊಟ್ರು. ಇದರಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ಅಷ್ಟಾಂಗ ಯೋಗ ಅಂತ ಹೇಳಿ ಕರಿತೀವಿ. ಅಂದ್ರೆ ಮೊದಲನೇದಾಗಿ ಯಮ, ಅಂದ್ರೆ ನಾವು ಉತ್ತಮವಾದ ಸಾಮಾಜಿಕ ನಡೆಗಳು ಹೇಗಿರಬೇಕು, ಓ ಮನುಷ್ಯನ ಬಿಹೇವಿಯರ್ ಹೇಗಿರ್ಬೇಕು, ಅವನು ಏನ್ ಮಾಡಬೇಕು ಏನ್ ಮಾಡಬಾರದು ಅನ್ನುವಂತ ವಿಚಾರಗಳನ್ನ ಇದು ಹೇಳ್ತಾ ಹೋಗುತ್ತೆ. ಅಂದ್ರೆ ಒಂದು ಮುಖ್ಯವಾಗಿ ಇದರಲ್ಲಿ ಅಹಿಂಸೆ, ಅಂದ್ರೆ ಇನ್ನೊಬ್ಬರಿಗೆ ನಾವು ತೊಂದರೆ ಮಾಡದೇ ಇರುವಂತದ್ದು, ಸತ್ಯವನ್ನ ಮಾತ್ರ ನುಡಿಯುವಂತದ್ದು, ಯಾವುದೇ ಸುಳ್ಳುಗಳನ್ನ ಹೇಳದೇ ಇರುವಂತದ್ದು, ಮತ್ತೆ ಯಾವುದು ನಮ್ಗೆ ನಂಬಿಕೆ ಇರುವುದಿಲ್ಲ ಅದನ್ನ ನಾವು ಪಾಲನೆ ಮಾಡದೇ ಇರುವಂತದ್ದು, ಬ್ರಹ್ಮಚರ್ಯ ಅಂದ್ರೆ ನಾವು ಇನ್ನೊಬ್ಬರ ತೊಂದರೆಗಳಿಗೆ ಅನಾಚಾರಗಳನ್ನು ಮಾಡದೇ ಇರುವಂತದ್ದು, ಮತ್ತೆ ಅಪರಿಗ್ರಹ ಅಂದ್ರೆ ನಮಗೆ ಬೇಕಾದಷ್ಟು ಮಾತ್ರ ನಾವು ಸಂಪಾದನೆಯನ್ನ ಮಾಡೋದು ಅಥವಾ ಕೂಡಿಟ್ಕೊಳ್ಳೋದು, ಅಗತ್ಯಕ್ಕಿಂತ ಜಾಸ್ತಿ ಮಾಡದಲೇ ಇರುವಂತದ್ದು. ಅಂದ್ರೆ ನಾವು ಯಾವುದೇ ಒಂದು ಪ್ರಕ್ರಿಯೆಯನ್ನ ಮಾಡುವಾಗ ನಾವು ಬರೀ ಆ ವ್ಯಾಯಾಮಕ್ಕೆ ಮಾತ್ರ ನಾವು ಇಂಪಾರ್ಟೆನ್ಸ್ ಕೊಡೋದಲ್ಲ, ಇಲ್ಲಿ ಮುಖ್ಯವಾಗಿ ನಮ್ಮ ಮಾನಸಿಕ ಭಾವನೆಗಳಿಗೆ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಇದು ಯೋಗದ ಒಂದು ಹಿನ್ನೆಲೆ. ಜೊತೆಗೆ ನಿಯಮ ಅಂತ ಹೇಳಿ, ಅಂದ್ರೆ ಯಾವ ಯಾವ ನಿಯಮಗಳನ್ನ ನಾವು ಪಾಲನೆ ಮಾಡಬೇಕು, ಇದು ಯೋಗಕ್ಕೆ ಮಾತ್ರ ಅಲ್ಲ, ನಾವು ನಮ್ಮ ದಿನನಿತ್ಯದಲ್ಲಿ ಹೇಗೆ ಇರಬೇಕು ಅನ್ನುವಂಥದ್ದು. ಅಂದ್ರೆ ಶೌಚ ಅಂದ್ರೆ ನಮ್ಮ ಕ್ಲಿನ್ಲಿನೆಸ್, ನಾವು ಅನೇಕ ಕಾಯಿಲೆಗಳನ್ನ ನಾವು ಬರ್ದಂಗೆ ತಡಿಲಿಕ್ಕೆ ಕ್ಲಿನ್ಲಿನೆಸ್ ಬಾರಿ ಇಂಪಾರ್ಟೆಂಟ್ ಆಗತ್ತೆ, ಅದನ್ನ ನಾವು ಮಾಡಬೇಕು. ಸಂತೋಷ ಅಂದ್ರೆ ಮನುಷ್ಯ ಯಾವಾಗ ಸಂತೋಷವಾಗಿರ್ಬೇಕು ಅಂದ್ರೆ ತೃಪ್ತಿಯನ್ನ ಹೊಂದಿರಬೇಕು ಅಂತ, ನಮ್ಮಲ್ಲಿ ಏನಿದೆ ಅದರಿಂದ ನಾವು ತೃಪ್ತಿಯನ್ನ ಹೊಂದೋದ್ರಿಂದ ನಾವು ಒಂದು ಒಳ್ಳೆಯ ಜೀವನವನ್ನ ಮಾಡ್ಲಿಕ್ಕೆ ಸಾಧ್ಯ. ತಪಸ್ಸು ಅಂದ್ರೆ ಶ್ರದ್ಧೆಯಿಂದ ಇರುವಂತದ್ದು, ಮನಸ್ಸನ್ನ ವಿಚಲಿತಗೊಳ್ಳದಲ್ಲೇ ಇರುವಂತಹ ಒಂದು ಸ್ಥಿತಿಯನ್ನ ನಾವು ಕಾಪಾಡಿಕೊಳ್ಳೋದಕ್ಕೆ ಅದು ಒಂದು ನಿಯಮದಲ್ಲಿ ಬರುವಂತಹ ವಿಚಾರ. ಹಾಗೆ ಸ್ವಾಧ್ಯಾಯ ಅಂದ್ರೆ ತನ್ನನ್ನು ತಾನು ಅರಿತುಕೊಳ್ಳುವಂಥದ್ದು. ಹಾಗೆ ಈಶ್ವರ ಪ್ರಣಿಧಾನ ಅಂದ್ರೆ ದೇವರಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುವಂತಹ ಭಾವನೆಗಳನ್ನ ನಾವು ಯಾವಾಗ ಮಾಡ್ತೀವಿ, ಇದು ನಿಯಮಗಳಲ್ಲಿ ಬರುವಂತಹ ಒಂದು ವಿಚಾರ. ಇದರ ಜೊತೆಗೆ ನೆಕ್ಸ್ಟ್ ಆಸನ ಬರ್ತದೆ, ಅಂದ್ರೆ ಸ್ಥಿರೀಕರಣ ಮಂಗಾನಂ ಆಸನಂ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ಯಾವುದು ನಮ್ಮ ದೇಹಕ್ಕೆ ಒಂದು ಸ್ಥಿರತೆಯನ್ನ ಕೊಡ್ತದೆ, ಸುಖವನ್ನ ಕೊಡುತ್ತೆ, ಇದಕ್ಕೆ ನಾವು ಆಸನ, ನಮ್ಮ ಯೋಗಾಭ್ಯಾಸದಲ್ಲಿ ವಿಧ ವಿಧವಾದಂತಹ ಆಸನಗಳ ಬಗ್ಗೆ ಹೇಳ್ತೀವಲ್ಲ ಅದು ಬರ್ತದೆ. ಇದಾದ್ಮೇಲೆ ಪ್ರಾಣಾಯಾಮ ಅಂದ್ರೆ ನಮ್ಮ ಉಸಿರಾಟವನ್ನ ಕ್ರಮಬದ್ಧವಾಗಿ ಮಾಡುವಂಥದ್ದು, ಮತ್ತೆ ನಮ್ಮ ಉಸಿರಾಟದ ಮೇಲೆ ನಾವು ಒಂದು ಹತೋಟಿಯನ್ನ ಪಡೆದುಕೊಳ್ಳುವುದು ಅಂತ ವಿಚಾರಕ್ಕೆ ಪ್ರಾಣಾಯಾಮ ಬರುತ್ತೆ. ಅದಾದ ನಂತರ ಪ್ರತ್ಯಾಹಾರ ಅಂದ್ರೆ ನಾವು ನಮ್ಮ ಮನಸ್ಸಿನ ಮೂಲಕ ಪಂಚೇಂದ್ರಿಯಗಳನ್ನು ಉಪಯೋಗಿಸಿ ಹೊರ ಜಗತ್ತನ್ನ ನೋಡ್ತಾ ಇರ್ತೀವಿ, ಆದ್ರೆ ಈ ಪಂಚೇಂದ್ರಿಯಗಳ ಮುಖಾನ ನಮ್ಮ ಮನಸ್ಸನ್ನ ನಾವು ಅರ್ಥಕೊಳ್ಳುವಂತ ಸ್ಥಿತಿಯನ್ನ ಏನ್ ತಲುಪ್ತೀವಿ ಅದಕ್ಕೆ ನಾವು ಪ್ರತ್ಯಾಹಾರ ಅಂತ ಕರಿತೀವಿ. ಹಾಗೆ ಧಾರಣ ಅಂದ್ರೆ ಮನಸ್ಸನ್ನ ಕೇಂದ್ರೀಕರಣಗೊಳಿಸುವಂತದ್ದು, ಅಂದ್ರೆ ಏಕಾಗ್ರತೆಯನ್ನ ಬೆಳೆಸಿಕೊಂಡು ನಮ್ಮ ಬುದ್ಧಿಶಕ್ತಿಯನ್ನ ಇಂಪ್ರೂವ್ ಮಾಡಿಕೊಳ್ಳುವಂಥದ್ದು, ನಮ್ಮ ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡಿ ನಮ್ಮ ಕೆಲಸಗಳನ್ನ ಚೆನ್ನಾಗಿ ಮಾಡುವಂಥದ್ದು ಅದು ಈ ಧಾರಣದಲ್ಲಿ ಬರುವಂಥದ್ದು. ಹಾಗೆ ಧ್ಯಾನ ಮತ್ತೆ ಸಮಾಧಿ ಅಂದ್ರೆ ನಾವು ಒಂದು ವಸ್ತುವಿನ ಮೇಲೆ ಮನಸ್ಸನ್ನ ಕೇಂದ್ರೀಕರಣಗೊಳಿಸಿ ಅದರ ಜೊತೆಗೆ ಅಂತರ್ಗತವಾಗುವಂಥದ್ದು, ಮತ್ತೆ ಯಾವುದೇ ಯೋಚನೆಗಳಿಲ್ಲದ ಒಂದು ಸ್ಥಿತಿಗೆ ತಲುಪುವಂಥದಕ್ಕೆ ನಾವು ಸಮಾಧಿ ಅಂತ ಕರಿತೀವಿ. ಹೀಗೆ 8 ವಿಧವಾದಂತಹ ಅಷ್ಟಾಂಗ ಯೋಗಗಳು ಇದರಲ್ಲಿ ಬರ್ತದೆ. ಈ ಒಂದು ಬೇಸಿಸ್ ಮೇಲೆ ನಾವು ಮುಂದಿನ ಯೋಗಾಭ್ಯಾಸಗಳನ್ನು ಮಾಡ್ತಾ ಇದೀವಿ. ಇದನ್ನ ಪತಂಜಲಿಯವರು ನಮ್ಮ ಭಾರತಕ್ಕೆ ಪರಿಚಯ ಮಾಡಿಕೊಟ್ರು.
1: ಯೋಗಾಭ್ಯಾಸ ಅಂತ ಹೇಳಿದ್ರೆ ಬೆಳಗಿನ 1 ತಾಸು ಅಥವಾ ಸಂಜೆ 1 ತಾಸು ಅಭ್ಯಾಸವನ್ನು ಮಾಡುವಂಥದ್ದು, ಆಸನಗಳನ್ನ ಮಾಡುವಂಥದ್ದು ಅಷ್ಟೇ ಅಲ್ಲ, ನಮ್ಮ ನಿತ್ಯ ಜೀವನದಲ್ಲಿ ಬೆಳಗ್ಗೆನಿಂದ ಸಂಜೆಯವರೆಗೂ ಕೂಡ ಈಗ ತಾವು ಹೇಳಿದಂತಹ ಹಿನ್ನೆಲೆಗಳೇನಿದ್ದಾವೋ ಪ್ರಕಾರಗಳೇನಿದ್ದಾವೋ ಇವೆಲ್ಲವನ್ನು ಕೂಡ ಅಳವಡಿಕೆಯನ್ನ ಮಾಡಿಕೊಂಡು ನಮ್ಮ ಬದುಕನ್ನ ಚೆನ್ನಾಗಿ ಮಾಡಿಕೊಳ್ಳುವಂಥದ್ದೇ ಯೋಗ ಅಂತ ಹೇಳಿ ನಾವು ಕರಿಬಹುದು.
0: ಖಂಡಿತ ಹೌದು.
1: ಇನ್ನು ಈ ಅಂತಾರಾಷ್ಟ್ರೀಯ ಯೋಗ ದಿವಸಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಯೋಗದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಅಂತಾರಾಷ್ಟ್ರೀಯ ಯೋಗ ದಿವಸವನ್ನ ಯಾವತ್ತು ಆಚರಣೆಯನ್ನ ಮಾಡಲಾಗುತ್ತೆ, ಆ ದಿನವೇ ಯಾಕೆ ಆಚರಣೆಯನ್ನ ಮಾಡಲಾಗುತ್ತೆ?
0: ಇದನ್ನ June 21 ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಹೇಳಿ ಅವತ್ತು ಆಚರಣೆಯನ್ನ ಮಾಡಲಾಗ್ತಾ ಇದೆ. ಇದು ಏನಕ್ಕೆ ಅಂತ ಹೇಳಿದ್ರೆ, ಮೊದಲನೇ ಬಾರಿಗೆ ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ಶ್ರೀಯುತ ನರೇಂದ್ರ ಮೋದಿ ಅವರು ನಮ್ಮ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ಮೊದಲನೇ ಬಾರಿಗೆ 2014 ಇದನ್ನೊಂದು ಪ್ರಪೋಸಲ್ ಇಟ್ಟಿದ್ದಾರೆ. ಅಂದ್ರೆ ಮೊದಲನೇ ಬಾರಿಗೆ ನಾವು ಒಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಣೆ ಮಾಡೋಣ ಅಂತ ಹೇಳಿ ಒಂದು ಪ್ರಪೋಸಲ್ ಇಡ್ತಾರೆ. ಅದನ್ನೆಲ್ಲರೂ ಒಪ್ಕೊಂಡಾದ ನಂತರ 2015 ಇದನ್ನ ಒಂದು ಯೋಗ ದಿನವಾಗಿ ಆಚರಣೆಯನ್ನ ಮಾಡ್ಕೊಂಡು ಬರ್ತಾ ಇದೀವಿ. ಯಾಕೆ ಅವತ್ತೇ ಮಾಡ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ 2 ಹಿನ್ನೆಲೆ ಇದೆ. ಒಂದು June 21 ಇದೆ, ಅವತ್ತಿನ ದಿನ ಅತ್ಯಂತ ಹೆಚ್ಚು ಹಗಲು ಇರುವಂತ ಒಂದು ದಿನ, ಅಂದ್ರೆ ರಾತ್ರಿ ಕಮ್ಮಿ ಇರ್ತದೆ ಹಗಲು ಜಾಸ್ತಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಸೂರ್ಯ ನಮ್ಮ ಭೂಮಿಯಿಂದ ತುಂಬಾ ದೂರದಲ್ಲಿ ಹೋಗಿರ್ತಾನೆ ಅಂತೇಳಿ ಅವತ್ತೊಂದು ಇದಿದೆ. ಹಾಗಾಗಿ ಅವತ್ತಿನ ದಿನವನ್ನ ಆರಿಸ್ಕೊಂಡು ಮಾಡ್ತಾ ಇದ್ದಾರೆ. ಎರಡನೇದೊಂದು ಆಧ್ಯಾತ್ಮಿಕವಾಗಿ ನೋಡೋದಾದ್ರೆ ನಮ್ಮ ಆದಿಯೋಗಿ ಶಿವ ಇದ್ದಾರೆ, ಅವರು ಮೊದಲನೇ ಬಾರಿಗೆ ಸಪ್ತ ಋಷಿಗಳಿಗೆ ಯೋಗವನ್ನ ಹೇಳ್ಕೊಟ್ರು, ಅದನ್ನ ಅವತ್ತು ಪ್ರಾರಂಭ ಮಾಡಿದ್ರು ಅಂತ ಹೇಳುವಂತ ಒಂದು ಪ್ರತೀತಿನೂ ಇದೆ. ಹಾಗಾಗಿ ಈ ದಿನವನ್ನ ನಾವು ಯೋಗ ದಿನವಾಗಿ ಆಚರಿಸ್ತಾ ಇದೀವಿ. ಇದು ಎಲ್ಲಾ ನಮ್ಮ ವಿಶ್ವದ ಅನೇಕ ದೇಶಗಳು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾವೆ. ಸುಮಾರು 100

0: 93 ದೇಶಗಳು ಇದರಲ್ಲಿ ಪಾಲ್ಗೊಂಡಿದ್ದಾವೆ. ಹಾಗೆ ಅನೇಕ ಸಂಘ ಸಂಸ್ಥೆಗಳು ಬೇರೆ ಬೇರೆ ತಮ್ಮ ಭಾರತೀಯರು ಎಲ್ಲೆಲ್ಲಿ ಬೇರೆ ಬೇರೆ ದೇಶಗಳಲ್ಲಿದ್ದಾರೆ ಅವರೆಲ್ಲರೂ ಸೇರಿ ಇದನ್ನ ಮಾಡ್ತಾ ಇದ್ದಾರೆ. ಸುಮಾರು 2500 ಸ್ಥಳಗಳಲ್ಲಿ ವಿಶ್ವದ ಅನೇಕ ಮೂಲೆಗಳಲ್ಲಿ ಈ ಒಂದು ಕಾರ್ಯಕ್ರಮ ಒಂದೇ ದಿನ ನಡೀತದೆ.
1: ಪ್ರತಿ ವರ್ಷವೂ ಕೂಡ ಒಂದೊಂದು ಘೋಷವಾಕ್ಯದೊಂದಿಗೆ ಅಂತಾರಾಷ್ಟ್ರೀಯ ಯೋಗ ದಿವಸವನ್ನ ಆಚರಣೆಯನ್ನ ಮಾಡಲಾಗುತ್ತೆ. ಈ ಸಾಲಿನಲ್ಲಿ ಏನು ಘೋಷವಾಕ್ಯ ಇದೆ, ಅದರ ಅರ್ಥ ಏನು ಅನ್ನುವಂಥದ್ದನ್ನು ತಿಳಿಸ್ಕೊಡಿ.
0: ಈ ವರ್ಷದ ಘೋಷವಾಕ್ಯ ಅಂತ ಹೇಳಿದ್ರೆ ಯೋಗ ಫಾರ್ ಹೆಲ್ತಿ ಏಜಿಂಗ್ ಅಂತ. ಅಂದ್ರೆ ನಾವೆಲ್ಲರೂ ಒಂದಿನ ಹುಟ್ತೀವಿ, ಒಂದಿನ ಸಾಯ್ತೀವಿ, ಎಲ್ಲರೂ ವಯಸ್ಸಾಗೆ ಆಗ್ತದೆ. ಆದ್ರೆ ಎಷ್ಟು ಆರೋಗ್ಯವಂತವಾಗಿ ನಮ್ಮ ಏಜ್ ಆಗ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಕೊನೆಗಾಲದಲ್ಲಿ ಅನಾರೋಗ್ಯದಿಂದ ಬಳವರೇ ಜಾಸ್ತಿ. ಅನಾರೋಗ್ಯ ಅಂತ ಹೇಳಿದ್ರೆ ಯಾವ ರೀತಿ ತೊಂದರೆ ಅಂದ್ರೆ ವಯಸ್ಸಾಯ್ತು ಅಂತಿದ್ದಂಗೆ ಏನೆಲ್ಲ ಕಾಯಿಲೆಗಳು ಬರ್ತವೆ, ನಮ್ಮ ಜೀವನವೇ ಹೋಯ್ತು ಅನ್ನುವಂತ ಪರಿಸ್ಥಿತಿಗೆ ನಾವು ರೀಚ್ ಆಗ್ಬಿಡ್ತೀವಿ. ಇದು ನಮ್ಮ ಜೊತೆಗೆ ನಮ್ಮ ಮನೆಯಲ್ಲಿರೋರಿಗೂ ತೊಂದರೆ ಆಗುವಂಥದ್ದು. ಹಾಗಾಗಿ ನಾವು ಎಷ್ಟು ಆರೋಗ್ಯವಂತವಾಗಿರ್ತೀವಿ ವಯಸ್ಸಾದಾಗ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ಘೋಷವಾಕ್ಯದೊಂದಿಗೆ ಈ ವರ್ಷದ ನಾವು ಯೋಗಾಭ್ಯಾಸವನ್ನ ಮಾಡ್ತಿದ್ದೀವಿ. ಯಾಕೆಂದ್ರೆ ಯೋಗ ನಮಗೆ ಆರೋಗ್ಯವನ್ನ ಚಿರ ಯೌವನವನ್ನ ತಂದುಕೊಡತ್ತೆ ಅನ್ನೋದು ಒಂದು ಮುಖ್ಯವಾದ ವಿಚಾರ.
1: ಅಂತ ಅಂದ್ರೆ ನಾವು ತುಂಬಾ ಆರೋಗ್ಯಪೂರ್ಣವಾಗಿ ವಯಸ್ಕರಾಗಬೇಕು ಅಂತ ಹೇಳಿದ್ರೆ ಯೋಗವನ್ನ ಅಳವಡಿಕೆಯನ್ನ ಮಾಡಿಕೊಳ್ಳುವ ಮೂಲಕ ಮಾಡಬಹುದು.
0: ಖಂಡಿತವಾಗಿ ಮಾಡಬಹುದು.
1: ಈ ನಿಟ್ಟಿನಲ್ಲೂ ಕೂಡ ಅದು ಸಾಕಷ್ಟು ಸಹಕಾರಿ ಆಗುತ್ತೆ.
0: ಅಂದ್ರೆ ಒಂದು ವಿಚಾರ ಇಲ್ಲಿ ಏನಂತ ಹೇಳಿದ್ರೆ, ನಾವು ವಯಸ್ಸಾದ ಮೇಲೆ ಅನಾರೋಗ್ಯ ಬಂದಾದ ನಂತರ ಯೋಗವನ್ನ ಮಾಡೋದಕ್ಕಿಂತ ಚಿಕ್ಕ ವಯಸ್ಸಿನಿಂದನೇ ನಾವು ಯೋಗಾಭ್ಯಾಸವನ್ನ ಮಾಡೋದ್ರಿಂದ ಖಂಡಿತವಾಗಿ ನಮ್ಮ ಯೌವನವನ್ನ ಉಳಿಸ್ಕೊಂಡು ಹೋಗ್ಬೋದು. ಏಜ್ ಆದ್ರೂ ಸಹ ನಮ್ಮ ಆರೋಗ್ಯ ಸ್ಥಿತಿಯನ್ನ ಚೆನ್ನಾಗಿ ಕಾಪಾಡಿಕೊಳ್ಳಬಹುದು. ಅದೇ ಒಂದು ಘೋಷವಾಕ್ಯ ಈ ವರ್ಷದ ಯೋಗ ದಿನದ ಮುಖ್ಯ ಧ್ಯೇಯವಾಗಿದೆ.
1: ಇಷ್ಟೆಲ್ಲ ಮಹತ್ವವನ್ನ ಹೊಂದಿದೆ ಸರ್ ಯೋಗ. ಆದ್ರೆ ಅಂಕಿಅಂಶಗಳನ್ನ ನೋಡಿದಾಗ ಈ ಯೋಗಾಭ್ಯಾಸವನ್ನ ಮಾಡುವವರ ಸಂಖ್ಯೆ ನಮ್ಮ ದೇಶದಲ್ಲೂ ಕೂಡ ಬಹಳ ಕಡಿಮೆ ಇರುವಂತದ್ದು ಸ್ವಲ್ಪ ನಮಗೆ ನಿರಾಸೆಯನ್ನ ಮೂಡಿಸುತ್ತೆ. ಎಲ್ಲರೂ ಕೂಡ ಯೋಗಾಭ್ಯಾಸವನ್ನ ಮಾಡುವಂಥದ್ದು ಯಾಕೆ ಕಠಿಣ ಅಂತ ಹೇಳಿ ಅನ್ಸುತ್ತೆ.
0: ತುಂಬಾ ಒಳ್ಳೆಯ ಪ್ರಶ್ನೆಯನ್ನ ಕೇಳಿದ್ರಿ. ಯಾಕೆಂದ್ರೆ ನಮ್ಮಲ್ಲಿ ಮುಖ್ಯವಾಗಿ ನಾವ್ ಏನ್ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗ ಅಥವಾ ಯಾವುದೇ ಒಂದು ವ್ಯಾಯಾಮ ಮಾಡುವಾಗ ಫಸ್ಟ್ ಶುರುವಾಗದೆ ನಮ್ಗೆ ನಮ್ಮ ಇಚ್ಛಾಶಕ್ತಿ. ಯಾವಾಗ ನಮ್ಮ ಇಚ್ಛಾಶಕ್ತಿ ಇರುವುದಿಲ್ಲ ಆಗ ಇದು ಪ್ರಾಬ್ಲಮ್ಗಳು ಶುರುವಾಗತ್ತೆ. ತುಂಬಾ ಸಲ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ವೈದ್ಯರು ಹೇಳಿದ್ರು ಅನಾರೋಗ್ಯ ಬಂತು ಅಂತ ಹೇಳಿ ಫೋರ್ಸ್ಫುಲ್ ಆಗಿ ನಾವು ಈ ವ್ಯಾಯಾಮಗಳನ್ನಾಗ್ಲಿ ಅಥವಾ ಯೋಗಾಸನಗಳನ್ನಾಗ್ಲಿ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಇಚ್ಛೆಯಿಂದ ಮಾಡ್ಲಿಕ್ಕೆ ಶುರು ಮಾಡುವಾಗ ಇದು ಯಾವುದು ಕಠಿಣವಲ್ಲ. ಇನ್ನೊಂದೇನಂತ ಹೇಳಿದ್ರೆ, ನಮ್ಮ ಮನಸ್ಸು ನಮ್ಮ ನಿಗ್ರಹದಲ್ಲಿ ಇಲ್ಲದೆ ಇರುವಾಗ ನಮಗೆ ಇದು ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ನಮ್ಮ ಮನಸ್ಸನ್ನ ನಾವು ನಿಗ್ರಹ ಮಾಡೋದ್ರಿಂದ ನಮ್ಮಲ್ಲಿ ಅನೇಕ ಪ್ರಯೋಜನಗಳಿದೆ. ಅಂದ್ರೆ ನಾವು ನಮ್ಮನ್ನ ನಾವು ಚೆನ್ನಾಗಿಟ್ಕೊಳ್ತೀವಿ, ನಮ್ಮ ಮನೆಯನ್ನ ನಾವು ಚೆನ್ನಾಗಿಟ್ಕೊಳ್ತೀವಿ, ನಮ್ಮ ಪರಿಸರ ನಮ್ಮ ಸಾಮಾಜಿಕವಾಗಿ ಬೆಳವಣಿಗೆಗಳನ್ನ ಕಾಣೋದ್ರಿಂದ ಯೋಗಾಭ್ಯಾಸವನ್ನ ನಾವು ಈಸಿಯಾಗಿ ಮಾಡ್ಲಿಕ್ಕೆ ಅವಕಾಶ ಇದೆ. ಈಗ ಯೋಗ ಟ್ರೈನಿಂಗಿಗೆ ಹೋಗ್ತಾರೆ, ಯೋದಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರು ಫಸ್ಟ್ ಉಸಿರಾಟವನ್ನ ಕಂಟ್ರೋಲ್ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸನ್ನ ನೀವು ಇಟ್ಕೊಳ್ಳಿ, ನಿಮ್ಮ ಕಂಟ್ರೋಲ್ ತಗೊಳ್ಳಿ ಅಂತ ಹೇಳುವಾಗ ಇದು ಎಲ್ಲೋ ಒಂದ್ ಕಡೆ ನಾವ್ ಎಲ್ಲೋ ಕೇಳದೇ ಇರೋದನ್ನ ಏನೋ ಮಾಡ್ತಿದೀವಲ್ಲ ಅನ್ನುವ ಪರಿಸ್ಥಿತಿಗೆ ಹೋಗೋದ್ರಿಂದ ಇದು ಕಷ್ಟ ಆಗುತ್ತೆ.
1: ಸ್ವಲ್ಪ ಹೊಸದು ಅಂತ ಹೇಳಿ ಅನ್ಸುತ್ತೆ,
0: ಅನ್ಸಕ್ ಶುರುವಾಗತ್ತೆ. ಇದೇನಿದು ಹೊಸದಾಗಿ, ಇದೇನ್ ಕಂಟ್ರೋಲ್ ಮಾಡೋದು, ಇದನ್ನ ಹೆಂಗ್ ಮಾಡೋದು, ಪ್ರತಿದಿನ ಉಸಿರಾಡ್ತಾ ಇದೀವಿ, ಇದನ್ನೇನು ಉಸಿರನ್ನ ನೀವು ಕಂಟ್ರೋಲ್ ಮಾಡಿ ಅಂತಾರೆ, ಉಸಿರಾಟದ ಮೇಲೆ ಗಮನ ಇಡಿ ಅಂತ ಹೇಳ್ತಾರೆ ಅಂತ ಹೇಳುವಾಗ ನಮ್ಗೆ ಅದು ಅರ್ಥ ಆಗದ ಪರಿಸ್ಥಿತಿಯಲ್ಲಿ ಇರುವಾಗ ಇದು ಕಠಿಣ ಅಂತ ಅನ್ಸಕ್ ಶುರುವಾಗತ್ತೆ. ಮತ್ತೆ ಯಾವುದು ನಮಗೆ ಈಸಿ ಅನ್ಸನ್ಸಲ್ಲ, ಎಲ್ಲವೂ ಕಬ್ಬಿಣದ ಕಡಲೆಗಳೇ. ಆದ್ರೆ ನಾವು ಪ್ರತಿಯೊಂದು ಆಸನಗಳನ್ನ ಮಾಡ್ತಾ ಮಾಡ್ತಾ ಹೋದ ಹಾಗೆ ನಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗ್ತಾ ಹೋಗುತ್ತೆ. ಇವತ್ತು ಒಂದು ದಿನ ಹೋಗ್ಬಿಟ್ಟು ನಾನು ಬಗ್ಬಿಟ್ಟು ಕಾಲನ್ನ ಮುಟ್ಬಿಡ್ತೀನಿ, ನಾನು ಇಡೀ ಹಸ್ತದನ್ನ ನಾನು ಭೂಮಿಯನ್ನ ಸ್ಪರ್ಶನ್ ಮಾಡ್ತೀನಿ, ಅಷ್ಟು ಚೆನ್ನಾಗಿ ಬಗ್ತೀನಿ ಅಂತ ಹೇಳಲಿಕ್ಕಾಗಲ್ಲ. ದಿನನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬಂದ ಹಾಗೆ ಇದು ನಮಗೆ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಆ ಫ್ಲೆಕ್ಸಿಬಿಲಿಟಿ ಬಂದಾದ ನಂತರ ನಾವು ಅದನ್ನ ಎಂಜಾಯ್ ಮಾಡಕ್ ಶುರು ಮಾಡ್ತೀವಿ. ಈಗ ಯಾರು ಒಂದು ದಿನಕ್ಕೆ ಸ್ವಿಮ್ಮಿಂಗ್ ಕಲಿಯಲ್ಲ, ನೀರೊಳಗಡೆ ಬಿದ್ದ ತಕ್ಷಣ ಯಾರು ಸ್ವಿಮ್ಮಿಂಗ್ ಕಲಿತು ಹೊರಗಡೆ ಬರಲ್ಲ. ಆದ್ರೆ ದಿನನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮಾಡ್ತಾ ಹೇಗೆ ನಮಗೆ ಅದ್ರ ಮೇಲೆ ಒಂದು ಹೋಲ್ಡ್ ಬರ್ತಾ ಹೋಗುತ್ತೆ, ಅದೇ ರೀತಿ ಯೋಗನೂ ಸಹ ಆಗ್ತದೆ. ಅದಕ್ಕೆ ಒಂದು ಪೇಷನ್ಸ್ ಬೇಕಷ್ಟೇ. ಆ ಪೇಷನ್ಸ್ ಅನ್ನ ಮಾಡ್ಲಿಕ್ಕೆ ನಮಗೆ ತಾಳ್ಮೆ ಅನ್ನೋದಿರುವಾಗ ಆಟೋಮೆಟಿಕಲಿ ಯೋಗ ಅನ್ನೋದು ಸುಲಭ ಆಗ್ತದೆ.
1: ಯಾರೆಲ್ಲ ಯೋಗವನ್ನ ಮಾಡಬಹುದು, ಯಾರೆಲ್ಲ ಯೋಗವನ್ನ ಮಾಡಬಾರದು,
0: ಇದರಲ್ಲಿ ಯಾರು ಮಾಡಬಾರದು ಅನ್ನೋದು ಯಾರಿಗೂ ಇಲ್ಲ. ಅಂದ್ರೆ ಚಿಕ್ಕ ವಯಸ್ಸಿನಿಂದ ಹಿಡಿದು ಎಲ್ಲರೂ ವಯಸ್ಸಾದ ಮಟ್ಟಿಗೆ ಎಲ್ಲರೂ ಮಾಡಬಹುದು. ಅಂದ್ರೆ ಯಾರಿಗೆ ಆಸನಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ಸುತ್ತೆ ಅಂತವ್ರಿಗೆ ನಾವು ಮಾಡಬೇಡಿ ಅಂತ ಹೇಳ್ತೀವಿ. ಅಥವಾ ಅಂತವ್ರಿಗೆ ಕೆಲವರಿಗೆ ನೆಲದ ಮೇಲೆ ಕೂತ್ಕೊಳ್ಲಿಕ್ಕೆ ಆಗ್ತಾ ಇರಲ್ಲ, ಅಂತವ್ರ ಚೇರ್ ಮೇಲೆ ಕೂತ್ಕೊಂಡು ಕುಳಿತ ಬಂಡಿಯಲ್ಲಿ ಮಾಡುವಂತಹ ಆಸನಗಳನ್ನ ಮಾಡಬಹುದು, ನಿಂತು ಮಾಡುವಂತಹ ಆಸನಗಳಿದೆ ಅವನ್ನ ಮಾಡಬಹುದು, ಕೆಲವು ಮಲಗಿಯೇ ಮಾಡುವಂತಹ ಆಸನಗಳಿದಾವೆ ಅವನ್ನ ಮಾಡಬಹುದು. ಹಾಗೆ ಯಾವುದೇ ರೀತಿಯಾದಂತಹ ರಿಸ್ಟ್ರಿಕ್ಷನ್ಸ್ ಗಳನ್ನೋದು ಇದರಲ್ಲಿ ಇಲ್ಲ, ಯಾವ್ದು ಮಾಡಬಾರದು ಅನ್ನೋದಿಲ್ಲ. ಸಾಮಾನ್ಯವಾಗಿ 5 ವರ್ಷದ ಮೇಲ್ಪಟ್ಟ ಎಲ್ಲ ಮಕ್ಕಳುಗಳನ್ನ ನಾವು
1: ಯೋಗವನ್ನು
0: ಮಾಡಿಸಬಹುದು. ಯಾಕೆಂದ್ರೆ ಅಲ್ಲಿ ಹೇಳದನ್ನ ಕೇಳ್ತಿರ್ತಾರೆ, ಅವ್ರಿಗೆ ಅರ್ಥ ಆಗತ್ತೆ, ಹಾಗಾಗಿ ಅವ್ರನ್ನ ಮಾಡಿಸ್ಲಿಕ್ಕೆ ನಾವು ಅವಕಾಶ ಇದೆ. ಈಗ ಪರ್ಟಿಕ್ಯುಲರ್ ಆಗಿ ಏನಾದ್ರೂ ವೈದ್ಯರು ಯಾವುದೇ ಎಕ್ಸಸೈಸ್ ಗಳನ್ನ ಮಾಡಬೇಡಿ, ಯೋಗ

0: ಆಸನಗಳನ್ನ ಮಾಡಬೇಡಿ ಅಂತ ಹೇಳಿದ್ರೆ, ಈಗ ಹಾರ್ಟ್ ಏನೋ ಪ್ರಾಬ್ಲಮ್ಸ್ ಇದೆ ಅದರಿಂದ ಮಾಡೋದ್ರಿಂದ ತೊಂದರೆ ಆಗತ್ತೆ ಅನ್ನುವಂತ ಅಡ್ವೈಸ್ ಮಾಡಿದ್ರೆ ಮಾತ್ರ ನಾವು ಯೋಗಾಸನಗಳನ್ನ ಮಾಡಬಾರದು ಅಂತ ಬಿಟ್ರೆ, ಪ್ರತಿಯೊಬ್ಬರು ಯೋಗಗಳನ್ನ ಅವರವರ ಸಾಮರ್ಥ್ಯಕ್ಕೆ ಅವರವರ ಶಕ್ತಿಗೆ ಅನುಗುಣವಾಗಿ ಯೋಗವನ್ನ ಮಾಡಬಹುದು.
1: ಯಾವಾಗ ಯೋಗವನ್ನ ಮಾಡಬೇಕು?
0: ಯೋಗವನ್ನ ಮಾಡ್ಲಿಕ್ಕೆ ಒಳ್ಳೆಯ ಸಮಯ ಅಂತ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತ, ಅಂದ್ರೆ ಸೂರ್ಯನ ಉದಯಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ, ಅಂದ್ರೆ ಸುಮಾರು 5.5 ಗಂಟೆ ಸಮಯ ಸೂಕ್ತವಾದಂತಹ ಸಮಯ ಅಂತ. ಈಗ ನಾವೇನಂತ ಹೇಳಿದ್ರೆ, ನಾವು ಪರಿಸರವನ್ನ ನೋಡಿದ್ರೆ ಎಲ್ಲ ಪ್ರಾಣಿ ಪಕ್ಷಿಗಳು ಸೂರ್ಯ ಹುಟ್ಟುವ ಒಂದು ಅರ್ಧ ಗಂಟೆ ಮುಂಚೆನೆ ಸೌಂಡ್ ಮಾಡಕ್ ಶುರು ಮಾಡ್ತವೆ, ಎದ್ದೇಳ್ತವೆ. ಸೂರ್ಯ ಮುಳುಗಿದ ತಕ್ಷಣ ಎಲ್ಲ ಮಲಗ್ತವೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಉಲ್ಟಾ ಆಗ್ತಾ ಇದೀವಿ. ಅಂದ್ರೆ ಇದನ್ನ ನಾವು ಮಾಡುವಂತಹ ಒಂದು ಒಳ್ಳೆಯ ಸಮಯ ಅಂತ ಹೇಳಿದ್ರೆ ಬೆಳಗ್ಗಿನ ಟೈಮ್, ಅಂದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತದ್ದು ತುಂಬಾ ಒಳ್ಳೇದು. ಯಾಕೆಂದ್ರೆ ಆ ಟೈಮಲ್ಲಿ ನಮ್ಮ ಶರೀರವು ಉಜ್ವಲವಾಗಿರ್ತದೆ, ಹೊಸ್ತಾಗಿ ನಾವು ಎದ್ದಿರ್ತೀವಿ ಆಗಿನ್ನು. ಸೊ ಯಾವುದೇ ರೀತಿ ಆಯಾಸಗಳಿರುವುದಿಲ್ಲ, ಯಾವುದು ಟೆನ್ಷನ್ಸ್ ಇರಲ್ಲ, ಮನಸ್ಸು ಸಹ ಶಾಂತವಾಗಿರುತ್ತದೆ. ಈ ಒಂದು ಸಮಯದಲ್ಲಿ ಯೋಗವನ್ನ ಮಾಡುವಂತದ್ದು ತುಂಬಾ ಒಳ್ಳೇದು. ನಮಗೆ ಬೆಳಗ್ಗೆ ಹೊತ್ತು ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ನಿಮಗೆ ಫ್ರೀ ಆದ ಟೈಮಲ್ಲಿ ನೀವು ಇದು ಯೋಗವನ್ನ ಮಾಡಬಹುದು. ಆದ್ರೆ ಖಾಲಿ ಹೊಟ್ಟೆಲಿ ಮಾಡುವಂತದ್ದು ತುಂಬಾ ಒಳ್ಳೇದು. ಅಟ್ಲೀಸ್ಟ್ ಇಲ್ಲಾಂದ್ರೆ ಆಹಾರ ಸೇವನೆ ಮಾಡಿದ 3-4 ಗಂಟೆಗಳ ನಂತರ ಯೋಗಾಭ್ಯಾಸವನ್ನ ನಾವು ಮಾಡಬಹುದು.
1: ಯೋಗವನ್ನ ಅಭ್ಯಾಸವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಂತವ್ರು ಏನನ್ನ ಮಾಡಬೇಕು ಮತ್ತೆ ಏನನ್ನ ಮಾಡಬಾರ್ದು?
0: ಏನ್ ಮಾಡಬಾರ್ದು ಅನ್ನೋದನ್ನ ನೋಡೋದಕ್ಕಿಂತ ಮುಖ್ಯವಾಗಿ, ಪ್ರತಿಯೊಂದು ನಾವು ಶಿಸ್ತುಬದ್ಧ ಜೀವನವನ್ನ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಪ್ರತಿನಿತ್ಯ ನಾವು ಒಂದು ಟೈಮ್ ಅನ್ನ ಇಟ್ಟುಕೊಂಡು ಆ ಟೈಮಲ್ಲೇ ನಾವು ಯೋಗವನ್ನ ಮಾಡ್ತಿದೀವಿ ಅಂತ ಹೇಳಿದ್ರೆ ನಮ್ಮ ಬಾಡಿ ಅದಕ್ಕೆ ರೆಡಿ ಆಗತ್ತೆ. ಸೊ ಅವಾಗ ನಮ್ಮ ದೇಹವನ್ನ ನಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತಾ ಹೋಗ್ಬೋದು. ಹಾಗಾಗಿ ಯೋಗವನ್ನ ಮಾಡುವಂತವ್ರು ಒಂದು ಶಿಸ್ತುಬದ್ಧ ಜೀವನವನ್ನ ಸಾಮಾನ್ಯವಾಗಿ ಕಲ್ತ್ಕೊಂಡ್ಬಿಟ್ಟಿರ್ತಾರೆ. ಯಾಕೆ ನಾನು ಆಗ್ಲೇ ಹೇಳಿದಂಗೆ, ಈ ಯೋಗದಲ್ಲಿ ಮುಖ್ಯವಾಗಿ ಬರುವಂತದ್ದು ಯಮ ಮತ್ತೆ ನಿಯಮ. ಈ ಯಮ ನಿಯಮಗಳನ್ನ ನಾವು ಅನುಸರಿಸ್ತಾ ಬಂದ್ರೆ ನಮ್ಮ ಬಿಹೇವಿಯರ್ ತುಂಬಾ ಚೇಂಜ್ ಆಗ್ಬಿಡತ್ತೆ. ಸೊ ಹಾಗಾಗಿ ಅದನ್ನ ನಾವು ಅನುಸರಿಸ್ಕೊಂಡು ಬರೋದ್ರಿಂದ ಒಂದು ಶಿಸ್ತುಬದ್ಧ ಜೀವನಗಳನ್ನ ನಾವು ಮಾಡ್ತಾ ಹೋಗ್ಬೋದು. ಏನ್ ಮಾಡಬಾರದು ಅಂತ ಬರುವಾಗ ಏನು ಸಾಮಾನ್ಯವಾಗಿ ಅದನ್ನ ಹೇಳಲಿಕ್ಕೆ ಇರುವುದಿಲ್ಲ. ಯಾಕೆಂದ್ರೆ ಯೋಗ ಮಾಡ್ತಿರೋರು ಎಲ್ಲರೂ ಸಹ ಒಂದು ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಇದಕ್ಕೊಂದು ಒಳ್ಳೆಯ ಎಕ್ಸಾಂಪಲ್ ಅಂತ ಹೇಳಿದ್ರೆ, ನಾವು ಈ ಜಿಮ್ಗಳಲ್ಲಿ ಗಲಾಟೆಗಳನ್ನ ನೋಡಬಹುದು, ಆದ್ರೆ ಯೋಗ ಸೆಂಟರ್ಗಳಲ್ಲಿ ಜಗಳ ಆಯ್ತು, ಗಲಾಟೆ ಆಯ್ತು, ಹೊಡೆದಾಡಿದ್ರು ಅನ್ನೋದನ್ನ ನೋಡೋದೇ ಇಲ್ಲ. ಅನ್ನುವಂಥದ್ದೇ ಒಂದು ನಮಗೆ ಒಳ್ಳೆ ಸಂಸ್ಕಾರವನ್ನ ಕೊಡುತ್ತದೆ. ಹಾಗಾಗಿ ನಮ್ಮ ಪ್ರತಿಯೊಂದು ಬಿಹೇವಿಯರು, ಇನ್ನೊಬ್ಬರ ಜೊತೆ ನಮ್ಮ ಬಾಂಧವ್ಯ, ಯಾರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು, ಹೆಂಗಿರ್ಬೇಕು, ಇದನ್ನೆಲ್ಲ ಕಲಿಸ್ಬಿಡುತ್ತದೆ. ಹಾಗಾಗಿ ಯೋಗ ಮಾಡುವವರು ಒಂದು ಶಿಸ್ತುಬದ್ಧ ಜೀವನವನ್ನ ರೂಢಿಸ್ಕೊಂಡು ಬಿಟ್ಟಿರ್ತಾರೆ ಅಂತ ಹೇಳೋದಕ್ಕೆ ಸಂತೋಷವಾಗ್ತದೆ.
1: ಈ ಯೋಗ ನನಗೆ ಮಾಡಬೇಕು ಅಂತ ಹೇಳಿ ಅನ್ಸಿದ್ರೆ, ನೇರವಾಗಿ ನನಗೆ ಗೊತ್ತಿರೋಂತ ಆಸನಗಳನ್ನ ಮಾಡ್ಬೇಕಾ ಅಥವಾ ಯಾವ್ದಾದ್ರು ಮಾರ್ಗದರ್ಶನದಲ್ಲಿ ಮಾಡ್ತಕ್ಕಂಥದ್ದು ಸೂಕ್ತವಾ ಹೇಗೆ?
0: ತುಂಬಾ ಒಳ್ಳೆ ಕ್ವಶನ್ ಕೇಳಿದಿರಿ. ಮಾರ್ಗದರ್ಶನ ಇಟ್ಟುಕೊಂಡು ಯೋಗಾಸನವನ್ನ ಶುರು ಮಾಡೋದು ತುಂಬಾ ಒಳ್ಳೇದು. ಯಾಕೆ ಅಂತ ಹೇಳಿದ್ರೆ, ನಾವೀಗ ಫಸ್ಟ್ ಯೋಗ ಮಾಡೋದಕ್ಕಿಂತ ಮುಂಚೆ ಯಾರೋ ಒಂದು ಯೋಗಾಸನ ಭಂಗಿಯನ್ನ ನೋಡ್ತೀವಿ. ಯೋಗಾಸನ ಭಂಗಿ ನೋಡಿದ ತಕ್ಷಣ ಡೈರೆಕ್ಟ್ ಆಗಿ ಯೋಗಾಸನ ಭಂಗಿಯನ್ನ ಮಾಡಕ್ ಹೋಗುವಾಗ ನಮ್ಮ ಕನೆಕ್ಟಿವ್ ಟಿಶ್ಯೂಸ್ ಏನಿದೆ, ಅಂದ್ರೆ ನಮ್ಮ ಮೂಳೆಗಳನ್ನ ಮತ್ತೆ ಮಾಂಸಖಂಡಗಳನ್ನ ಹಿಡ್ಕೊಳ್ಳಿಕ್ಕೆ ಇರುವಂತಹ ಹಗ್ಗಗಳೇನಿದಾವೆ, ಈ ಕನೆಕ್ಟಿವ್ ಟಿಶ್ಯೂಗಳು ಡ್ಯಾಮೇಜ್ ಆಗ ಚಾನ್ಸಸ್ ಇರುತ್ತದೆ. ಹಾಗಾಗಿ ಒಂದು ಯೋಗಾಸನ ಮಾಡೋದಕ್ಕಿಂತ ಮುಂಚೆ ನಮಗೆ ಒಂದು ಸುಲಭವಾಗಿ ನಮ್ಮ ಬಾಡಿನ ಫ್ರೀ ಮಾಡ್ಕೊಳ್ಳುವಂತ ಎಕ್ಸಸೈಸ್ಗಳೆಲ್ಲ ಮಾಡಬೇಕಾಗತ್ತೆ. ಹಾಗಾಗಿ ಒಂದು ಯೋಗದ ಮಾರ್ಗದರ್ಶಕರನ್ನ ಇಟ್ಕೊಂಡು ಅವರಿಂದ ಮೂಲಕ ನಾವು ಯೋಗವನ್ನ ಮಾಡೋದು ತುಂಬಾ ಒಳ್ಳೇದು. ಯಾಕೆಂದ್ರೆ ಅನೇಕ ನಿಯಮಗಳನ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಯಾಕೆಂದ್ರೆ ನಮಗೆ ಗೊತ್ತಿದೆ ಅಂತ ಹೇಳಿ ನಾವು ಡೈರೆಕ್ಟ್ ಆಗಿ ನಾವು ಕ್ರಿಕೆಟ್ ಆಡ್ತೀವಿ ಅಂತ ಹೋದ್ರೆ ಆಡಬಹುದು ನಾವು ಕ್ರಿಕೆಟ್, ಆದ್ರೆ ಒಳ್ಳೆ ಕ್ರಿಕೆಟರ್ ಆಗ್ಲಿಕ್ಕೆ ಆಗಲ್ಲ. ಅದೇ ಯಾರೋ ಒಬ್ರು ತರಬೇತುದಾರ ಇದ್ದು ಅವರ ಮೂಲಕ ನಾವು ಕ್ರಿಕೆಟ್ ಅನ್ನ ಕಲ್ತಿದೀವಿ ಅಂತ ಹೇಳಿದ್ರೆ ಕ್ರಿಕೆಟರ್ ಆಗ್ಲಿಕ್ಕೆ ಅವಕಾಶ ಇದೆ. ಅದೇ ರೀತಿ ಒಬ್ಬ ಮಾರ್ಗದರ್ಶಕರನ್ನ ಇಟ್ಕೊಂಡು ನಾವು ಯೋಗವನ್ನ ಕಲಿಯೋದ್ರಿಂದ ನಾವು ಮಾಡ್ತಿರುವ ತಪ್ಪುಗಳನ್ನ ಸರಿ ಮಾಡಿಕೊಂಡು ಅದರಿಂದ ನಾವು ಒಳ್ಳೆಯದನ್ನ ಆಚರಣೆ ಮಾಡ್ಲಿಕ್ಕೆ ಆಗತ್ತೆ. ಯಾಕೆಂದ್ರೆ ನಾವು ಮಾಡ್ತಿರೋದೆ ಒಳ್ಳೆ ಆರೋಗ್ಯವನ್ನ ಪಡೀಲಿಕ್ಕಾಗಿ ಅಂತಿರುವಾಗ, ಹಾಗಾಗಿ ಒಬ್ಬ ಮಾರ್ಗದರ್ಶಕರಿಂದ ಮಾಡೋದು ತುಂಬಾ ಒಳ್ಳೇದಾಗತ್ತೆ.
1: ಯೋಗ ಮಾಡುವುದರ ಬಗ್ಗೆ ಒಂದಷ್ಟು ಗೊಂದಲಗಳಿದಾವೆ ಸರ್. ಈಗ ನಾನು ಆರೋಗ್ಯವಾಗಿರುವಾಗ ಮಾಡ್ಬೇಕು, ಆರೋಗ್ಯ ಹದಗೆಟ್ಟ ಮೇಲೆ ಮಾಡ್ಬೇಕು ಅಥವಾ ಚಿಕಿತ್ಸಾ ಕ್ರಮವಾಗಿ ನಾವು ಅದನ್ನ ಮಾಡಿಕೊಳ್ಬೇಕು, ಈ ತರದ್ದು ಅನೇಕರಲ್ಲಿ ಇರುತ್ತೆ. ಇದನ್ನ ಬಗೆಹರಿಸ್ಕೊಳ್ಳೋಂಥದ್ದು ಹೇಗೆ?
0: ಇದು ಒಂದು ಒಳ್ಳೆಯ ಪ್ರಶ್ನೆ. ಯಾಕೆಂದ್ರೆ ಯಾವಾಗ್ಲೂ ನಾವು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ. ಹಾಗಾಗಿ ನಮ್ಮನ್ನ ನಾವು ಚೆನ್ನಾಗಿ ಇಟ್ಕೊಳ್ಬೇಕಂತ ಹೇಳಿದ್ರೆ ಪ್ರತಿಯೊಬ್ಬ ಆರೋಗ್ಯವಂತನೂ ಸಹ ಯೋಗವನ್ನ ರೂಢಿಸ್ಕೊಳ್ಳೋದು ಒಳ್ಳೇದು. ಇದೇ ಒಂದು ನಮ್ಮ ಯೋಗ ದಿನದ ಮುಖ್ಯ ಧ್ಯೇಯ. ಅಂದ್ರೆ ಪ್ರತಿಯೊಬ್ಬ ಭಾರತೀಯನು, ವಿಶ್ವದಲ್ಲಿರುವಂತಹ ಎಲ್ಲರೂ ಸಹ ಇದನ್ನ ಪಾಲಿಸೋದ್ರಿಂದ ಆರೋಗ್ಯವಂತರಾಗಿರ್ತಾರೆ ಅಂತ ಹೇಳುವಂತದ್ದು ಮುಖ್ಯವಾಗಿ. ಹಾಗಾಗಿ ಪ್ರತಿಯೊಬ್ಬ ಆರೋಗ್ಯವಂತನು ಇದನ್ನ ಮಾಡಲೇಬೇಕು. ಇದರ ಜೊತೆ ಜೊತೆಗೆ ನಮ್ಮಲ್ಲಿ ಬರುವಂತಹ ರೋಗಿಗಳಿಗೆ ಅವರ ರೋಗಗಳಿಗೆ ಅನುಗುಣವಾಗಿಯೂ ಸಹ ನಾವು ಯೋಗಾಸನಗಳನ್ನ ಹೇಳ್ಕೊಡ್ತೀವಿ. ಅಂದ್ರೆ ಈಗ ಹೃದಯ ಸಂಬಂಧಿ ಕಾಯಿಲೆಗಳಿರುವಾಗ ಯಾವ ಯೋಗಗಳನ್ನ ಮಾಡಬೇಕು, ಯಾವ ಆಸನಗಳನ್ನ ಮಾಡಬೇಕು ಅದನ್ನ ಹೇಳ್ಕೊಡ್ತೀವಿ. ಹಾಗಾಗಿ ಆರೋಗ್ಯವಂತರಿಗಾಗಿ ಮಾಡುವಂತಹ ಯೋಗಗಳು ಬೇರೆ, ಆದ್ರೆ

0: ಕಾಯಿಲೆಗೆ ಬಂದಂತಹ ಸಂದರ್ಭದಲ್ಲಿ ಚಿಕಿತ್ಸಾ ರೂಪದಲ್ಲಿ ಮಾಡುವಂತಹ ಅನೇಕ ಯೋಗಗಳು ಚೆನ್ನಾಗಿದೆ. ನೀವು ತುಂಬಾ ಜನನ್ನ ಕೇಳಿರ್ಬೋದು, ನಂಗೆ ತುಂಬಾ ಬೆನ್ನೋವಿತ್ತು, ಸೊಂಟ ನೋವು ಬರ್ತಾ ಇತ್ತು, ಕಾಲೆಲ್ಲ ಎಳೆತ ಬರ್ತಾ ಇತ್ತು, ಯೋಗ ಮಾಡಕ್ ಶುರು ಮಾಡಿದೆ, ಚೆನ್ನಾಗಿದ್ದೀನಿ, ನಂಗೆ ಡಾಕ್ಟರ್ ಅಡ್ವೈಸ್ ಮಾಡಿದ್ರು ಅಂತ ಹೇಳದ್ ಕೇಳಿರ್ತೀವಿ. ಅಂದ್ರೆ ಇದು ಚಿಕಿತ್ಸಾ ರೂಪದಲ್ಲಿ ನಾವು ಮಾಡುವಂತಹ ಎಕ್ಸಸೈಸಸ್ ತರ ಆಗಿರೋದ್ರಿಂದ ಇದರಿಂದನೂ ಸಹ ನಮಗೆ ರಿಲೀಫ್ ಸಿಗುತ್ತೆ. ಹಾಗಾಗಿ ಯೋಗವನ್ನ ಚಿಕಿತ್ಸಾ ರೂಪದಲ್ಲಿಯೂ ಮಾಡಬಹುದು, ಆರೋಗ್ಯವಂತರು ಪ್ರತಿಯೊಬ್ಬರು ಮಾಡಬಹುದು.
1: ಇನ್ನು ಇವತ್ತಿನ ದಿನಮಾನದಲ್ಲಿ ಸರ್, ಸಾಕಷ್ಟು ಸವಾಲುಗಳು ಮತ್ತೆ ಸಮಸ್ಯೆಗಳು ಎರಡರ ನಡುವೆ ತುಂಬಾ ಒಂದು ದೊಡ್ಡ ಒತ್ತಡದ ಬದುಕಿನಲ್ಲಿ ಎಲ್ಲರೂ ಕೂಡ ಬದುಕ್ತಾ ಇದ್ದೇವೆ. ಚಿಕ್ಕ ಮಗುವಿನಿಂದ ಹಿಡಿದು ವೃದ್ಧರವರೆಗೂ ಕೂಡ ಏನಾದರೂ ಒಂದು ಒತ್ತಡ ಇದ್ದೇ ಇರುತ್ತೆ. ಈ ಒತ್ತಡವನ್ನ ಕಳೆದುಕೊಳ್ಳಿಕ್ಕೆ, ಒತ್ತಡವನ್ನ ನಿವಾರಣೆ ಮಾಡಿಕೊಳ್ಳಿಕ್ಕೆ ಯೋಗ ಎಷ್ಟರ ಮಟ್ಟಿಗೆ ಸಹಕಾರಿಯಾಗುತ್ತೆ?
0: ಇದೊಂದು ಮಿಲಿಯನ್ ಡಾಲರ್ ಕ್ವಶನ್ ಅಂತ ಹೇಳ್ಬೋದು. ಯಾಕೆಂದ್ರೆ ಇವತ್ತಿನ ಒಂದು ಲೈಫ್ ಸ್ಟೈಲ್ ಹೆಂಗಾಗಿದೆ ಅಂದ್ರೆ, ಮನುಷ್ಯ ತುಂಬಾ ಒತ್ತಡದ ಬದುಕಿನಲ್ಲಿ ಜೀವನವನ್ನ ಮಾಡ್ತಾ ಇದ್ದಾನೆ, ಅದರ ಜೊತೆಗೆ ಎಷ್ಟು ಕೆಲಸ ಮಾಡಿದ್ರು ಅವನಿಗೆ ಸಮಾಧಾನ ಅನ್ನೋದೇ ಇಲ್ಲ. ಒಂದು ಎರಡನೇದು, ನಾವು ಮಾಡ್ತಿರುವ ಕೆಲಸವನ್ನ ಅಲ್ಲಿ ಶ್ರದ್ಧೆಯಿಂದ ಮಾಡಕ್ಕಾಗ್ತಾ ಇಲ್ಲ, ಅಥವಾ ಅದನ್ನ ಕಂಪ್ಲೀಟ್ ಮಾಡಕ್ಕಾಗ್ತಿಲ್ಲ. ಅವಾಗ ಏನಾಗುತ್ತೆ, ನಮಗೆ ಪ್ರೆಷರ್ ಶುರುವಾಗತ್ತೆ. ಇಂಥ ಒಂದು ಸಮಯದಲ್ಲಿ ನಾವೇನಾದರೂ ಪ್ರತಿನಿತ್ಯ ಯೋಗವನ್ನ ಒಂದು ಗಂಟೆ ಕಾಲ ಬೆಳಗ್ಗೆ ಮಾಡ್ಲಿಕ್ಕೆ ಶುರು ಮಾಡಿದರೆ ನಾವು ಚೇಂಜಸ್ಗಳನ್ನ ಕಾಣಲಿಕ್ಕೆ ಶುರು ಮಾಡಬಹುದು. ಯಾವ ರೀತಿ ಅಂತ ಹೇಳಿದ್ರೆ, ನಾನು ಮುಂಚೆ ಈ ಕೆಲಸ ಮಾಡಕ್ಕಾಗ್ತಾ ಇರಲಿಲ್ಲ, ಈಗ ಆರಾಮಾಗಿ ಮಾಡ್ತೀನಿ. ಯಾಕೆ ಅಂದ್ರೆ, ನಾನು 10 ನಿಮಿಷದಲ್ಲಿ ಕೆಲಸ ಮಾಡೋದನ್ನ 1 ನಿಮಿಷದಲ್ಲಿ ಮುಗಿಸ್ಬೋದು, 1 ಗಂಟೆಯಲ್ಲಿ ಮಾಡೋದನ್ನ ಏಕಾಗ್ರತೆಯಿಂದ 10 ನಿಮಿಷದಲ್ಲಿ ಮುಗಿಸ್ಬೋದು. ಈ ಒಂದು ಚಾಕಚಕ್ಯತೆ ಖಂಡಿತವಾಗಿ ಯೋಗಾಸನದಿಂದ ನಮಗೆ ಸಿಗುತ್ತೆ. ಯಾಕೆಂದ್ರೆ ಮುಖ್ಯವಾಗಿ ನಾವಿಲ್ಲಿ ಮಾಡುವಂತದ್ದು ಏನಂತ ಹೇಳಿದ್ರೆ, ನಮ್ಮನ್ನ ನಾವು ನಿಗ್ರಹಿಸಿಕೊಳ್ಳುವಂತಹ ಒಂದು ಸ್ಥಿತಿಯಲ್ಲಿ ಇರ್ತೇವೆ. ಆಗ ನಮ್ಮ ಮನಸ್ಸನ್ನ ನಮ್ಮ ಕಂಟ್ರೋಲ್ ಅಲ್ಲಿ ಇಟ್ಟುಕೊಳ್ತೀವಿ, ಮನಸ್ಸು ವಿಚಲಿತಗೊಳ್ಳಲ್ಲ. ಮೇಜರ್ ಆಗಿ ಈಗ ಬರ್ತಿರುವ ಪ್ರಾಬ್ಲಮ್ ಅಂತ ಹೇಳಿದ್ರೆ ಏಕಾಗ್ರತೆಯ ಕೊರತೆ. ಈಗಿನ ಒಂದು ಯುವಕರಲ್ಲಾಗಿರ್ಬೋದು ಅಥವಾ ಮಕ್ಕಳಲ್ಲಾಗಿರ್ಬೋದು, ನಾವು ಜಾಸ್ತಿ ಕಾಣೋದೇನಂತ ಹೇಳಿದ್ರೆ 5 ನಿಮಿಷಕ್ಕಿಂತ ಜಾಸ್ತಿ ಅವ್ರು ಏನು ಮಾಡಲ್ಲ. ಯಾಕೆಂದ್ರೆ ಏಕಾಗ್ರತೆನೇ ಇರಲ್ಲ. ಜೊತೆಗೆ ಏನಂತ ಹೇಳಿದ್ರೆ, ಆ ಬುದ್ಧಿಶಕ್ತಿಯನ್ನು ಉಪಯೋಗಿಸಿಕೊಂಡು ಕೆಲಸ ಮಾಡುವಂತ ವಿಚಾರಗಳು ಕಮ್ಮಿ ಇರುತ್ತೆ. ಇದನ್ನು ನಾವು ಹೈಯರ್ ಮೆಂಟಲ್ ಫಂಕ್ಷನ್ಸ್ ಅಂತ ಕರಿತೀವಿ. ನಮ್ಮ ಮೆದುಳಿನ ಒಂದು ಕಾರ್ಯಕ್ಷಮತೆ ಎಷ್ಟು ಮಟ್ಟಿಗೆ ಇರುತ್ತದೆ ಅಂತ ಹೇಳಿದ್ರೆ, ಅದರಲ್ಲಿ ನಾವು ಎಬಿಲಿಟಿ ಟು ಥಿಂಕ್ ಅಂದ್ರೆ ನಾವು ಯೋಚನೆ ಮಾಡುವ ಶಕ್ತಿ, ಒಂದು ಯಾವುದೇ ಒಂದು ಪ್ರಾಬ್ಲಮ್ ಅಂದ್ರೆ ಅದನ್ನು ಹೆಂಗೆ ಫೇಸ್ ಮಾಡಬೇಕು ಅನ್ನುವಂಥದ್ದು, ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ಇದೆಲ್ಲವೂ ಈ ಹೈಯರ್ ಮೆಂಟಲ್ ಫಂಕ್ಷನ್ಸ್ ಅಲ್ಲಿ ಬರ್ತಾ ಹೋಗುತ್ತೆ. ಯಾವಾಗ ನಮ್ಮ ಮನಸ್ಸು ನಮ್ಮ ಕಂಟ್ರೋಲ್ ಅಲ್ಲಿ ಇರಲ್ಲ, ಅಲ್ಲಿ ನಾವೇನ್ ಮಾಡ್ತೀವಿ, ಕೋಪ, ತಾಪ, ಸಿಟ್ಟು ಇದನ್ನೆಲ್ಲ ಪ್ರದರ್ಶನ ಮಾಡ್ತಾ ಇರ್ತೀವಿ. ಯಾವಾಗ ಯೋಗ ಮಾಡ್ತೀವಿ, ಇದು ಆಟೋಮ್ಯಾಟಿಕಲಿ ಕಮ್ಮಿ ಆಗ್ತದೆ. ಮುಖದ ಮೇಲೆ ಒಂದು ಸಂತೋಷದ ನಗು ಇರ್ತದೆ. ಆರೋಗ್ಯವಂತ ಮುಖವನ್ನ ನೋಡುವಾಗ ಯಾರಿಗಾದರೂ ಸಂತೋಷ ಆಗುತ್ತೆ. ನಾವು ನಮಗಾಗಿ, ನಮ್ಮ ಆರೋಗ್ಯಕ್ಕಾಗಿ ನಾವು ನಮ್ಮ ಸಮಯವನ್ನ ಕೊಡದಲೇ ಹೋದ್ರೆ, ಎಷ್ಟು ದುಡ್ಡಿದ್ರು, ಎಷ್ಟೇ ನಾವು ದುಡಿದ್ರು ಸಹ, ಒಂದು ನಾವು ಉತ್ತಮ ಬದುಕನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಯೋಗಾಸನ ಮಾಡುವ ಮೂಲಕ ನಾವು ಅರ್ಥಕೊಳ್ಬೇಕಾಗಿದೆ.
1: ಧ್ಯಾನ ಅನ್ನುವಂಥದ್ದು ಯೋಗದ ಅವಿಭಾಜ್ಯ ಅಂಗವ.
0: ಖಂಡಿತ ಹೌದು. ನಾನು ಆಗ್ಲೇ ಹೇಳಿದೆ, ಲಾಸ್ಟ್ ಅಲ್ಲಿ ಬರುವಂತದ್ದೇ ನಮ್ಮ ಧ್ಯಾನ.
1: ಧ್ಯಾನ
0: ಅಂತ ಹೇಳಿದ್ರೆ ನಮ್ಮ ಮನಸ್ಸನ್ನ ಒಂದೆಡೆಗೆ ಕೇಂದ್ರೀಕರಣಗೊಳಿಸೋದು ಅಂತ. ನಾವು ತುಂಬಾ ಸಲ ನಾವು ನೋಡ್ತಿರ್ಬೋದು, ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಒಂದು ಕಾರ್ ನಾನು ಡ್ರೈವ್ ಮಾಡ್ತಾ ಇದ್ರೆ ಕಾರಲ್ಲಿ ಒಂದು ಮ್ಯೂಸಿಕ್ ಹಾಕೊಂಡಿರ್ತೀವಿ, ಆ ಮ್ಯೂಸಿಕ್ ಕೇಳ್ತಾ ಇರ್ತೀವಿ, ಪಕ್ಕದಲ್ಲಿ ಯಾರೋ ಒಬ್ರು ಕೂತಿರ್ತಾರೆ, ಅವ್ರ ಜೊತೆನೂ ಮಾತಾಡ್ತಾ ಇರ್ತೀವಿ, ಯಾವುದೇ ಆಕ್ಸಿಡೆಂಟ್ ಆಗದ ರೀತಿಯಲ್ಲಿ ನಾವು ಕಾರನ್ನ ಡ್ರೈವ್ ಮಾಡ್ತಾನು ಇರ್ತೀವಿ. ಅಂದ್ರೆ ಇಲ್ಲಿ ಏಕಾಗ್ರತೆ ಮೂಡಿದೆ ಅಂತ ಅರ್ಥ. ಇದೇ ಒಂದು ವಿಚಾರಗಳನ್ನ ನಾವು ಮಾಡುವಂತ ಕೆಲಸಗಳಿಗೂ ನಾವು ಇಂಪ್ಲಿಮೆಂಟೇಷನ್ ಮಾಡ್ಕೊಂಡು ಹೋದ್ರೆ ಅಲ್ಲಿ ಏಕಾಗ್ರತೆ ಬರುತ್ತೆ. ಇದಕ್ಕೆ ನಾವು ಸಿಂಪಲ್ ಆಗಿ ಧ್ಯಾನ ಅಂತ ಹೇಳ್ಬೋದು. ಈ ಧ್ಯಾನವನ್ನ ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಮನಸ್ಸಿನ ಏಕಾಗ್ರತೆ ಚೆನ್ನಾಗಾಗತ್ತೆ. ಯಾವಾಗ ನಮ್ಮ ಏಕಾಗ್ರತೆ ಚೆನ್ನಾಗಾಗತ್ತೆ, ಆಗ ನಾವು ಏನ್ ನಾವು ನೋಡ್ತಾ ಇದೀವಿ, ಕಲಿತಾ ಇದೀವಿ, ಅದು ಚೆನ್ನಾಗಿ ಬೇಗ ನಮ್ಮ ಮೆದುಳು ರಿಸೀವ್ ಮಾಡುತ್ತೆ, ಸ್ಟೋರ್ ಆಗತ್ತೆ. ಹಾಗಾಗಿ ನಮ್ಮ ಎಬಿಲಿಟಿ ಚೆನ್ನಾಗಾಗ್ತಾ ಹೋಗುತ್ತೆ, ನಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಾಗ್ತಾ ಹೋಗುತ್ತೆ. ಅದು ನಮ್ಮ ಧ್ಯಾನದ ಮುಖ್ಯವಾದ ಒಂದು ಕೆಲಸ.
1: ಯೋಗದ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನ ಸಂಪರ್ಕ ಮಾಡುವಂತದ್ದು ಹೇಗೆ?
0: ನನ್ನ ಮೊಬೈಲ್ ನಂಬರ್ ಹೇಳ್ತೇನೆ, 9845293032.
1: ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ.
0: 9845293032.
1: ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಈ ಕುರಿತು ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಎ ನಿತಿನ್ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
3: ಕೇಳುಗರೆ, ಇದೇ ಶುಕ್ರವಾರ ಜೂನ್ 19ರಂದು

0: ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, ಎಸ್ಟಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಜೂನ್ 19 ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ಸಮಯ ಸರಿಯಾಗಿ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಅಮರೀಶ್ ಆಶಿಹಾಳ್ ಅವರಿಂದ ಮಾಹಿತಿ.
4: ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಇಂಧನಗಳಲ್ಲಿ ನಾವು ಸಾಕಷ್ಟು ರೀತಿಯ ವರ್ಗೀಕರಣವನ್ನ ಮಾಡಬಹುದು. ಮುಖ್ಯವಾಗಿ ಪ್ರಾಕೃತಿಕ ಸಂಪನ್ಮೂಲಗಳು ಅಂತಂದ್ರೆ ಕಲ್ಲಿದ್ದಲುಗಳಾಗಿರ್ಬಹುದು, ಜೊತೆಗೆ ಈ ಒಂದು ಪರಿಸರದಲ್ಲಿ ಸಿಗುವಂತಹ ಒಂದು ಲೋಹಗಳಾಗಿರ್ಬಹುದು, ಇವುಗಳ ಸಹಾಯದಿಂದ ನಾವು ಬೇರೆ ಬೇರೆ ರೀತಿಯಾದಂತಹ ನಾವು ಪ್ರಯೋಜನವನ್ನ ಪಡೆಯುವುದರ ಮೂಲಕ ಶಕ್ತಿಯನ್ನ ಪಡಿತಾ ಇದ್ದೀವಿ. ಮುಖ್ಯವಾಗಿ ನವೀಕರಿಸಬಹುದಾದ ಇಂಧನಗಳು ಇಂದು ಜಾಗತಿಕ ಮಟ್ಟದಲ್ಲಿ ಬಹು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿವೆ. ನವೀಕರಿಸಬಹುದಾದಂತಹ ಇಂಧನಗಳು ಪರಿಸರದ ಸಂರಕ್ಷಣೆಯನ್ನು ಮಾಡೋದ್ರ ಜೊತೆಗೆ ಹವಾಮಾನದ ಬದಲಾವಣೆಗೆ ತಡೆಯನ್ನ ಒಡ್ಡುವಂಥದ್ದು, ಸುಸ್ಥಿರವಾಗಿ ಇಂಧನದ ಭದ್ರತೆಯನ್ನ ನೀಡುವಂಥದ್ದು ಆಗಿರ್ತದೆ. ಜೊತೆಗೆ ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಕೂಡ ಇವು ಮಾಡ್ತದೆ. ಗ್ರಾಮೀಣಾಭಿವೃದ್ಧಿ ಮತ್ತು ವಿದ್ಯುದೀಕರಣ, ಹೀಗೆ ಹಲವು ಬಗೆಯ ವಿಧಾನಗಳಲ್ಲಿ ಇದು ನೈಸರ್ಗಿಕ ಸಂಪನ್ಮೂಲಗಳು ಅಂತಂದ್ರೆ ನವೀಕರಿಸಬಹುದಾದಂತಹ ಒಂದು ಸಂಪನ್ಮೂಲಗಳು ನಮಗೆ ವರದಾನವಾಗಿ ಪರಿಣಮಿಸಿದೆ. ಈ ನವೀಕರಿಸಬಹುದಾದ ಇಂಧನಗಳಲ್ಲಿ ಸೌರಶಕ್ತಿಯು ಕೂಡ ಒಂದು. ಸೌರಶಕ್ತಿ ಪ್ರಕೃತಿ ನೀಡಿದ ಅದ್ಭುತ ಕೊಡುಗೆಗಳಲ್ಲಿ ಒಂದು. ವಿದ್ಯುತ್ ಉತ್ಪಾದನೆಯಲ್ಲಿ ನಾವು ಸೌರಶಕ್ತಿಯನ್ನ ಬೆಳೆಸಿಕೊಳ್ಳಲಿಕ್ಕೆ ಸಾಕಷ್ಟು ಅವಕಾಶಗಳು ಇದಾವೆ. ಈ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯು ಕೂಡ ಒಂದು. ಪ್ರತಿ ಮನೆಗೆ ಸಿಗಲಿದೆ ಉಚಿತ 300 ಯೂನಿಟ್ ವಿದ್ಯುತ್ಗಳ ಒಂದು ಅನುಕೂಲ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯೇ ಎಲ್ಲಾ ಜನರಿಗೆ ಅನುಕೂಲವಾಗುವಂತಹ ಒಂದು ಯೋಜನೆಯಾಗಿ ಪರಿಣಮಿಸಿದೆ. ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯಡಿಯಲ್ಲಿ ಮನೆಯ ಮೇಲ್ಛಾವಣಿಯ ಮೇಲೆ ಸೌರಶಕ್ತಿಯ ಫಲಕಗಳನ್ನ ಅಳವಡಿಸುವುದರ ಮೂಲಕ ಸರ್ಕಾರದಿಂದ ಸಬ್ಸಿಡಿಯು ಕೂಡ ದೊರೆತಿದೆ. ಕಡಿಮೆ ಬಡ್ಡಿದರದಲ್ಲಿ ಸಾಲವು ಕೂಡ ಈ ಯೋಜನೆಯಡಿಯಲ್ಲಿ ಲಭ್ಯ ಆಗ್ತಾ ಇದೆ. ಇದರಿಂದ ಮನೆ ಮಂದಿ ತಿಂಗಳಿಗೆ ಸರಾಸರಿ 300 ಯೂನಿಟ್ ವಿದ್ಯುತ್ ಅನ್ನ ಕೂಡ ಪಡೆಯಲು ಇಲ್ಲಿ ಸಾಧ್ಯ ಇದೆ. ಜೊತೆಗೆ ಹೆಚ್ಚುವರಿ ವಿದ್ಯುತ್ ಅನ್ನ ಬೇರೆಯವರಿಗೆ ಅದನ್ನು ನಾವು ಮಾರಿ ತಿಂಗಳಿಗೆ ಸರಿಸುಮಾರು 17,000 ಕೂಡ ಲಾಭವನ್ನ ಪಡ್ಕೋಬಹುದು. ನಾವು ಕಟ್ಟುವಂತಹ ಒಂದು ವಿದ್ಯುತ್ ಬಿಲ್ಲಿಗೆ ಪರ್ಯಾಯವಾಗಿ ಅದನ್ನ ಉಳಿತಾಯ ಮಾಡೋದ್ರ ಜೊತೆಗೆ ತಿಂಗಳಿಗೆ 17,000 ಕೂಡ ನಾವು ಉಳಿತಾಯವನ್ನ ಮಾಡಿ ಆದಾಯವನ್ನ ಗಳಿಸಿಕೊಂಡು ಹೋಗ್ಲಿಕ್ಕೆ ಈ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಲ್ಲಿ ಅನುಕೂಲ ಆಗ್ತಾ ಇದೆ. ಈ ಯೋಜನೆಯಿಂದ ಸರ್ಕಾರಕ್ಕೆ ವಿದ್ಯುತ್ ಉತ್ಪಾದನೆಯ ವೆಚ್ಚವೂ ಕೂಡ ತಗ್ಗುತ್ತದೆ, ಅಂತಂದ್ರೆ ಕಡಿಮೆ ಆಗ್ತದೆ. ಸಾರ್ವಜನಿಕರು ಹಾಗೂ ಸರ್ಕಾರ ಈ ಇಬ್ಬರಿಗೂ ಲಾಭ ತಂದುಕೊಡುವಂತಹ ಒಂದು ವಿಶಿಷ್ಟ ಯೋಜನೆ ಯಾವುದು ಅಂತಂದ್ರೆ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಮುಖ್ಯವಾಗಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಪ್ರತಿ ಮನೆಗೆ ಉಚಿತ ವಿದ್ಯುತ್ ನೀಡುವಂತಹ ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರ ಸೂರ್ಯಘರ್ ಯೋಜನೆಯನ್ನ ಘೋಷಿಸಿದೆ. ಸೌರಶಕ್ತಿಯನ್ನ ಬಳಸಿ ವಿದ್ಯುತ್ ಉತ್ಪಾದಿಸುವ ಮೂಲಕ ನೈಸರ್ಗಿಕ ಸಂಪನ್ಮೂಲದ ಸದ್ಬಳಕೆ, ಜೊತೆಗೆ ವಿದ್ಯುತ್ ಉತ್ಪಾದನೆ ಮೇಲಿನ ಅವಲಂಬನೆಯನ್ನ ತಗ್ಗಿಸುವುದು ಈ ಯೋಜನೆಯ ಪ್ರಮುಖ ಗುರಿಯಾಗಿ ಪರಿಣಮಿಸಿದೆ. ಮನೆಯ ಛಾವಣಿಯ ಮೇಲೆ ಸೌರ ಫಲಕಗಳನ್ನ ಅಳವಡಿಸುವ ಮೂಲಕ 1 ಕೋಟಿ ಮನೆಗಳಿಗೆ ಉಚಿತ ವಿದ್ಯುತ್ ಅನ್ನು ಒದಗಿಸುವಂತಹ ಉದ್ದೇಶವನ್ನ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿದೆ. ಫೆಬ್ರವರಿ 15, 2024 ಪ್ರಧಾನಿ ನರೇಂದ್ರ ಮೋದಿಯವರು ಈ ಯೋಜನೆಗೆ ಚಾಲನೆಯನ್ನ ನೀಡಿದರು. ಕೇಂದ್ರ ಸರ್ಕಾರ ಯೋಜನೆಗೆ 75,021 ಕೋಟಿ ರೂಗಳ ಅನುದಾನವನ್ನ ಈ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಗೆ ಮೀಸಲಿಟ್ಟಿದೆ. ಕರ್ನಾಟಕದಲ್ಲೂ ಕೂಡ ಈ ಯೋಜನೆ ಈಗಾಗಲೇ ಅನುಷ್ಠಾನಗೊಂಡಿದ್ದು ರಾಜ್ಯದ ಜನರು ಕೂಡ ಈ ಯೋಜನೆ ಲಾಭವನ್ನ ಪಡ್ಕೋಬಹುದಾಗಿದೆ. ಮನೆಯ ಮೇಲ್ಛಾವಣಿಯ ಮೇಲೆ ಸೌರ ಫಲಕಗಳನ್ನ ಅಳವಡಿಸಲು ಸರ್ಕಾರದಿಂದ ಸಹಾಯಧನವನ್ನ ನೀಡಲಾಗ್ತಾ ಇದೆ. ಉಚಿತ ವಿದ್ಯುತ್ ಘಟಕ ಸ್ಥಾಪನೆಗೆ ಕಡಿಮೆ ಬಡ್ಡಿಗೆ ಸಾಲವೂ ಕೂಡ ದೊರೆತಿದೆ. ತಿಂಗಳಿಗೆ 300 ಯೂನಿಟ್ ಅಷ್ಟು ಉಚಿತ ವಿದ್ಯುತ್ ಅನ್ನು ಕೂಡ ಪಡ್ಕೋಬಹುದು. ಹೆಚ್ಚುವರಿ ವಿದ್ಯುತ್ ಅನ್ನ ಮಾರಾಟ ಮಾಡಿ ಈಗಾಗಲೇ ಹೇಳಿದಂತೆ 17,000 ರೂಪಾಯಿವರೆಗೆ ಹಣವನ್ನು ಕೂಡ ಗಳಿಸಬಹುದು. ಈ ಯೋಜನೆಯಿಂದ ಸರ್ಕಾರಕ್ಕೆ ವಾರ್ಷಿಕ 75,000 ರೂಪಾಯಿ ವಿದ್ಯುತ್ ಉತ್ಪಾದನೆ ವೆಚ್ಚವೂ ಕೂಡ ಉಳಿತಾಯ

0: ಆಗ್ತದೆ. ಸೌರ ಫಲಕಗಳ ಅಳವಡಿಕೆಗೆ ತಗಲುವ ವೆಚ್ಚದ ಮೇಲೆ 60% ಸಬ್ಸಿಡಿಯನ್ನು ಕೂಡ ನೀಡಲಾಗ್ತಾ ಇದೆ. 1 ಕಿಲೋವ್ಯಾಟ್ನಿಂದ 3 ಕಿಲೋವ್ಯಾಟ್ ವರೆಗಿನ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ ಸರ್ಕಾರದ ಸಹಾಯಧನವೂ ಕೂಡ ಸಿಗ್ತದೆ. ಅಂತಂದ್ರೆ 1 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ 30,000 ರೂಪಾಯಿ, ಜೊತೆಗೆ 2 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ 60,000 ರೂಪಾಯಿ ಸಹಾಯಧನ, ಹಾಗೇನೆ 3 ಕಿಲೋವ್ಯಾಟ್ ಹಾಗೂ ಅದಕ್ಕಿಂತ ಹೆಚ್ಚಿನ ಸಾಮರ್ಥ್ಯದ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ 78,000 ರೂಪಾಯಿ ಸಹಾಯಧನ ಈ ಯೋಜನೆಯಡಿಯಲ್ಲಿ ಲಭ್ಯವಾಗ್ತದೆ. ಫಲಾನುಭವಿಗಳು ಮನೆಯ ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವ ಮೂಲಕ ತಿಂಗಳಿಗೆ 300 ಯೂನಿಟ್ಷ್ಟು ವಿದ್ಯುತ್ ಅನ್ನ ಪಡ್ಕೋಬಹುದು. ಅಲ್ಲದೆ ಹೆಚ್ಚುವರಿ ವಿದ್ಯುತ್ ಅನ್ನ ಮಾರಾಟ ಮಾಡುವ ಮೂಲಕ ವಾರ್ಷಿಕ 17,000 ರಿಂದ 18,000 ರಷ್ಟು ಆದಾಯವನ್ನ ಗಳಿಸ್ಕೋಬಹುದು. ಮುಖ್ಯವಾಗಿ ಭಾರತ ಅತಿ ಹೆಚ್ಚು ಇಂಧನವನ್ನ ಬಳಕೆ ಮಾಡುವಂತಹ ಒಂದು ರಾಷ್ಟ್ರವಾಗಿ ಪರಿಣಮಿಸಿದ್ದು, ಸೌರಶಕ್ತಿಯ ಬಳಕೆಯಲ್ಲಿ ಅದು 5ನೇ ಸ್ಥಾನದಲ್ಲಿದೆ. ಕಳೆದ 9 ವರ್ಷಗಳಲ್ಲಿ ದೇಶದಲ್ಲಿ ಸೌರ ಇಂಧನ ಸಾಮರ್ಥ್ಯ 30 ಪಟ್ಟು ಹೆಚ್ಚಾಗಿದೆ. 2024 ಮಾರ್ಚ್ ವರೆಗಿನ ಅಂಕಿಅಂಶಗಳ ಪ್ರಕಾರ 81.81 ಗಿಗಾವ್ಯಾಟ್ ಸೌರ ವಿದ್ಯುತ್ ದೇಶದಲ್ಲಿ ಉತ್ಪಾದನೆ ಆಗ್ತಾ ಇದೆ. ಹೀಗಾಗಿ ಸೂರ್ಯಘರ್ ಯೋಜನೆಯ ಮೂಲಕ ಸೌರಶಕ್ತಿಯ ಬಳಕೆಯನ್ನು ಉತ್ತೇಜಿಸಲು ಸರ್ಕಾರ ಉದ್ದೇಶವನ್ನ ಇಟ್ಕೊಂಡಿದೆ. ಮನೆಯ ಮೇಲ್ಛಾವಣಿಯ ಮೇಲೆ ಸೌರ ವಿದ್ಯುತ್ ಘಟಕಗಳನ್ನು ಅಳವಡಿಸುವುದರ ಮೂಲಕ ಸಾಂಪ್ರದಾಯಿಕ ಇಂಧನದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಲಿದೆ. ಇದರಿಂದ ಕಲ್ಲಿದ್ದಲಿನ ಮೇಲಿನ ಅವಲಂಬನೆಯನ್ನ ಕೂಡ ತಗ್ಗಿಸಬಹುದು. ಭಾರತದಲ್ಲಿ ವರ್ಷದಲ್ಲಿ 6ರಿಂದ 8 ತಿಂಗಳು ಪ್ರಖರವಾದಂತಹ ಒಂದು ಬಿಸಿಲು ಇರುವುದರಿಂದ ಅದರ ಸಂಪೂರ್ಣ ಪ್ರಯೋಜನವನ್ನ ನಾವು ಪಡ್ಕೋಬಹುದು. ಮುಖ್ಯವಾಗಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯ ಫಲಾನುಭವಿಗಳು ಯಾರಾಗಬಹುದಪ್ಪ ಅಂತಂದ್ರೆ, ಫಲಾನುಭವಿಗಳು ಭಾರತೀಯ ಪ್ರಜೆಯಾಗಿರಬೇಕು, ಸ್ವಂತ ಮನೆಯನ್ನ ಹೊಂದಿರಬೇಕು, ಹಾಗೇನೆ ಮನೆಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸಲು ಸೂಕ್ತ ಜಾಗವೂ ಕೂಡ ಇರಬೇಕಾಗ್ತದೆ. ಮನೆಯಲ್ಲಿ ಸೂಕ್ತ ರೀತಿಯ ವಿದ್ಯುತ್ ಸಂಪರ್ಕ ಇರಬೇಕು. ಮನೆ ಮಂದಿ ಈ ಮುನ್ನ ಸೌರ ಫಲಕಗಳನ್ನ ಅಳವಡಿಸಿಕೊಳ್ಳಲು ಸರ್ಕಾರದಿಂದ ಯಾವುದೇ ಸಹಾಯಧನವನ್ನ ಪಡ್ಕೊಂಡಿರಬಾರದು. ಮುಂದುವರೆದು ಈ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯ ಲಾಭವನ್ನ ಅರ್ಜಿಯನ್ನ ಹೇಗೆ ಸಲ್ಲಿಸಬಹುದಪ್ಪ ಅಂತಂದ್ರೆ, ಇಲ್ಲಿ ಅಧಿಕೃತ ಜಾಲತಾಣ https://www.pmsuryaghar.gov.in ಗೆ ಭೇಟಿ ನೀಡಿ ಅಲ್ಲಿ ಕೇಳಲಾದಂತಹ ಒಂದು ಮಾಹಿತಿಯನ್ನ ನೀಡಬೇಕಾಗ್ತದೆ. ಮೊದಲಿಗೆ ರಾಜ್ಯವನ್ನ ಆಯ್ಕೆ ಮಾಡ್ಕೋಬೇಕು, ಜೊತೆಗೆ ನಮ್ಮ ವಿದ್ಯುತ್ ಸರಬರಾಜು ಸಂಸ್ಥೆಯನ್ನ ತಮ್ಮ ಪ್ರದೇಶ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಸಂಸ್ಥೆಯನ್ನ ಆಯ್ಕೆ ಮಾಡ್ಕೋಬೇಕು. ನಿಮ್ಮ ಮನೆಯ ವಿದ್ಯುತ್ ಸಂಪರ್ಕ ಗ್ರಾಹಕ ಸಂಖ್ಯೆಯನ್ನ ನಮೂದಿಸಬೇಕು. ಅಂತಂದ್ರೆ ನಿಮ್ಮ ಮನೆಗೆ ಒಂದು ಮೀಟರ್ ಸಂಖ್ಯೆಯನ್ನ ಕೊಟ್ಟಿದ್ರಪ್ಪ ಅಂತಂದ್ರೆ ಆ ಮೀಟರ್ ಸಂಖ್ಯೆಯನ್ನ ಅಥವಾ ನಾವು ಬಿಲ್ ಪೇ ಮಾಡುವಾಗ ನಮಗೆ ನೀಡಿರುವಂತಹ ಒಂದು ಸಂಖ್ಯೆಯನ್ನ ಹಾಕಬೇಕಾಗ್ತದೆ. ಜೊತೆಗೆ ನಮ್ಮ ಮೊಬೈಲ್ ಸಂಖ್ಯೆಯನ್ನ, ಮುಖ್ಯವಾಗಿ ಇಮೇಲ್ ಅನ್ನು ಕೂಡ ಅಲ್ಲಿ ನಮೂದಿಸಬೇಕಾಗ್ತದೆ. ಹೀಗೆ ಪೋರ್ಟಲ್ನಲ್ಲಿ ಅಥವಾ ಈ ಜಾಲತಾಣದಲ್ಲಿ ಕೇಳುವಂತಹ ಎಲ್ಲಾ ಮಾಹಿತಿಗಳನ್ನ ನೀಡುವುದು ಪ್ರಮುಖ ಅಂಶ ಆಗಿ ನಾವು ಅರ್ಜಿಯನ್ನ ಸಲ್ಲಿಸಬೇಕಾಗ್ತದೆ. ಹೀಗೆ ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಅರ್ಜಿಯನ್ನ ಸ್ವೀಕೃತಗೊಂಡು ನಿಮ್ಮ ಅರ್ಜಿಯನ್ನ ಪರಿಶೀಲನೆ ಮಾಡಿ ಕಾರ್ಯಾದೇಶ ಕಲ್ಪಿಸಿದ ನಂತರ ವಿದ್ಯುತ್ ವಿತರಣಾ ಸಂಸ್ಥೆಯಿಂದ ಮನೆಗೆ ಬಂದು ತಪಾಸಣೆಯನ್ನ ಮಾಡ್ತಾರೆ. ಅದಾದ ಬಳಿಕ ಅಧಿಕಾರಿಗಳು ಪೋರ್ಟಲ್ನಿಂದ ಅನುಮತಿ ಪತ್ರವನ್ನ ನಿಮಗೆ ನೀಡಲಾಗ್ತಾ ಇದೆ. ಮುಂದೆ ನೀವು ಸೌರ ಘಟಕದ ಆರಂಭಕ್ಕೆ ಅನುಮತಿ ಪತ್ರವನ್ನ ಪಡೆದು ಬಳಿಕ ಬ್ಯಾಂಕ್ ವಿವರ, ನಿಮ್ಮ ಕ್ಯಾನ್ಸಲ್ ಚೆಕ್ ಅನ್ನ ಪೋರ್ಟಲ್ ಮೂಲಕ ಸಲ್ಲಿಸಬೇಕಾಗ್ತದೆ. ಹಾಗೇನೆ 30 ದಿನಗಳಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ತಾವು ಪಡೆಯಬಹುದಾದಂತಹ ಒಂದು ಸಬ್ಸಿಡಿ ಹಣ ಜಮಾ ಆಗ್ತದೆ. ಮುಖ್ಯವಾಗಿ ನಾನು ಹೇಳಿದ ಪ್ರಕಾರ ಅರ್ಜಿಯನ್ನ ಆನ್ಲೈನ್ನಲ್ಲಿ ಸಲ್ಲಿಸಿದ ನಂತರ ಕೆಲವು ದಾಖಲೆಗಳನ್ನ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ಗುರುತಿನ ಪುರಾವೆ ಚೀಟಿ, ವಿಳಾಸದ ಪುರಾವೆ, ಇತ್ತೀಚಿನ ವಿದ್ಯುತ್ ಪಾವತಿಸಿದಂತಹ ಒಂದು ಬಿಲ್ ಒಂದು ಪ್ರತಿ, ಮನೆಯ ಛಾವಣಿಯ ಮಾಲೀಕತ್ವದ ಪ್ರಮಾಣ ಪತ್ರವನ್ನು ಕೂಡ ಅಲ್ಲಿ ಒದಗಿಸಬೇಕಾಗ್ತದೆ. ಮುಖ್ಯವಾಗಿ ಈ ಯೋಜನೆಯ ಸಾರಾಂಶ ಹೇಳೋದಾದ್ರೆ, ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯ ಗುರಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯು ಪ್ರಾರಂಭದಲ್ಲಿ ಭಾರತದಲ್ಲಿ ಸುಸ್ಥಿರ ಇಂಧನ ಹಾಗೂ ಇಂಧನದ ಸಬಲೀಕರಣದತ್ತ ಹೆಜ್ಜೆ ಹಾಕುವ ಭಾರತದ ಬದ್ಧತೆಯನ್ನ ಇದು ತೋರಿಸುತ್ತದೆ. ಈ ಯೋಜನೆಯು ಬಡ ಅಥವಾ ಮಧ್ಯಮ ವರ್ಗದ 1 ಕೋಟಿ ಮನೆಗಳಿಗೆ ಮೇಲ್ಛಾವಣಿಯ ಸೌರ ಫಲಕಗಳನ್ನು ಒದಗಿಸುವ ಮೂಲಕ ಉಚಿತ ವಿದ್ಯುತ್ ಅನ್ನ ನೀಡುವಂತಹ ಒಂದು ಗಮನವನ್ನ ಹರಿಸಿದೆ. ಮನೆ ಮಂದಿಯ ಮೂಲಭೂತ ವಿದ್ಯುತ್ ಅಗತ್ಯಗಳ ಮೇಲಿನ ವೆಚ್ಚವನ್ನ ಕಡಿಮೆ ಮಾಡಲು ಇದು ಸಹಾಯ ಮಾಡುವುದಲ್ಲದೆ ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬನೆಗೂ ಕಾರಣವಾಗ್ತದೆ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಇಂಧನ ಸವಾಲುಗಳನ್ನು ಕಡಿಮೆ ಮಾಡಲು ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನ ಉತ್ತೇಜನ ಮಾಡಲು ಸೌರಶಕ್ತಿಯ ಬಳಕೆಯನ್ನ ಹೆಚ್ಚಿಸುವಂತಹ ಪ್ರಮುಖ ಅಂಶ ಆಗಿರ್ತದೆ. ಆದ್ದರಿಂದ ಸಾರ್ವಜನಿಕರು, ರೈತ ಬಾಂಧವರು ಈ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯ ಲಾಭವನ್ನ ಪಡ್ಕೋಬೇಕಪ್ಪ ಅಂತಂದ್ರೆ, ನಿಮ್ಮ ಸಮೀಪದ ವಿದ್ಯುತ್ ವಿತರಣಾ ಸಂಸ್ಥೆಗಳಿಗೆ, ಹಾಗೇನೆ ಅಧಿಕೃತ ವೆಬ್ಸೈಟ್ https://www.pmsuryaghar.gov.in ಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು.
1: ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ

0: ಕುರಿತು ಅಮರೇಶ್ ಆಶಿಹಾಳ್ ಅವರಿಂದ ಮಾಹಿತಿಯನ್ನು ಮಾಡಿಕೊಂಡಿರಿ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರವಾದ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.
1: ಇಂದು ಸಂಜೆ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗುವುದು. ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಜಿಟಿ ಪುತ್ರ, ಕೃಷಿ ನಿರ್ದೇಶಕರು. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಆಕಾಶವಾಣಿ ಬೆಂಗಳೂರು. ಸಮಯ 9:10 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಇಂದು ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯಡಿ 2,400 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಣೆ. ಸಿಂಧು ಜಲ ಒಪ್ಪಂದ ಹಳೆಯದಾಗಿದ್ದು ಇಂದಿನ ವಾಸ್ತವಕ್ಕೆ ಹೊಂದಿಕೆಯಾಗದು ಭಾರತ. ಜುಲೈ 1ರಿಂದ ವಿಬಿಜಿ ರಾಮ್ಜಿ ಕಾಯ್ದೆ ಸುಗಮವಾಗಿ ಜಾರಿಗೆ ತರಲು 100ಕ್ಕೂ ಹೆಚ್ಚು ಪ್ರದೇಶ ಅಧಿಕಾರಿಗಳ ನಿಯೋಜನೆ ಕೇಂದ್ರ ಸರ್ಕಾರ. ಹಾಗೂ ನೀಟ್ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಎನ್ಟಿಎಯಿಂದ ಅಧಿಕೃತ ವಾಟ್ಸ್ಆಪ್ ಸಂವಹನ ಸೇವೆ ಆರಂಭ. ವಾರ್ತೆಗಳ ವಿವರ. ಯುವ ಶಕ್ತಿಯನ್ನು ಸಬಲೀಕರಣಗೊಳಿಸುವ ಪ್ರಯತ್ನಗಳ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆ ಅಡಿಯಲ್ಲಿ 2,400 ಕೋಟಿ ರೂಪಾಯಿಗಳ ಪ್ರೋತ್ಸಾಹಧನ ವಿತರಿಸಲಿದ್ದಾರೆ. ಇಂದು ಸಂಜೆ 5 ಗಂಟೆಗೆ ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯಡಿ ಸುಮಾರು 2,400 ಕೋಟಿ ರೂಪಾಯಿ ಮೌಲ್ಯದ ಪ್ರೋತ್ಸಾಹಧನ ವಿತರಿಸಲಾಗುವ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ಯೋಜನೆಯು ಉದ್ಯೋಗ ಸೃಷ್ಟಿ ಹೆಚ್ಚಿಸುವ ಮತ್ತು ಸಾಮಾಜಿಕ ಭದ್ರತೆ ವಿಸ್ತರಿಸುವತ್ತ ಗಮನಹರಿಸುವ ಮೂಲಕ ನಮ್ಮ ಯುವ ಶಕ್ತಿಯನ್ನು ಸಬಲೀಕರಣಗೊಳಿಸುವ ನಮ್ಮ ಪ್ರಯತ್ನಗಳ ಒಂದು ಭಾಗ ಎಂದು ಪ್ರಧಾನಿ ಹೇಳಿದ್ದಾರೆ. ಕಳೆದ ವರ್ಷ ಆಗಸ್ಟ್ನಿಂದ ಈ ಯೋಜನೆಯಡಿಯಲ್ಲಿ 63 ಲಕ್ಷಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ಔಪಚಾರಿಕ ಕಾರ್ಯಪಡೆಗೆ ಸೇರಿಸಿಕೊಳ್ಳಲಾಗಿದೆ. ಈ ಯೋಜನೆಯಡಿಯಲ್ಲಿ ಪ್ರೋತ್ಸಾಹಧನ ಪಡೆಯುವ ಶೇಕಡ 80ಕ್ಕೂ ಹೆಚ್ಚು ಸಂಸ್ಥೆಗಳು 25ಕ್ಕಿಂತ ಕಡಿಮೆ ಕಾರ್ಮಿಕರನ್ನು ಹೊಂದಿರುವ ಸಣ್ಣ ಉದ್ಯಮಗಳಾಗಿವೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ಯೋಜನೆಯಡಿ ತಮ್ಮ ಮೊದಲ ಸರ್ಕಾರಿ ಉದ್ಯೋಗವನ್ನು ಪಡೆಯುವ ಯುವಕರು 2 ಕಂತುಗಳಲ್ಲಿ 15,000 ರೂಪಾಯಿಗಳವರೆಗೆ ಪ್ರೋತ್ಸಾಹಧನ ಪಡೆಯುತ್ತಾರೆ. 15 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ನೇರ ಲಾಭ ವರ್ಗಾವಣೆಯ ಮೂಲಕ ಪ್ರೋತ್ಸಾಹಧನವನ್ನು ವರ್ಗಾಯಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಭಾರತದ ಆರ್ಥಿಕತೆಯ ಬೆನ್ನೆಲುಬಾಗಿ ಉಳಿದಿರುವ ಸಣ್ಣ ಮತ್ತು ಉದಯೋನ್ಮುಖ ಉದ್ಯಮಗಳನ್ನು ಬೆಂಬಲಿಸುವಲ್ಲಿ ಮತ್ತು ಉದ್ಯೋಗ ಸೃಷ್ಟಿಯನ್ನು ಉತ್ತೇಜಿಸುವಲ್ಲಿ ಯೋಜನೆಯ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ ಹಣ ಬಿಡುಗಡೆ ಮಾಡಲಿದ್ದಾರೆ. ದೇಶಾದ್ಯಂತ 9,44,00,000 ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾಯಿಸಲಾಗುವುದು. 2,18,00,000 ಮಹಿಳಾ ರೈತರು ಈ ಕಂತಿನ ಪ್ರಯೋಜನ ಪಡೆಯುತ್ತಾರೆ. 23ನೇ ಕಂತಿನ ಬಿಡುಗಡೆಯೊಂದಿಗೆ 2019ರ ಫೆಬ್ರವರಿಯಿಂದ ಪ್ರಾರಂಭವಾದಾಗಿನಿಂದ ಪಿಎಂ ಕಿಸಾನ್ ಯೋಜನೆಯಡಿಯಲ್ಲಿ ಒಟ್ಟು ವಿತರಣೆ 4,46,000 ಕೋಟಿ ರೂಪಾಯಿಗಳನ್ನು ಮೀರುತ್ತದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯಲ್ಲಿ ಭಾರತ ಪಾಕಿಸ್ತಾನವನ್ನು ತರಾಟೆಗೆ ತೆಗೆದುಕೊಂಡಿದ್ದು ಸಿಂಧು ಜಲ ಒಪ್ಪಂದ ಹಳೆಯದಾಗಿದ್ದು ಇಂದಿನ ವಾಸ್ತವಗಳಿಗೆ ಸೂಕ್ತವಲ್ಲ ಎಂದು ಹೇಳಿದೆ. ಒಪ್ಪಂದವು ಇಂದಿನ ವಾಸ್ತವಕ್ಕೆ ಹೊಂದಿಕೆಯಾಗುವುದಿಲ್ಲ ಎಂದಿರುವ ಭಾರತ, ಭಯೋತ್ಪಾದನೆ ಪ್ರಾಯೋಜಿಸುವುದನ್ನು ಮುಂದುವರೆಸುವ ದೇಶವು ಸದ್ಭಾವನೆ ಮತ್ತು ಸ್ನೇಹದ ಮೇಲೆ ಸ್ಥಾಪಿಸಲಾದ ಸಹಕಾರದ ಪ್ರಯೋಜನಗಳನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದೆ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯ 62ನೇ ಅಧಿವೇಶನದಲ್ಲಿ ಮಾತನಾಡಿದ ಭಾರತದ ಶಾಶ್ವತ ಮಿಷನ್ನ ಮೊದಲ ಕಾರ್ಯದರ್ಶಿ ಅನುಪಮಾ ಸಿಂಗ್ ಭಾರತದ ವಿರುದ್ದ ಪಾಕಿಸ್ತಾನದ ಆರೋಪಗಳನ್ನು ತಿರಸ್ಕರಿಸಿದರು. ಅಲ್ಲದೆ ಅಂತಾರಾಷ್ಟೀಯ ವೇದಿಕೆಗಳಲ್ಲಿ ದ್ವಿಪಕ್ಷೀಯ ಸಮಸ್ಯೆಗಳನ್ನು ಎತ್ತುವ ಇಸ್ಲಾಮಾಬಾದ್ನ ಪುನರಾವರ್ತಿತ ಪ್ರಯತ್ನಗಳನ್ನು ಸಹ ಅವರು ತೀವ್ರವಾಗಿ ಟೀಕಿಸಿದರು. ಸಿಂಧು ಜಲ ಒಪ್ಪಂದದ ಕುರಿತು ಭಾರತದ ನಿಲುವು ಎಲ್ಲರಿಗೂ ತಿಳಿದಿದೆ. ಭಯೋತ್ಪಾದನೆಯನ್ನು ರಫ್ತು ಮಾಡುವ ರಾಷ್ಟ ಸದ್ಭಾವನೆ ಮತ್ತು ಸ್ನೇಹದ ಆಧಾರದ ಮೇಲೆ ಸಹಕಾರದ ಸವಲತ್ತು

0: ಸವಲತ್ತುಗಳನ್ನು ಒತ್ತಾಯಿಸುತ್ತಲೇ ಇದೆ. ಇದೇ ರೀತಿ ಒಪ್ಪಂದವು ಈಗ ಹಳೆಯದಾಗಿದೆ ಎಂಬುದನ್ನು ಸಹ ನಿರಾಕರಿಸಲಾಗದು. ತನ್ನ ಸುತ್ತಲಿನ ಪ್ರಪಂಚ ಬದಲಾಗುತ್ತಿರುವ ಸಂದರ್ಭದಲ್ಲಿ ಯಾವುದೇ ತಾಂತ್ರಿಕ ವ್ಯವಸ್ಥೆಯು ಕಾಲಾನಂತರದಲ್ಲಿ ಹಾಗೆಯೇ ಉಳಿಯಲು ಸಾಧ್ಯವಿಲ್ಲ. 1960ರಲ್ಲಿ ನಡೆದ ಒಪ್ಪಂದವನ್ನು ವರ್ತಮಾನದ ವಾಸ್ತವಗಳಿಗೆ ತಕ್ಕಂತೆ ಬದಲಾಯಿಸಬೇಕೇ ಹೊರತು ಕಳೆದ 6 ದಶಕಗಳ ಹಿಂದಿನ ಒಪ್ಪಂದವನ್ನೇ ಶಾಶ್ವತ ಹಕ್ಕು ಎಂದು ಪರಿಗಣಿಸಲಾಗುವುದು ಎಂದು ತಿಳಿಸಿದ್ದಾರೆ. ಪಾಕಿಸ್ತಾನವು ಭಾರತದ ವಿರುದ್ದ ಹಕ್ಕು ಸಾಧಿಸುವ ಬದಲು ತನ್ನ ಆಂತರಿಕ ಸವಾಲುಗಳನ್ನು ಪರಿಹರಿಸುವತ್ತ ಗಮನಹರಿಸಬೇಕು. ಭಾರತೀಯ ಪ್ರದೇಶಗಳನ್ನು ಅಪೇಕ್ಷಿಸುವ ಬದಲು ಪಾಕಿಸ್ತಾನ ತನ್ನ ಸ್ವಂತ ಮನೆಯನ್ನು ಕ್ರಮಬದ್ದಗೊಳಿಸಿದರೆ ತನಗೆ ಮತ್ತು ತನ್ನ ಜನರಿಗೆ ಉತ್ತಮವಾಗಿ ಸೇವೆ ಸಲ್ಲಿಸಲು ಸಾಧ್ಯವಾಗುವುದು ಎಂದು ಅನುಪಮಾ ಸಿಂಗ್ ಹೇಳಿದ್ದಾರೆ. ಜುಲೈ 1ರಿಂದ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ವಿಬಿಜಿ ರಾಮ್ಜಿ ಕಾಯ್ದೆ 2025 ಜಾರಿಗೆ ಬರಲಿರುವ ಹಿನ್ನೆಲೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಬೆಂಬಲಿಸಲು ದೇಶಾದ್ಯಂತ 100ಕ್ಕೂ ಹೆಚ್ಚು ಪ್ರದೇಶಾಧಿಕಾರಿಗಳನ್ನು ನಿಯೋಜಿಸುವುದಾಗಿ ಸರ್ಕಾರ ತಿಳಿಸಿದೆ. ಕಾಯ್ದೆಯ ಸುಗಮ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳುವುದಕ್ಕಾಗಿ ಪ್ರದೇಶ ಅಧಿಕಾರಿಗಳು ಅನುಷ್ಠಾನವನ್ನು ಬೆಂಬಲಿಸಲು, ಸ್ಥಳೀಯ ಸಾಮರ್ಥ್ಯಗಳನ್ನು ಬಲಪಡಿಸಲು, ಜ್ಞಾನ ಹಂಚಿಕೆಯನ್ನು ಸುಗಮಗೊಳಿಸಲು, ಕಾರ್ಯಾಚರಣೆಯ ಸವಾಲುಗಳನ್ನು ಪರಿಹರಿಸಲು ಮತ್ತು ಉತ್ತಮ ಅಭ್ಯಾಸಗಳ ಅಳವಡಿಕೆಯನ್ನು ಉತ್ತೇಜಿಸಲು ರಾಜ್ಯ ಸರ್ಕಾರಗಳು ಮತ್ತು ಜಿಲ್ಲಾಡಳಿತಗಳೊಂದಿಗೆ ನಿಕಟವಾಗಿ ಕೆಲಸ ಮಾಡುತ್ತಾರೆ ಎಂದು ಗ್ರಾಮೀಣಾಭಿವೃದ್ದಿ ಸಚಿವಾಲಯ ತಿಳಿಸಿದೆ. ಈ ಅಧಿಕಾರಿಗಳ ಭಾಗವಹಿಸುವಿಕೆಯು ವಿವಿಧ ಪಾಲುದಾರರ ನಡುವೆ ಸಮನ್ವಯವನ್ನು ಬಲಪಡಿಸಲು ಮತ್ತು ಹೊಸ ಚೌಕಟ್ಟಿಗೆ ಪರಿವರ್ತನೆಯ ಸಮಯದಲ್ಲಿ ಪರಿಣಾಮಕಾರಿ ಅನುಷ್ಠಾನ ಬೆಂಬಲಿಸಲು ಸಹಾಯ ಮಾಡುತ್ತದೆ. ಈ ಉಪಕ್ರಮವು ದೇಶಾದ್ಯಂತ ಸಾಂಸ್ಥಿಕ ಹಿಡಿತವನ್ನು ಒದಗಿಸಲು ಮತ್ತು ಕಾಯ್ದೆಯ ಸುಗಮ ಕಾರ್ಯಾಚರಣೆಯನ್ನು ಸುಗಮಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ ಎಂದು ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಭಾನುವಾರ ನಡೆಯಲಿರುವ ನೀಟ್ ಮರುಪರೀಕ್ಷೆಯಲ್ಲಿ ಹಾಜರಾಗುವ ಅಭ್ಯರ್ಥಿಗಳಿಗಾಗಿ ಅಧಿಕೃತ ವಾಟ್ಸಪ್ ಸಂವಹನ ಸೇವೆಯನ್ನು ಪ್ರಾರಂಭಿಸಿದೆ. ಅದರಂತೆ ಎಲ್ಲಾ ಅಧಿಕೃತ ವಾಟ್ಸಪ್ ಸಂವಹನಗಳನ್ನು 9178279702877 ಸಂಖ್ಯೆಯಿಂದ ಆರಂಭವಾಗುವ ಪರಿಶೀಲಿಸಿದ ಖಾತೆಯ ಮೂಲಕ ಮಾತ್ರ ಕಳುಹಿಸಲಾಗುತ್ತದೆ ಎಂದು ಎನ್ಟಿಎ ಸ್ಪಷ್ಟಪಡಿಸಿದೆ. ಅದೇ ರೀತಿ ಎನ್ಟಿಎಯಿಂದ ಕಳುಹಿಸಲಾಗಿದೆ ಎಂದು ಹೇಳಿಕೊಳ್ಳುವ ಯಾವುದೇ ಸಂದೇಶವನ್ನು ನಂಬುವುದಕ್ಕೂ ಮೊದಲು ನೀಲಿ ಪರಿಶೀಲನಾ ಟಿಕ್ ಮತ್ತು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಹೆಸರನ್ನು ಮರುಪರಿಶೀಲಿಸಲು ಸಂಸ್ಥೆಯ ಅಭ್ಯರ್ಥಿಗಳಿಗೆ ಸಲಹೆ ನೀಡಿದೆ. ಜೂನ್ 21ರ ಮರುಪರೀಕ್ಷೆಗೆ ಈಗಾಗಲೇ ತಮ್ಮ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡಿರುವ ಅಭ್ಯರ್ಥಿಗಳು ಅದನ್ನು ಮತ್ತೆ ಡೌನ್ಲೋಡ್ ಮಾಡುವ ಅಗತ್ಯವಿಲ್ಲ ಎಂದು ಎನ್ಟಿಎ ಸ್ಪಷ್ಟಪಡಿಸಿದೆ. ಹೊಸ ಪ್ರವೇಶ ಪತ್ರಗಳನ್ನು ಇನ್ನೂ ಡೌನ್ಲೋಡ್ ಮಾಡದ ವಿದ್ಯಾರ್ಥಿಗಳಿಗೆ ಎಸ್ಎಂಎಸ್, ಇಮೇಲ್ ಅಥವಾ ವಾಟ್ಸ್ಆಪ್ ಸಂದೇಶಗಳನ್ನು ಪ್ರಾಥಮಿಕವಾಗಿ ಕಳುಹಿಸಲಾಗುತ್ತಿದೆ ಎಂದು ಸಂಸ್ಥೆ ತಿಳಿಸಿದೆ. ಮೇ 3ರ ಪರೀಕ್ಷೆಗೆ ನೀಡಲಾದ ಪ್ರವೇಶ ಪತ್ರಗಳು ಮರುಪರೀಕ್ಷೆಗೆ ಮಾನ್ಯವಾಗಿರುವುದಿಲ್ಲ, ಏಕೆಂದರೆ ಅನೇಕ ಅಭ್ಯರ್ಥಿಗಳಿಗೆ ಅವರ ಆದ್ಯತೆಯ ನಗರಗಳಲ್ಲಿ ಹೊಸ ಕೇಂದ್ರಗಳನ್ನು ನೀಡಲಾಗಿದೆ ಎಂದು ಎನ್ಟಿಎ ಹೇಳಿದೆ. ಭಾರತದ ಎಲ್ಎನ್ಜಿ ಟ್ಯಾಂಕರ್ ದಿಶಾ ಹಾರ್ಮುಜ್ ಜಲಸಂಧಿಯನ್ನು ದಾಟಿ ಗುಜರಾತ್ನ ದಹೇಜ್ ಬಂದರಿಗೆ ಇಂದು ಬೆಳಗ್ಗೆ ಯಶಸ್ವಿಯಾಗಿ ಆಗಮಿಸಿದೆ. ಇದು ಕತಾರ್ನ ಲಾಸ್ ಲಫಾನ್ ಟರ್ಮಿನಲ್ನಿಂದ 62,370 ಮೆಟ್ರಿಕ್ ಟನ್ ದ್ರವೀಕೃತ ನೈಸರ್ಗಿಕ ಅನಿಲವನ್ನು ಸಾಗಿಸಿದ್ದು, ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನೇತೃತ್ವದ ಒಕ್ಕೂಟದಿಂದ ನಿರ್ವಹಿಸಲ್ಪಡುವ ಮತ್ತು ಪೆಟ್ರೋನೆಟ್ ಎಲ್ಎನ್ಜಿಯಿಂದ ಚಾರ್ಟರ್ಡ್ ಮಾಡಲ್ಪಟ್ಟ ಹಡಗು ದಹೇಜ್ ಎಲ್ಎನ್ಜಿ ಟರ್ಮಿನಲ್ ತಲುಪಿತು. ಪಶ್ಚಿಮ ಏಷ್ಯಾದಲ್ಲಿನ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯ ನಡುವೆ ಈ ಸರಗು ಎಲ್ಎನ್ಜಿ ಲಭ್ಯತೆಯನ್ನು ಬಲಪಡಿಸುತ್ತದೆ, ದೇಶಾದ್ಯಂತ ಸ್ಥಿರ ಇಂಧನ ಪೂರೈಕೆಯನ್ನು ಬೆಂಬಲಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಫಿಫಾ ವಿಶ್ವಕಪ್ನಲ್ಲಿ ಮೆಕ್ಸಿಕೋದ ಗ್ವಾಡಲಜರ ಕ್ರೀಡಾಂಗಣದಲ್ಲಿ ಇಂದು ನಡೆದ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಕೊರಿಯಾವನ್ನು 1-0 ಗೋಲುಗಳಿಂದ ಸೋಲಿಸಿ 32ರ ನಾಕೌಟ್ ಸುತ್ತಿಗೆ ಅರ್ಹತೆ ಪಡೆದ ಮೊದಲ ದೇಶವಾಯಿತು. ಗೋಲುರಹಿತ ಮೊದಲಾರ್ಧದ ನಂತರ 50ನೇ ನಿಮಿಷದಲ್ಲಿ ನಿರ್ಣಾಯಕ ಪ್ರಗತಿ ಸಾಧಿಸಲಾಯಿತು. ದಕ್ಷಿಣ ಕೊರಿಯಾದ ಗೋಲ್ ಕೀಪರ್ ಕಿಮ್ ಸೆಯುಂಗ್ಯು ತನ್ನದೇ ಆದ ಡಿಫೆಂಡರ್ ಲೀ ಗಿ ಹ್ಯುಕೆ ಡಿಕ್ಕಿ ಹೊಡೆದು ಎತ್ತರದ ಚೆಂಡನ್ನು ಚೆಲ್ಲಿದ ನಂತರ ಮೆಕ್ಸಿಕನ್ ಮಿಡ್ಫೀಲ್ಡರ್ ಲೂಯಿಸ್ ರೋಮೊ ಪ್ರಮುಖ ರಕ್ಷಣಾತ್ಮಕ ಪ್ರಮಾದವನ್ನು ಲಾಭ ಮಾಡಿಕೊಂಡರು. ಚೆಂಡನ್ನು ಖಾಲಿ ನೆಟ್ಟಾಗಿ ಪರಿವರ್ತಿಸಿದರು. ಬಿಹಾರ ಕ್ರಿಕೆಟ್ ಅಸೋಸಿಯೇಷನ್ ಭಾಗಲ್ಪುರದಲ್ಲಿ ಆಯೋಜಿಸಿದ್ದ

0: ಮಹಿಳಾ ಅಂಡರ್ 19 ಏಕದಿನ ಟ್ರೋಫಿಯಲ್ಲಿ 19 ವರ್ಷದ ಬ್ಯಾಟ್ಸ್ಮನ್ ಅಕ್ಷರ ಗುಪ್ತಾ ಅದ್ಭುತ ಪ್ರದರ್ಶನ ನೀಡಿ ದಾಖಲೆ ಬರೆದಿದ್ದಾರೆ. ಕೇವಲ 126 ಎಸೆತಗಳಲ್ಲಿ ಅವರು ಅಜೇಯ 306 ರನ್ ಗಳಿಸಿದರು. ಇನ್ನಿಂಗ್ಸ್ನಲ್ಲಿ ಅಕ್ಷರ 55 ಬೌಂಡರಿ ಮತ್ತು 8 ಸಿಕ್ಸರ್ ಬಾರಿಸಿದರು. ದೇಶೀಯ ಕ್ರಿಕೆಟ್ನ ಮಹಿಳಾ ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ದೊಡ್ಡ ಇನ್ನಿಂಗ್ಸ್ನಲ್ಲಿನ ದಾಖಲೆ ಇದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಇಂದು ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯಡಿ 2400 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಣೆ. ಸಿಂಧು ಜಲ ಒಪ್ಪಂದ ಹಳೆಯದಾಗಿದ್ದು ಇಂದಿನ ವಾಸ್ತವಕ್ಕೆ ಹೊಂದಿಕೆಯಾಗದು ಭಾರತ. ಜುಲೈ 1ರಿಂದ ವಿಬಿಜಿ ರಾಮ್ಜಿ ಕಾಯ್ದೆ ಸುಗಮವಾಗಿ ಜಾರಿಗೆ ತರಲು 100ಕ್ಕೂ ಹೆಚ್ಚು ಪ್ರದೇಶ ಅಧಿಕಾರಿಗಳ ನಿಯೋಜನೆ ಕೇಂದ್ರ ಸರ್ಕಾರ. ಹಾಗೂ ನೀಟ್ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಎನ್ಟಿಎಯಿಂದ ಅಧಿಕೃತ ವಾಟ್ಸ್ಆಪ್ ಸಂವಹನ ಸೇವೆ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 1:23 ಇನ್ನು ಮುಂದೆ ಒಂದೆರಡು ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಟಿ ದಿನಕರ್ ಅವರ ರಚನೆ ಸಮೂಹಗಾನದಲ್ಲಿ.

0: ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಆಲಿಸಿದಿರಿ.
1: ರಕ್ತದಾನ ಬಹುದೊಡ್ಡ ಸೇವೆ. 18-60 ವರ್ಷದೊಳಗಿನ ಎಲ್ಲ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡಬಹುದು.
2: ರಕ್ತದಾನ ಬಹು ಅಮೂಲ್ಯ. ರಕ್ತದಾನವೆಂದರೆ ಜೀವದಾನವೇ ಸರಿ. ಅತ್ಯುತ್ತಮ ಸಮಾಜ ಸೇವೆಗಳಲ್ಲಿ ರಕ್ತದಾನವೂ ಒಂದು.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 1:30 ಮೂರು ಸೆಕೆಂಡುಗಳು. ಪ್ರೀತಿಯ ಶ್ರೋತೃಗಳೇ, ಇಂದಿನ ಪ್ರಚಲಿತ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಪ್ರಚಲಿತ ವಿದ್ಯಮಾನಗಳ ವಿವರಗಳೊಂದಿಗೆ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮದಲ್ಲಿ ಇಂದು ನಾವು ಅಂತಾರಾಷ್ಟ್ರೀಯ ಯೋಗ ದಿನ, ರಾಷ್ಟ್ರೀಯ ಓದುವ ದಿನ ಹಾಗೂ ವಿಶ್ವ ಕುಡಗೋಲು ಕಣರಕ್ತಹೀನತೆ ದಿನದ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದಕ್ಕೂ ಮುನ್ನ ಒಂದು ಗೀತೆಯನ್ನು ಕೇಳಿ ಬರೋಣ.

ಕವಿತಾ ಕೃಷ್ಣಮೂರ್ತಿ ಅವರ ಧ್ವನಿಯಲ್ಲಿ H2O ಚಿತ್ರದ ಗೀತೆ, ಉಪೇಂದ್ರ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸಾಧು ಕೋಕಿಲಾ.

ಪ್ರೀತಿಯ ಶ್ರೋತೃಗಳೇ, ನಾಡಿದ್ದು ಭಾನುವಾರ ಜೂನ್ 21ರಂದು ನಾವು ಪ್ರತಿ ವರ್ಷದಂತೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸ್ತಾ ಇದ್ದೇವೆ. ಭಗವದ್ಗೀತೆ ಹೇಳುವುದು ಸಮತ್ವಂ ಯೋಗ ಉಚ್ಯತೆ, ಅರ್ಥ ಮನಸ್ಸಿನ ಸಮತೋಲನವೇ ಯೋಗ ಎಂದು ಕರೆಯಲ್ಪಡುತ್ತದೆ. ಭಾರತದ ಪ್ರಾಚೀನ ಪರಂಪರೆಯಾದ ಯೋಗವನ್ನು ಜಗತ್ತಿಗೆ ಪರಿಚಯಿಸುವ ಉದ್ದೇಶದಿಂದ 2014ರಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರಸ್ತಾವನೆಯನ್ನು ಯುನೈಟೆಡ್ ನೇಷನ್ಸ್ ಅಂಗೀಕರಿಸಿತು. ಅದರ ಫಲವಾಗಿ 2015ರಿಂದ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತಿದೆ. ಯೋಗ ಎಂದರೆ ಕೇವಲ ವ್ಯಾಯಾಮವಲ್ಲ, ಇದು ದೇಹ, ಮನಸ್ಸು ಮತ್ತು ಆತ್ಮವನ್ನು ಒಂದಾಗಿಸುವ ಸಮಗ್ರ ಜೀವನ ಪದ್ಧತಿಯಾಗಿದೆ. ಯೋಗ ಎಂಬ ಪದವು ಸಂಸ್ಕೃತದ ಯುಜ್ ಎಂಬ ಧಾತುವಿನಿಂದ ಬಂದಿದೆ. ಇದರ ಅರ್ಥ ಸೇರಿಸುವುದು ಅಥವಾ ಒಗ್ಗೂಡಿಸುವುದು ಎಂಬುದಾಗಿದೆ. ಯೋಗವು ನಮ್ಮ ದೈಹಿಕ ಆರೋಗ್ಯವನ್ನು ಸುಧಾರಿಸುವುದರ ಜೊತೆಗೆ ಮಾನಸಿಕ ನೆಮ್ಮದಿ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಇಂದಿನ ವೇಗದ ಜೀವನ ಶೈಲಿಯಲ್ಲಿ ಒತ್ತಡ, ಆತಂಕ, ಮಧುಮೇಹ, ರಕ್ತದೊತ್ತಡ ಮತ್ತು ಹೃದಯ ಸಂಬಂಧಿತ ಕಾಯಿಲೆಗಳು ಹೆಚ್ಚಾಗುತ್ತಿವೆ. ಇಂತಹ ಸಮಸ್ಯೆಗಳನ್ನು ತಡೆಯಲು ಯೋಗ ಅತ್ಯಂತ ಪರಿಣಾಮಕಾರಿ ಮಾರ್ಗವಾಗಿದೆ. ಪ್ರತಿದಿನ 30ರಿಂದ 45 ನಿಮಿಷಗಳ ಕಾಲ ಯೋಗಾಸನ, ಪ್ರಾಣಾಯಾಮ ಮತ್ತು ಧ್ಯಾನ ಮಾಡುವುದರಿಂದ ದೇಹವು ಚುರುಕಾಗುತ್ತದೆ, ಮನಸ್ಸು ಶಾಂತವಾಗುತ್ತದೆ ಹಾಗೂ ಏಕಾಗ್ರತೆ ಹೆಚ್ಚಾಗುತ್ತದೆ. ಈ ವರ್ಷದ ಯೋಗ ದಿನಾಚರಣೆಯ ಅಧಿಕೃತ ಧ್ಯೇಯವಾಕ್ಯವು ಆರೋಗ್ಯಕರ ವಯಸ್ಸಧಿಕತೆಗಾಗಿ ಯೋಗ, ಯೋಗ ಫಾರ್ ಹೆಲ್ದಿ ಏಜಿಂಗ್. ವಯಸ್ಸಾಗುವುದು ಪ್ರಕೃತಿಯ ನಿಯಮ, ಆದರೆ ವಯಸ್ಸಾದಂತೆ ನಮ್ಮ ದೇಹದಲ್ಲಿ ಉಂಟಾಗುವ ಕೀಲು ನೋವು, ದೈಹಿಕ ಜಡತ್ವ ಮತ್ತು ಮಾನಸಿಕ ಒತ್ತಡವನ್ನು ತಡೆಯಲು ಯೋಗವು ಅತ್ಯುತ್ತಮ ಸಾಧನವಾಗಿದೆ. ಈ ವರ್ಷದ ಪ್ರಮುಖ ರಾಷ್ಟ್ರೀಯ ಯೋಗ ಪ್ರದರ್ಶನ ಕಾರ್ಯಕ್ರಮವು ಪಶ್ಚಿಮ ಬಂಗಾಳದ ಸಾಂಸ್ಕೃತಿಕ ನಗರಿ ಕೋಲ್ಕತ್ತಾದಲ್ಲಿ ಅದ್ಧೂರಿಯಾಗಿ ನಡೆಯಲಿದೆ. ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೋಲ್ಕತ್ತಾದಲ್ಲಿ ಸಾವಿರಾರು ಯೋಗ ಉತ್ಸಾಹಿಗಳೊಂದಿಗೆ ಪಾಲ್ಗೊಂಡು ಈ ಬಾರಿಯ ಬೃಹತ್ ಯೋಗ ಪ್ರದರ್ಶನದ ನೇತೃತ್ವವನ್ನು ವಹಿಸಲಿದ್ದಾರೆ. ಜೊತೆಗೆ ಭಾರತ ಸರ್ಕಾರವು ಯೋಗವನ್ನು ಡಿಜಿಟಲ್ ರೂಪದಲ್ಲಿ ಎಲ್ಲರಿಗೂ ತಲುಪಿಸಲು ಯೋಗ ಸಂಗಮ್ ಮತ್ತು ಯೋಗ ಪಾರ್ಕ್ ನಂತಹ ವಿಶೇಷ ಪೋರ್ಟಲ್ಗಳನ್ನು ಕೂಡ ಪರಿಚಯಿಸಿದೆ. ಈ ಪೋರ್ಟಲ್ಗಳ ಮೂಲಕ ಸಾರ್ವಜನಿಕ ಸ್ಥಳಗಳಲ್ಲಿ ಯೋಗ ಮಾಡಲು ಮತ್ತು ತಂತ್ರಜ್ಞಾನದ ಮೂಲಕ ನಿಖರವಾದ ಆಸನಗಳನ್ನು ಕಲಿಯಲು ಜನರಿಗೆ ಸಹಾಯ ಮಾಡಲಾಗುತ್ತಿದೆ. ಶ್ರೋತೃಗಳೇ, ಯೋಗಕ್ಕೆ ಯಾವುದೇ ಜಾತಿ, ಧರ್ಮ ಅಥವಾ ವಯಸ್ಸಿನ ಮಿತಿಯಿಲ್ಲ. ಈ ಜೂನ್ 21ರಂದು ಕೋಲ್ಕತ್ತಾದಿಂದ ಹಿಡಿದು ನಮ್ಮ ಕರ್ನಾಟಕದ ಮೂಲೆ ಮೂಲೆಗಳವರೆಗೂ ನಾವೆಲ್ಲರೂ ಯೋಗವನ್ನು

ನಮ್ಮ ದೈನಂದಿನ ಜೀವನದ ಭಾಗವಾಗಿಸಿಕೊಳ್ಳಲು ಸಂಕಲ್ಪ ಮಾಡೋಣ. ನಮ್ಮ ಮನೆಯ ಹಿರಿಯರಿಗೂ ಸರಳ ಯೋಗಾಸನಗಳನ್ನು ಪರಿಚಯಿಸಿ ಆರೋಗ್ಯಕರ ಸಮಾಜವನ್ನು ನಿರ್ಮಿಸೋಣ. ಬನ್ನಿ ಕೇಳೋಣ ಈ ಬಂಧನ ಚಿತ್ರದ ಗೀತೆ, ಶ್ರೇಯಾ ಘೋಷಾಲ್ ಹಾಗೂ ಸೋನು ನಿಗಮ್ ಅವರ ಧ್ವನಿಯಲ್ಲಿ. ಜಯಂತ್ ಕಾಯ್ಕಿನಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಪ್ರಚಲಿತ ಕಾರ್ಯಕ್ರಮವನ್ನು ಆಲಿಸುತ್ತಿರುವಿರಿ ಶ್ರೋತೃಗಳೇ. ಈಗ ಸಮಯ 1:45:36. ಭಾರತದಲ್ಲಿ ರಾಷ್ಟ್ರೀಯ ಓದುವ ದಿನವನ್ನು ಪ್ರತಿ ವರ್ಷ ಜೂನ್ 19 ಆಚರಿಸಲಾಗುತ್ತದೆ. ಕೇರಳದಲ್ಲಿ ಗ್ರಂಥಾಲಯ ಆಂದೋಲನದ ಪಿತಾಮಹ ಎಂದು ಕರೆಯಲ್ಪಡುವ ಪಿಎನ್ ಪಣಿಕರ್ ಅವರ ಪುಣ್ಯಸ್ಮರಣೆಯ ಗೌರವಾರ್ಥವಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ಇನ್ನು ಈ ದಿನದ ಇತಿಹಾಸ ಮತ್ತು ಮಹತ್ವದ ಬಗ್ಗೆ ಹೇಳೋದಾದರೆ, ಇದರ ಆರಂಭ 1996 ಕೇರಳದಲ್ಲಿ ಇದನ್ನು ವಾಯನ ದಿನಂ ಎಂದು ಆಚರಿಸಲಾಗುತ್ತಿತ್ತು. 2017 ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಜೂನ್ 19 ರಾಷ್ಟ್ರೀಯ ಓದುವ ದಿನವೆಂದು ಘೋಷಿಸಿದರು. ಈ ದಿನದ ಉದ್ದೇಶ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಲ್ಲಿ ಓದುವ ಹವ್ಯಾಸವನ್ನು ಬೆಳೆಸುವುದು, ಜ್ಞಾನಾರ್ಜನೆ ಮತ್ತು ಪುಸ್ತಕಗಳ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವುದು. ಇನ್ನು ಜೂನ್ 19 - ಜುಲೈ 18 ಅವಧಿಯನ್ನು ರಾಷ್ಟ್ರೀಯ ಓದುವ ತಿಂಗಳು ಎಂದು ಪರಿಗಣಿಸಲಾಗುತ್ತದೆ. ಪುಸ್ತಕ ಓದುವ ಅಭ್ಯಾಸವು ನಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳನ್ನು ತರುತ್ತದೆ. ಓದುವುದರಿಂದ ನಮ್ಮ ಜ್ಞಾನ ವಿಸ್ತಾರವಾಗುತ್ತದೆ, ಭಾಷಾ ಸಾಮರ್ಥ್ಯ ಹೆಚ್ಚುತ್ತದೆ, ಕಲ್ಪನಾಶಕ್ತಿ ಬೆಳೆಯುತ್ತದೆ ಮತ್ತು ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯ ಕೂಡ ಹೆಚ್ಚಾಗುತ್ತದೆ. ಒಂದು ಉತ್ತಮ ಪುಸ್ತಕ ನಮ್ಮ ಆಲೋಚನೆಗಳಿಗೆ ಹೊಸ ದಿಕ್ಕನ್ನೇ ನೀಡಬಹುದು. ಇಂದಿನ ಡಿಜಿಟಲ್ ಯುಗದಲ್ಲಿ ಮೊಬೈಲ್ ಮತ್ತು ತಂತ್ರಜ್ಞಾನ ನಮ್ಮ ಜೀವನದ ಭಾಗವಾಗಿದೆ. ಆದರೆ ಪುಸ್ತಕ ಓದುವ ಶಾಂತ ಅನುಭವಕ್ಕೆ ಇನ್ನೂ ಕೂಡ ವಿಶೇಷ ಸ್ಥಾನವಿದೆ. ಪ್ರತಿದಿನ ಕೆಲವು ನಿಮಿಷಗಳಾದರೂ ಓದುವ ಅಭ್ಯಾಸ ಬೆಳೆಸಿಕೊಂಡರೆ ಅದು ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಎಲ್ಲರ ವ್ಯಕ್ತಿತ್ವ ವಿಕಾಸಕ್ಕೆ ಸಹಾಯಕವಾಗುತ್ತದೆ. ಪೋಷಕರು ಮಕ್ಕಳಿಗೆ ಪುಸ್ತಕಗಳ ಪರಿಚಯ ಮಾಡಿಸಬೇಕು. ಶಿಕ್ಷಕರು ಓದುವ ಸಂಸ್ಕೃತಿಯನ್ನು ಬೆಳೆಸಬೇಕು. ಯುವಕರು ಜ್ಞಾನಕ್ಕಾಗಿ ಓದುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ಈ ರಾಷ್ಟ್ರೀಯ ಓದು ದಿನದಂದು ನಾವು ಪ್ರತಿಯೊಬ್ಬರೂ ಒಂದಾದರೂ ಒಳ್ಳೆಯ ಪುಸ್ತಕ ಓದುವ ಸಂಕಲ್ಪ ಮಾಡೋಣ. ಪುಸ್ತಕಗಳು ಮೌನವಾಗಿರುವ ಗುರುಗಳು. ಅವು ನಮ್ಮ ಬದುಕನ್ನೇ ಬೆಳಗಿಸುವ ಜ್ಞಾನದ ದೀಪಗಳು. ಇನ್ನು ಕೇಳೋಣ ಗುರು ಶಿಷ್ಯರು ಚಿತ್ರಕ್ಕೆಂದು ವಿಜಯ್ ಪ್ರಕಾಶ್ ಹಾಗೂ ಸಂಗಡಿಗರು ಹಾಡಿರುವ ಈ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಬಿ ಅಜನೀಶ್ ಲೋಕನಾಥ್.

ಪ್ರಿಯ ಶ್ರೋತೃಗಳೇ, ಇಂದು ನಾವು ವರ್ಲ್ಡ್ ಸಿಕಲ್ ಸೆಲ್ ಅನೀಮಿಯಾ ದಿನವನ್ನು ಕೂಡ ಆಚರಿಸ್ತಾ ಇದ್ದೇವೆ. ಪ್ರತಿ ವರ್ಷ ಜೂನ್ 19ರಂದು ವಿಶ್ವ ಕುಡಗೋಲು ಕಣ ರಕ್ತಹೀನತೆ ದಿನವನ್ನು ಆಚರಿಸಲಾಗುತ್ತೆ. ಈ ದಿನದ ಉದ್ದೇಶ ಸಿಕಲ್ ಸೆಲ್ ಅನೀಮಿಯಾ ಎಂಬ ಅನುವಂಶಿಕ ರಕ್ತದ ಕಾಯಿಲೆಯ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು, ತಪಾಸಣೆಯ ಮಹತ್ವವನ್ನು ತಿಳಿಸುವುದು ಹಾಗೂ ಪೀಡಿತರ ಜೀವನವನ್ನು ಉತ್ತಮಗೊಳಿಸುವುದು. ಇದೊಂದು ಆನುವಂಶಿಕ ಕಾಯಿಲೆ. ನಮ್ಮ ದೇಹದಲ್ಲಿ ಆಮ್ಲಜನಕವನ್ನು ಸಾಗಿಸುವ ಕೆಂಪು ರಕ್ತ ಕಣಗಳ ಆಕಾರದಲ್ಲಿ ಬದಲಾವಣೆ ಉಂಟಾಗುವುದರಿಂದ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ಸಾಮಾನ್ಯವಾಗಿ ಕೆಂಪು ರಕ್ತ ಕಣಗಳು ಗೋಳಾಕಾರದಲ್ಲಿರುತ್ತವೆ, ಆದರೆ ಈ ಕಾಯಿಲೆಯಲ್ಲಿ ಅವು ಕುಡಗೋಲು ಅಥವಾ ಅರ್ಧಚಂದ್ರಾಕಾರದ ರೂಪ ಪಡೆಯುತ್ತವೆ. ಇದರಿಂದ ರಕ್ತದ ಹರಿವು ಸರಿಯಾಗಿ ಆಗದೆ ದೇಹದ ವಿವಿಧ ಭಾಗಗಳಿಗೆ ಆಮ್ಲಜನಕದ ಕೊರತೆ ಉಂಟಾಗಬಹುದು. ಈ ಕಾಯಿಲೆಯ ಪ್ರಮುಖ ಲಕ್ಷಣಗಳಲ್ಲಿ ದೀರ್ಘಕಾಲದ ರಕ್ತಹೀನತೆ, ದೌರ್ಬಲ್ಯ, ದೇಹದ ನೋವು, ಮರುಮರು ಕಾಣಿಸುವ ಜ್ವರ, ಸೋಂಕುಗಳು ಹಾಗೂ ಕೆಲವೊಮ್ಮೆ ತೀವ್ರವಾದ ನೋವಿನ ಸಮಸ್ಯೆಗಳು ಸೇರಿವೆ. ಆದರೆ ಸರಿಯಾದ ಆರೈಕೆ ಮತ್ತು ವೈದ್ಯಕೀಯ ಸಲಹೆಯಿಂದ ಸಿಕಲ್ ಸೆಲ್ ಅನೀಮಿಯಾ ಇರುವವರು ಆರೋಗ್ಯಕರ ಜೀವನ ನಡೆಸಬಹುದು. ಈ ಕಾಯಿಲೆಯನ್ನು ತಡೆಯಲು ಮತ್ತು ನಿಯಂತ್ರಿಸಲು ಮುಂಚಿತ ತಪಾಸಣೆ ಬಹಳ ಮುಖ್ಯ. ಮದುವೆಗೆ ಮೊದಲು ಅಥವಾ ಗರ್ಭಧಾರಣೆಯ ಸಂದರ್ಭದಲ್ಲಿ ರಕ್ತ ಪರೀಕ್ಷೆ ಮಾಡಿಸಿಕೊಳ್ಳುವುದರಿಂದ ವಾಹಕರನ್ನು ಗುರುತಿಸಿ

ಸಹಿಸಲು ಸಹಾಯವಾಗುತ್ತದೆ. ಕುಟುಂಬದಲ್ಲಿ ಈ ಕಾಯಿಲೆಯ ಇತಿಹಾಸ ಇದ್ದರೆ ವೈದ್ಯರ ಸಲಹೆ ಪಡೆಯುವುದು ಅತ್ಯಗತ್ಯ. ಸಿಕಲ್ ಸೆಲ್ ಅನಿಮಿಯಾ ಇರುವ ವ್ಯಕ್ತಿಗಳನ್ನು ಸಮಾಜದಲ್ಲಿ ಪ್ರತ್ಯೇಕವಾಗಿ ನೋಡುವ ಬದಲು ಅವರಿಗೆ ಬೆಂಬಲ, ಪ್ರೀತಿ ಮತ್ತು ಸೂಕ್ತ ಆರೈಕೆ ನೀಡಬೇಕು. ಆರೋಗ್ಯಕರ ಆಹಾರ, ಸಾಕಷ್ಟು ನೀರು ಕುಡಿಯುವುದು, ನಿಯಮಿತ ವೈದ್ಯಕೀಯ ತಪಾಸಣೆ ಮತ್ತು ಸೋಂಕುಗಳಿಂದ ರಕ್ಷಣೆ ಪಡೆಯುವುದು ಅವರ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ. ಸರ್ಕಾರವೂ ಕೂಡ ಸಿಕಲ್ ಸೆಲ್ ಅನಿಮಿಯಾ ನಿಯಂತ್ರಣಕ್ಕಾಗಿ ತಪಾಸಣೆ, ಜಾಗೃತಿ ಕಾರ್ಯಕ್ರಮಗಳು ಮತ್ತು ಆರೋಗ್ಯ ಸೇವೆಗಳನ್ನು ಉತ್ತೇಜಿಸುತ್ತಿದೆ. ಆದರೆ ಪ್ರತಿಯೊಬ್ಬ ನಾಗರಿಕನ ಸಹಕಾರದಿಂದ ಮಾತ್ರ ಈ ಕಾಯಿಲೆಯ ಬಗ್ಗೆ ಇರುವ ಭಯ ಮತ್ತು ತಪ್ಪು ಕಲ್ಪನೆಗಳನ್ನು ದೂರ ಮಾಡಬಹುದು. ಪ್ರಿಯ ಶ್ರೋತೃಗಳೇ, ಕುಡಗೋಲು ಕಣ ರಕ್ತಹೀನತೆ, ಇದರ ವಿರುದ್ಧದ ಹೋರಾಟದಲ್ಲಿ ಅರಿವು, ಪರೀಕ್ಷೆ ಮತ್ತು ಸಹಾನುಭೂತಿ ನಮ್ಮ ಪ್ರಮುಖ ಆಯುಧಗಳು. ರಕ್ತದ ಪ್ರತಿಯೊಂದು ಹನಿಗೂ ಬೆಲೆ ಇದೆ. ಆದ್ದರಿಂದ ಆರೋಗ್ಯದ ಬಗ್ಗೆ ಜಾಗೃತರಾಗೋಣ, ಇತರರಿಗೂ ಜಾಗೃತಿ ಮೂಡಿಸೋಣ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಮುಸ್ಸಂಜೆ ಮಾತು ಚಿತ್ರದ ಗೀತೆ. ಸಾಹಿತ್ಯ ರಚಿಸಿ ಸಂಗೀತ ನೀಡಿದ್ದಾರೆ ವಿ ಶ್ರೀಧರ್.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. 12ನೇ ಅಂತಾರಾಷ್ಟೀಯ ಯೋಗ ದಿನ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ 2500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅಂತಾರಾಷ್ಟೀಯ ಯೋಗ ದಿನ ಅಂಗವಾಗಿ ನಡಿಗೆ ಜಾಗೃತಿ.

0: 29ರವರೆಗೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಾಗೂ ಕುಡಿಯುವ ನೀರಿನ ಯೋಜನೆ ಕಾಮಗಾರಿ ವಿಳಂಬವಾದರೆ ಕ್ರಮ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಯೋಗ ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಕೊಡುಗೆಗಳಲ್ಲಿ ಒಂದು. ಇದು ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಸಾಧಿಸುವ ಪ್ರಾಚೀನ ಶಿಸ್ತಾಗಿದ್ದು, ವಿಶ್ವದಾದ್ಯಂತ ಅದರ ಮಹತ್ವವನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅರಿಯತೊಡಗಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಎಂದಿನಂತೆ ಜೂನ್ 21ರಂದು ಆಚರಿಸಲಾಗುತ್ತಿದ್ದು, ಈ ವರ್ಷದ ಮುಖ್ಯ ಕಾರ್ಯಕ್ರಮವು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಜರುಗಲಿದೆ. ಈ ವರ್ಷದ ಅಂತಾರಾಷ್ಟೀಯ ಯೋಗ ದಿನವನ್ನು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ವಿಷಯದಡಿ ಆಚರಿಸಲಾಗುತ್ತಿದೆ. ಇದು ವಯಸ್ಸಾದಂತೆ ದೈಹಿಕ ಕ್ಷಮತೆ, ಸ್ವಾತಂತ್ರ್ಯ ಮತ್ತು ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲು ಯೋಗದ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಭಾರತದಾದ್ಯಂತ ಸುಮಾರು 2,500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ ನಡೆಯಲಿದ್ದು, ಕರ್ನಾಟಕದ ಐತಿಹಾಸಿಕ ತಾಣವಾದ ಹಂಪಿಯ ಆವರಣದಲ್ಲೂ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಸರ್ಕಾರದ ವತಿಯಿಂದ ಬೆಂಗಳೂರಿನ ವಿಧಾನಸೌಧದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಬಾರಿಯ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಯೋಗ ನಡಿಗೆ ಜಾಗೃತಿ ಜಾಥಾ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗುತ್ತಿದೆ. ಚಿಕ್ಕಮಗಳೂರು ನಗರದಲ್ಲಿಂದು ಯೋಗ ನಡಿಗೆ ಜಾಥಾ ನಡೆಯಿತು. ನಗರದ ತಾಲೂಕು ಕಚೇರಿಯ ಆವರಣದಿಂದ ಎಂಜಿ ರಸ್ತೆ ಮೂಲಕ ಆಜಾದ್ ಪಾರ್ಕ್ವರೆಗೆ ನಡೆದ ಜಾಥಾಗೆ ಶಾಸಕ ಎಚ್ಡಿ ತಮ್ಮಯ್ಯ ಹಾಗೂ ಜಿಲ್ಲಾಧಿಕಾರಿ ಬನ್ವರ್ ಸಿಂಗ್ ಮೀನಾ ಚಾಲನೆ ನೀಡಿದರು. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸೇರಿದಂತೆ ವಿವಿಧ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳ ವತಿಯಿಂದ ಆಯೋಜಿಸಿದ್ದ ಬೃಹತ್ ಜಾಗೃತಿ ಜಾಥಾಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶುಭಂ ಶುಕ್ಲಾ ಚಾಲನೆ ನೀಡಿದರು. ಜಾಥಾ ಉದ್ದಕ್ಕೂ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷಣೆಯೊಂದಿಗೆ ಯೋಗದ ಪ್ರಾಮುಖ್ಯತೆ ಬಗ್ಗೆ ಜಾಗೃತಿ ಮೂಡಿಸಿದರು. ವಿಜಯನಗರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಮತ್ತು ಪತಂಜಲಿ ಯೋಗ ಸಮಿತಿ ಸೇರಿದಂತೆ ವಿವಿಧ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಇಂದು ಬೆಳಗ್ಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಪೂರ್ವಭಾವಿಯಾಗಿ ಬೈಕ್ ಜಾಥಾಗೆ ಅಪರ ಜಿಲ್ಲಾಧಿಕಾರಿಗಳಾದ ಇ ಬಾಲಕೃಷ್ಣ ಚಾಲನೆ ನೀಡಿದರು. ಯೋಗ ಮತ್ತು ಯೋಗ ದಿನಾಚರಣೆಯ ಮಹತ್ವ ತಿಳಿಸುವ ಘೋಷಣೆ ಕೂಗುತ್ತಾ ಭಿತ್ತಿಪತ್ರಗಳನ್ನು ಸಾರ್ವಜನಿಕರಿಗೆ ನೀಡಿ ಜಾಗೃತಿ ಮೂಡಿಸಲಾಯಿತು. ಹೊಸಪೇಟೆ ನಗರದ ಫ್ರೀಡಂ ಪಾರ್ಕ್ನಿಂದ ಆರಂಭವಾದ ಜಾಥಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಪುನಃ ಫ್ರೀಡಂ ಪಾರ್ಕ್ ಸೇರಿತು. ಜಾಥಾದಲ್ಲಿ ಸುಮಾರು 200ಕ್ಕೂ ಅಧಿಕ ಸಂಖ್ಯೆಯಲ್ಲಿ ವಾಹನ ಸವಾರರು ಭಾಗವಹಿಸಿದ್ದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಂಗವಾಗಿ ಜಿಲ್ಲೆಯಲ್ಲಿ ಜೂನ್ 30ರಿಂದ ಜುಲೈ 29ರವರೆಗೆ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಗೆ ಎನ್ಯೂಮರೇಷನ್ ಎಣಿಕೆಯ ನಮೂನೆಗಳನ್ನು ನೀಡುವ ಮತ್ತು ಅವುಗಳನ್ನು ಸಂಗ್ರಹಿಸುವ ಕಾರ್ಯದ ಯಶಸ್ಸಿಗೆ ಜಿಲ್ಲೆಯ ಎಲ್ಲಾ ರಾಜಕೀಯ ಪಕ್ಷಗಳು ಅಗತ್ಯ ಸಹಕಾರ ನೀಡುವಂತೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಹೇಳಿದ್ದಾರೆ. ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿಂದು ಮಾತನಾಡಿದ ಅವರು, ಮತಗಟ್ಟೆ ಅಧಿಕಾರಿಗಳು ಎಣಿಕೆ ಅರ್ಜಿ ನಮೂನೆ ನೀಡಲು ಒಂದು ಬಾರಿ ಮತ್ತು ಭರ್ತಿ ಮಾಡಿದ ಅರ್ಜಿಗಳನ್ನು ಸಂಗ್ರಹಿಸಲು 3 ಬಾರಿ ಮತದಾರರ ಮನೆಗೆ ಭೇಟಿ ನೀಡಲಿದ್ದು, ಅಧಿಕಾರಿಗಳು ತಮ್ಮ ಮನೆಗೆ ಬಂದಾಗ ಅರ್ಜಿಗಳನ್ನು ಭರ್ತಿ ಮಾಡಿ ಅವರಿಗೆ ಮರಳಿ ನೀಡುವುದು ಅತ್ಯಂತ ಕಡ್ಡಾಯವಾಗಿದೆ. ಅರ್ಜಿ ಮರಳಿ ನೀಡದಿದ್ದರೆ ಕರಡು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಯಾಗುವುದಿಲ್ಲ ಎಂದರು. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯವನ್ನು ಯಶಸ್ವಿಯಾಗಿ ಮತ್ತು ಪಾರದರ್ಶಕವಾಗಿ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಸೂಚಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮತದಾರರ ಜಾಗೃತಿಯನ್ನು ಮತ್ತಷ್ಟು ಹೆಚ್ಚಿಸಲು ಸರ್ಕಾರಿ ಇಲಾಖೆಗಳು ಹಾಗೂ ಖಾಸಗಿ ವಲಯಗಳಲ್ಲಿ ಮತದಾರರ ಜಾಗೃತಿ ವೇದಿಕೆ ಸ್ಥಾಪಿಸಲು ನಿರ್ಧರಿಸಲಾಗಿದೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಮ್ಮ ಇಲಾಖೆಯ ಸಿಬ್ಬಂದಿ ಒಳಗೊಂಡಂತೆ ಸ್ವತಂತ್ರ ವೇದಿಕೆ ರಚಿಸಿ ಸ್ವೀಪ್ ಹಾಗೂ ಎಸ್ಐಆರ್ ಸಂಬಂಧಿತ ಆಡಿಯೋ ವಿಡಿಯೋ ಮತ್ತು ಜಾಗೃತಿ ಸಾಮಗ್ರಿಗಳನ್ನು ಪ್ರಸಾರ ಮಾಡಲು ಕ್ರಮ ಕೈಗೊಳ್ಳಬೇಕು. ಇದರ ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ.

0: ಪ್ರತಿ ಬುಧವಾರ 9:15ಕ್ಕೆ.
1: ನಗರ ಪ್ರದೇಶಗಳ ಕುಡಿಯುವ ನೀರಿನ ಕಾಮಗಾರಿಗಳು ನಿಗದಿತ ಸಮಯಕ್ಕೆ ಪೂರ್ಣಗೊಳಿಸದಿದ್ದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ನಗರಾಭಿವೃದ್ದಿ ಸಚಿವರಾದ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಭೆ ನಡೆಸಿದ ಅವರಿಂದು ಬೆಳಗಾವಿ, ಕಲಬುರಗಿ ಹಾಗೂ ಹುಬ್ಬಳ್ಳಿ ಧಾರವಾಡದಲ್ಲಿ ಕೆಯುಐಡಿಎಫ್ಸಿ ಮೂಲಕ ವಿಶ್ವಬ್ಯಾಂಕ್ ಪ್ರಾಯೋಜಿತ ಕುಡಿಯುವ ನೀರಿನ ಬೃಹತ್ ಕಾಮಗಾರಿಗಳನ್ನು ಎಲ್ಎನ್ಟಿ ಅನುಷ್ಠಾನಗೊಳಿಸುತ್ತಿದ್ದು ಕಾಮಗಾರಿಗಳು ನಿಧಾನವಾಗಿರುವ ಹಿನ್ನೆಲೆಯಲ್ಲಿ ಎಲ್ಎನ್ಟಿ ಅಧಿಕಾರಿಗಳಿಗೆ ನಿಗದಿತ ಕಾಲಮಿತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸುವಂತೆ ತಾಕೀತು ಮಾಡಿದರು. ಎಲ್ಎನ್ಟಿ ಯೋಜನಾ ಮುಖ್ಯಸ್ಥರಾದ ವೆಂಕಟೇಶನ್ ಹಾಗೂ ಇತರೆ ಅಧಿಕಾರಿಗಳು ಸಭೆಯಲ್ಲಿ ಹಾಜರಿದ್ದರು. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ಕೊಂಕಣ ರೈಲ್ವೆ ನಿಲ್ದಾಣದಲ್ಲಿ ವಿವಿಧ ಅಭಿವೃದ್ದಿ ಕಾಮಗಾರಿಗಳ ಲೋಕಾರ್ಪಣೆ ಹಾಗೂ ರೈಲು ವಿಸ್ತರಣಾ ಸೇವೆಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ನಾಳೆ ಚಾಲನೆ ನೀಡಲಿದ್ದಾರೆ. ಜಿಲ್ಲೆಯ ಸಾರ್ವಜನಿಕರು, ಪ್ರವಾಸಿಗರು ಹಾಗೂ ಪ್ರಮುಖವಾಗಿ ತಿರುಪತಿಗೆ ಪ್ರಯಾಣಿಸುವ ಭಕ್ತಾದಿಗಳಿಗೆ ಅತ್ಯಂತ ಅನುಕೂಲಕರವಾಗುವಂತೆ ಈ ಹಿಂದೆ ಕಾಚಿಗುಡ ಮುರುಡೇಶ್ವರ ನಡುವೆ ಸಂಚರಿಸುತ್ತಿದ್ದ ರೈಲು ಸಂಖ್ಯೆ 12790 ಮತ್ತು 12789 ಇದೀಗ ಮುರುಡೇಶ್ವರದಿಂದ ಕುಮಟಾವರೆಗೆ ಅಧಿಕೃತವಾಗಿ ವಿಸ್ತರಿಸಲಾಗುತ್ತಿದೆ. ಈ ವಿಸ್ತರಿತ ರೈಲು ಸೇವೆಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಲಿದ್ದಾರೆ. ಅದೇ ರೀತಿ ಕುಮಟಾ ಮಾತ್ರವಲ್ಲದೆ ಮುರುಡೇಶ್ವರ, ಗೋಕರ್ಣ ಮತ್ತು ಭಟ್ಕಳ ರೈಲ್ವೆ ನಿಲ್ದಾಣಗಳಲ್ಲಿಯೂ ಸಹ ವಿವಿಧ ಅಭಿವೃದ್ದಿ ಕಾಮಗಾರಿಗಳು ಹಾಗೂ ಪ್ರಯಾಣಿಕರ ಸೌಲಭ್ಯಗಳನ್ನು ಮೇಲ್ದರ್ಜೆಗೇರಿಸಲಾಗಿದ್ದು ಈ ಎಲ್ಲ ಕಾಮಗಾರಿಗಳನ್ನು ನಾಳೆ ಕುಮಟಾ ನಿಲ್ದಾಣದಿಂದಲೇ ಜಂಟಿಯಾಗಿ ಲೋಕಾರ್ಪಣೆಗೊಳಿಸಲಾಗುವುದು ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಾರ್ಯಾಲಯದ ಪ್ರಕಟಣೆ ತಿಳಿಸಿದೆ. ಹಾವೇರಿ ಜಿಲ್ಲೆಯಲ್ಲಿ ಗ್ರಾಮೀಣ ಭಾಗದ ಮಹಿಳೆಯರು ವಿವಿಧ ಖಾಸಗಿ ಸಂಸ್ಥೆಗಳಲ್ಲಿ ಹಣ ಹೂಡಿಕೆ ಮಾಡಿ ಮೋಸ ಹೋಗುತ್ತಿರುವ ಪ್ರಕರಣಗಳು ವರದಿಯಾಗುತ್ತಿದ್ದು ನೂರಾರು ಕೋಟಿ ರೂಪಾಯಿ ಮೊತ್ತದ ಹಗರಣ ನಡೆಯುತ್ತಿರುವ ಮಾಹಿತಿ ಇದೆ. ಜಿಲ್ಲೆಯಲ್ಲಿ ಇಂತಹ ಖಾಸಗಿ ಸಂಸ್ಥೆಗಳ ಮೇಲೆ ನಿಗಾ ವಹಿಸುವಂತೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ಸೂಚನೆ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿಂದು ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಅನಧಿಕೃತವಾಗಿ ನಡೆಯುವ ಖಾಸಗಿ ಹಣಕಾಸು ಸಂಸ್ಥೆಗಳ ಮೇಲೆ ತಹಶೀಲ್ದಾರ್ಗಳು ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಿಗಾ ವಹಿಸಬೇಕು, ಕಾಲಕಾಲಕ್ಕೆ ಪರಿಶೀಲಿಸಬೇಕು, ಸಂಸ್ಥೆಯು ಕಾನೂನುಬದ್ದವಾಗಿ ಕಾರ್ಯನಿರ್ವಹಿಸುತ್ತಿದೆಯೇ ಇಲ್ಲವೋ ಎಂಬುದನ್ನು ತಿಳಿಯಬೇಕು ಎಂದರು. ಎಸ್ಸಿ ಎಸ್ಪಿ ಮತ್ತು ಟಿಎಸ್ಪಿ ಯೋಜನೆಯಡಿ ಜಿಲ್ಲೆಯ ವಿವಿಧ ಇಲಾಖೆಗಳಿಗೆ 23,81,000 ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಬಿಡುಗಡೆಯಾದ ಅನುದಾನದಲ್ಲಿ ಈಗಾಗಲೇ 11,16,000 ರೂಪಾಯಿ ವೆಚ್ಚ ಮಾಡಲಾಗಿದ್ದು ಶೇಕಡ 46.89% ಸಾಧನೆ ಮಾಡಲಾಗಿದೆ ಎಂದು ಸಭೆಗೆ ಮಾಹಿತಿ ನೀಡಿದರು. ಮಣ್ಣಿನ ಆರೋಗ್ಯ ಕಾಪಾಡುವುದು, ರಾಸಾಯನಿಕ ರಸಗೊಬ್ಬರಗಳ ಅತಿಯಾದ ಬಳಕೆ ತಡೆಯುವುದು ಮತ್ತು ಸುಸ್ಥಿರ ಕೃಷಿ ಉತ್ತೇಜಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಖೇತ್ ಬಚಾವೋ ಆಂದೋಲನವನ್ನು ಪ್ರಾರಂಭಿಸಿದೆ ಎಂದು ದಾವಣಗೆರೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ಚನ್ನಗಿರಿ ತಾಲೂಕಿನ ಹೊದಿಗೆರೆ ಗ್ರಾಮದಲ್ಲಿ ಕೃಷಿ ಇಲಾಖೆಯಿಂದ ನಡೆದ ಖೇತ್ ಬಚಾವೋ ಹಾಗೂ ತೊಗರಿ ಕಿರುಚೀಲ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ರೈತರ ಆದಾಯ ದ್ವಿಗುಣಗೊಳಿಸುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರದ ಹಲವು ಕಾರ್ಯಕ್ರಮಗಳ ಕುರಿತು ತಿಳುವಳಿಕೆ ಪಡೆಯಲು ರೈತರು ಕೃಷಿ ಇಲಾಖೆಯೊಂದಿಗೆ ನಿರಂತರ ಸಂಪರ್ಕದಲ್ಲಿ ಇರಬೇಕು ಎಂದು ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಎಚ್ಎಸ್ ಅರುಣ್ಕುಮಾರ್ ರೈತರಿಗೆ ತೊಗರಿ ಬೆಳೆಯ ಕಿರುಚೀಲಗಳನ್ನು ವಿತರಿಸಿದರು. ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಬೆಳೆ ನಷ್ಟದಿಂದ ಆರ್ಥಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಜಾರಿಯಲ್ಲಿರುವ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಅರ್ಹ ರೈತರ ನೋಂದಣಿಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12ನೇ ಅಂತಾರಾಷ್ಟೀಯ ಯೋಗ ದಿನ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ 2500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅಂತಾರಾಷ್ಟೀಯ ಯೋಗ ದಿನ ಅಂಗವಾಗಿ ನಡಿಗೆ ಜಾಗೃತಿ ಜಾಥಾ ಕಾರ್ಯಕ್ರಮಗಳಿಗೆ ಚಾಲನೆ. ಜೂನ್ 30ರಿಂದ ಜುಲೈ 29ರವರೆಗೆ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಾಗೂ ಕುಡಿಯುವ ನೀರಿನ ಯೋಜನೆ ಕಾಮಗಾರಿ ವಿಳಂಬವಾದರೆ ಕ್ರಮ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40ಕ್ಕೆ.
2: ಸಮಯ ಸರಿಯಾಗಿ 2:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.

ದರ್ಬಾನ್ನಿಂದ ಒಂದು ಟೆಲಿಗ್ರಾಮ್ ಬಂತು ಇವರಿಗೆ, ಜನವರಿಯಲ್ಲಿ ಪಾರ್ಲಿಮೆಂಟ್ ಸೇರ್ತದೆ, ತಕ್ಷಣ ಬಂದುಬಿಡಿ ವಾಪಸ್ಸು ಅಂತ. ಇವರು ತಕ್ಷಣ ಏನು ಮಾಡಿದರು, ತಮ್ಮ ಪತ್ರಿಕೆಗಳಿಗೆಲ್ಲ ಸುದ್ದಿ ಕಳಿಸಿ ನಾನು ಅನಿರೀಕ್ಷಿತ ಕಾರಣದಿಂದಾಗಿ ವಾಪಸ್ ಕಲ್ಕತ್ತಾ ಬಿಡಬೇಕಾಗಿದೆ ಅಂತ ಹೇಳಿ ಬೊಂಬಾಯಿಗೆ ಹೋದರು. ಈಗ ದಾದಾ ಅಬ್ದುಲ್ಲಾ ಅವ್ರ ಕಂಪನಿಯವರು ತಾವೇ ಒಂದು ಕೋರ್ಲ್ಯಾಂಡ್ ಅಂತ ಒಂದು ಹಡಗ ಕೊಂಡ್ಕೊಂಡಿದ್ರು. ಅವ್ರದೇ ಹಡಗ ಆದ್ದರಿಂದ ನೀವು ಟಿಕೆಟ್ ಕೊಡಬೇಕಾಗಿಲ್ಲ, ನೀವು ನಿಮ್ಮ ಸಂಸಾರ ಅದರಲ್ಲೇ ಬರಬೇಕು, ಪ್ರಯಾಣ ಖರ್ಚು ಕೊಡೋ ಕಾರಣ ಇಲ್ಲ ಅಂತ ಹೇಳಿದರು. ಒಪ್ಕೊಂಡ್ರು, ಆ ಹಡಗಿನಲ್ಲಿ ಹೊರಟರು. ಹೆಂಡತಿ ಮಕ್ಕಳ ಜೊಡನೆ ಸಮುದ್ರ ಪ್ರಯಾಣ ಮಾಡಿದ್ದು ಇದೇ ಮೊದಲೇ ಸಲ. ಗಾಂಧಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅದನ್ನು, ನಮ್ಮ ಮಧ್ಯಮ ವರ್ಗಗಳಲ್ಲಿ ಹೇಗಿದೆ ಅಂದರೆ, ಹೆಂಡತಿ ತನ್ನ ಕೆಲಸ ಗಂಡನ ಸೇವೆ ಮಾಡ್ಕೊಂಡಿರೋದೆ ಅಂತ ಆಕೆ ತಿನ್ಕೋತಾಳೆ, ಆಕೆ ಮೇಲೆ ದಬ್ಬಾಳಿಕೆ ಮಾಡೋದೇ ನನ್ನ ಅಧಿಕಾರ ಅಂತ ಗಂಡ ತಿಳ್ಕೊತಾನೆ. ಹೀಗಾಗಿ ಇವ್ರು ಏನು ಮಾಡಿದರು ಅಂದರೆ, ನೋಡಿ ಹಡಗಿನಲ್ಲಿ ಹೋಗುವಾಗ ಹೊಸ ಉಡುಗೆ ತೊಡೆಗಳಿರಬೇಕು, ಆಹಾರ ವ್ಯವಹಾರ ಸರಿಯಾಗಿ ಮತ್ತೊಬ್ಬರು ಹಂಗೆ ಇರಬೇಕು ಅಂತ ಹೇಳ್ತಾರೆ. ಇವ್ರಿಗೇನು ನಂಬಿಕೆ ಇತ್ತು ಗಾಂಧೀಜಿಗೆ ಆ ಕಾಲದಲ್ಲಿ ಅಂದರೆ, ಐರೋಪ್ಯರ ಹಾಗೆ ಇರಬೇಕು, ತಾವು ಬಟ್ಟೆ ಎಲ್ಲ ಹಾಗೆ ಇರಬೇಕು, ಹಾಗಾದ್ರಿಂದ ನಮ್ಮ ಮಾತು ನಡೀತದೆ, ಪ್ರಭಾವ ಬೆಳೀತದೆ ಅಂತ ತಿಳ್ಕೊಂಡಿದ್ರು. ಹೆಂಡತಿ ಮಕ್ಕಳದು ಬಟ್ಟೆ ಬದಲಾಗಬೇಕಲ್ಲ ಈಗ ಹಡಗಲಲ್ಲಿ ಹೋಗಬೇಕಾದ್ರೆ, ಇವರು ಕಾಠೇಬೇಡ ಬನಿಯಾ ಅಂತ ತೋರಿಸ್ಬಾರ್ದು ಅಂತ ಇವರಿಷ್ಟ. ಅದಕ್ಕೇನು ಮಾಡಿದರು, ಭಾರತೀಯರೊಳಗೆ ಅತ್ಯಂತ ನಾಗರಿಕರು ಅಂತ ಅಂದ್ಕೊಳ್ಳೋರು ಪಾರ್ಸಿಯವರು, ಪೂರ್ತಿ ಐರೋಪ್ಯರ ಹಂಗೆ ಇರೋದು ಬೇಡ, ನಾವು ಗುಜರಾತಿ ಹಂಗೆ ಇರೋದು ಬೇಡ, ಪಾರ್ಸಿಯವರ ಪೋಷಾಕ್ ಹಾಕೋಣ ಅಂತ ಹೇಳಿ ಹೆಂಡತಿ ಪಾರ್ಸಿಯವ್ರ ಹೆಂಗೆ ಸೀರೆ ಉಡೋಕೆ ಹಚ್ಚಿದ್ರಂತೆ, ಮಕ್ಕಳೆಲ್ಲ ಪಾರ್ಸಿ ಅಂಗಿ ಶರಾಯಿ ಹಾಕ್ತಿದ್ರು, ಬೂಟ್ಸು ಕಾಲ್ಚೀಲ್ ಅಂತೂ ಹಾಕಲೇಬೇಕು. ಗಾಂಧೀಜಿಯವ್ರ ಹೆಂಡತಿ ಮಕ್ಕಳಿಗೆ, ಕಸ್ತೂರ್ಬಾಗ್ ಮಕ್ಕಳಿಗೆ ಈ ಬೂಟು ಸಾಕ್ಸು ಭಾಳ ಫಜೀತಿ ಆಗಿಬಿಡ್ತು, ಯಾಕಂದರೆ ಕಾಲು ಕಚ್ತಾ ಇದ್ದು ಬೂಟು, ಆಮೇಲೆ ಕಾಲ್ಚೀಲ ಬೆವಂತು ವಾಸನೆ ಬರೋದು, ಅನೇಕ ಸಲ ಕಾಲು ಬೆರಳು ಊದ್ಕೊಂಡು ಗಾಯ ಆಗ್ತಿತ್ತು. ಅವ್ರೇನಾದರೂ ಪ್ರಶ್ನೆ ಕೇಳಿದ್ರೆ ಗಾಂಧಿ ಉತ್ತರ ಕೊಡಬೇಕು. ಗಾಂಧಿ ಹೇಳ್ತಾರೆ, ನಾನು ಉತ್ತರಕ್ಕೋಸ್ಕರ ಹಾಕ್ಕೊಳ್ಳಿಲ್ಲ ಅವರು, ನನ್ನ ಅಧಿಕಾರ ಇದೆಯಲ್ಲ ಗಂಡ ಅಪ್ಪ ಅಂಥೇಳಿ ಅಧಿಕಾರ ಒಪ್ಕೊಂಡು ಅವ್ರು ಹಾಕೋತಾ ಇದ್ರು ಪಾಪ. ಮತ್ತು ಮನಸ್ಸಿಲ್ಲದ ಮನಸ್ಸಿಂದ ಹಡಗಿನಲ್ಲಿ ಕೂಡ ಫೋರ್ಕು ಚಮಚ ಕತ್ತರಿ ಚಾಕು ಇವನ್ನೇ ಬಳಸೋಕೆ ಶುರು ಮಾಡಿದರು. ಅದೇ ಹಡಗಿನಲ್ಲಿ ಕೆಲವು ಪರಿಚಿತರು ಇದ್ದರು, ಬಂಧುಗಳು ಹೋಗ್ತಾ ಇದ್ರಂತೆ, ಕೆಲವರು ಕಕ್ಷಿದಾರ ಮಿತ್ರರಿಗೆ ಸೇರಿದ್ರು. ಇವರಿಗೆ ಅನುಕೂಲ ಆಯ್ತು, ಎಲ್ಲಿ ಬೇಕಾದರೂ ಹೋಗ್ಬೋದಾಗಿತ್ತು. ಇವರು ಹಡಗು ಎಲ್ಲೂ ನಿಲ್ದಾರ್ದೇ ನೇರವಾಗಿ ನೇಟಾಲಿಗೆ ಹೋಗೋದ್ರಿಂದ 18 ದಿವಸದಲ್ಲಿ ಹೋಗ್ಬೋದಾಗಿತ್ತು. ಬಹಳ ವಿಚಿತ್ರ ಪರಿಸ್ಥಿತಿ, ಇನ್ನೇನು ಮುಟ್ಟೋದಕ್ಕೆ 4 ದಿವಸ ಇದೆ ಅನ್ನೋದಕ್ಕೆ ಭಯಂಕರವಾದ ಬಿರುಗಾಳಿ ಬಿಟ್ಬಿಡ್ತು. ಆ ಚಂಡುಮಾರುತ ಬಹಳ ಬಿರುಸಾಗಿದ್ದು ಹೆಚ್ಚು ಬೀಸಿದ್ರಿಂದ ಪ್ರಯಾಣಿಕರೆಲ್ಲ ಗಾಬರಿ ಆಗಿಬಿಟ್ರು. ಆ ದೃಶ್ಯ ಬಹಳ ಗಂಭೀರ ಆಗಿತ್ತು. ಗಾಂಧಿ ಹೇಳೋ ರೀತಿ ಬಹಳ ಚೆನ್ನಾಗಿದೆ. ಹಿಂದೂ ಮುಸಲ್ಮಾನ್ ಕ್ರೈಸ್ತ್ ಪಾರ್ಸಿ ಎಲ್ಲರೂ ತಮ್ಮ ತಮ್ಮಲ್ಲಿದ್ದಂಥ ವ್ಯತ್ಯಾಸಗಳನ್ನು ಮರೆತು ಒಟ್ಟಾಗಿ ಸೇರಿ ಏಕಮೇವ ಅದ್ವಿತೀಯನಾದ ದೇವರನ್ನು ಪ್ರಾರ್ಥನೆ ಮಾಡೋಕೆ ಶುರು ಮಾಡಿದ್ರಂತೆ. ಹರಕೆ ಹೊತ್ತರು ಕೆಲವರು, ಹಡಗಿನ ಕಪ್ತಾನ್ ಸಹಿತ ಪ್ರಾರ್ಥನೆಗೆ ಸೇರ್ಕೊಂಡ್ಬಿಟ್ಟ. ಈ ಬಿರುಗಾಳಿಯಲ್ಲಿ ಅಪಾಯ ಇಲ್ಲದೇ ಇಲ್ಲ, ಆದರೆ ಇದಕ್ಕಿಂತ ಬಿರುಸಾದ ಬಿರುಗಾಳಿ ನೋಡಿದ್ದೇನೆ, ಗಟ್ಟಿಯಾಗಿದ್ದ ಹಡಗು ಏನಾಗಲ್ಲ, ಧೈರ್ಯ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದ. ಪ್ರಯಾಣಿಕರಿಗೆ ಸಮಾಧಾನ ಆಗಲಿಲ್ಲ. ಪ್ರತಿ ಗಳಿಗೆಗೂ ಡಬ್ ಅಂತ ಸಪ್ಪಳಾಗೋದು, ಎಲ್ಲಿ ಹಡಗ ಒಡೆದು ಹೋಗ್ತದೋ ತೂತು ಬೀಳ್ತದೋ ಅಂತ ಭಯ. ಒಂದೇ ಸಮ ಹಡಗು ಅಲಗಾಡಬೇಕು, ಯಾವಾಗ ಬೇಕಾ ತಲೆ ಕೆಳಗೆ ಆಗಿಬಿಡುತ್ತದೆ ಅಂತ ಅನಿಸುವಂಗಿತ್ತು. ಇಂಥ ಪರಿಸ್ಥಿತಿಯಲ್ಲಿ ಡೆಕ್ ಮೇಲೆ ನಿಲ್ಲೋದು ಕಷ್ಟ. 24 ಗಂಟೆ ಹೀಗೆ ಇತ್ತಂತೆ ಬಿರುಗಾಳಿ. ಆಮೇಲೆ ಆಕಾಶ ನಿರ್ಮಲ ಆಯಿತು, ಸೂರ್ಯನಾರಾಯಣನ ದರ್ಶನ ಆಯಿತು, ಕಪ್ತಾನ ಸಂತೋಷದಿಂದ ಬಿರುಗಾಳಿ ನಿಂತಿತು ಅಂತ ಅನೌನ್ಸ್ ಮಾಡಿದಂತೆ. ಪ್ರಯಾಣಿಕರ ಮುಖದಲ್ಲಿ ಸಂತೋಷ ಕಾಣಿಸ್ತು. ಅಪಾಯ ಮಾಯ ಆಯ್ತಲ್ಲ, ಇನ್ನು ಬಿರುಗಾಳಿ ಅಪಾಯ ಹೋಯ್ತಲ್ಲ. ಗಾಂಧೀಜಿ ಭಾಳ ಚೆಂದ ಹೇಳ್ತಾರೆ, ಅಪಾಯ ಮಾಯ ಆದ ತಕ್ಷಣ ಜೊತೆಯಲ್ಲಿ ಅವ್ರು ಮಾಡ್ತಿದ್ದಂಥ ದೇವರ ಧ್ಯಾನನೂ ಮಾಯ ಆಯ್ತಂತೆ. ಮತ್ತೆ ತಿನ್ನೋದು ಕುಡಿಯೋದು ಹಾಡೋದು ವಿಲಾಸ ಮೊದಲನಾಗೆ ಪ್ರಾರಂಭ ಆಯಿತು. ಸಾವಿನ ಭಯ ತಪ್ಪಿತು. ಶ್ರದ್ಧಾಭಕ್ತಿಯಿಂದ ಮಾಡುವಂಥ ಪ್ರಾರ್ಥನೆ ಆ ಕ್ಷಣಿಕವಾದ ಮನೋಭಾವ ಮಾಯೆಯನ್ನು ಆಕ್ರಮಿಸಿಬಿಡ್ತು ಅಂತ ಹೆದರ್ಕೊಂಡು ಮಾಡ್ತಿದ್ರಲ್ಲ ಇವರು. ಹೆದರಿಕೆ ಹೋದ ತಕ್ಷಣ ಅದು ಮಾಯನ ಬಂದ್ಬಿಡ್ತು, ಮತ್ತು ಮೊದಲಿನ ಮಾಯೆಗೆ ಬಂದ್ಬಿಟ್ಟು. ಪದ್ಧತಿಯಂತೆ ನಮಾಜು ಪ್ರಾರ್ಥನೆ ನಡೀತಿತ್ತು. ಚಂಡುಮಾರುತದ ಭಯಂಕರ ಪ್ರಸಂಗ ಇದ್ದಾಗ ಇರುವಂಥ ಗಾಂಭೀರ್ಯ ಇರಲಿಲ್ಲ. ಈ ಚಂಡುಮಾರುತದ ಅನುಕೂಲ ಏನಾಯಿತು ಅಂದರೆ, ಪ್ರಯಾಣಿಕರು ಇವರು ಭಾಳ ಸಂಬಂಧ ಆಯ್ತಂತೆ. ಹಡಗಂತೂ 18 ಡಿಸೆಂಬರ್ ಹೋಗಿ ದರ್ಬಾನ್ ರೇವನ್ ತಲುಪ್ತು. ಇನ್ನೊಂದು ಹಡಗು ನಾದಿಯೇರಿ ಅಂತ ಹಡಗ ಹಿಂದೆ ಬರ್ತಾ ಇತ್ತು, ಅದು ಅದೇ ಸಮಯಕ್ಕೆ ಬಂದು ಮುಡ್ತು. ಆದರೆ ಗಾಂಧೀಜಿ ಹೇಳ್ತಾರೆ, ನಿಜವಾದ ಚಂಡುಮಾರುತ ಇನ್ನು ಮುಂದೆ ಹೇಳೋದಿತ್ತು. ಇವರು ಹಡಗೇನು ಮುಡ್ತು, ಆದರೆ ಕೆಳಗಿಳಿಯೋಕ್ಕಾಗಲಿಲ್ಲ. ಮುಂಬೈದಲ್ಲಿ ಪ್ಲೇಗ್ ಇತ್ತಲ್ಲ, ಆದ್ದರಿಂದ ಸ್ವಲ್ಪ ದಿವಸ ಕ್ವಾರಂಟೈನ್ನಲ್ಲೇ ಇರಬೇಕು ಅಂತ ಇತ್ತು. ವೈದ್ಯರು ಪರೀಕ್ಷೆ ಮಾಡಿ ಎಲ್ಲರೂ ಆರೋಗ್ಯವಂತರಾಗಿದ್ದಾರೆ ಅಂತ ತಿಳಿಸಿದ ಮೇಲೆ ಪರ್ಮಿಷನ್ ಕೊಡೋದು. ಅಲ್ಲಿ 18ನೇ ತಾರೀಕಿಗೆ ಹೋದರೂ ಕೂಡ ಮುಂದೆ 23 ದಿವಸಗಳಾದಮೇಲೆ ಇವರು ಹಡಗಿಗೆ ಹೊರಗಡೆ ಹೋಗಿ ಪರ್ಮಿಷನ್ ಕೊಟ್ರಂತ ಇಳಿಕೊಳ್ಗೆ. ಹಡಗು ಬಂದರಿಗೆ ಬಂತು, ಜನ ಇಳಿಯೋಕೆ ಶುರು ಮಾಡಿದರು. ಆದರೆ ಮಿಸ್ಟರ್ ಎಸ್ಕೊಂಬ್ ಅವರು ಕ್ಯಾಪ್ಟನ್

ಸಂದೇಶ ಕಳಿಸಿದ್ರು. ಇಲ್ಲಿ ಸೌತ್ ಆಫ್ರಿಕಾದ ಬಿಳಿಯರು ಬಹಳ ರೊಚ್ಚಿಗೆದ್ದಿದ್ದಾರೆ, ಗಾಂಧೀಜಿಯವರ ಜೀವನಕ್ಕೆ ಅಪಾಯ ಇದೆ, ಗಾಂಧಿಯವರು ಮತ್ತು ಸಂಸಾರದವರು ಹಡಗಿನಲ್ಲೇ ಇದ್ದು ಸಂಜೆ ಮಬ್ಬಾದ ಮೇಲೆ ಹಡಗಿನಿಂದ ಬರಲಿ, ಪೊಲೀಸ್ ಸೂಪರಿಂಟೆಂಡೆಂಟ್ ಅಂತಿದ್ದಾರೆ, ಅವ್ರ ಮನೆ ಸೇರೋ ತನಕ ಕಾವಲಿರ್ತಾರೆ ಅಂತ ಸಂದೇಶ ಕಳಿಸಿದ್ರು. ಕಪ್ತಾನ ಬಂದು ಹೇಳಿದ. ಇದು ಅರ್ಧ ಗಂಟೆ ಒಳಗೆ ಲಾಟೆನರು ಬಂದರು. ಕಪ್ತಾನ್ ಹೇಳಿದ್ರಂತೆ, ನೋಡಿ ಗಾಂಧಿಯವರಿಗೆ ಅಪೇಕ್ಷಣೆ ಇಲ್ಲದ ಯಾವುದಾದ್ರೂ ತೊಂದರೆ ಇಲ್ಲದೆ ಹೋದರೆ ಅವ್ರನ್ನ ನಾನು ಕರ್ಕೊಂಡು ಹೋಗ್ತೇನೆ, ಏಜೆಂಟ್ ಕಂಪನಿ ವಕೀಲಾಗಿ ನಿಮಗೆ ಹೇಳ್ತೇನೆ, ಮಿಸ್ಟರ್ ಎಸ್ಕಾಂಬ್ ಹೇಳದಂತೆ ನಿಮಗೆ ಕೇಳಬೇಕಾದದ್ದಿಲ್ಲ. ನಿಮಗೆ ಹೆದರಿಕೆ ಇಲ್ಲದೆ ಇದ್ದರೆ ಒಂದು ಹೀಗೆ ಮಾಡೋಣ, ನಿಮ್ಮ ಹೆಂಡತಿ ಮತ್ತು ಮಕ್ಕಳು ರುಸ್ತುಂಜಿಯವ್ರ ಮನೆಗೆ ಗಾಡಿಯಲ್ಲಿ ಹೋಗಲಿ, ನಾವು ಹಿಂದಿನ ನಡ್ಕೊಂಡು ಹೋಗೋಣ. ನೀವು ರಾತ್ರಿ ಕಳ್ಳನ ಹಾಗೆ ಊರು ಪ್ರವೇಶ ಮಾಡೋದು ನನಗೆ ಒಪ್ಪಿಗೆ ಇಲ್ಲ, ನಿಮಗೇನು ಅಪಾಯ ಮಾಡ್ತಾರೆ ನನಗೇನು ತೋರಲ್ಲ, ಈಗೆಲ್ಲ ಶಾಂತವಾಗಿದೆ, ಬಿಳಿಯರು ಅಲ್ಲಲ್ಲಿ ಹೋಗ್ಬಿಟ್ಟಿದ್ದಾರೆ, ಹೇಗೂ ನೀವು ರಹಸ್ಯವಾಗಿ ನಗರ ಪ್ರವೇಶ ನಿಮಗೂ ಇಷ್ಟ ಇಲ್ಲ ಅಂತ ನನಗೆ ಗೊತ್ತಿದೆ ಅಂದರು. ಆಗಲಿ ಅಂದರು ಗಾಂಧಿ. ಕಸ್ತೂರ್ಬಾ ಮತ್ತು ಮಕ್ಕಳು ರುಸ್ತುಂಜಿಯವ್ರ ಮನೆಗೆ ಗಾಡಿಯಲ್ಲಿ ಸುಖವಾಗಿ ಹೋಗಿ ತಲುಪಿದರು. ಇವರು ಕಪ್ತಾನನ ಅಪ್ಪಣೆ ತಗೊಂಡು ಮಿಸ್ಟರ್ ಲಾಟನ್ ಜೊತೆಗೆ ಹಡಗಿನಿಂದ ಕೆಳಗಿಳಿದ್ರು. ರುಸ್ತುಂಜಿಯವ್ರ ಮನೆ ಈ ಬಂದರಿನಿಂದ 2 ಮೈಲಿ ದೂರ ಇತ್ತು. ಇವರು ಇಳಿದ ತಕ್ಷಣ ಕೆಲವು ಹುಡುಗರು ಗುರುತ ಹಿಡಿದರು, ಗಾಂಧಿ ಗಾಂಧಿ ಅಂತ ಕೂಕೊಂಡ್ರು. ಇನ್ನೊಂದು 5-6 ಜನ ಓಡಿ ಬಂದರು. ಮಿಸ್ಟರ್ ಲಾಟನಗೆ ಗಾಬರಿ ಆಯ್ತು, ಈಗ ಆ ಗುಂಪು ದೊಡ್ಡದಾಗ್ಬೋದು ಅಂತ. ಒಂದು ರಿಕ್ಷಾ ಕೂಗಿದ್ರು. ರಿಕ್ಷಾಗೆ ಹತ್ತಬೇಕು ಅಂತ ಹೋದಾಗ ಹುಡುಗರು ಹತ್ತೋದಕ್ಕೆ ಬಿಡಲಿಲ್ಲ. ಆ ರಿಕ್ಷಾ ಹುಡುಗನ ಭಯಂಕರವಾಗಿ ಹೆದರಿಸ್ಬಿಟ್ರು, ಆತ ಓಡೋಗ್ಬಿಟ್ಟ ಜಾಗ ಬಿಟ್ಟು. ಸ್ವಲ್ಪ ಮುಂದೆ ಹೋದಂಗೆ ಹೋದಂಗೆ ಆ ಗುಂಪು ತುಂಬ ಅಗಾಧವಾಗಿ ಬೆಳೆದುಬಿಡ್ತು, ಮುಂದುವರಿಯೋಕೆ ಅವಕಾಶನೇ ಕೊಡಲಿಲ್ಲ. ಮೊದಮೊದಲು ಅವ್ರು ಲಾಟನನ್ನು ಹಿಡಿದು ಆ ಕಡೆ ಎಳೆದು ಬೇರೆ ಮಾಡಿದರು. ನಂತರ ಇವರೊಬ್ಬರನ್ನೇ ಬೇರೆ ಕಡೆ ನಿಲ್ಲಿಸಿ ಕಲ್ಲುಗಳಿಂದ ಇಟ್ಟಿಗೆಗಳಿಂದ ಕೊಳತು ಮೊಟ್ಟೆಗಳಿಂದ ಹೊಡೆಯೋಕೆ ಶುರು ಮಾಡಿದರು. ಒಬ್ಬ ರುಮಾಲ್ ಕಿತ್ಕೊಂಡ, ಇನ್ನೊಬ್ಬರು ಹೊಡೆಯೋದಕ್ಕೆ ಬಡಿಯೋದಕ್ಕೆ ಶುರು ಮಾಡಿದರು. ಇವರು ತಲೆ ತಿರುಗಿ ಬಿದ್ದು ಉಸಿರುಗಟ್ಟೋ ಕಷ್ಟ ಆಯಿತು. ಅದಕ್ಕೇನು ಮಾಡಿದರು, ತಪ್ಪಿಸ್ಕೊಂಡು ಬೀಳೋದು ಬೇಡ ಅಂತ ಒಂದು ಯಾವುದೋ ಎದುರುಗಡೆ ಮನೆ ಇತ್ತಲ್ಲ ಆ ಕಟ್ಟಕಟ್ಟೆ ಹಿಡ್ಕೊಂಡು ನಿಂತ್ಕೊಂಡ್ರು. ಅವ್ರು ಇನ್ನೂ ಹೊಡಿತಾನೆ ಇದ್ರು. ಅಷ್ಟೊಳಗೆ ದೈವ ಪೊಲೀಸ್ ಸೂಪರಿಂಟೆಂಡೆಂಟ್ ಪತ್ನಿ, ಆಕೆ ಗಾಂಧೀಜಿಗೆ ಪರಿಚಯ ಇದ್ದವಳು, ಆಕೆ ದಾರಿಗೆ ಹೋಗೋಳು ನೋಡಿದ್ಲು. ಆಕೆ ವೀರ ಮಹಿಳೆನೇಕೆ, ಇವ್ರ ಹತ್ತಿರ ಬಂದು ಬಿಸಿಲಿಲ್ಲದೆ ಹೋದರೂ ಕೂಡ ತನ್ನ ಪುಟ್ಟ ಛತ್ರಿ ಇತ್ತಲ್ಲ ಅದನ್ನು ಬಿಚ್ಚಿ ಅಡ್ಡ ಹಿಡ್ಕೊಂಡು ನಿಂತ್ಕೊಂಡು ಈಕೆ ಗಾಂಧಿಗೂ ಮತ್ತು ಗುಂಪಿಗೂ ನಡುವೆ ನಿಂತ್ಕೊಂಡ್ಳು. ಆಕೆ ನಿಂತ್ಕೊಂಡಿದ್ದು ಯಾಕೆ ಅಂದರೆ ಆಕೆಗೆ ಹೊಡಿಲಾರದೆ ಇವ್ರನ್ನ ಹೊಡೆಯೋಕ್ಕೆ ಸಾಧ್ಯ ಇಲ್ಲ, ಆಕೆ ಹೊಡೆಯೋಕ್ಕಾಗಲ್ಲ, ಪೊಲೀಸ್ ಸೂಪರಿಂಟೆಂಡೆಂಟ್ ಯಾಕೆ. ಅಷ್ಟೊಳಗೆ ಭಾರತೀಯ ಯುವಕ ಹೋಗಿ ಪೊಲೀಸ್ ಸ್ಟೇಷನ್ ಸುದ್ದಿ ಮುಟ್ಟಿಸ್ದ. ಪೊಲೀಸ್ ಸೂಪರಿಂಟೆಂಟ್ರು ಒಂದು ಪೊಲೀಸ್ ದಳ ತೊಗೊಂಡು ಬಂದರು, ಬಂದು ಇವ್ರನ್ನೆಲ್ಲ ಹೊಡೆದು ಓಡಿಸಿದ್ರು, ಒಂದು ಸುರಕ್ಷಿತ ಜಾಗಕ್ಕೆ ಹೋಗಬೇಕು ಅಂತಾಯಿತು. ಪೊಲೀಸ್ ಸ್ಟೇಷನ್ ನಮ್ಮ ದಾರಿಯಲ್ಲೇ ಇರೋದ್ರಿಂದ ಸೂಪರಿಂಟ್ ಇಲ್ಲೇ ಇರಿ ಅಂತ ಹೇಳಿದರು. ನಾನು ಬೇಡ ಅಂತ ಹೇಳಿದೆ, ಪೊಲೀಸ್ ಸ್ಟೇಷನಲ್ಲಿ ಯಾಕೆ ಇರಬೇಕು, ಪಾಪ ಅವರು ತಪ್ಪು ತಿಳ್ಕೊಂಡಿದ್ದಾರೆ ನನ್ನ ಬಗ್ಗೆ, ನಾನು ಸರಿಯಾಗಿ ಹೇಳಿದ್ರೆ ಅವ್ರು ಸರಿ ಆಗ್ತದೆ ಅಂತ. ಹಾಗೆ ನಡ್ಕೊಂಡು ರುಸ್ತುಂಜಿಯವ್ರ ಮನೆಗೆ ಹೋದರು. ಮೈ ಮೇಲೆಲ್ಲ ಗಾಯ ಆಗಿದೆ, ಬಟ್ಟೆ ಹರಿದು ಹೋಗಿದೆ, ಒಂದು ಕಡೆ ಮಾತ್ರ ಜಾಸ್ತಿ ರಕ್ತ ಬಂದಿತ್ತು. ಡಾಕ್ಟರ್ ದಾದಿಬಾರ್ ಅಂತ ಇದ್ದರು, ಅವರು ಇವ್ರಿಗೆ ಔಷಧಿ ಎಲ್ಲ ಕೊಟ್ಟರು.

ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಕೇಳಿ ಶಾಂತಾ ಜೈತೀರ್ಥ ಅವರು ಹಾಡಿರುವ ಮೀರಾ ಭಜನ್.

0: ಕೇಳುಗರೆ, ಇದೇ ಶುಕ್ರವಾರ ಜೂನ್ 19 ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, ಎಸ್ಟ್ರಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಜೂನ್ 19 ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದ ಇಂದಿನ ಈ ಬೆಳಗಿನ ಪ್ರಸಾರ ಕಾರ್ಯವನ್ನು ಮುಗಿಸುವ ಮುನ್ನ ನಮ್ಮ ನಿಲಯದಿಂದ ಇಂದು ಸಂಜೆ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. ಶ್ರೋತೃಗಳೇ, ಗಮನಿಸಿ, ನಮ್ಮ ನಿಲಯದ ಸಂಜೆ

0: ಪ್ರಸಾರ ಸಂಜೆ 5:10 ಪ್ರಾರಂಭವಾಗುವುದು. ಸಂಜೆ 5:10 ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ, ಇದರಡಿಯಲ್ಲಿ ನವದೆಹಲಿಯ ವಿಜ್ಞಾನ್ ಭವನದಲ್ಲಿ ಆಯೋಜಿಸಲಾಗಿರುವ ಉದ್ಯೋಗ ಮೇಳ 2026. ಇದರಲ್ಲಿ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಭಾಗವಹಿಸಲಿದ್ದು, ಈ ಕಾರ್ಯಕ್ರಮದ ನೇರ ಪ್ರಸಾರವಿದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಉಳಿದಂತೆ 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ಅವಲೋಕನ. 6:50 ಹಲೋ ಕೃಷಿರಂಗ, ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು.
1: ಭಾರತಿ
2: सखियों के दिल की जुबा, हेलो सहेली।

0: ಕೇಳುವರೆ ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ ಈಗ 4:30. ಸಂಜೆಯ ಈ ಪ್ರಸಾರದಲ್ಲಿ ನಾನು ನಿಮ್ಮೊಂದಿಗೆ ವಿನೋದ್ ಮೂಡಗದ್ದೆ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ.

0: ಉಳಿಕಲ್ ರೋಡ್, ಇರಿಟಿ.
1: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಆಕಾಶವಾಣಿ ಮಡಿಕೇರಿ.
5: ನ್ಯೂಸ್ ಪೇಪರ್ ನೋಡಿದ್ರಾ?
6: ಇಲ್ಲ, ಏನಿದೆ ಅಂತದ್ದು?
5: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
6: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
5: ಹೌದು, 50 ft ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
6: ಅಪ್ಪಪ್ಪಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
5: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
6: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
5: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
6: 80% ಸಾಲ ಸೌಲಭ್ಯ ಸಿಗುತ್ತೆ.
5: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
6: 9900091282
5: ಆರ್ 9606084066.
7: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.

0: ಇದುವರೆಗೆ ಭಾವಗೀತೆಗಳನ್ನು ಆಲಿಸಿದಿರಿ. ಕೇಳಿದರೆ ಸಮಯ ಈಗ 4:15:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ.

0: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ,
1: ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳನ್ನು ತಿಳಿಸುವ ಕಾರ್ಯಕ್ರಮ ದಿಕ್ಸೂಚಿ. ದಿಕ್ಸೂಚಿ
0: ಕೇಳುಗರೆ, ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ದಿಕ್ಸೂಚಿ ಕಾರ್ಯಕ್ರಮವು ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ. ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯ ಹಾಗೂ ಇಲಾಖೆಗಳಲ್ಲಿ ಖಾಲಿ ಇರುವ 538 ಹುದ್ದೆಗಳ ಭರ್ತಿಗಾಗಿ ಕೇಂದ್ರ ಲೋಕಸೇವಾ ಆಯೋಗ ಅಧಿಸೂಚನೆಯನ್ನು ಪ್ರಕಟಿಸಿದೆ. ಇದರಲ್ಲಿ ವಿಜ್ಞಾನಿಗಳು, ಸಹಾಯಕ ಇಂಜಿನಿಯರ್ ಸೇರಿದಂತೆ ಗ್ರೂಪ್ ಎ, ಗ್ರೂಪ್ ಬಿ ದರ್ಜೆಯ ವಿವಿಧ ಹುದ್ದೆಗಳ ನೇರೆ ನೇಮಕಾತಿ ನಡೆಯಲಿದೆ. ಆಸಕ್ತ ಅಭ್ಯರ್ಥಿಗಳು 3 ಜುಲೈ ಒಳಗೆ ಅರ್ಜಿ ಸಲ್ಲಿಸಬಹುದು. ಕೇಂದ್ರ ಸರ್ಕಾರದ ಸಿವಿಲ್ ಡಿಫೆನ್ಸ್, ಕೃಷಿ ಇಲಾಖೆ, ವಿಧಿವಿಜ್ಞಾನ, ಕಾನೂನು ಸಚಿವಾಲಯ, ಶಿಕ್ಷಣ ಇಲಾಖೆ ಸೇರಿದಂತೆ ಪ್ರಮುಖ ಇಲಾಖೆಗಳಲ್ಲಿ ನೇಮಕಾತಿ ನಡೆಯಲಿದೆ. ಸೈಂಟಿಸ್ಟ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆಯಿಂದ ಸಂಬಂಧಿಸಿದ ವಿಜ್ಞಾನ ವಿಷಯಗಳಲ್ಲಿ, ಅಂದರೆ ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಫೊರೆನ್ಸಿಕ್ ಇತ್ಯಾದಿ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಅಥವಾ ಇಂಜಿನಿಯರಿಂಗ್ ಪದವಿ ಪಡೆದಿರಬೇಕು. ಕೆಲವು ಹುದ್ದೆಗಳಿಗೆ ಸಂಶೋಧನಾ ಅನುಭವ ಕಡ್ಡಾಯವಾಗಿದೆ. ಅಸಿಸ್ಟೆಂಟ್ ಎಂಜಿನಿಯರ್ ಹುದ್ದೆಗಳ ಆಕಾಂಕ್ಷಿಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಬಿಇ ಅಥವಾ ಬಿಟೆಕ್ ಪೂರ್ಣಗೊಳಿಸಿರಬೇಕು. ಅಸಿಸ್ಟೆಂಟ್ ಪ್ರೊಫೆಸರ್, ಟ್ರಾನ್ಸ್ಲೇಟರ್, ಎ ಸೇಫ್ಟಿ ಆಫೀಸರ್, ಜೂನಿಯರ್ ಸೈಂಟಿಫಿಕ್ ಆಫೀಸರ್, ಸೈಂಟಿಫಿಕ್ ಅಸಿಸ್ಟೆಂಟ್, ಬಟಾನಿಸ್ಟ್, ರಿಸರ್ಚ್ ಆಫೀಸರ್, ಮಿನರಲ್ ಆಫೀಸರ್, ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹಾಗೂ ಇನ್ನಿತರ ತಾಂತ್ರಿಕ ಹುದ್ದೆಗಳು ಖಾಲಿ ಇವೆ. ಇವುಗಳಿಗೆ ಹುದ್ದೆಯ ಸ್ವರೂಪಕ್ಕೆ ಅನುಗುಣವಾಗಿ ಪದವಿ, ಸ್ನಾತಕೋತ್ತರ ಪದವಿ ಅಥವಾ ಡಿಪ್ಲೊಮಾ ವಿದ್ಯಾರ್ಹತೆಯನ್ನು ನಿಗದಿಪಡಿಸಲಾಗಿದೆ. ಬಹುತೇಕ ಹುದ್ದೆಗಳಿಗೆ ಬಿಟೆಕ್ ಅಥವಾ ಎಂಎಸ್ಸಿ ವಿದ್ಯಾರ್ಹತೆ ನಿಗದಿಪಡಿಸಲಾಗಿದೆ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿಯನ್ನು ಹುದ್ದೆಗಳ ವರ್ಗೀಕರಣಕ್ಕೆ ಅನುಗುಣವಾಗಿ 30-35 ವರ್ಷಗಳ ತನಕ ನಿಗದಿಪಡಿಸಲಾಗಿದೆ. ಕೇಂದ್ರ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳು, ವಿಶೇಷಚೇತನ ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲಾಗುವುದು. ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಕೇಂದ್ರ ಸರ್ಕಾರದ 7ನೇ ವೇತನ ಆಯೋಗದ ನಿಯಮಗಳ ಅನ್ವಯ ವೇತನ ಹಾಗೂ ಇತರ ಭತ್ತೆಗಳನ್ನು ನೀಡಲಾಗುವುದು. ಅರ್ಜಿ ಸಲ್ಲಿಸುವ ಸಾಮಾನ್ಯ, ಒಬಿಸಿ ಮತ್ತು ಆರ್ಥಿಕ ದುರ್ಬಲ ವರ್ಗದ ಪುರುಷ ಅಭ್ಯರ್ಥಿಗಳು ಮಾತ್ರ ₹25 ಅರ್ಜಿ ಶುಲ್ಕ ಪಾವತಿಸಬೇಕು. ಉಳಿದ ಎಲ್ಲ ವರ್ಗದವರಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಪೈಕಿ ಅರ್ಹರನ್ನು ಆಯ್ಕೆ ಮಾಡಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ನಡೆಸಿ ನೇಮಕಾತಿ ಮಾಡಿಕೊಳ್ಳಲಾಗುವುದು. ಹೆಚ್ಚಿನ ವಿವರಗಳಿಗೆ ಯುಪಿಎಸ್ಸಿಯ ಅಧಿಕೃತ ವೆಬ್ಸೈಟ್ www.upsc.gov.in ಅನ್ನು ನೋಡಬಹುದು. ಅರ್ಜಿ ಸಲ್ಲಿಸಲು 3 ಜುಲೈ ಕೊನೆಯ ದಿನ. ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ BSNL ಇಲ್ಲಿ ನೇರ ನೇಮಕಾತಿಯಡಿಯಲ್ಲಿ ಒಟ್ಟು 100 ಜೂನಿಯರ್ ಟೆಲಿಕಾಂ ಆಫೀಸರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಅರ್ಹ ಇಂಜಿನಿಯರಿಂಗ್ ಪದವೀಧರರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು 4 ಜುಲೈ ಕೊನೆಯ ದಿನ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಇಂಜಿನಿಯರಿಂಗ್ ಪದವಿ ಪೂರ್ಣಗೊಳಿಸಿರಬೇಕು. ಟೆಲಿಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಎಲೆಕ್ಟ್ರಿಕಲ್, ರೇಡಿಯೋ ಅಥವಾ ಇನ್ಸ್ಟ್ರೂಮೆಂಟೇಷನ್ ಇಂಜಿನಿಯರಿಂಗ್ನಲ್ಲಿ ಪದವಿ ಪಡೆದಿರಬೇಕು. ಅಲ್ಲದೆ ಸಂಬಂಧಿತ ವಿಷಯಗಳಲ್ಲಿ ಎಂಎಸ್ಸಿ, ಎಂಟೆಕ್ ಪಡೆದಿರುವವರಿಗೂ ಅವಕಾಶವಿದೆ. ಕನಿಷ್ಠ ವಯಸ್ಸು 20 ವರ್ಷ, ಗರಿಷ್ಠ 30 ವರ್ಷ. ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ, ವಿಶೇಷಚೇತನ ಅಭ್ಯರ್ಥಿಗಳಿಗೆ 10 ವರ್ಷಗಳವರೆಗೆ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ, ಒಬಿಸಿ ಮತ್ತು ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 2,000 ರೂಪಾಯಿ, ಉಳಿದೆಲ್ಲ ವರ್ಗದ ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ. ಕಂಪ್ಯೂಟರ್ ಆಧಾರಿತ ಲಿಖಿತ ಪರೀಕ್ಷೆ ನಡೆಯಲಿದೆ. ಆಗಸ್ಟ್ ತಿಂಗಳಲ್ಲಿ ಪರೀಕ್ಷೆ ನಡೆಯುವ ಸಾಧ್ಯತೆ ಇದೆ. ಅರ್ಜಿ ಸಲ್ಲಿಸಲು 3 ಜುಲೈ ಕೊನೆಯ ದಿನ. ಅರ್ಜಿ ತಿದ್ದುಪಡಿಗೆ ಅವಕಾಶವಿದ್ದು 4-11 ತಿದ್ದುಪಡಿ ಮಾಡಬಹುದು. ಲಿಖಿತ ಪರೀಕ್ಷೆ ಆಗಸ್ಟ್ನಲ್ಲಿ ನಡೆಯಲಿದೆ. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರ ಬೆಂಗಳೂರು. ಹೆಚ್ಚಿನ ವಿವರಗಳಿಗೆ external exam.bsnl.co.in ಅನ್ನು ನೋಡಬಹುದು.

ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಜುಲೈ 3ರವರೆಗೆ ಅರ್ಜಿ ಸಲ್ಲಿಸಲು ಅವಕಾಶವಿದ್ದು ಆಗಸ್ಟ್ 2ರಂದು ಪರೀಕ್ಷೆ ನಡೆಯುವ ಸಾಧ್ಯತೆ ಇದೆ. ಒಟ್ಟು 3,991 ಹುದ್ದೆಗಳಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ 596 ಹುದ್ದೆಗಳನ್ನು ಮೀಸಲಿರಿಸಲಾಗಿದೆ. ಅರ್ಹತೆ: ದ್ವಿತೀಯ ಪಿಯುಸಿ ಅಥವಾ ತತ್ಸಮಾನ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 33 ವರ್ಷ, ಗರಿಷ್ಠ ವಯೋಮಿತಿಯಲ್ಲಿ 5 ವರ್ಷಗಳ ಸಡಿಲಿಕೆಯನ್ನು ನೀಡಲಾಗಿದೆ. ಎಸ್ಸಿ ಎಸ್ಟಿ ಪ್ರವರ್ಗ 1, ಪ್ರವರ್ಗ 2A, 2B, 3A, 3B ವರ್ಗದವರಿಗೆ 35 ವರ್ಷ ಹಾಗೂ ಬುಡಕಟ್ಟು ಪ್ರದೇಶದಲ್ಲಿ ವಾಸಿಸುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷ ಗರಿಷ್ಠ ವಯೋಮಿತಿ ನಿಗದಿಪಡಿಸಲಾಗಿದೆ. ಸೇವಾ ನಿರತ ಅಭ್ಯರ್ಥಿಗಳಾಗಿದ್ದಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 38 ವರ್ಷ ಹಾಗೂ ಎಸ್ಸಿ ಎಸ್ಟಿ ಪ್ರವರ್ಗ 1, ಪ್ರವರ್ಗ 2A, 2B, 3A ಹಾಗೂ 3B ವರ್ಗದವರಿಗೆ 40 ವರ್ಷ. ಸಾಮಾನ್ಯ ವರ್ಗ ಮತ್ತು ಪ್ರವರ್ಗ 2A, 2B, 3A ಹಾಗೂ 3B ವರ್ಗದವರಿಗೆ ಅರ್ಜಿ ಶುಲ್ಕ 750 ರೂಪಾಯಿ. ಎಸ್ಸಿ ಎಸ್ಟಿ ಪ್ರವರ್ಗ 1 ಮಾಜಿ ಸೈನಿಕರು ಮತ್ತು ತೃತೀಯ ಲಿಂಗಿಯವರಿಗೆ ಅರ್ಜಿ ಶುಲ್ಕ 250 ರೂಪಾಯಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನ ಜುಲೈ 3, ಶುಲ್ಕ ಪಾವತಿಗೆ ಕೊನೆಯ ದಿನ ಜುಲೈ 4. ಇನ್ನು ಸಹಾಯವಾಣಿ ಸಂಖ್ಯೆ 0802-23-460-460. ಹೆಚ್ಚಿನ ವಿವರಗಳಿಗೆ ವೆಬ್ಸೈಟ್ ವಿಳಾಸ: cetonline.karnataka.gov.in.

ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯ, ಇಲಾಖೆ, ಸಂಸ್ಥೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವ ಸಲುವಾಗಿ ಕೇಂದ್ರ ಸಿಬ್ಬಂದಿ ನೇಮಕಾತಿ ಆಯೋಗ ಎಸ್ಎಸ್ಸಿ ಕಂಬೈನ್ಡ್ ಗ್ರಾಜ್ಯುಯೇಟ್ ಲೆವೆಲ್ ಎಕ್ಸಾಮ್ಗೆ ಅಧಿಸೂಚನೆ ಪ್ರಕಟಿಸಿದೆ. ಈ ಪರೀಕ್ಷೆಯ ಮೂಲಕ ಒಟ್ಟು 12,256 ಹುದ್ದೆಗಳನ್ನು ಭರ್ತಿ ಮಾಡುವುದಾಗಿ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಕರ್ನಾಟಕದಲ್ಲಿ ಒಟ್ಟು 8 ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗುವುದು. ಅರ್ಜಿ ಸಲ್ಲಿಸಲು ಜೂನ್ 22 ಕೊನೆಯ ದಿನ. ಗ್ರೂಪ್ ಬಿ ಹುದ್ದೆಗಳು ಸೆಂಟ್ರಲ್ ಸೆಕ್ರೆಟರಿಯೇಟ್ ಸರ್ವಿಸ್, ಇಂಟೆಲಿಜೆನ್ಸ್ ಬ್ಯೂರೋ, ರೈಲ್ವೆ ಸಚಿವಾಲಯ, ವಿದೇಶಾಂಗ ಸಚಿವಾಲಯ, AFHQ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಹುದ್ದೆ, ಇತರ ಇಲಾಖೆ ಸಚಿವಾಲಯ ಸಂಸ್ಥೆಗಳಲ್ಲಿ ಅಸಿಸ್ಟೆಂಟ್, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್, ಸೂಪರಿಂಟೆಂಡೆಂಟ್ ಹುದ್ದೆಗಳನ್ನು ಸಿಜಿಎಲ್ ಪರೀಕ್ಷೆ ಮೂಲಕ ಭರ್ತಿ ಮಾಡಿಕೊಳ್ಳಲಾಗುವುದು. ಸಿಬಿಐಸಿಯಲ್ಲಿ ಇನ್ಸ್ಪೆಕ್ಟರ್ ಮತ್ತು ಆದಾಯ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಎನ್ಫೋರ್ಸ್ಮೆಂಟ್ ಆಫೀಸರ್ ಹುದ್ದೆ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ನಲ್ಲಿ ಸಬ್ ಇನ್ಸ್ಪೆಕ್ಟರ್, ಅಂಚೆ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್, ಸಿಎಜಿನಲ್ಲಿ ಡಿವಿಜನಲ್ ಅಕೌಂಟೆಂಟ್, ನಾರ್ಕೋಟಿಕ್ಸ್ನಲ್ಲಿ ಇನ್ಸ್ಪೆಕ್ಟರ್, ರಾಷ್ಟೀಯ ತನಿಖಾ ಸಂಸ್ಥೆಯಲ್ಲಿ ಸಬ್ ಇನ್ಸ್ಪೆಕ್ಟರ್, ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಪ್ರೋಗ್ರಾಂ ಇಂಪ್ಲಿಮೆಂಟೇಷನ್ ಸಂಸ್ಥೆಯಲ್ಲಿ ಜೂನಿಯರ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸರ್ ಹುದ್ದೆಗಳಿಗೂ ನೇಮಕಾತಿ ನಡೆಯಲಿದೆ. ಇನ್ನು ಗ್ರೂಪ್ ಸಿ ಹುದ್ದೆಗಳು ವಿವಿಧ ಇಲಾಖೆ, ಸಂಸ್ಥೆ, ಸಚಿವಾಲಯದಲ್ಲಿ ಆದಾಯ ತೆರಿಗೆ ಇನ್ಸ್ಪೆಕ್ಟರ್, ಅಕೌಂಟೆಂಟ್, ಜೂನಿಯರ್ ಅಕೌಂಟೆಂಟ್, ಸೀನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್, ಟ್ಯಾಕ್ಸ್ ಅಸಿಸ್ಟೆಂಟ್, ಅಪ್ಪರ್ ಡಿವಿಜನ್ ಕ್ಲರ್ಕ್ ಇತ್ಯಾದಿ ಹುದ್ದೆಗಳಿವೆ. ಪದವಿ ಪಡೆದವರು ಈ ಪರೀಕ್ಷೆ ಬರೆಯಬಹುದು. ಕೆಲವು ಹುದ್ದೆಗಳಿಗೆ ಕಂಪನಿ ಸೆಕ್ರೆಟರಿ ಅಥವಾ ವಾಣಿಜ್ಯ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದವರು ಪರೀಕ್ಷೆ ತೆಗೆದುಕೊಳ್ಳಬಹುದು. ಜೂನಿಯರ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸರ್ ಹುದ್ದೆಗೆ ಪದವಿ ಪಡೆದಿರಬೇಕು, ಜೊತೆಗೆ ಪಿಯುಸಿಯಲ್ಲಿ ಗಣಿತದಲ್ಲಿ ಶೇಕಡ 60% ಅಂಕ ಪಡೆದಿರಬೇಕು ಅಥವಾ ಪದವಿಯಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಒಂದು ವಿಷಯವಾಗಿ ಆಯ್ಕೆ ಮಾಡಿಕೊಂಡಿರಬೇಕು. ಹೆಚ್ಚಿನ ಹುದ್ದೆಗಳಿಗೆ ಗರಿಷ್ಠ ವಯೋಮಿತಿ 30 ವರ್ಷ, ಕೆಲವು ಹುದ್ದೆಗಳಿಗೆ 27 ವರ್ಷ ಮತ್ತು 32 ವರ್ಷವನ್ನು ನಿಗದಿಪಡಿಸಲಾಗಿದೆ. ವಯೋಮಿತಿಯಲ್ಲಿ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ 5 ವರ್ಷ, ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ ಸಡಿಲಿಕೆ ಇರುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜೂನ್ 22, ಆನ್ಲೈನ್ ಮೂಲಕ ಶುಲ್ಕ ಪಾವತಿಗೆ ಕೊನೆಯ ದಿನ ಜೂನ್ 23. ಅರ್ಜಿ ತಿದ್ದುಪಡಿಗೂ ಅವಕಾಶವಿದ್ದು ಜೂನ್ 29ರಿಂದ ಜುಲೈ 1ರೊಳಗೆ ತಿದ್ದುಪಡಿ ಮಾಡಬಹುದು. ಮೊದಲ ಹಂತದ ಪರೀಕ್ಷೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯಲಿದೆ. ಎರಡನೇ ಹಂತದ ಪರೀಕ್ಷೆ ಡಿಸೆಂಬರ್ನಲ್ಲಿ ನಡೆಯುವ ಸಾಧ್ಯತೆ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ ಸಂಖ್ಯೆ 1800-309-309-363, ವೆಬ್ಸೈಟ್ ವಿಳಾಸ ssc.gov.in ಅನ್ನು ನೋಡಬಹುದು. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರಗಳು ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಉಡುಪಿಯಲ್ಲಿ ಇರಲಿದೆ. ರಾಜ್ಯದ ಅಭ್ಯರ್ಥಿಗಳಿಗೆ ಸಹಾಯವಾಣಿ ಸಂಖ್ಯೆ 0800-255-025-520 ಅಥವಾ 0948-38-620-20.

0: ಇದುವರೆಗೆ ದಿಕ್ಸೂಚಿ ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.
1: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎನ್.
0: ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಯುವ ಕೇಳುಗರಿಗೆಲ್ಲ ನಮಸ್ಕಾರ.
2: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ಜಲಸಂಪನ್ಮೂಲ ಮತ್ತು ಜಲಮೂಲಗಳನ್ನು ಎಚ್ಚರದಿಂದ ಕಾಪಾಡೋಣ.
1: ನೀರು ಕಲುಷಿತವಾಗದಂತೆ ನೋಡಿಕೊಳ್ಳೋಣ. ನೀರಿನ ಮರುಬಳಕೆ ಬಗ್ಗೆ ತಿಳಿಯೋಣ.
2: ನಾಳಿನ ಪೀಳಿಗೆಯ ಸುಖ ಭವಿಷ್ಯಕ್ಕಾಗಿ ಜಲ ಸಂರಕ್ಷಣೆ ಮಾಡೋಣ.

0: ರಕ್ತದಾನ ಬಹುದೊಡ್ಡ ಸೇವೆ. 18 ರಿಂದ 60 ವರ್ಷದೊಳಗಿನ ಎಲ್ಲ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡಬಹುದು.
1: ರಕ್ತದಾನ ಬಹು ಅಮೂಲ್ಯ. ರಕ್ತದಾನವೆಂದರೆ ಜೀವದಾನವೇ ಸರಿ. ಅತ್ಯುತ್ತಮ ಸಮಾಜ ಸೇವೆಗಳಲ್ಲಿ ರಕ್ತದಾನವೂ ಒಂದು.

0: ಕೆಳಗಡೆ ಸಮಯ ಇನ್ನೇನು 4:30 ಆಗಲಿದೆ. ಇನ್ನು ಮುಂದೆ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ
1: ಆಕಾಶವಾಣಿ ಮಡಿಕೇರಿ. ನೆನಪು ನಿನಾದ,
2: ನೆನಪು ನಿನಾದ.
1: ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ,
3: ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ
1: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪು ನಿನಾದ,
2: ನೆನಪು ನಿನಾದ.
0: ಎಲ್ಲ ಕೆಳಗರಿಗೂ ನೆನಪು ನಿನಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಭಾಗ್ಯವಂತರು ಚಿತ್ರದ ಗೀತೆ, ರಚನೆ ಜಿ ಉದಯ್ ಶಂಕರ್, ಸಂಗೀತ ನೀಡಿದ್ದಾರೆ ರಾಜನಾಗೇಂದ್ರ, ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

ಗಂಡ ಹೆಂಡತಿ ಚಿತ್ರದ ಗೀತೆ, ರಚನೆ ಜಿ ಉದಯ್ ಶಂಕರ್, ಸಂಗೀತ ನೀಡಿದ್ದಾರೆ ವಿಜಯ್ ಭಾಸ್ಕರ್, ಹಾಡಿದ್ದಾರೆ ಪಿ ಸುಶೀಲ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
1: ಹಮಾರ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೇ ಕಿಸಾನೋ ಕೋ ಭಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
2: ಕಿಟ್ಟು ಪುಟ್ಟು ಚಿತ್ರದ ಗೀತೆ, ರಚನೆ ಜಿ ಉದಯ್ ಶಂಕರ್, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಕೆಜೆ ಯೇಸುದಾಸ್.

0: ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ. ನೆನಪು ನಿನಾದ
2: ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಮುಂದೆ ಕರಿಮಾಯಿ ಚಿತ್ರದ ಗೀತೆ. ಗೀತೆಯನ್ನ ರಚಿಸಿ ಸಂಗೀತ ನೀಡಿದ್ದಾರೆ ಚಂದ್ರಶೇಖರ್ ಕಂಬಾರ್, ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ ಮತ್ತು ಸಂಗಡಿಗರು.

ಕಾಕನ ಕೋಟೆ ಚಿತ್ರದ ಗೀತೆ. ರಚನೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಸಂಗೀತ ನೀಡಿದ್ದಾರೆ ಸಿ ಅಶ್ವಥ್. ಹಾಡಿದ್ದಾರೆ ಬಿ ವಿ ಕಾರಂತ್, ಜಿ ಕೆ ವೆಂಕಟೇಶ್ ಮತ್ತು ಸಿ ಅಶ್ವಥ್.

ದೂರದ ಬೆಟ್ಟ ಚಿತ್ರದ ಗೀತೆ, ರಚನೆ ಜಿ ಉದಯ್ ಶಂಕರ್, ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್, ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ.

ಚಿನ್ನಾರಿ ಮೊತ್ತ ಚಿತ್ರದ ಗೀತೆ, ರಚನೆ HS ವೆಂಕಟೇಶಮೂರ್ತಿ, ಸಂಗೀತ ನೀಡಿದ್ದಾರೆ ಸಿ ಅಶ್ವಥ್, ಹಾಡಿದ್ದಾರೆ ಬೇಬಿ, ರೇಖಾ ಮತ್ತು ಸಂಗಡಿಗರು.

0: ಇದುವರೆಗೆ
1: ನೆನಪುನಿನಾದ ನೆನಪುನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪುನಿನಾದ
1: ನೆನಪುನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.
2: ಕೇಳುಗರೆ, ಇನ್ನು ಮುಂದೆ ಕೆಲವು ಜಾಹೀರಾತು.

0: ಆಯ್ತು.
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
2: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
3: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ನ ಡಾಕ್ಟರ್ ಸತೀಶ್ ರಾವ್ ಏಕೆ, ಸೀನಿಯರ್ ಕನ್ಸಲ್ಟೆಂಟ್, ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಡಾಕ್ಟರ್, ಒಬೆಸಿಟಿ ಹಾಗೂ ಫ್ಯಾಟಿ ಲಿವರ್ ಗೆ ಸಂಬಂಧ ಇದೆಯಾ?
4: ಖಂಡಿತವಾಗಿಯೂ ಇದೆ. ಈ ಫ್ಯಾಟಿ ಲಿವರ್ ಗೆ ಮುಖ್ಯವಾದ ಕಾರಣವೇ ಒಬೆಸಿಟಿ ಅಥವಾ ಬೊಜ್ಜು ಅಂತ ಹೇಳ್ತೀವಿ ನಾವು. ಇದನ್ನ ನಾವು ಮೆಟಾಬಾಲಿಕ್ ಅಸೋಸಿಯೇಟೆಡ್ ಲಿವರ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಒಬ್ಬ ವ್ಯಕ್ತಿ ಸ್ಥೂಲಕಾಯ ಆದಾಗ ಅವನ ಲಿವರ್ ನಲ್ಲಿ ಫ್ಯಾಟ್ ಡೆಪಾಸಿಷನ್ ಆಗೋದು ಜಾಸ್ತಿ ಆಗ್ತದೆ. ಫ್ಯಾಟ್ ಡೆಪಾಸಿಷನ್ ಆದಾಗೆ ಲಿವರ್ ಹಾಳಾಗ್ತಾ ಹೋಗ್ತದೆ. ಆದ್ರಿಂದ ಬೊಜ್ಜು ಅಥವಾ ಒಬೆಸಿಟಿ ಖಂಡಿತವಾಗಿ ಒಳ್ಳೇದಲ್ಲ. ಇದರಿಂದ ಲಿವರ್ ಡಿಸೀಸ್ ಆಗುವ ಚಾನ್ಸಸ್ ಬಹಳ ಜಾಸ್ತಿ ಇದೆ. ಇದಕ್ಕೆ ಮುಖ್ಯವಾಗಿ ಹೇಗೆ ಪ್ರಿವೆಂಟ್ ಮಾಡಬೇಕಂದ್ರೆ, ನಮ್ಮ ಜೀವನ ಶೈಲಿ ಬದಲಾವಣೆಗಳು ಅಥವಾ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಒಂದು, ರೆಗ್ಯುಲರ್ ಎಕ್ಸಸೈಸಸ್. ದಿವಸಕ್ಕೆ 30-40 minutes ಆಫ್ ರೆಗ್ಯುಲರ್ ಎಕ್ಸಸೈಸ್, ಇಟ್ ಮೇ ಬಿ ಜಾಗಿಂಗ್ ಆರ್ ಇಟ್ ಮೇ ಬಿ ಸಮ್ ಸ್ವಿಮ್ಮಿಂಗ್ ಆರ್ ಎನಿ ಎಕ್ಸಸೈಸ್ ಡೈಲಿ ಮಾಡಬೇಕು.
3: ಥ್ಯಾಂಕ್ ಯು ಡಾಕ್ಟರ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
6: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
7: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
8: ಇಲ್ಲ, ಎಲ್ಲಿದೆ ಅಂತದ್ದು?
7: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
8: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
7: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
8: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
7: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
8: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
7: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
8: 80% ಸಾಲ ಸೌಲಭ್ಯನೂ ಸಿಗುತ್ತೆ.
7: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
8: 9900-9010282
7: ಆರ್ 9606084066.
9: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
0: ಜಾಹೀರಾತುಗಳು ಪ್ರಸಾರವಾದವು. ಸಮಯ ಇನ್ನೇನು 5:10 ಆಗಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಮಡಿಕೇರಿ, ಸಮಯ ಈಗ 6:33. ಇನ್ನು ಮುಂದೆ ಜಾಹೀರಾತು.
1: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
2: ಬೇಜಾರ್ ಮಾಡ್ಕೋಬಿಡ ಕಣೆ. ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ

0: ಮೂವತ್ಮೂರು ನಿಮಿಷ ಇನ್ನು ಮುಂದೆ ಜಾಹೀರಾತು.
1: ರೀ, ನಾನಿನ್ ಯಾವ ಫಂಕ್ಷನ್ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
2: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
1: ಹಾಗಾದ್ರೆ ಇವತ್ತೇ ಹೋಗೋಣ.
3: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
4: ನಾಳಂಕೆ ಪತ್ತಾಂಗ ವರ್ಣ ಪಟ್ಟು ಕಟ್ಟೆ ಮಾಡ ಗ್ರಾಮ ಹತ್ರ ಅಚ್ಚಕಾಳಿರ ಬಾಬು ಮಂದಣ್ಣ ಐಂಡ ಮಾದಕಾರ್ಯತ್ನ ನಾಳೆ ಚಿನಿಯಾಚೆ ಪೋಲು 12 ಗಂಟೆಗೆ ಮೂರ್ನಾಡು ಕೊಡೋ ಸಮಾಜ ನಡೆಸುವ ಏರ್ಪಾಡು ಮಾಡಿತ್ತು. ಅದನಗೊಂಡು ಊರು ಕೇರಿಕಾರ ಒಕ್ಕಕಾರ ಬಿಂದುಜಂಗಾದಿಯ ಪಿಂಜ ಕಾಗದ ಇಷ್ಟು ಎತ್ತದವು. ಇದನ್ನೇ ತಂಗಡ ತಕ್ಕಾರ ಅಂದ ಜ್ಞಾನ ಮಾಡಿ ಬಂದಿತ್ತು. ಸಾಕಾರ ತರೊಂದು ಪೊಣ್ಣು ಅಚ್ಚಕಾಳಿರ ಬೋಜಮ್ಮ ಮೋವ ಮೈಮ ಮೋವ ಪಿಂಜ ಒಕ್ಕಕಾರ ಕಟ್ಟಡಿತು.
5: ಕೊಡುಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
6: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
7: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
8: ಅದಕ್ಕೆ ತಾನೇ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
7: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ.
9: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ನ ಡಾಕ್ಟರ್ ಸತೀಶ್ ರಾವ್ ಏಕೆ, ಸೀನಿಯರ್ ಕನ್ಸಲ್ಟೆಂಟ್, ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಡಾಕ್ಟರ್, ಫ್ಯಾಟಿ ಲಿವರ್ ಅಂದ್ರೆ ಏನು ಮತ್ತು ಇದರ ಕಾರಣಗಳೇನು?
10: ಫ್ಯಾಟಿ ಲಿವರ್ ಅಂದ್ರೆ ಏನಂತ ಹೇಳಿದ್ರೆ, ನಮ್ಮ ಲಿವರ್ ಅಲ್ಲಿ ನಾರ್ಮಲ್ ಗಿಂತ ಜಾಸ್ತಿ ಫ್ಯಾಟ್ ಅಥವಾ ಕೊಲೆಸ್ಟ್ರಾಲ್ ಡೆಪಾಸಿಷನ್ ಆಗೋದನ್ನ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಮೋರ್ ದನ್ 5% ಫ್ಯಾಟ್ ಡೆಪಾಸಿಷನ್ ಜಾಸ್ತಿ ಆದಾಗ ಇದನ್ನು ನಾವು ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಇದಕ್ಕೆ ಮುಖ್ಯವಾದ ಕಾರಣಗಳು, ಒಂದು ಆಲ್ಕೋಹಾಲ್ ಆಗಿರ್ತದೆ, ಇದಲ್ಲದೆ ನಮ್ಮ ಮೆಟಾಬಾಲಿಕ್ ಅಸೋಸಿಯೇಟೆಡ್ ಡಿಸೀಸಸ್ ಅಂತ ಹೇಳ್ತೀವಿ. ಅಂದ್ರೆ ಮುಖ್ಯವಾಗಿ ಸ್ಥೂಲಕಾಯ, ಒಬೆಸಿಟಿ, ಬೊಜ್ಜು ಅಂತ ಹೇಳೋದು, ಅದು ಮುಖ್ಯವಾದ ಕಾರಣ. ಎರಡನೇದಾಗಿ, ನಮ್ಮ ಬಾಡಿಯಲ್ಲಿ ಶುಗರ್ ಇರುವಂತದ್ದು, ಬಿಪಿ ಇರುವಂತದ್ದು, ಥೈರಾಯ್ಡ್ ರಿಲೇಟೆಡ್ ಸಂಬಂಧಪಟ್ಟ ಕಾಯಿಲೆಗಳಿದ್ರೂ ಸಹ ಇದು ಸಹ ನಮ್ಮ ಲಿವರ್ ನಲ್ಲಿ ವಿಪರೀತ ಫ್ಯಾಟ್ ಡೆಪಾಸಿಷನ್ ಆಗಲಿಕ್ಕೆ ಕಾರಣ ಆಗುತ್ತದೆ. ಸೊ ಮುಖ್ಯವಾಗಿ ಹೇಳುವುದಂದ್ರೆ ಬೊಜ್ಜು ಅಥವಾ ಒಬೆಸಿಟಿ ಮತ್ತು ಡಯಾಬಿಟಿಸ್ ಮುಖ್ಯವಾದ ಕಾರಣಗಳಾಗಿರ್ತದೆ, ಆಲ್ಕೋಹಾಲ್ ಬಿಟ್ರೆ.
9: ಥ್ಯಾಂಕ್ ಯು ಡಾಕ್ಟರ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-2555-000. ಸೇವ್ ದ ನಂಬರ್, ಸೇವ್ ಲೈವ್ಸ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು.
11: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
12: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
13: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
14: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
15: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
16: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
15: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
17: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
0: ಜಾಹೀರಾತುಗಳು ಪ್ರಸಾರವಾದವು. ಸಮಯ ಇನ್ನೇನು 6:37 ಆಗಲಿದೆ. ಇನ್ನು ಮುಂದೆ ಜಾಹೀರಾತು, ನಂತರ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.
18: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು. 6:40 ಸರಿಯಾಗಿ ಪ್ರದೇಶ ಸಮಾಚಾರ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
19: ಯಾರ್ ಕೋಯ್ ಐಸಿ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಬತಾವ್ ಜಿಸ್ಮೇ ಕಮ್ ಪ್ರೀಮಿಯಂ ಹೋ, ಬೋನಸ್ ಭಿ ಅಚ್ಛಾ ಮಿಲೇ ಔರ್ ಭರೋಸೆ ವಾಲಾ ಭಿ ಹೋ.
20: TLI ಹೈ ನಾ,
21: ಸರ್ಕಾರಿ ಕರ್ಮಚಾರಿ ಕೆ ಸಾಥ್ ಸಾಥ್ ಸಭಿ ಪ್ರೊಫೆಷನಲ್ ಗ್ರಾಜುಯೇಟ್ ಔರ್ ಡಿಪ್ಲೊಮಾ ಹೋಲ್ಡರ್ಸ್ ಲೇ ಸಕ್ತೆ ಹೈ PLI ಪಾಲಿಸಿ ಕಾ ಫಾಯ್ದಾ ಔರ್ ಸಾಥ್ ಮೇ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಕಾ ಭರೋಸಾ ಭಿ. ಅಪ್ನೇ ನಜ್ದೀಕಿ ಪೋಸ್ಟ್ ಆಫೀಸ್ ಸೇ ಆಜ್ ಹೀ ಸಂಪರ್ಕ್ ಕರೇ ಯಾ ಲಾಗಿನ್ ಕರೇ indiapost.gov.in ಪರ್.
22: ಕೇಳುಗರೇ, ಇದೇ ಶುಕ್ರವಾರ June 19 ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು

0: 3704772234788 ಎಸ್ ರೀಕೋಡ್ ಸಂಖ್ಯೆ 080 ಕೇಳಿ. ಇದೇ ಶುಕ್ರವಾರ ಜೂನ್ 19 ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBS VLR @

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ಕ್ಷಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು: ಕೆಂಪೇಗೌಡ ಥೀಮ್ ಪಾರ್ಕ್ ಜೂನ್ 27ಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ ಲೋಕಾರ್ಪಣೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಜಾಥಾಕ್ಕೆ ಚಾಲನೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯೋಗ ದಿನಾಚರಣೆಗೆ ಸಕಲ ಸಿದ್ಧತೆ. ಹಾಗೂ ರಾಜ್ಯದ ಹಲವು ಜಿಲ್ಲಾ ನ್ಯಾಯಾಲಯಗಳಿಗೆ ಬಾಂಬ್ ಬೆದರಿಕೆ ಸಂದೇಶ, ಹೆಚ್ಚಿದ ಆತಂಕ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ನಿರ್ಮಾಣಗೊಂಡಿರುವ ಕೆಂಪೇಗೌಡ ಥೀಮ್ ಪಾರ್ಕ್ ಅನ್ನು ನಾಡಪ್ರಭು ಕೆಂಪೇಗೌಡರ ಜಯಂತಿಯ ದಿನವಾದ ಜೂನ್ 27ರಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ನಡೆದ ಕೆಂಪೇಗೌಡ ಜಯಂತಿಯ ಪೂರ್ವಭಾವಿ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ 108 ಅಡಿ ಎತ್ತರದ ಬೆಂಗಳೂರು ನಿರ್ಮಾತ್ರ ಕೆಂಪೇಗೌಡರ ಭವ್ಯ ಕಂಚಿನ ಪ್ರತಿಮೆ ಬಳಿ ಅಂದಾಜು 20 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೆಂಪೇಗೌಡ ಥೀಮ್ ಪಾರ್ಕ್ ನಿರ್ಮಿಸಲಾಗಿದ್ದು, ಜೂನ್ 27ರಂದು ಮುಖ್ಯಮಂತ್ರಿಗಳು ಬೆಳಗ್ಗೆ 8:30ಕ್ಕೆ ಲೋಕಾರ್ಪಣೆ ಮಾಡಲಿದ್ದಾರೆ. ಕೆಂಪೇಗೌಡರ ವಂಶಸ್ಥರು ನೆಲೆಸಿದಂತಹ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಜ್ಯೋತಿ ಹೊರಡಲಿದೆ ಎಂದು ಹೇಳಿದರು. ಸಭೆಯಲ್ಲಿ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ, ಸಿಇಒ ಡಾ ವಾಸಂತಿ ಅಮರ್ ಉಪಸ್ಥಿತರಿದ್ದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಯಶಸ್ವಿಗೊಳಿಸಬೇಕು. ಎಸ್ಐಆರ್ ರಾಜ್ಯಾದ್ಯಂತ ದೇಶದ ವಿವಿಧ ರಾಜ್ಯಗಳಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಕಾರ್ಯ ನಡೆಯುತ್ತಿದ್ದು, ಈಗಾಗಲೇ ಮ್ಯಾಪಿಂಗ್ ಕಾರ್ಯವನ್ನು ಬಿಎಲ್ಒ ನಿರಂತರವಾಗಿ ಮಾಡುತ್ತಿದ್ದಾರೆ ಎಂದು ಸಹಾಯಕ ಆಯುಕ್ತ ಡಾ ಹಂಪಣ್ಣ ಸಜ್ಜನ್ ಹೇಳಿದ್ದಾರೆ. ರಾಯಚೂರು ಜಿಲ್ಲಾಡಳಿತ ಆವರಣದಲ್ಲಿ ಇಂದು ಜರುಗಿದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಜಾಥಾಕ್ಕೆ ಹಸಿರು ನಿಶಾನೆ ತೋರಿ ಮಾತನಾಡಿದ ಅವರು, ಈಗಾಗಲೇ ಮತದಾರರು ಮ್ಯಾಪಿಂಗ್ ಕಾರ್ಯ ಪ್ರಗತಿಯಲ್ಲಿದೆ, ಮತಗಟ್ಟೆ ಅಧಿಕಾರಿಗಳು ಮೇಲ್ವಿಚಾರಕರಾಗಿ ತರಬೇತಿ ಸಹ ನೀಡಲಾಗಿದೆ ಎಂದರು. 2002ರ ಮತದಾರರ ಪಟ್ಟಿಯನ್ನು ಮಾನದಂಡವಾಗಿಟ್ಟುಕೊಂಡು 2025ರ ಮತದಾರರ ಪಟ್ಟಿಯೊಂದಿಗೆ ಹೋಲಿಕೆ ಮಾಡಿ ನೈಜ ಮತದಾರರನ್ನು ಗುರುತಿಸಲಾಗುತ್ತದೆ ಎಂದು ತಿಳಿಸಿದರು. ಇದೇ ಜೂನ್ 21ರಂದು ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನದ ಅಂಗವಾಗಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯೋಗ ದಿನಾಚರಣೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಜಾಗೃತಿ ಜಾಥಾ, ಯೋಗದ ಕುರಿತು ಜಾಗೃತಿ ಕಾರ್ಯಕ್ರಮ ಕೈಗೊಳ್ಳಲಾಗುತ್ತಿದೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಅಂಗವಾಗಿ ಇಂದು ಬಳ್ಳಾರಿ ನಗರದಲ್ಲಿ ಸಾರ್ವಜನಿಕರಲ್ಲಿ ಆರೋಗ್ಯ ಮತ್ತು ಯೋಗದ

0: ಮಹತ್ವದ ಕುರಿತು ಜಾಗೃತಿ ಮೂಡಿಸುವ ಜಾಥಾವನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಹಾಗೂ ವಿವಿಧ ಯೋಗ ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ನಡೆಯಿತು. ಆಯುಷ್ ಅಧಿಕಾರಿ ಡಾ ಟಿ ಪಣೀಂದ್ರ ಜಾಥಾಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಯೋಗದಿಂದ ದೇಹಕ್ಕೆ ಮತ್ತು ಮನಸ್ಸಿಗೆ ಅನೇಕ ಆರೋಗ್ಯಕರ ಪ್ರಯೋಜನಗಳಿವೆ ಎಂದರು. ಜಾಥಾದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಯೋಗಾಪಟುಗಳು, ಸಾರ್ವಜನಿಕರು ಹಾಗೂ ಹಿರಿಯ ನಾಗರಿಕರು ಪಾಲ್ಗೊಂಡಿದ್ದರು. ಆರೋಗ್ಯವೇ ಭಾಗ್ಯ, ದಿನವೂ ಮಾಡಿ ಯೋಗ, ದೂರವಿಡಿ ರೋಗ ಎಂಬ ಘೋಷಣೆಗಳುಳ್ಳ ಫಲಕಗಳನ್ನು ಹಿಡಿದು ಸಾರ್ವಜನಿಕರ ಗಮನ ಸೆಳೆಯಲಾಯಿತು. ಇದೇ 21ರಂದು ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನಾಚರಣೆ ನಿಮಿತ್ತ ಯೋಗದ ಜಾಗೃತಿಗಾಗಿ ಇಂದು ಬೆಳಗಾವಿಯಲ್ಲಿ ಆಯೋಜಿಸಲಾದ ಬೃಹತ್ ಯೋಗ ಜಾಥಾಗೆ ಬೆಳಗಾವಿ ಜಿಲ್ಲಾ ಪಂಚಾಯತ್ ಯೋಜನಾ ಇಲಾಖೆ ವ್ಯವಸ್ಥಾಪಕ ನಿರ್ದೇಶಕ ರವಿ ಬಂಗಾರಪ್ಪ ಹಾಗೂ ಆಯುಷ್ ಇಲಾಖೆಯ ಅಧಿಕಾರಿ ಶ್ರೀಕಾಂತ್ ಸುಣದೋಳಿ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿದರು. ಆಯುಷ್ ಇಲಾಖೆ, ಆರೋಗ್ಯ ಇಲಾಖೆ, ಜಿಲ್ಲಾ ಪಂಚಾಯತ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿ ವರ್ಗ, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಆಯುಷ್ ಅಧಿಕಾರಿ ಶ್ರೀಕಾಂತ್ ಸುಣದೋಳಿ 21ರಂದು ಸುವರ್ಣ ವಿಧಾನಸೌಧದ ಎದುರು ನಡೆಯಲಿರುವ ಯೋಗ ದಿನಾಚರಣೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಯೋಗದ ಜಾಗೃತಿಗೆ ಆಯೋಜಿಸಲಾದ ಯೋಗ ನಡಿಗೆಯಲ್ಲಿ ವಿದ್ಯಾರ್ಥಿಗಳು, ಯುವಕ ಯುವತಿಯರು ಸಕ್ರಿಯವಾಗಿ ಪಾಲ್ಗೊಂಡಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು. 12ನೇ ಅಂತಾರಾಷ್ಟೀಯ ಯೋಗ ದಿನ ಹಿನ್ನೆಲೆ ಇದೇ 21ರಂದು ಬೆಂಗಳೂರು ದೂರದರ್ಶನ ಕೇಂದ್ರ ಯೋಗ ದಿನಾಚರಣೆ ಆಯೋಜಿಸಿದೆ. ಅಂದು ಬೆಳಿಗ್ಗೆ 7 ಗಂಟೆಗೆ ದೂರದರ್ಶನ ಕೇಂದ್ರದಲ್ಲಿ ಕೇಂದ್ರ ಶೋಭಾ ಕರಂದ್ಲಾಜೆ ಯೋಗ ದಿನಾಚರಣೆಗೆ ಚಾಲನೆ ನೀಡಲಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನ ಹಿನ್ನೆಲೆಯಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಯೋಗ ದಿನಾಚರಣೆ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಯೋಗ ಅಭ್ಯಾಸ ಮಾಡಲಾಯಿತು. ಈ ವರ್ಷದ ಅಂತಾರಾಷ್ಟೀಯ ಯೋಗ ದಿನದ ಘೋಷವಾಕ್ಯವಾದ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಆಚರಣೆ ಮಾಡುವುದರಿಂದ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಸೇರಿದಂತೆ ಸಂಪೂರ್ಣ ಆರೋಗ್ಯ ಸಿಗುತ್ತದೆ ಎಂದು ಯೋಗ ಗುರುಗಳು ಮತ್ತು ಪ್ರಾಧ್ಯಾಪಕ ಡಾ ಎಂಎಸ್ ಶಿವಪ್ರಕಾಶ್ ಯೋಗದ ಮಹತ್ವದ ಕುರಿತು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಈ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಥೀಮ್ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ. ಈ ಒಂದು ಆಚರಣೆಯನ್ನ ಮಾಡುವುದರಿಂದ ಯೋಗಾಭ್ಯಾಸ, ಪ್ರಾಣಾಯಾಮ, ಧ್ಯಾನ ಇದೆಲ್ಲ ಬೌದ್ಧಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯ ಒಳಗೊಂಡ ಸಂಪೂರ್ಣವಾದಂಥ ಒಂದು ಆರೋಗ್ಯವನ್ನು ನಿಮಗೆ ಸಿಗುತ್ತೆ. ಮತ್ತು ಈ ಒಂದು ಭಾರತ ಒಂದು ರೋಗಮುಕ್ತರಾಗಿ ಒಂದು ಆರೋಗ್ಯಕರ ಭಾರತ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಯೋಗಾಭ್ಯಾಸವನ್ನು ಆಚರಣೆಗೆ ತಂದು ನೀವೆಲ್ಲರೂ ಕೂಡ ಈ ಒಂದು ಯೋಗಾಭ್ಯಾಸದಲ್ಲಿ ನಿರತರಾಗಿ ಈ ಆರೋಗ್ಯ ಸಮಾಜವನ್ನು ಕಟ್ಟುವುದಕ್ಕೆ ನೀವೆಲ್ಲ ಸನ್ನಿಧರಾಗಬೇಕು ಅಂತ ನಾನಾದರೂ ಕೇಳ್ಕೊತೀನಿ.
0: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಭವಾರ 9:15.
0: ಚಿತ್ರದುರ್ಗ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಮೀಪದ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆ ಮೇಲ್ ಬಂದ ಹಿನ್ನೆಲೆಯಲ್ಲಿ ಬುಧವಾರ ಬೆಳಿಗ್ಗೆಯಿಂದ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಬೆಳಿಗ್ಗೆ ಕೋರ್ಟ್ ಆವರಣದಲ್ಲಿ ಬಾಂಬ್ ಸ್ಫೋಟಿಸುವ ಕುರಿತು ಇಮೇಲ್ ಮೂಲಕ ಬೆದರಿಕೆ ಬಂದಿತ್ತು. ಮಾಹಿತಿ ತಿಳಿಯುತ್ತಿದ್ದಂತೆ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನದಳದ ಸಿಬ್ಬಂದಿ ಕೋರ್ಟ್ಗೆ ದೌಡಾಯಿಸಿದ್ದಾರೆ. ಕೋರ್ಟ್ ಆವರಣ, ಒಳಭಾಗದ ಎಲ್ಲಾ ಕೊಠಡಿಗಳು, ನ್ಯಾಯಾಧೀಶರ ಚೇಂಬರ್, ವಕೀಲರ ಸಂಘ, ದಾಖಲೆ ಕೊಠಡಿ ಸೇರಿದಂತೆ ಮೂಲೆ ಮೂಲೆಗಳಲ್ಲಿ ತೀವ್ರ ತಪಾಸಣೆ ನಡೆಸಲಾಗುತ್ತಿದೆ. ಶ್ವಾನದಳ ಸ್ಫೋಟಕ ಪತ್ತೆಗೆ ಶೋಧ ನಡೆಸಿದೆ. ಕೋಲಾರ ನಗರದ ಜಿಲ್ಲಾ ನ್ಯಾಯಾಲಯಕ್ಕೆ ಹುಸಿ ಬಾಂಬ್ ಬೆದರಿಕೆ ಸಂದೇಶ ಬಂದಿದ್ದು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೋಲಾರ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯದ ಮೇಲ್ನಿಂದ ಸಂದೇಶ ಬಂದಿದ್ದು ಕೊನೆಯಲ್ಲಿ ಪಾಪ್ಯುಲರ್ ಪ್ರಿಂಟ್ ಇಂಡಿಯಾ ಜೈ ಕನಿಮೋಳಿ ಎಂದು ಬರೆಯಲಾಗಿದೆ. ಘಟನಾ ಸ್ಥಳಕ್ಕೆ ವೃತ್ತ ನಿರೀಕ್ಷಕ ಲೋಕೇಶ್ ನೇತೃತ್ವದಲ್ಲಿ ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳ ಹಾಗೂ ಪೊಲೀಸ್ ಅಧಿಕಾರಿಗಳು ಆಗಮಿಸಿದ್ದು ನ್ಯಾಯಾಲಯದ ಆವರಣದಲ್ಲಿ ತಪಾಸಣೆಯಾಗದಲ್ಲೂ ಪರಿಶೀಲನೆ ನಡೆಯುತ್ತಿದ್ದು ಯಾವುದೇ ಅನುಮಾನಾಸ್ಪದ ವಸ್ತು ಪತ್ತೆಯಾಗಿದೆಯೇ ಎಂಬ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಯಾವುದೇ ರೀತಿ ಸ್ಫೋಟಕ ಪತ್ತೆಯಾಗಲಿಲ್ಲ.

0: ಇದರಿಂದಾಗಿ ವಕೀಲರು, ಕಕ್ಷಿದಾರರು, ನ್ಯಾಯಾಧೀಶರು ನಿರಾಳರಾದರು. ತುಮಕೂರು ಜಿಲ್ಲೆಯಲ್ಲಿ ವಿಶೇಷ ಕೊರಿಯನ್ ಕೈಗಾರಿಕಾ ಪ್ರದೇಶ ಸ್ಥಾಪನೆಗೆ ಸಂಬಂಧಿಸಿದ ಸಾಧ್ಯತೆಗಳನ್ನು ಪರಿಶೀಲಿಸುವ ಉದ್ದೇಶದಿಂದ ಕೊರಿಯಾ ಕನ್ಸೋರ್ಟಿಯಂನ ಪ್ರತಿನಿಧಿಗಳನ್ನು ಒಳಗೊಂಡ ನಿಯೋಗವು ಇಂದು ತುಮಕೂರಿಗೆ ಭೇಟಿ ನೀಡಿತು. ಈ ನಿಯೋಗದಲ್ಲಿ ಭಾರತದಲ್ಲಿ ಕೊರಿಯಾ ಗಣರಾಜ್ಯದ ಕಾನ್ಸುಲೇಟ್ ಪಾಲುದಾರರು ಹಾಗೂ ಅಂತಾರಾಷ್ಟೀಯ ಹೂಡಿಕೆಗಳನ್ನು ಆಕರ್ಷಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಕೊರಿಯಾ ಹೂಡಿಕೆದಾರರು ಭಾಗವಹಿಸಿದ್ದರು. ನಿಯೋಗದಿಂದ ಜಿಲ್ಲಾಧಿಕಾರಿಗಳು ತುಮಕೂರು, ಅಮಾನಿಕೆರೆ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ಜಿಲ್ಲೆಯ ಕೈಗಾರಿಕಾ ಪರಿಸರ, ಮೂಲಸೌಕರ್ಯ, ಹೂಡಿಕೆ ಅವಕಾಶಗಳು ಹಾಗೂ ಸರ್ಕಾರದ ನೀತಿ ಬೆಂಬಲ ವ್ಯವಸ್ಥೆಗಳ ಕುರಿತಾದ ಮಾಹಿತಿ ನೀಡಿದರು. ಜೊತೆಗೆ ತುಮಕೂರು ಜಿಲ್ಲೆಯ ಅಭಿವೃದ್ದಿ ಮಾದರಿ, ಕ್ರೀಡಾ ಚಟುವಟಿಕೆಗಳು ಹಾಗೂ ಹೂಡಿಕೆದಾರರಿಗೆ ಲಭ್ಯವಿರುವ ಅನುಕೂಲ ವಾತಾವರಣ ಕುರಿತು ವಿವರಿಸಿದರು. ಇತ್ತೀಚೆಗೆ ಮೈಸೂರಿನ ದಟ್ಟಗಳ್ಳಿಯ ಬಳಿ ರೆಸ್ಟೋರೆಂಟ್ನಲ್ಲಿ ನಡೆದ ಅಗ್ನಿ ದುರಂತವನ್ನು ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಿದ್ದು ಜಿಲ್ಲೆಯ ಎರಡು ಅಥವಾ ಮೂರನೇ ಅಂತಸ್ತಿನಲ್ಲಿ ತಾತ್ಕಾಲಿಕವಾಗಿ ಕಟ್ಟಡ ನಿರ್ಮಿಸಿಕೊಂಡು ಅಗ್ನಿ ಸುರಕ್ಷತೆ ಕ್ರಮ ಕೈಗೊಳ್ಳದೆ ಬಾರ್ ಮತ್ತು ರೆಸ್ಟೋರೆಂಟ್ ನಡೆಸುತ್ತಿರುವವರ ವಿರುದ್ದ ಕ್ರಮ ಕೈಗೊಂಡು ಒಂದು ವಾರದೊಳಗೆ ವರದಿ ನೀಡುವಂತೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಜಿ ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಂಪೇಗೌಡ ಥೀಮ್ ಪಾರ್ಕ್ ಜೂನ್ 27ಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ ಲೋಕಾರ್ಪಣೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಜಾಥಾಕ್ಕೆ ಚಾಲನೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯೋಗ ದಿನಾಚರಣೆಗೆ ಸಕಲ ಸಿದ್ದತೆ ಹಾಗೂ ರಾಜ್ಯದ ಹಲವು ಜಿಲ್ಲಾ ನ್ಯಾಯಾಲಯಗಳಿಗೆ ಬಾಂಬ್ ಬೆದರಿಕೆ ಸಂದೇಶ, ಹೆಚ್ಚಿದ ಆತಂಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ.
1: ಆಕಾಶವಾಣಿ ಕೃಷಿರಂಗದಲ್ಲಿ ಇಂದು ಹಲೋ ಕೃಷಿರಂಗ. ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ.
2: ಹಲೋ ಆಕಾಶವಾಣಿನ
3: ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
1: ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾ ಜಿಟಿ ಪುತ್ರ, ಕೃಷಿ ನಿರ್ದೇಶಕರು, ಕೃಷಿ ಇಲಾಖೆ ಬೆಂಗಳೂರು. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ಕೇಳಿ ನೇರ ಫೋನ್ ಇನ್ ಕಾರ್ಯಕ್ರಮ.
4: ನಮಸ್ಕಾರ. ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. 2026-27 ಸಾಲಿನ ನಮ್ಮ ಮೊದಲ ಹಲೋ ಕೃಷಿ ರಂಗ ಕಾರ್ಯಕ್ರಮ ಇವತ್ತಿಂದಾಗಿದೆ. ಈ ಬಾರಿ ನಾವು ಅಂದರೆ 2027 ಹಲೋ ಕೃಷಿ ರಂಗ ಕಾರ್ಯಕ್ರಮವನ್ನು ಪ್ರಸಾರ ಮಾಡೋರಿದ್ದೇವೆ. ತಾವು ಈ ಎಲ್ಲ ಕಾರ್ಯಕ್ರಮ ಕೂಡ ಉಪಯುಕ್ತವಾಗಿವೆ. ನಮ್ಮ ರೈತ ಬಂಧುಗಳಿಗಾಗಿ ಈ ಕಾರ್ಯಕ್ರಮ ಇರ್ತವೆ. ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ಉಪಯುಕ್ತತೆ ಮತ್ತು ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ನಾವು ಕೂಡ ತಮಗೆ ಮನವಿ ಮಾಡ್ತಾ ಇದ್ದೇವೆ. ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ಮೊದಲ ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಹೀಗಿದೆ. ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು, ಇದು ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಆಗಿದೆ. ನಮ್ಮ ಜೊತೆಗೆ ಇವತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ರಾಜ್ಯ ಕೃಷಿ ಇಲಾಖೆಯ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿ ಟಿ ಪುತ್ರ ಅವರು. ಡಾಕ್ಟ್ರೆ, ತಮಗೆ ಎಲ್ಲ ಕೇಳುಗರ ಪರವಾಗಿ ಹಲೋ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ.
5: ನಮಸ್ಕಾರ ಎಲ್ಲ ರೈತ ಬಂಧುವರಿಗೂ ನಮಸ್ಕಾರ.
4: ತಾವು ಕೂಡ ಇವತ್ತಿನ ನಮ್ಮ ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಯನ್ನು ಕೇಳಿ ನಮ್ಮ ಫೋನ್ ಸಂಖ್ಯೆನ ದಯವಿಟ್ಟು ನೋಟ್ ಮಾಡಿಕೊಳ್ಳ್ರಿ. ನಮ್ಮ ಫೋನ್ ಸಂಖ್ಯೆ ಈ ರೀತಿ ಇವೆ: 2237-0477, 2237-0477. ಇನ್ನೊಂದು ಫೋನ್ ಸಂಖ್ಯೆ 2226-39-27. ಇನ್ನೊಮ್ಮೆ ಕೇಳಿ,

0: ಎರಡು ಎರಡು ಎರಡು ಆರು ಮೂರು ಒಂಬತ್ತು ಎರಡು ಏಳು ಎಸ್ಟಿಡಿ ಕೋಡ್ ಸಂಖ್ಯೆ 080. ಬನ್ನಿ ಇವತ್ತಿನ ನಮ್ಮ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಯನ್ನು ಕೇಳಿ. ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ಡಾಕ್ಟರ್ ಜಿ ಟಿ ಪುತ್ರ, ಕೃಷಿ ಇಲಾಖೆಯ ಕೃಷಿ ನಿರ್ದೇಶಕರಾಗಿದ್ದಾರೆ. ನಾನೇ ಅವರಿಗೆ ಮೊದಲ ಪ್ರಶ್ನೆಯನ್ನು ಕೇಳ್ತೇನೆ. ಡಾಕ್ಟ್ರೇ, ಇವತ್ತು ತಮ್ಮ ಕೃಷಿ ಇಲಾಖೆಯಿಂದ ರೈತರಿಗೆ ದೊರಕುವಂತಹ ಪ್ರಮುಖ ಯೋಜನೆ ಯಾವುವು, ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಮಾಡಿಕೊಡಿ.
1: ಒಳ್ಳೆಯದು, ತುಂಬ ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿದ್ದೀರಾ. ಇವಾಗ ತಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರ ನಮ್ಮ ರೈತ ಬಾಂಧವರಿಗೋಸ್ಕರ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಇದರಲ್ಲಿ ಯೋಜನೆಗಳು ವ್ಯಾಪ್ತಿ ಹಾಗೂ ಎಷ್ಟು ಯೋಜನೆಗಳಿದೆ ಅನ್ನೋದಕ್ಕಿಂತ ಯಾವ್ಯಾವ ಟೈಮಲ್ಲಿ ಈ ಯೋಜನೆಗಳನ್ನ ನಾವು ಅನುಷ್ಠಾನ ಮಾಡ್ತೀವಿ, ಆಮೇಲೆ ರೈತ ಬಾಂಧವರು ಅದರದ್ದು ಯಾವ ಟೈಮಲ್ಲಿ ಉಪಯೋಗ ತಗೋಬೇಕು ಅನ್ನೋದು ಬಹುಮುಖ್ಯವಾದ ಪ್ರಶ್ನೆ. ಮೊದಲನೇದಾಗಿ ಇವಾಗ ತಮಗೆಲ್ಲ ಗೊತ್ತಿರುವ ಹಾಗೆ ಬಿತ್ತನೆ, ಈಗ ಬಿತ್ತನೆ ಸಮಯ. ನಾವು ರಾಜ್ಯ ಸರ್ಕಾರದಿಂದ ಎಲ್ಲ ನಮ್ಮ ರೈತ ಬಾಂಧವರಿಗೆ, ಅಂದರೆ ಪ್ರತಿಯೊಬ್ಬ ರೈತರು ತಮ್ಮ 5 ಎಕರೆ ತನಕ ಏನು ಬಿತ್ತನೆ ಬೀಜ ಬೇಕಾಗುತ್ತೋ, ಪ್ರಮುಖವಾದ ಎಲ್ಲ ಬಿತ್ತನೆ ಬೀಜ, ದ್ವಿದಳ ಧಾನ್ಯ ಇರ್ಬೋದು, ಎಣ್ಣೆಕಾಳು ಬೆಳೆಗಳಿರ್ಬೋದು, ಅಥವಾ ಇನ್ನಿತರ ನಮ್ಮ ಕೃಷಿ ಬೆಳೆಗಳು, ಏಕದಳ ಧಾನ್ಯ ಬೆಳೆಗಳು, ಇದ್ರ ಮೇಲೆ ನಾವು ಸಬ್ಸಿಡಿಯನ್ನು ಕೊಡ್ತೀವಿ. ಇದು ಎಲ್ಲ ವರ್ಗದ ರೈತರಿಗೂ ಕೂಡ ಇದೆ. 5 ಎಕರೆ ತನಕ ನಾವು ಈ ಸಬ್ಸಿಡಿನ ನಮ್ಮ ಈ ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ನಾವು ರೈತರಿಗೆ ಅದನ್ನ ಸಬ್ಸಿಡಿ ಸಹಾಯಧನದಲ್ಲಿ ನಾವು ಅವರಿಗೆ ಒದಗಿಸ್ತೀವಿ.
0: ಇನ್ನು ಡಾಕ್ಟರ್, ಈಗ ವಲಯ ಅದರಲ್ಲಿ ಏನಾದರೂ ವಿಶೇಷತೆ ಇದೆಯಾ?
1: ತಮಗೆಲ್ಲ ಗೊತ್ತಿರೋ ಹಾಗೆ ಸಾಕಷ್ಟು ಯೋಜನೆಗಳಿದೆ. ಅಂದರೆ ಈಗ ರಾಜ್ಯ ವಲಯದ್ದು ಅನೇಕ ಯೋಜನೆಗಳಿದೆ, ಕೇಂದ್ರ ವಲಯದ್ದು ಅನೇಕ ಯೋಜನೆಗಳಿದೆ. ಈಗ ನಾನು ಬಿತ್ತನೆ ಬಗ್ಗೆ ಹೇಳಿದೆ. ಅದೇ ರೀತಿ ನಮ್ಮಲ್ಲಿ ಕೃಷಿ ಯಾಂತ್ರೀಕರಣ ಯೋಜನೆಗಳಂತನೂ ಇದೆ. ಕೃಷಿ ಯಾಂತ್ರೀಕರಣ ಬಿತ್ತನೆ ಪೂರ್ವದಲ್ಲಿ ಏನು ಉಳುಮೆ ಮಾಡೋದಕ್ಕೆ ಉಪಯೋಗವಾಗಿರುವಂಥ ಅನೇಕ ಯಂತ್ರೋಪಕರಣಗಳಿರ್ಬೋದು, ಅದು ಅಂತೇಳಿದ್ರೆ ರೋಟೋವೇಟರ್ ಇರ್ಬೋದು ಅಥವಾ ಎಂ ಬಿ ಪ್ಲೋ ಇರ್ಬೋದು, ಆಮೇಲೆ ಏನು ಇನ್ನೂ ಅನೇಕ ಟ್ರ್ಯಾಕ್ಟರ್ ಡ್ರಾನ್ ಇಂಪ್ಲಿಮೆಂಟ್ಸ್ ಅಂತ ಹೇಳ್ತೀವಿ, ಅಂದರೆ ಟ್ರ್ಯಾಕ್ಟರ್ ಚಾಲಿತ ಅನೇಕ ಉಪಕರಣಗಳಿದೆ. ಅದೇ ಥರ ಎತ್ತು ಚಾಲಿತ ಅನೇಕ ಉಪಕರಣಗಳಿದೆ, ಕೈ ಚಾಲಿತ ಅನೇಕ ಉಪಕರಣಗಳಿದೆ. ಈ ಥರ ಯಾವ್ಯಾವುದು ಉಪಕರಣಗಳನ್ನ ನಾವು ರೈತರು ಸರ್ವೇ ಸಾಮಾನ್ಯವಾಗಿ ಉಳುಮೆ ಮಾಡೋದರಿಂದ ಹಿಡಿದು ಕಟಾವು ಮಾಡೋದರಿಂದ ಹಿಡಿದು ಕಟಾವು ನಂತರ ಕೂಡ ಉಪಯೋಗಿಸೋಕ್ಕೆ ಬರುವಂಥ ಬಹುತೇಕ ಎಲ್ಲ ಯಂತ್ರೋಪಕರಣಗಳ ಮೇಲೆ ಸಾಮಾನ್ಯ ವರ್ಗದ ರೈತರಿಗೆ 50% ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ 90% ಸಹಾಯಧನದಲ್ಲಿ ನಾವು ವಿತರಣೆ ಮಾಡ್ತಿದ್ದೀವಿ.
0: ಸ್ವೀಕಾರ ಮಾಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಪ್ರಶ್ನೆ ಕೇಳಿ. ಹಲೋ,
2: ವಿಚಾರ ಮಾಡಬೇಕು.
0: ಹೆಸರು ಹೇಳಿ ಸರ್, ಎಲ್ಲಿಂದ?
2: ಹಲೋ
0: ಕೃಷಿರಂಗ.
2: ಹಲೋ, ನಮಸ್ತೆ ಸರ್.
0: ನಮಸ್ಕಾರ
2: ಸರ್. ನಮ್ದು, ನಾನ್ ನ್ಯಾಮತಿ ತಾಲೂಕ್ ಹೊಸ ಜೋಗದಿಂದ ಮೇಘಾನಂದ.
0: ಕೇಳಿ ಮೇಘಾನಂದ್ ಅವರು.
2: ಸರ್, ನಂದು 6 ಎಕರೆ 34 ಜಮೀನು ಇದೆ ಸರ್. ಅದರಲ್ಲಿ ನಾನು ಈಗ 2 ಎಕರೆ ಅಡಿಕೆ ಮಾಡಿದ್ದೀನಿ ಸರ್. ಈ 4 ಎಕರೆ 34 ಅಲ್ಲಿ ನೆಕ್ಸ್ಟ್ ಇಯರ್ ಅಲ್ಲಿ ಮಾವು ಮತ್ತು ಸಪೋಟೋವನ್ನು ಹಾಕ್ಬೇಕು ಅಂತ ಇದ್ದೀನಿ ಸರ್. ಇದಕ್ಕೆ ಯೋಜನೆಗಳು ಏನಾದ್ರು ಇದೆ, ಸಬ್ಸಿಡಿ ಯೋಜನೆಗಳು ಅಥವಾ ನಮ್ಗೆ ಏನಾದ್ರು ಸಹಾಯಧನ ಇದ್ರೆ
0: ಹೇಳಿದ್ರು ಇನ್ನೊಮ್ಮೆ ಹೇಳ್ತಾರೆ.
1: ಈಗ ತಾವು ಏನು ಪ್ರಶ್ನೆ ಕೇಳಿದಿರ ಅಂದ್ರೆ, ಈಗ ಕೆಲವು ತೋಟಗಾರಿಕೆ ಬೆಳೆಗಳನ್ನ ನೆಕ್ಸ್ಟ್ ಬೆಳಿಬೇಕು ಅಂತ ತಮಗೆ ಗೊತ್ತಿದ್ದಾಗೆ, ಈಗ ತಾವು ಸಮೀಪದ ತೋಟಗಾರಿಕೆ ಇಲಾಖೆಯಲ್ಲಿ ಸಂಪರ್ಕ ಮಾಡಿದ್ರೆ ಅನೇಕ ತೋಟಗಾರಿಕೆ ಇಲಾಖೆಯಿಂದ ಯೋಜನೆಗಳಿದೆ. ಅದೇ ರೀತಿ ನಮ್ಮ ರೈತ ಸಂಪರ್ಕ ಕೇಂದ್ರ ಏನಿದೆ, ನಮ್ಮ ಕೃಷಿ ಇಲಾಖೆ ವತಿಯಿಂದ ರೈತ ಸಂಪರ್ಕ ಕೇಂದ್ರದಲ್ಲಿ ಕೃಷಿ ಇಲಾಖೆ ವತಿಯಿಂದ ಇರುವಂತಹ ಅನೇಕ ಯೋಜನೆಗಳ ಬಗ್ಗೆ ಸವಲತ್ತುಗಳನ್ನ ನಾವು ಕೊಡ್ತೀವಿ. ಅದೇ ರೀತಿ ತಮಗೆ ಗೊತ್ತಿದ್ದಾಗೆ ತೋಟಗಾರಿಕೆ ಬೆಳೆಗಳಿಗೆ ತೋಟಗಾರಿಕೆ ಇಲಾಖೆ ಇದೆ, ಕೃಷಿ ಬೆಳೆಗಳಿಗೆ ಕೃಷಿ ಇಲಾಖೆ ಇದೆ. ಆದ್ರೂ ತಾವು ಏನು ಪ್ರಶ್ನೆ ಕೇಳಿದಿರಲ್ಲ ಅದಕ್ಕೆ ತೋಟಗಾರಿಕೆ ಇಲಾಖೆಯಲ್ಲಿ ಅದಕ್ಕೂ ಕೂಡ ಯೋಜನೆಗಳಿದೆ. ತಾವು ಏನು ಮಾವು ಹಾಕ್ಬೇಕು ಅಂತಿದ್ದೀರಾ ಅಂತ ಹೇಳಿದಿರಾ, ಅದರದ್ದು ಯೋಜನೆಗಳು ಕೂಡ ಇದೆ. ಆಮೇಲೆ ತಮ್ಮದು ಸಮೀಪದಲ್ಲಿ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದ ಯಾವುದಾದ್ರೂ ಕಾಲೇಜ್ ಇರ್ಬೋದು ಅಥವಾ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ಅಂತಿದೆ, ಅದರಲ್ಲಿ ನಿಮಗೆ ತಾಂತ್ರಿಕತೆಗಳ ಬಗ್ಗೆ ಅಂತ ಹೇಳಿದ್ರೆ ಯಾವ ತಳಿಗಳನ್ನ ಬೆಳಿಬೇಕು, ಯಾವ ತಳಿಗಳು ಬೆಳೆದ್ರೆ ಒಳ್ಳೇದು, ಯಾವುದಕ್ಕೆ ಒಳ್ಳೆ ಮಾರುಕಟ್ಟೆ ಇದೆ ಅನ್ನೋದ್ರ ಬಗ್ಗೆ ತಾಂತ್ರಿಕತೆಗಳನ್ನ ಬೇಕು ಅಂತ ಹೇಳಿದ್ರೆ ತಮ್ಮ ಸಮೀಪದ ಕೃಷಿ

0: ವಿಜ್ಞಾನ ಕೇಂದ್ರಗಳನ್ನ ಕೂಡ ತಾವು ಸಂಪರ್ಕ ಮಾಡಬಹುದು.
1: ಸರ್, ನಮ್ ದಾವಣಗೆರೆ ಹೊನ್ನಾಳಿ ತಾಲೂಕು ದಾವಣಗೆರೆ ಜಿಲ್ಲೆ ಶಿವಮೊಗ್ಗ ಹೋಗ್ಬೋದ ಸರ್? ಶಿವಮೊಗ್ಗ,
0: ಶಿವಮೊಗ್ಗ ಮಹಾವಿದ್ಯಾಲಯ ಇದೆ ತಮಗೆ ಗೊತ್ತಿದ್ದಾಗೆ,
1: ಕೃಷಿ ವಿದ್ಯಾಲಯ.
0: ಹೌದೌದು ಹೌದೌದು, ಕೆಳದಿ ಶಿವಪ್ಪ ತೋಟಗಾರಿಕೆ ಮತ್ತೆ ಕೃಷಿ ಕಾಲೇಜ್ ಏನಿದೆ ಅದರಲ್ಲೂ ಕೂಡ ಅನೇಕ ತಜ್ಞರು ಇದ್ದಾರೆ. ತಾವು ಶಿವಮೊಗ್ಗಕ್ಕೆ ಹೋಗ್ಬಿಟ್ಟು ಅಲ್ಲಿ ತಾಂತ್ರಿಕತೆಗಳ ಬಗ್ಗೆ ತಾವೆಲ್ಲ ಅರ್ತ್ಕೋಬಹುದು. ಅಲ್ಲಿ ಕೂಡ ಈ ತೋಟಗಾರಿಕೆ ಬೆಳೆಗಳ ಬಗ್ಗೆನೆ ನುರಿತ ವಿಜ್ಞಾನಿಗಳಿದ್ದಾರೆ, ಅವ್ರ ಹತ್ರ ತಾವು ಕೇಳಿ ತಿಳ್ಕೋಬಹುದು.
2: ಕರೆ ಮಾಡಿದ್ದಕ್ಕೆ
0: ಧನ್ಯವಾದಗಳು.
2: ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಹಲೋ
3: ಸರ್, ನಮಸ್ತೆ.
2: ನಮಸ್ಕಾರ, ಹೆಸರು ಹೇಳಿ ಸರ್, ಎಲ್ಲಿಂದ?
3: ಸರ್, ನಾವು ಕಲಬುರಗಿ ಜಿಲ್ಲೆ ಜವರಿಗಿ ತಾಲೂಕು ಇಜರಿ ಗ್ರಾಮದಿಂದ ಸಾಜನ್ ಪಟೇಲ್ ಅಂತ. ತಿಮ್ಮಪ್ಪ ಗೌಡ ಅವ್ರಿಗೂ ಮತ್ತೆ ಡಾಕ್ಟರ್ ಪುತ್ರ ಸರ್ಗೆ ನಮಸ್ಕಾರ.
0: ನಮಸ್ಕಾರ
3: ಸರ್. ಈಗ ನಮ್ಗೆ ಏನಂದ್ರೆ,
0: ಹೇಳಿ,
3: ಈ ಒಂದು ತೊಗರಿ ಬೆಳಿಬೇಕಾದ್ರೆ ಅದರಲ್ಲಿ ಏನಾದ್ರೂ ಕೃಷಿ ಇಂದ ಸೌಲಭ್ಯಗಳು ಇದಾವ?
0: ಇದೆ. ಈಗ ತಾವು ಒಳ್ಳೆ ಪ್ರಶ್ನೆನೆ ಕೇಳಿದಿರಾ. ತಾವು ಜೇವರ್ಗಿ ತಾಲೂಕು
3: ಕಲಬುರಗಿ,
0: ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ರಾಷ್ಟ್ರದಲ್ಲಿಯೇ ಅತಿ ಹೆಚ್ಚು ತೊಗರಿ ಬೆಳೆಯುವಂತ ಒಂದು ಜಿಲ್ಲೆ. ನಾವು ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಹೆಚ್ಚಿನ ಒಂದು ಉತ್ಪಾದನೆ ಕೊಡಬೇಕು ಅನ್ನುತ್ತ ಅನೇಕ ಯೋಜನೆಗಳಿದೆ. ಈಗ ತಮಗೆ ಗೊತ್ತಿದ್ದಾಗೆ ಜೇವರ್ಗಿ ತಾಲೂಕಿಂದ ನಾವು ತಾವು ಕರೆ ಮಾಡ್ತಿದ್ದೀರಾ. ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದಾಗ ಈವಾಗ್ಲೂ ಕೂಡ ನಮಗೆ ತೊಗರಿ ಏನ್ ಬಿತ್ತನೆ ಬೀಜಗಳಿದೆ, ಅದ್ರ ಮೇಲೆ ಸಹಾಯಧನ ಇದೆ. ತಮಗೆ ಇನ್ನೊಂದು ವಿಷಯ ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ಕೇಂದ್ರ ಸರ್ಕಾರ ಕೂಡ ನೂತನ ತಳಿಗಳು ಅಂತ ಹೇಳಿದ್ರೆ 8 ವರ್ಷಕ್ಕಿಂತ ಕಡಿಮೆ ಅವಧಿಯ ತಳಿಗಳ ಮೇಲೆ ಇನ್ನೂ ಹೆಚ್ಚಿನ ಸಹಾಯಧನ ಕೊಟ್ಟಿದೆ ಅಂತ ಹೇಳಿದ್ರೆ, ಸುಮಾರು 1 ಕೆಜಿಗೆ 50% ಅಥವಾ 60 ರೂಪಾಯಿಯಷ್ಟು ಸಹಾಯಧನ, ಹೆಚ್ಚಿಗೆ ಸಹಾಯಧನ ತೊಗರಿಗೆ ಕೊಟ್ಟಿದೆ. ಅದರ ಸದುಪಯೋಗ ತಾವು ಪಡ್ಕೊಂಡು ಬಿತ್ತನೆ ಬೀಜನ ಪಡ್ಕೋಬಹುದು. ಆಮೇಲೆ ಅದಕ್ಕೆ ತದನಂತರ ಅದಕ್ಕೆ ಮುಂದೆ ಬೇಕಾಗಿರುವಂತ ಏನಾದರೂ ಸಸ್ಯ ಸಂರಕ್ಷಣೆ ಔಷಧಿ ಇರ್ಬೋದು, ಅಥವಾ ತಮಗೆ ಗೊತ್ತಿರುವ ಹಾಗೆ ಮೈಕ್ರೋ ನ್ಯೂಟ್ರಿಯಂಟ್ ಅಂತ ಏನೇ ಲಘು ಪೋಷಕಾಂಶಗಳನ್ನ ನಾವು ಹಾಕ್ತಿವಿ, ಇದರದನ್ನು ಕೂಡ ತಾವು ಪಡ್ಕೋಬಹುದು. ಹೌದೌದು
3: ಸರ್. ಮೊದಲು ಒಂದು ಹವಾಮಾನ ಇಲಾಖೆ ನಂಬರ್ ಇತ್ತು ಸರ್, ಈಗ ಕ್ಲೋಸ್ ಆಗಿದೆ, ಅದನ್ನ ಪ್ರಯತ್ನ ಮಾಡಿ ಚಾಲು ಮಾಡಕ್ಕೆ?
0: ಇಲ್ಲ, ಹವಾಮಾನ ಇಲಾಖೆದ್ದು ಏನು ವರುಣ ಮಿತ್ರ ಅಂತ ಏನು ಇದೆ
3: ನಮ್ಮ, ಅದೇ ಇತ್ತು ಸರ್, ಅದು ಕ್ಲೋಸ್ ಆಗಿದೆ ನಂಬರ್, ಅದನ್ನ ಸ್ಟಾರ್ಟ್ ಮಾಡಕ್ಕೆ ಏನಾದ್ರೂ ಪ್ರಯತ್ನ ಮಾಡ್ತೀರಾ?
0: ಆಯ್ತು, ನಾನು ಸಂಬಂಧಪಟ್ಟ ಇಲಾಖೆ
3: 0800-677-3599 ಅಂತ ನಂಬರ್ ಇತ್ತು.
0: ಹೌದೌದು,
3: ಅದರಲ್ಲಿ ಸಾಧಾರಣ ಮಳೆ, ಗರಿಷ್ಠ ಮಳೆ ಎಲ್ಲ ಹವಾಮಾನ ಮಾಹಿತಿ ಸಿಗ್ತಿತ್ತು. ಅದು ಕ್ಲೋಸ್ ಆಗಿದೆ, ಅದನ್ನ ಪ್ರಯತ್ನ ಮಾಡಿ ಸ್ಟಾರ್ಟ್ ಮಾಡಕ್ಕೆ.
0: ಆಗ್ಬೋದು, ನಾ ಸಂಬಂಧಪಟ್ಟ ಇಲಾಖೆಯವ್ರ ಗಮನಕ್ಕೆ ತರ್ತೀವಿ. ಆ ವರುಣ ಮಿತ್ರ ಅವರ ಗಮನಕ್ಕೆ
3: ತರ್ತೀವಿ, ಅದರಿಂದ ನಮ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ.
0: ಹೌದು,
2: ಆಯ್ತು, ಅದು ಗಮನಕ್ಕೆ ತರ್ತಾರೆ.
3: ಮತ್ತೆ
2: ಓಕೆ, ಮತ್ತೆ ಪ್ರಶ್ನೆ ಇದೆಯಾ? ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ, ಡಾಕ್ಟ್ರೇ, ಈಗ ರಾಜ್ಯದಲ್ಲಿ ಬಿತ್ತನೆ ಕಾರ್ಯ ನಡೆದಿದೆ.
0: ಹೌದು ಹೌದು,
2: ಬಿತ್ತನೆ ಬೀಜದ ದಾಸ್ತಾನದ ಬಗ್ಗೆ ಸ್ವಲ್ಪ ಏನಾದರೂ.
0: ಈಗ ಈ ಮುಂಚೆ ಕರೆ ಮಾಡಿದ ರೈತ ಬಾಂಧವರ ಜೊತೆನೂ ನಾನು ಮಾತಾಡ್ತಾ ಅದೇ ಹೇಳಿದೆ, ಈಗ ಬಿತ್ತನೆ ಮಾಡುವಂಥ ಸೂಕ್ತ ಸಮಯ. ಈಗಾಗಲೇ ನಮ್ಮ ರಾಜ್ಯದಲ್ಲಿ 20% ಬಿತ್ತನೆ ಆಗಿದೆ. ತಮಗೆಲ್ಲ ಗೊತ್ತಿರುವಾಗ ರಾಜ್ಯದಲ್ಲಿ ನಾವು ಸುಮಾರು 84 ಲಕ್ಷ ಹೆಕ್ಟೇರ್ ಅಷ್ಟು ಗುರಿ ಇದೆ. ಇದರಲ್ಲಿ ಬಿತ್ತನೆ ಬೀಜದ ದಾಸ್ತಾನು ನಮ್ಮಲ್ಲಿ ಸಾಕಷ್ಟು ಇದೆ. ಈಗಾಗಲೇ ನಮ್ಮ ರೈತ ಸಂಪರ್ಕ ಕೇಂದ್ರದಿಂದನೇ ಸುಮಾರು 1,75,000 ಕ್ವಿಂಟಾಲ್ನ ನಾವು ವಿತರಣೆ ಮಾಡಿದ್ದೀವಿ ಸಹಾಯಧನದಲ್ಲಿ. ಇನ್ನೂ ಉಳಿದ ಬೇಕಾಗಿರುವಂತ ಏನು ಬಿತ್ತನೆ ಬೀಜಗಳದ್ದು ಎಲ್ಲಾ ಬೆಳೆಗಳದ್ದು ದಾಸ್ತಾನು ಸಾಕಷ್ಟು ಇದೆ. ಇದೆಲ್ಲ ನಮ್ಮ ರೈತ ಸಂಪರ್ಕ ಕೇಂದ್ರಗಳು ಏನಿರುತ್ತೆ, 742 ರೈತ ಸಂಪರ್ಕ ಕೇಂದ್ರಗಳಿದೆ ನಮ್ಮ ಇಲಾಖೆದ್ದು. ಅಲ್ಲಿ ಎಲ್ಲಾ ರೀತಿ ಬಿತ್ತನೆ ಬೀಜಗಳು ಇದೆ, ಭತ್ತ ಇರ್ಬೋದು, ರಾಗಿ ಇರ್ಬೋದು, ಅಥವಾ ದ್ವಿದಳ ಧಾನ್ಯಗಳು. ಈಗ ನಮ್ಮ ರೈತ ಬಾಂಧವರು ಫೋನ್ ಮಾಡಿದ್ರು, ತೊಗರಿ ಇರ್ಬೋದು, ಉದ್ದು, ಹೆಸರು, ಸೋಯಾಬೀನ್, ಈ ತರ ಸೂರ್ಯಕಾಂತಿ, ಮೆಕ್ಕೆಜೋಳ ಎಲ್ಲದರದ್ದು ಸಾಕಷ್ಟು ಬಿತ್ತನೆ ದಾಸ್ತಾನು ಸಾಕಷ್ಟು ಇದೆ.
2: ಓಕೆ, ಇನ್ನೊಂದು ಕರೆ ಇದೆ. ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮ, ಹೇಳಿ ಸರ್, ಎಲ್ಲಿಂದ?
4: ಹಲೋ,
2: ಹೇಳಿ, ಹೆಸರು ಎಲ್ಲಿಂದ? ಹಲೋ
4: ಹಲೋ, ನಮಸ್ಕಾರ ಸರ್.
2: ಓ ನಮಸ್ಕಾರ, ಪ್ರಶ್ನೆ ಕೇಳಿ.
4: ತಾಲೂಕು ಮೈಸೂರು ಜಿಲ್ಲೆ ಸೋಫೆ ಗ್ರಾಮ ಎಸ್ ಮಾಧವ್ ಶೆಟ್ಟಿ ಮಾಡುವ ನಮಸ್ಕಾರಗಳು.
2: ನಮಸ್ಕಾರ, ಮೊದಲ ಕಾರ್ಯಕ್ರಮಕ್ಕೆ ನಿಮ್ಗೂ ಕೂಡ ಸ್ವಾಗತ. ಪ್ರಶ್ನೆ ಕೇಳಿ
4: ಸರ್. ನನ್ನ ಪ್ರಶ್ನೆ, ಎಲ್ಲಾ ವರ್ಗದ ರೈತರಿಗೆ ಈ ವರ್ಷ ಏನೇನು ಸೌಲಭ್ಯ ಸಿಕ್ಕುತ್ತಾ ಅಂತ ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳ್ಕೊತಾ ಇದ್ದೇನೆ ಗುರುಗಳ.
0: ಈಗಾಗಲೇ ಅಂದ್ರೆ ಈ ಒಂದು ಕಾರ್ಯಕ್ರಮದಲ್ಲೇ ನಾವು ಎಲ್ಲ ಯೋಜನೆಗಳ ಬಗ್ಗೆ ತಿಳಿಸ್ತಾ ಇದ್ದೀವಿ.

0: ಇದರಲ್ಲಿ ನಾನು ಈಗಾಗಲೇ ಹೇಳಿದೆ, ಯಂತ್ರೋಪಕರಣಗಳು ಅಂತ ಹೇಳಿದ್ರೆ ಎಲ್ಲಾ ರೀತಿಯ ಯಂತ್ರೋಪಕರಣಗಳ ಮೇಲೆ ಸಹಾಯಧನ ಇದೆ. ಆಮೇಲೆ ಬಿತ್ತನೆ ಬೀಜದ ಮೇಲೆ ಕೂಡ ಸಾಕಷ್ಟು ನಮ್ಮಲ್ಲಿ ದಾಸ್ತಾನು ಇದೆ, ಕೂಡ ಸಹಾಯಧನದಲ್ಲೂ ಕೂಡ ಕೊಡ್ತಾ ಇದ್ದೀವಿ. ಅದೇ ರೀತಿ ಇನ್ನೂ ಅನೇಕ ಯೋಜನೆಗಳು ಅಂದ್ರೆ ಈಗ ಹೊಸದಾಗಿ ನಿಮಗೆ ಕಟಾವಿಗೆ ಬೇಕಾಗಿರುವಂತಹ ಹೈಟೆಕ್ ಹಾರ್ವೆಸ್ಟರ್ ಹಬ್ಗಳು ಅಂತ ಅದು ಒಂದು ಯೋಜನೆಗಳಿದೆ. ಅನೇಕ ನಾವು ಲಘು ಪೋಷಕಾಂಶಗಳನ್ನ ಕೊಡ್ತೀವಿ, ಅದ್ರ ಮೇಲೆ ಕೂಡ ಸಹಾಯಧನ ಇದೆ. ಈ ತರ ಸಾಕಷ್ಟು ಆಮೇಲೆ ಮುಖ್ಯವಾಗಿ ಈಗ ತಮಗೆ ಗೊತ್ತಿರುವ ಹಾಗೆ ಎಲ್ಲಾದರೂ ಮಳೆ ಅಭಾವ ಏನಾದರೂ ಇದ್ರೆ ತಾವು ಏನು ಸ್ಪ್ರಿಂಕ್ಲರ್ ಅಥವಾ ಡ್ರಿಪ್ ಅನ್ನು ಅಳವಡಿಸ್ಕೊಳ್ತೀವಿ. ಅದ್ರ ಮೇಲೆ ಎಲ್ಲಾ ವರ್ಗದ ರೈತರಿಗೆ ಶೇಕಡಾ 90% ನಾವು ಸಹಾಯಧನ ಕೊಡ್ತೀವಿ. ಅದಲ್ಲದೆ ನಮ್ಮ ತಮಗೆ ಗೊತ್ತಿರುವ ಹಾಗೆ ಕೃಷಿ ಇಲಾಖೆಯಿಂದ ಕೃಷಿ ಭಾಗ್ಯ ಅಂತ ಒಂದು ಯೋಜನೆ ಕೂಡ ಸಾಕಷ್ಟು ಜನಪ್ರಿಯವಾಗಿದೆ. ಇದರಲ್ಲೂ ಕೂಡ ಲಾಭ ಪಡ್ಕೋಬಹುದು. ಇದರಲ್ಲಿ ಶೇಕಡಾ 80% ನಮ್ಮ ಸಾಮಾನ್ಯ ವರ್ಗದ ರೈತರಿಗೆ, ಶೇಕಡಾ 90% ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ ಸಹಾಯಧನ ಇದೆ. ಇದರಲ್ಲಿ ಕೇವಲ ಒಂದು ಕೃಷಿ ಹೊಂಡ ಅಷ್ಟೇ ಅಲ್ಲದೆ ಇದು ಪ್ಯಾಕೇಜ್ ರೀತಿಯಲ್ಲಿ ಇರುತ್ತೆ. ಅಂದರೆ ಕೃಷಿ ಹೊಂಡನೂ ಕೊಡ್ತೀವಿ, ಆಮೇಲೆ ಅದಕ್ಕೆ ಹೊದಿಕೆಯನ್ನು ಏನೋ ಹಾಕ್ತೀವಲ್ಲ ಜಿಯೋ ಮೆಂಬ್ರೇನ್ ಅಂತ ಹೇಳ್ತೀವಿ, ಅದನ್ನು ಕೂಡ ಕೊಡ್ತೀವಿ. ಪಂಪ್ ಸೆಟ್ ಕೊಡ್ತೀವಿ, ಆಮೇಲೆ ಸ್ಪ್ರಿಂಕ್ಲರ್ ಕೊಡ್ತೀವಿ, ಸುತ್ತ ಹಾಕೊಳ್ಳೋದಕ್ಕೆ ಬೇಲಿ ಅಳವಡಿಸ್ಕೊಳ್ಳೋದಕ್ಕೂ ಕೊಡ್ತೀವಿ. ಇದನ್ನೆಲ್ಲ ನಾವು ಒಂದು ಪ್ಯಾಕೇಜ್ ರೂಪದಲ್ಲಿ ಕೊಡ್ತೀವಿ. ಇದು ಕೂಡ ತುಂಬ ಉಪಯುಕ್ತವಾಗಿದೆ, ತುಂಬ ಜನಪ್ರಿಯ ಕೂಡ ಆಗಿದೆ. ಇದನ್ನೆಲ್ಲ ನಾವು ನಮ್ಮ ರೈತ ಸಂಪರ್ಕ ಕೇಂದ್ರದ ಮುಖಾಂತರ ನಾವು ಕೊಡ್ತಿದ್ದೀವಿ. ಇನ್ನೇನಾದರೂ ತಮಗೆ ನಿರ್ದಿಷ್ಟವಾಗಿ ಯಾವುದಾದ್ರೂ ತಮ್ಮದು ಪ್ರಶ್ನೆ ಯಾವ್ದ್ರ ಬಗ್ಗೆ ಬೇಕು ಅಂತ ಕೇಳಿದ್ರೆ ನಾನು ಅದನ್ನು ತಮಗೆ ತಿಳಿಸ್ತೀನಿ.
1: ಪ್ರಶ್ನೆ ಉಂಟಾ? ಧನ್ಯವಾದಗಳು.
0: ನಮಸ್ತೆ ನಮಸ್ತೆ.
1: ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಮುಂದಿನ ಪ್ರಶ್ನೆ ಕೇಳಿ. ಹಲೋ.
0: ಈಗ ಏನು ರೈತ ಬಾಂಧವರು ಅನೇಕ ಪ್ರಶ್ನೆ ಹೇಳಿದ್ದು ಅಂದ್ರೆ ಕೆಲವೇ ಯೋಜನೆಗಳನ್ನ ನಾನು ತಿಳಿಸಿದ್ದೆ. ಅಂದ್ರೆ ತಮಗೆ ಮುಖ್ಯವಾಗಿ ಹೇಳೋದಂದ್ರೆ ಈಗ ನೆಕ್ಸ್ಟ್ ಇವಾಗೆಲ್ಲ ಇದಾದ ನಂತರ ಸಸ್ಯ ಸಂರಕ್ಷಣೆ ಬರುತ್ತೆ. ಈಗ ಅನೇಕ ಕೀಟಗಳು ಇರ್ಬೋದು, ರೋಗ ಬಾಧೆ ಇರ್ಬೋದು, ಆವಾಗ ನಾವು ಈ ಏನು ಸಸ್ಯ ಸಂರಕ್ಷಣೆ ಬೇಕಾಗುತ್ತೆ. ಸಸ್ಯ ಸಂರಕ್ಷಣಾ ಔಷಧಿಗಳು ಕೂಡ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಸಹಾಯಧನದಲ್ಲಿ ಕೊಡ್ತೀವಿ. ಅದರ ನಂತರ ಕೃಷಿ ಸಂಸ್ಕರಣೆ ಇದೆ, ಮುಖ್ಯವಾಗಿರುವಂತಹ ಕೃಷಿ ಸಂಸ್ಕರಣೆ. ಕೃಷಿ ಸಂಸ್ಕರಣೆಗೆ ಬೇಕಾಗಿರುವಂತಹ ಅನೇಕ ಯಂತ್ರೋಪಕರಣಗಳಿರುತ್ತೆ, ಅದ್ರ ಮೇಲೆ ಕೂಡ ನಾವು ಸಹಾಯಧನದನ್ನು ಕೊಡ್ತೀವಿ.
1: ಒಂದು ಕರೆ ಇದೆ. ನಮಸ್ಕಾರ.
2: ಸರ್, ನಾನು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೋಟದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರಿ.
0: ಹೇಳಿ ಹೇಳಿ ಹೇಳಿ.
2: ಸರ್, ನಂದ ಪ್ರಶ್ನೆ ಏನಂದ್ರೆ ರೀ, ಈಗ 5 ಎಕರೆವರೆಗೆ ಸಬ್ಸಿಡಿ ಸಿಗ್ತದೆ ಅಂದ್ರಲ್ರಿ, ಅದ್ರಲ್ಲಿ ಮೆಕ್ಕೆಜೋಳಗೂ ಸಿಗ್ಬೋದನ್ರಿ?
0: ಮೆಕ್ಕೆಜೋಳಗೂ ಸಿಗ್ತದೆ. ಮೆಕ್ಕೆಜೋಳನು ಮೆಕ್ಕೆಜೋಳಕ್ಕೆ ನೀವು ತಾವೀಗ ಏನು ಬಿತ್ತನೆ ಬೀಜ ಉಪಯೋಗಿಸ್ಕೊಳ್ತೀರಾ, ಮೆಕ್ಕೆಜೋಳದ ಕೂಡ ತಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗ್ತದೆ. ಮೆಕ್ಕೆಜೋಳಕ್ಕೂ ಸಿಗ್ತದೆ, ಆಮೇಲೆ ಸೂರ್ಯಕಾಂತಿಗೂ ಸಿಗ್ತದೆ. ನಿಮ್ಮಲ್ಲಿ ಜಾಸ್ತಿ ಏನು ಬೆಳೀತಿದ್ದಾರಲ್ಲ, ಸೋಯಾಬೀನ್ ಕೂಡ ಸಿಗ್ತದೆ, ಉದ್ದು ಹೆಸರು ತೊಗರಿ ಎಲ್ಲದ್ರ ಮೇಲೇನು ಇದೆ. ಬಟ್ ಯಾವ್ದು ಬೆಳೆ ತಕೊಂಡ್ರು ಕೇವಲ 5 ಎಕರೆಗೆ ಸೀಮಿತವಾಗಿ ನಾವು ಬಿತ್ತನೆ ಬೀಜನ ಕೊಡ್ತೀವಿ. ಯಾವ್ದಕ್ಕೆ?
1: ಕಬ್ಬು.
0: ಅಲ್ಲ, ಕಬ್ಬುಗೆ ಬೇಕಾಗಿರುವಂತದ್ದು ತಮಗೆ ಬೆಳಗಾವಿಲಿ ಮತ್ತೆ ಬಾಗಲಕೋಟೆಲಿ ಹೆಚ್ಚು ಕಬ್ಬು ಬೆಳೀತಾರೆ. ಅದಕ್ಕೋಸ್ಕರ ಕಬ್ಬುಗೆ ಬೇಕಾಗಿರುವಂತದ್ದು ನಿಮಗೆ ಮುಖ್ಯವಾದ ಸಮಸ್ಯೆ ಅಂತ ಹೇಳಿದ್ರೆ ಕಟಾವು ಮಾಡೋದಕ್ಕೆ ಜನ ಸಿಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರನೇ ನಾವು ಈ ಹೈಟೆಕ್ ಹಾರ್ವೆಸ್ಟರ್ ಹಬ್ ಅಂತ ಈ ಕಳೆದ 3 ವರ್ಷದಿಂದ ನಾವು ಏನು ಶುರು ಮಾಡಿದೀವಿ. ಇದರಲ್ಲಿ ಈಗ ತಮಗೇನು ಈ ಶುಗರ್ ಕೇನ್ ಹಾರ್ವೆಸ್ಟರ್ ಅಂತ ಏನ್ ಬರುತ್ತಲ್ವಾ ಅಂತ ಹೇಳಿದ್ರೆ, ಈ ಕಬ್ಬನ್ನ ಕಟಾವು ಮಾಡೋ ಯಂತ್ರ, ಅದಕ್ಕೆ ಸಾಕಷ್ಟು ಅಂದ್ರೆ ಅದಕ್ಕೆ ಬೇಕಾಗಿರುವಂತ ಕಾಸ್ಟ್ ಸಾಕಷ್ಟು ಇದೆ. ಸುಮಾರು 90-1 ಕೋಟಿ ತನಕ ಹೋಗುತ್ತೆ. ಇದನ್ನ ನಮ್ಮ ರಾಜ್ಯ ಸರ್ಕಾರ ಅಂದ್ರೆ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 50%, ಆಮೇಲೆ ಸಾಮಾನ್ಯ ವರ್ಗದ ರೈತರಿಗೆ 40% ಅಂತ ಹೇಳಿದ್ರೆ ಸುಮಾರು 40-50 ಲಕ್ಷ ತನಕ
1: ಒಬ್ಬೊಬ್ಬ ರೈತರಿಗೆ ಕೊಡ್ತಾರೆ.
0: ಹೌದು, ಒಬ್ಬ ರೈತರಿಗೂ ಕೊಡೋದಕ್ಕೆ ಅವಕಾಶ ಇದೆ. ಆಮೇಲೆ ಯಾವ್ದಾದ್ರು FPO ಇದ್ರೆ ರೈತ ಉತ್ಪಾದಕ ಸಂಸ್ಥೆ ಕೂಡ ಕೊಡೋದಿದೆ. ಈಗ ಏನು ಪ್ರಶ್ನೆ ಕೇಳಿದರೆ ಬೆಳಗಾವಿ ಗುಂಪುಗಳು, ಹೌದೌದು ರೈತರ ಗುಂಪುಗಳಿಗೂ ಇದೆ.

0: ನಾವು ಈ ಯೋಜನೆಯನ್ನ ಪ್ರಾರಂಭ ಮಾಡಿದ ನಂತರ ಅತಿ ಹೆಚ್ಚು ಲಾಭ ಪಡೆದಿದ್ದಾರೆ ಬೆಳಗಾಂ ಜಿಲ್ಲೆಯ ರೈತರು. ಈ ರೈತ ಬಾಂಧವರು ಬೆಳಗಾವಿಯಿಂದಾನೆ ಕರೆ ಮಾಡ್ತಿದ್ರೆ ಅದಕ್ಕೆ ಅವರಿಗೆ ಅದನ್ನ ಮಾಹಿತಿಯನ್ನ ಕೊಡ್ತಾ
1: ಇದ್ದೀವಿ.
2: ಧನ್ಯವಾದಗಳು.
0: ಧನ್ಯವಾದಗಳು.
1: ಬೆಳೆ ವಿಮೆ ಬಗ್ಗೆ ಸ್ವಲ್ಪ ಹೇಳಿ ಡಾಕ್ಟರ್.
0: ಬೆಳೆ ವಿಮೆ ತಮಗೆಲ್ಲ ಗೊತ್ತಿದೆ, ಈ ಬಾರಿ ಏನು ಹವಾಮಾನ ಮುನ್ಸೂಚನೆ ಇದೆ ಅಷ್ಟು ಆಶಾದಾಯಕವಲ್ಲ, ಸ್ವಲ್ಪ ಮುಂಜಾಗ್ರತೆ ಕ್ರಮ ವಹಿಸಬೇಕು ಅಂತ ಹೇಳಿದರೆ ಈ ಪರಿಸ್ಥಿತಿಲಿ ಬೆಳೆ ವಿಮೆ ಮಾಡಿಕೊಳ್ಳೋದು ಬಹು ಮುಖ್ಯವಾಗಿರುತ್ತೆ.
1: ಅಂದ್ರೆ ಎಲ್ಲ ರೈತರು ಮಾಡಿಸ್ಕೊಳ್ಳೇಬೇಕು,
0: ಎಲ್ಲ ರೈತರು ಯಾವ್ಯಾವ ಬೆಳೆ ವಿಮೆ ಮಾಡೋದಕ್ಕೆ ಅವಕಾಶ ಇದೆ ಅದ್ರ ಬಗ್ಗೆ ಮಾಡ್ಕೋಬೇಕು. ನಮ್ಮ ಕೃಷಿ ಇಲಾಖೆಯಿಂದ ವತಿಯಿಂದ ಹೇಳೋದಾದ್ರೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಈ ಬೆಳೆ ವಿಮೆ ಇದೆ. ಇದರಲ್ಲಿ ಏನು ರೈತರು ಕಟ್ಟಬೇಕಾಗಿರುವಂಥದ್ದು ಬಹಳ ಕಡಿಮೆ ಅಂತ ಹೇಳಿದ್ರೆ ಕೇವಲ 1.5% or 2% ಅಷ್ಟೇ ಕಟ್ಟಬೇಕಾಗುತ್ತೆ. ಇದು ಸುಮಾರು 34-36 ಬೆಳೆಗಳಿಗೆ ನಮ್ದು ಈ ಬೆಳೆ ವಿಮೆ ಸೌಲಭ್ಯ ಇದೆ. ಈಗಾಗಲೇ ಅದರದ್ದು ನಾವು ಪ್ರಕಟಣೆ ಕೂಡ ಮಾಡಿದ್ವಿ, ನೋಟಿಫಿಕೇಶನ್ ಕೂಡ
1: ಆಗಿದೆ,
0: ಎಲ್ಲ ಕಡೆ ಆಗಿದೆ,
1: ದಿನಾಂಕನೂ ಕೂಡ ಇದಾವೆ.
0: ಹೌದೌದು, ಅದರಲ್ಲಿ ಬೇರೆ ಬೇರೆ ಅಂದ್ರೆ
1: ಬೆಳೆಗಳಿಗೆ
0: ಅನುಗುಣವಾಗಿ ಜಿಲ್ಲಾವಾರು ನಮ್ದು ಕಟ್ ಆಫ್ ಡೇಟ್ ಅಂತ ಇರುತ್ತೆ. ಅಂದ್ರೆ ಆ ಡೇಟ್ ಅಥವಾ ಆ ದಿನಾಂಕದ ಒಳಗೆ ಅವರು ಬೆಳೆ ವಿಮೆ ನೋಂದಣಿ
1: ಮಾಡ್ಕೋಬೇಕಾಗುತ್ತೆ.
0: ಈಗ ಮೊದಲನೇ ಕಟ್ ಆಫ್ ಡೇಟ್ ಈ ತಿಂಗಳು.
1: ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಡೆಯಲ್ವಾ?
0: ಇಲ್ಲ ಇಲ್ಲ, ಅಂದ್ರೆ ಈಗ ಬೇರೆ ಬೇರೆ ಬೆಳೆಗಳಿಗೆ ಕೆಲವು ಮುಂಗಾರಲ್ಲಿ ಪೂರ್ವ ಮುಂಗಾರಲ್ಲಿ ಕೆಲವು ಬೆಳೆಗಳು ಹಾಕ್ತಾರೆ, ಕೆಲವು ಆಮೇಲಿಂದ ಲೇಟ್ ಆಗಿ ಹಾಕ್ತಾರೆ. ಆತರ ಬೆಳೆ ಮತ್ತು ಆ ಜಿಲ್ಲೆಗೆ ಏನು ಇರುತ್ತೆ ಅದಕ್ಕೆ ಅದನ್ನ ನೋಡಿ ನಾವು ಸಾಕಷ್ಟು ಅವಕಾಶ ಕೊಟ್ಟಿರ್ತೀವಿ. ಮೊದಲನೇ ಕಟ್ ಆಫ್ ಕೆಲವು ಬೆಳೆಗಳಿಗೆ ಈ ತಿಂಗಳ 30th ಇದೆ. ಇದ್ರ ಬಗ್ಗೆ ಕೂಡ ಮಾಹಿತಿನ ರೈತ ಸಂಪರ್ಕ ಕೇಂದ್ರದಲ್ಲಿ ಹೆಚ್ಚಿನ ಮಾಹಿತಿನ ಪಡ್ಕೋಬಹುದು, ಪಡ್ಕೊಂಡು ಬೆಳೆ ವಿಮೆಗೆ ನೋಂದಣಿ ಮಾಡ್ಕೋಬೇಕು.
1: ಹೇಳಿ ಸರ್, ಎಲ್ಲಿಂದ? ಹಲೋ, ಕೃಷಿ ರಂಗ.
3: ಹಲೋ, ನಾವು ವಿಜಯಪುರ ಜಿಲ್ಲೆ ಇಂಡಿಯಿಂದ ಮಾತಾಡುತ್ತೇವೆ.
1: ಕೇಳಿ, ಪ್ರಶ್ನೆ ಕೇಳಿ ಜಲ್ದಿ.
3: ಅಂದ್ರೆ ಏನಿಲ್ಲ ಸರ್, ಈ ಸ್ಪ್ರಿಂಕ್ಲರ್ ಪೈಪ್ ಕೊಡ್ತಾರಲ್ಲ ಸರ್, ಈಗ
0: ಹೌದು
3: ಅದನ್ನ ಸಬ್ಸಿಡಿ ಇಲ್ಲ ಅಂತಿದ್ದಾರೆ ಸರ್. ನಾವು ಸುಮಾರು 1-6 ಸಬ್ಸಿಡಿನೇ ಇಲ್ಲ, ಸಬ್ಸಿಡಿ ಅದಕ್ಕೆ ಬಜೆಟ್ ಇಲ್ಲ ಅಂತಿದ್ದಾರೆ.
0: ಅಲ್ಲ, ಈಗ ತಮಗೆ ಗೊತ್ತಿದ್ದಾಗೆ ತಾವು ಅರ್ಜಿ ಸಲ್ಲಿಸಿದೀರಾ?
3: ಹಾ, ಸಲ್ಲಿಸಿದೀವಿ ಸರ್. ನವೆಂಬರ್ದಾಗಿ 2025 ಅಲ್ಲಿ ನವೆಂಬರ್ ಅಲ್ಲಿ ಕೊಟ್ಟಿದ್ದೀವಿ. ಅದಕ್ಕೆ ಬಜೆಟ್ ಇಲ್ಲ ಅಂತ ಹೇಳ್ತಾರೆ.
0: ಇಲ್ಲ, ಈಗ ತಾವು ಪ್ರಶ್ನೆ ಏನ್ ಕೇಳಿದಿರಲ್ಲ, ನಮ್ಮ ಇಲಾಖೆಯಲ್ಲಿ ಯಾವ ರೀತಿ ಒಂದು ಪದ್ಧತಿ ಇದೆ ಅಂತ ಹೇಳಿದ್ರೆ, ತಾವು ಅರ್ಜಿ ಸಲ್ಲಿಸಿದ್ರೆ ತಮ್ದು ಜ್ಯೇಷ್ಠತೆ ಅಂದ್ರೆ ಸೀನಿಯರಿಟಿನ ನೋಡ್ತೀವಿ. ನಮಗೇನು ರಾಜ್ಯ ಸರ್ಕಾರ
3: 6 ಸುಮಾರು ನವೆಂಬರ್ ಡಿಸೆಂಬರ್ ಸುಮಾರು ಮೇ ಬಂತು ಸರ್, ಮೇ ಜೂನ್ ಅಂತ ಆಯ್ತು.
0: ಹೌದು. ಇವಾಗ
3: ಅವರಿಗೆ ಅದು ನಮ್ಮಲ್ಲಿ ಇಲ್ಲ, ಯಾವ್ದೇ ರೀತಿ ಬಜೆಟ್ ಬಂದಿಲ್ಲ, ಆತರ ಈ ತರ ಹೇಳ್ತಾ ಇದಾರೆ. ನಮ್ಗದು ಅವಶ್ಯಕತೆ
0: ಉತ್ತರ ಕೊಡ್ತೀನಿ. ಈಗ ತಮ್ದೇನು ಜ್ಯೇಷ್ಠತೆ ಇರುತ್ತೆ ಅಥವಾ ಸೀನಿಯರಿಟಿ ಅಂತ ಏನಿರುತ್ತೆ, ಇದನ್ನ ನಮ್ಮ ತಾಲೂಕು ಅಥವಾ ರೈತ ಸಂಪರ್ಕ ಕೇಂದ್ರದಲ್ಲಿ ಮೇಂಟೈನ್ ಮಾಡಿರ್ತೀವಿ. ನಮಗೆ ಈ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರದಿಂದ ಏನು ಅನುದಾನ ಬಂದಿರುತ್ತೆ, ಆ ಅನುದಾನಕ್ಕೆ ಸೀಮಿತವಾಗಿ ಆ ವರ್ಷದಲ್ಲಿ ಇರುವಂತ ಫಲಾನುಭವಿಗಳಿಗೆ ನಾವು ಇದನ್ನ ಸಹಾಯಧನದಲ್ಲಿ ಕೊಟ್ಟಿರ್ತೀವಿ. ಬಹುಶಃ ಜ್ಯೇಷ್ಠತೆ ಆಧಾರದ ಮೇಲೆ ತಮಗೂ ಕೂಡ ಮುಂದಿನ ದಿನಗಳಲ್ಲಿ ಬರುತ್ತೆ. ನಮ್ದೇನು ಅನುದಾನ ಈಗ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದಿಂದ ಬಂದ ಕೂಡಲೇ ತಮಗೂ ಬರುತ್ತೆ. ತಮಗೆ ಆ ಒಂದು ಅರ್ಜಿ ಸಲ್ಲಿಸಿದ ಒಂದು ಸಂಖ್ಯೆ ಇರುತ್ತೆ, ಆ ನಂಬರ್ ಇರುತ್ತೆ, ಅದು ಮತ್ತೆ ನಿಮ್ಗೆ ಆ FID ಆ ನಂಬರ್ ತಗೊಂಡೋಗಿ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದಲ್ಲಿ ತಾವು ಒಂದು ಇನ್ನೊಮ್ಮೆ ಕೊಟ್ರೆ ಅವರು ಕೂಡ ಹೇಳ್ತಾರೆ. ಇಲ್ಲಾಂತ ಹೇಳಿದ್ರೆ ನೀವು ತಾವು ದೂರವಾಣಿ ಕರೆ ಮುಖಾಂತರ ಮಾಡಿದ್ರು ಕೂಡ ತಿಳ್ಕೊಬಹುದು. ತಮ್ದ FID ಅಂತ ಏನಿದೆಯಲ್ಲ, ರೈತರ ಗುರುತಿನ ಸಂಖ್ಯೆ.
3: ಅಲ್ಲಲ್ಲ ಸರ್, ಅದನ್ನ ಕೇಳಿದೀವಿ ಸರ್, ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ ಅದಕ್ಕೆ.
0: ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ತಾವು ಭೇಟಿ ನೀಡಿ ಆಯ್ತು. ಓಕೆ, ಅಲ್ಲಿ ನೀವು ಸಂಪರ್ಕ ಮಾಡಿ ನಾವು ಕೂಡ ಅಲ್ಲಿ ತಿಳಿಸಿರ್ತೀವಿ.
1: ಕರೆ ಮಾಡಿದ್ಕ ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ ಕೃಷಿ ರಂಗ ನೇರ ಪ್ರಸಾರ.
4: ಹಲೋ ಕೃಷಿ ರಂಗ ನೇರ ಪ್ರಸಾರ.
1: ಅದು ರೇಡಿಯೋ ಸೆಟ್ ದೂರ ಇಟ್ಟಿಡಿ.
4: ನಾವು
1: ರೇಡಿಯೋ ಸೆಟ್ ದೂರ ಇಡಿ, ರೇಡಿಯೋ ಸೆಟ್ ಬಂದ್ ಮಾಡಿ.
4: ಅರ್ಜಿ ಹಾಕಿದ್ರು ಸರ್, ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕು ಕೌಜಿಲ್ಗಿ ಹೋಬಳಿಯಿಂದ ಮಾತಾಡಿದ್ರು.
1: ಆಯ್ತು, ಪ್ರಶ್ನೆ ಕೇಳಿ.
0: ಸಣ್ಣ ಟ್ರ್ಯಾಕ್ಟರ್ಗೆ ತಾವು ಅರ್ಜಿ ಹಾಕಿದೀರಾ?
4: ಹ್ಞೂ, ಅರ್ಜಿ ಆನ್ಲೈನ್ ಹಾಕಿದ್ರು ಸರ್, ಗ್ರಾಂಟ ಇಲ್ಲ ನಾ ಸರ್ ಅದಕ್ಕೆ.
0: ಯಾವಾಗ ಹಾಕಿದೀರಾ ಇದು ಸಣ್ಣ ಟ್ರ್ಯಾಕ್ಟರ್ಗೆ ಅರ್ಜಿ?
4: ಈಗ 1 ಆಗಾಕ ಬರ್ತಾರೆ ಸರ್. ಈಗ
0: 1 ಈಗ ನಾನು ಇದಕ್ಕಿಂತ ಮುಂಚೆ ಏನು ನಮ್ಮ ಇನ್ನೊಬ್ರು ರೈತ ಬಾಂಧವರು ಏನು ಕರೆ ಮಾಡಿದ್ರು ಅವ್ರಿಗೂ ಕೂಡ ಹೇಳ್ದಾಗೆ ತಾವು ಏನು ಈಗ ಅರ್ಜಿ ಹಾಕಿದೀರಾ ತಮಗೂ ಕೂಡ ಒಂದು ಸಂಖ್ಯೆಯನ್ನ ನಾವು ಕೊಟ್ಟಿರ್ತೀವಿ, ಸೀನಿಯರಿಟಿ ಸಂಖ್ಯೆ ಅಥವಾ ಜ್ಯೇಷ್ಠತೆ
4: ಸಂಖ್ಯೆ.
0: ಹೌದಲ್ಲ, ಈಗ ಇನ್ನೇನು ವರ್ಷ ಅಂದ್ರೆ ಹಿಂದಿನ ವರ್ಷದಲ್ಲಿ ಬಹುಶಃ ನಾವು ಕೊಟ್ಟ ಅನುದಾನದಲ್ಲಿ ತಮಗೆ ಅದು ದೊರಕಿರ್ಲಿಕ್ಕಿಲ್ಲ.

0: ಈ ವರ್ಷ ನಾವೇನು ಅನುದಾನ ಕೊಡ್ತೀವಲ್ಲ ಆವಾಗ ಆ ಕಾರ್ಯಕ್ರಮ ಬಂದಾಗ ನಮ್ಮ ರೈತ ಸಂಪರ್ಕ ಕೇಂದ್ರದವರು ತಮಗೆ ಜ್ಯೇಷ್ಠತೆ ಬಂದಾಗ ತಮಗೆ ದೂರವಾಣಿ ಮುಖಾಂತರ ತಿಳಿಸ್ತಾರೆ, ಆವಾಗ ತಮಗೆ ಸಿಗುತ್ತೆ.
1: ಸರ್ ಅದ್ ಕೈ ಮುಗಿತಾರ, ನೀವ ಹೇಳ್ರಿ ಸರ್, ಎಲ್ಲ ಗ್ರಾಂಟ ಇಲ್ಲ ಅಂತಾರ,
2: ತೀರ ಅವಶ್ಯಕತೆ
1: ಎಲ್ಲ 1,000 ರೂಪಾಯಿ ತಾಸು ಬ್ಯಾಟ್ರಿ ಬಾಡಿಗೆ ಆಗ್ಯಾವ್ರ ಸರ್.
0: ಅದಕ್ಕೆ
1: ಸಣ್ಣದ್ರ ಅರ್ಜೆಂಟ್ ಅರ್ಜಿ ಹಾಕಿದ್ರು ಸರ್.
0: ಯಾವ್ದು ರೈತ ಸಂಪರ್ಕ ಕೇಂದ್ರ ಯಾವ್ದು ಬರುತ್ತೆ ತಮ್ದು?
1: ಕೌಜಲ್ಗಿ ಬರ್ತೈತ್ರಿ ಸರ್.
0: ಕೌಜಲ್ಗಿ?
1: ಹ್ಮ್ ಸರ್.
0: ಓಕೆ ತಿಳಿಸ್ತೀವಿ.
2: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳ್ರಿ, ನಮಸ್ಕಾರ. ಮುಂದಿನ ಕರೆ, ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ.
3: ಸರ್ ನಮಸ್ತೆ, ನಾನು ಕೊಪ್ಪಳದಿಂದ ಸರ್ ಮಾತಾಡ್ತಿರೋದು, ಮುತ್ತು ಚಲೋದಂತ.
2: ಹೇಳಿ ಮುತ್ತು.
3: ಸರ್ ಇದು ಈ ಕಾರ್ಯಕ್ರಮದ ಬಗ್ಗೆ ಒಂದು ಅನಿಸಿಕೆ ಹೇಳಬೇಕಿತ್ತು, ಅದಕ್ಕೆ ಕಾಲ್ ಮಾಡಿದ್ದೆ ನಾನು.
2: ಹೇಳಿ ಅನಿಸಿಕೆ ಏನು
3: ಸರ್? ಸರ್ ಇದು ಕಾರ್ಯಕ್ರಮ 45 ನಿಮಿಷದಿಂದ 50 ನಿಮಿಷ ಇದೆ ಅಲ್ವಾ?
2: ಇಲ್ಲ, ಅರ್ಧ ಗಂಟೆ ಅಷ್ಟೇ
3: ಸರ್. ಇದಲ್ಲ ಸರ್ ಪ್ರತಿನಿತ್ಯ ಕಿಸಾನವಾಣಿ ಗ್ರಾಮಾಂತರ ಕಾರ್ಯಕ್ರಮ ಪ್ರಸಾರ ಆಗೋದು.
2: ಕಿಸಾನ್ ವಾಣಿ ಅಲ್ಲ ಇದು, ಕೃಷಿರಂಗ. ಹೇಳಿ.
3: ಅದೇ ಸರ್ ಕಿಸಾನ್ ವಾಣಿನೇ ಇರೋದು, ನಾವು ಹೊಸಪೇಟೆ ಆಕಾಶವಾಣಿ ಕೇಂದ್ರದಿಂದ ಕೇಳ್ತಿರ್ತೀವಿ ನಾವು.
2: ಆಯ್ತು, ಕೇಳಿ.
3: ರೈತರ ಬಗ್ಗೆ ಸಲಹೆಗಳಲ್ಲಿ ರೈತರ ಬಗ್ಗೆ ಕಾರ್ಯಕ್ರಮಗಳ ಆಯೋಜನೆ ಮಾಡಿರ್ತಾರ ಕಿಸಾನವಾಣಿ ಗ್ರಾಮಾಂತರಂಗ ಅಂತಂದೇಳಿ. ಆ ಕಾರ್ಯಕ್ರಮ 45 ನಿಮಿಷದಿಂದ 50 ನಿಮಿಷ ಸಮಯ ಇರ್ತದೆ, ಕೇವಲ ಒಂದು 20 ನಿಮಿಷದೊಳಗ ಮುಗಿಸಿಬಿಡ್ತಾರೆ ಸರ್ ಅವ್ರದ್ದು ಕಾರ್ಯಕ್ರಮ. ಮುಂದುವರೆದಿರ್ತಕ್ಕಂತ ಭಾಗವನ್ನು ಬರೇ ರೈತ ಗೀತೆಗಳು ಆಮೇಲೆ ಜನಪದ ಗೀತೆಗಳು ಪ್ರಸಾರ ಮಾಡ್ತಾರೆ. ಇನ್ನು ರೈತರ ಬಗ್ಗೆ ಸಾಕಷ್ಟು ಕಾರ್ಯಕ್ರಮ ಆಯೋಜನೆ ಮಾಡಬಹುದಲ್ಲ ಅಂತಂದ್
2: ನೀವು ಅಲ್ಲಿ ಪತ್ರ ಬರೀರಿ ಅವರಿಗೆ.
3: ಬರೆದಿದ್ದೀನಿ ಸರ್, ಬಹಳಷ್ಟು ಬರೆದಿದ್ದೀನಿ, ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದೇನೆ ಫೋನಲ್ಲಿ.
2: ನಾವು ಹೇಳ್ತೇವೆ ಅವರಿಗೆ, ನಾವು ಹೇಳ್ತೇವೆ.
0: ಈಗ ತಾವು
2: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇದು ಬೇರೆ, ಇದು ಹಲೋ ಫೋನಿನ ಕಾರ್ಯಕ್ರಮ.
0: ಆದ್ರೂ ರೈತರಿಗಾಗಿ ಜಾಸ್ತಿ ಹೊತ್ತು ಕೇಳಬೇಕು ಅಂತ ಹೇಳೋದು ಸ್ವಾಗತ.
2: ನಮ್ದು ಸರಿ, ನಾವು ಕರೆಕ್ಟ್ 50 ಮಿನಿಟ್ ಪ್ರಸಾರ ಮಾಡ್ತೇವೆ. ನೀವು ಅಲ್ಲಿ ಹೊಸಪೇಟೆಗೆ ಕೇಳಿ, ನಮ್ದು ನಮ್ ಕಡೆಯಿಂದ ಅಂತದ ಇಲ್ಲ, ಅದು ಕಿಸಾನ್ ವಾಣಿ ಸ್ಟೇಷನ್. ಇದು ನಮ್ದು ದೊಡ್ಡ ವ್ಯಾಪ್ತಿ ಇರುತ್ತೆ. ಆಯ್ತು, ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ.
4: ನಮಸ್ಕಾರ ಸರ್.
2: ನಮಸ್ಕಾರ, ಹೆಸರೇಳಿ ಸರ್. ಎಲ್ಲಿಂದ?
4: ಹಾಸನ್ ಜಿಲ್ಲೆಯಿಂದ ಡಿ ಧರಣೇಂದ್ರ, ಬೇಲೂರು ತಾಲೂಕು ಸರ್.
2: ಹೇಳಿ ಸರ್.
4: ಸಾಮಾನ್ಯ ವರ್ಗಕ್ಕೆ 50% ಕೊಡ್ತಿದ್ದೀರಾ?
0: ಇಲ್ಲ ಇಲ್ಲ ಇಲ್ಲ, ಸ್ಪ್ರಿಂಕ್ಲರ್
4: ಸರ್. ಇದು
0: ಸ್ಪ್ರಿಂಕ್ಲರ್
4: ಕ್ವಾಲಿಟಿನೇ ಇಲ್ಲಲ್ಲ ಸರ್.
0: ಅಲ್ಲ, ಸ್ಪ್ರಿಂಕ್ಲರ್ ಮತ್ತೆ ಏನೇನು ಡ್ರಿಪ್ ಮಾತ್ರ, ಎಲ್ಲಾ ವರ್ಗದ ರೈತರಿಗೂ 90% ಸಬ್ಸಿಡಿಲೇ ಕೊಡ್ತಿದೀವಿ.
4: ಇರುತ್ತೆ ಸರ್, ಸಬ್ಸಿಡಿ ಸಿಕ್ಕುತ್ತೆ, ಆದ್ರೆ ಕ್ವಾಲಿಟಿನೇ ಇಲ್ಲ ಸರ್. ಅದು
0: ಅಂದ್ರೆ ಕ್ವಾಲಿಟಿ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಹೇಳ್ತಿದ್ದೀರಾ ಅಂತ ಈಗ ತಮಗೆ ಗೊತ್ತಿದ್ದಾಗೆ.
4: ಬೇಗ ಬೇಗ ಹೊರದೋಗೋದು ಸ್ಪ್ರಿಂಕ್ಲರ್ ಕೊಡೋದು, ಮೊದ್ಲೆಲ್ಲ ಬ್ರಾಸ್ ಸ್ಪ್ರಿಂಕ್ಲರ್ ಕೊಡೋದು, ಈಗೆಲ್ಲ ಅಲ್ಯೂಮಿನಿಯಂ ಕೋಟಿಂಗ್ ಮಾಡಿ ಕೊಡ್ತಾ ಇದಾರೆ ಸರ್.
0: ಅಲ್ಲ ಅಲ್ಲ, ಈಗ ಬ್ರಾಸ್ತು ತಾವು ಕೇಳ್ತಿರೋದು ನಮ್ಮ ಇಲಾಖೆಯಲ್ಲಿ ಕೊಡ್ತಾ ಇರೋದು ಡಿಪಿ ಪೈಪ್ ದೇ, ನಾವು ಅಷ್ಟೇ ಸ್ಪ್ರಿಂಕ್ಲರ್ ಕೊಡೋದು ತಮಗೆ ಗೊತ್ತಿದ್ದಾಗೆ.
4: ಗಂಗಾ ಕಾವೇರಿ ಅಂತ ಹೇಳಿ ಕೊಟ್ಟಿದ್ದಾರೆ, ಕ್ವಾಲಿಟಿನೇ ಇಲ್ಲ. ಬೇಲೂರು ತಾಲೂಕಿಂದ ನಾನು ಈಗ 2 ವರ್ಷದಲ್ಲಿ, ಹೆಚ್ಚು ಕಡಿಮೆ 2023-24 ತಗೊಂಡಿರೋದು.
0: ಅದು ಕೃಷಿ ಇಲಾಖೆಯಿಂದ ತಗೊಂಡಿದ್ರ ಅಥವಾ?
4: ಹೌದು ಸರ್, ಕೃಷಿ ಇಲಾಖೆಯಿಂದ ತಗೊಂಡಿರೋದು.
0: ಕೃಷಿ ಇಲಾಖೆಯಿಂದ ತಗೊಂಡಿದ್ರೆ ಈಗ ಏನಾದ್ರೂ ತಮಗೆ ಕ್ವಾಲಿಟಿ ಇಶ್ಯೂಸ್
4: ಹೇಳಿ ಸರ್.
0: ಈಗ ಸಾಕಷ್ಟು ಅಂತ ಹೇಳಿದ್ರೆ ಬೇರೆ ಬೇರೆ ಈ ನೀರಾವರಿ ಇದೇನು ನಮ್ದು ತುಂತುರು ನೀರಾವರಿ ಕೊಡ್ತಾರಲ್ವಾ, ಅವ್ರದ್ದು ಎಂಪ್ಯಾನೆಲ್ ಆಗಿರುತ್ತೆ. ತಮ್ಗೆ ಯಾವ್ದಾದ್ರು ಈ ತರ ಕ್ವಾಲಿಟಿ ಇಶ್ಯೂ ಬಗ್ಗೆ ಇದ್ರೆ ತಾವು ಕಂಪ್ಲೇಂಟ್ ಕೊಡ್ಬೋದು. ನಾವು ನಮ್ಮ ಇಲಾಖೆಯಿಂದ ಅದಕ್ಕೆ ಬೇರೆ ಒಂದು ರೀತಿಯ ಒಂದು ಮೆಕಾನಿಸಮ್ ಇದೆ ಅಂತ ಹೇಳಿದ್ರೆ, ನಾವು ಕೂಡ ಅದರದ್ದು ಕ್ವಾಲಿಟಿ ಸರಿ ಇಲ್ಲ ಅಂತ ಕಂಪ್ಲೇಂಟ್ ಬಂದಾಗ ನಾವು ಅದರದ್ದು ಸ್ಯಾಂಪಲ್ ತೆಗೆದು ಅದಕ್ಕೆ ಒಂದು ಅದನ್ನ ಟೆಸ್ಟ್ ಮಾಡುವಂತ ಒಂದು ಕ್ವಾಲಿಟಿಲಿ ದೋಷ ಕಂಡು ಬಂದ್ರೆ ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ನಮ್ಮ ಮಾರ್ಗಸೂಚಿಲಿ ಅವಕಾಶ ಇದೆ. ತಮಗೇನಾದ್ರು ಇದ್ರ ಬಗ್ಗೆ ಕ್ವಾಲಿಟಿ ಸರಿ ಇಲ್ಲ, ಇವ್ರು ಏನಾದ್ರು ನನಗೆ ಕೊಟ್ಟಿರೋದು ಸರಿ ಇಲ್ಲ ಅಂತ ಹೇಳಿದ್ರೆ, ನೀವು ಸಮೀಪದ ನಮ್ಮ ಒಂದು ಸಹಾಯಕ ಕೃಷಿ ನಿರ್ದೇಶಕರು ಏನಿರ್ತಾರಲ್ಲ ಅವ್ರಿಗೆ ನೀವು ತಿಳಿಸಿ ಅವ್ರು ಬಂದು ಸ್ಯಾಂಪಲ್ ತೆಗೆದು ಅದರಲ್ಲಿ ಏನಾದ್ರು ದೋಷ ಕಂಡು ಬಂದ್ರೆ ನಾವು ಆ ಸಂಬಂಧಪಟ್ಟ ಏನು ಸಪ್ಲೈ ಮಾಡಿದಾರಲ್ವಾ ಸಂಸ್ಥೆ, ಅವ್ರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಅವಕಾಶ ಇದೆ.
4: ತುಂಬಾ ಇದೆ, 2006 ತಗೊಂಡಿದ್ದು ಪ್ರೀಮಿಯರ್ ಪೈಪ್ ತುಂಬಾ ಚೆನ್ನಾಗಿದೆ ಸರ್. ಜೈನ್ ಪೈಪ್ ಪ್ರೀಮಿಯರ್ ಪೈಪ್ ಆ ಟೈಮಲ್ಲಿ ಬಂದಿದ್ದೆಲ್ಲ ತುಂಬಾ ಚೆನ್ನಾಗಿದೆ ಸರ್ ಕ್ವಾಲಿಟಿ. ಅದು ಕ್ವಾಲಿಟಿ ಚೆನ್ನಾಗಿದೆ, ಈಗಲೂ ಇದೆ ಸರ್, ತುಂಬಾ ಚೆನ್ನಾಗಿದೆ ಪೈಪ್ ಅದು. ಈಗ 2023-24 ತಗೊಂಡಿದ್ದು ಕ್ವಾಲಿಟಿನೇ ಇಲ್ಲ ಸರ್.
0: ಆಯ್ತಾಯ್ತು, ತಾವು ಅದನ್ನ ಅದ್ರ ಬಗ್ಗೆ ದೂರನ್ನು ಕೊಟ್ರೆ ನಾವು ಕೂಡ ಅದನ್ನ ಪರಿಶೀಲಿಸಿ ದೋಷ ಕಂಡು ಬಂದ್ರೆ ನಾವು ಅದನ್ನ ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ.
2: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಹೆಸರೇಳಿ ಸರ್, ರೇಡಿಯೋ ಸೆಟ್ ದೂರ ಇಟ್ಟು ಮಾತಾಡಿ.
5: ಸರ್ ನಮಸ್ಕಾರ. ಸರ್
2: ನಮಸ್ಕಾರ, ಹೆಸರು ಎಲ್ಲಿಂದ?
5: ಸರ್ ನಾವು ಹಾವೇರಿಯಿಂದ ಸರ್ ಮಾತಾಡೋದು.
2: ಪ್ರಶ್ನೆ ಕೇಳಿ.
5: ಮುದುಕಪ್ಪ

0: ಬೆಟ್ಟದೂರು
1: ಕೇಳಿ
0: ಸರ್. ನಮಸ್ತೆ ಸರ್.
1: ನಮಸ್ಕಾರ
0: ಸರ್, ಚೆನ್ನಾಗಿದೆ ಸರ್.
1: ನಮಸ್ಕಾರ, ಚೆನ್ನಾಗಿದ್ದಾವೆ. ಪ್ರಶ್ನೆ ಕೇಳಿ
0: ಸರ್. ನನ್ನ ಪ್ರಶ್ನೆ ಸರ್, ನಂದು 10 ಎಕರೆ ಹೊಲ ಇದೆ ಸರ್ ಒಂದ್ ಕಡೆ ಸರ್.
1: ಕೇಳಿ.
0: ಅದು 130 meter ಉದ್ದ ಇದೆ ಸರ್. ಅಲ್ಲಿ ನಮ್ಮಲ್ಲಿ ಅದು ನೀರ್ ಬರ ಸರ್, ಅದು ಹಳ್ಳ ಇದೆ ಸರ್, ಸಣ್ಣ ಹಳ್ಳ ಸರ್. ಅದಕ್ಕೆ ಕಲ್ ಪಿಚ್ಚಿಂಗ್ ಮಾಡ್ಕೊಡ್ತೀರಾ ಸರ್? ಮಾಡ್ಕೊಡ್ಬೋದ ಸರ್ ಕೃಷಿ ಇಲಾಖೆಯಲ್ಲಿ ಸರ್?
2: ಕೃಷಿ ಇಲಾಖೆಯಿಂದ ಕಲ್ ಪಿಚ್ಚಿಂಗ್
0: ಸರ್
2: ಅಂತ ಹೇಳಿದ್ರೆ ಹೇಳಿ ಹೇಳಿ
0: ಸರ್. ನಮ್ಮ ಬದು ಹಾಕಿದೆ ಸರ್, ದೊಡ್ಡದ ಬದು ಹಾಕಿದೆ
1: ಸರ್. ರಿಪೇರಿ ಮಾಡ್ಬೇಕು
0: ಒಂದ್ 8 meter ಸರ್. ಅದಕ್ಕೆ ಅದು ಹಳ್ಳ ಬಂದು ನೀರು
1: ತೊಂದರೆ ಕೊಡ್ತದೆ ಅದು ಹೇಳ್ತಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಉತ್ತರ ಕೇಳಿ, ನಮ್ ಸಮಯ ಮುಗಿತಾ ಇದೆ ಡಾಕ್ಟರ್. ಸ್ವಲ್ಪ ಸಂಕ್ಷಿಪ್ತವಾಗಿ ಉತ್ತರ ಕೊಡಿ.
2: ಈಗ ತಾವು ಕೇಳಿರುವಂತ ಪ್ರಶ್ನೆ, ನಮ್ದು ಕೃಷಿ ಇಲಾಖೆಯಲ್ಲಿ ಈ ಬದು ನಿರ್ಮಾಣ ಇರ್ಬೋದು ಅಥವಾ ಇದು ಜಲಾನಯನ ಇಲಾಖೆ ಅಂತ ಬೇರೆ ಅದಕ್ಕೆ ಇಲಾಖೆ ಇದೆ, ಅವ್ರು ಕೂಡ ಕೊಡೋದಕ್ಕೆ ಅವಕಾಶ ಇದೆ. ಬಟ್ ಅವ್ರಿಗೆ ಪ್ರೊಜೆಕ್ಟ್ ಏರಿಯಾ ಅಂತ ಇರುತ್ತೆ, ಆ ಪ್ರೊಜೆಕ್ಟ್ ಏರಿಯಾದೊಳಗೆ ಬಂದ್ರಷ್ಟೇ ಮಾಡೋದಕ್ಕೆ ಅವಕಾಶ ಇರುತ್ತೆ.
1: ತುಂಬಾ ಸಂತೋಷ ಡಾಕ್ಟ್ರೆ. ಕೇಳುಗರೆ, ಇದಾಗಿತ್ತು ಇವತ್ತಿನ ನಮ್ಮ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳಾಗಿತ್ತು. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದವರು ರಾಜ್ಯ ಕೃಷಿ ಇಲಾಖೆಯ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ ಅವರು. ಡಾಕ್ಟ್ರೆ, ತಮಗೆ ಎಲ್ಲ ಕೇಳುಗರ ಪರವಾಗಿ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ.
1: ಅದೇ ರೀತಿ ಎಲ್ಲ ಕರೆ ಮಾಡಿದ್ದ ಎಲ್ಲ ರೈತರಿಗೂ ಮತ್ತೆ ಕೇಳುಗರಿಗೂ ಎಲ್ಲ ಕಡೆಯಿಂದ ನಮ್ಮ ಬೆಂಗಳೂರು ಆಕಾಶವಾಣಿ ವತಿಯಿಂದ ಎಲ್ಲ ಆಕಾಶವಾಣಿ ವತಿಯಿಂದ ತಮಗೆ ಧನ್ಯವಾದಗಳು. ನಮಸ್ಕಾರ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ.
2: ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ಧನ್ಯವಾದಗಳು.
3: ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 hectare ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.

0: ಆಕಾಶವಾಣಿ ಮಡಿಕೇರಿ, ಸಮಯ ಈಗ 7:20 ಇದೀಗ ನಿಧನ ಸುದ್ದಿ. ವೆಸ್ಟ್ ನೆಮ್ಮರೆ ಕಾರಳಣ ಮಾಣಿರ ಕಟ್ಟಿ ಚಿನ್ನಪ್ಪ ಇಂದು ಮರಣಪಟ್ಟಿದ್ದು 51 ವಯತ್ರ ಮಾಣಿರ ಕಟ್ಟಿ ಚಿನ್ನಪ್ಪ ಇಂಗಡ ಕಿರಿಕಾರ್ಯ ನಾಳೆ ಮಧ್ಯಾಹ್ನ 12:30 ಒಕ್ಕ ತೋಟಂಗಟ್ಟು ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ. ಪ್ರಾಯೋಜಕರು ಮುತ್ತಾರ್ಮುಡಿ ಗ್ರಾಮದ ನಿವೃತ್ತ ಪೊಲೀಸ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ದೇರಜೆ ಶ್ರೀ ಬಿದ್ದಪ್ಪ, ಶ್ರೀಮತಿ ಮಂಜುಳಾ ಮತ್ತೆ ಮಕ್ಕ.
2: ಸುದ್ದಿ ಚೊಂಪೆ ಓದ್ತಿರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಚೊಂಪೆನ ವಿವರ: ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಪಿಎಂ ಕಿಸಾನ್ ಯೋಜನೆ 23ನೇ ಕಂತಿನ ಆರ್ಥಿಕ ನೆರವಿನ ಬಿಡುಗಡೆ ಮಾಡಿಕೆ ತಾರೀಖು ಕೂಡ ನಿಗದಿ ಆಗುಟ್ಟು ಮಾನ್ಯ ಪ್ರಧಾನಮಂತ್ರಿಗ 2026 ಜೂನ್ 20 ನಾಳೆ ಪಶ್ಚಿಮ ಬಂಗಾಳ ರಾಜ್ಯದ ತಾರಕೇಶ್ವರ್ ಹೂಗ್ಲಿ ಇಲ್ಲಿ 3:00 ಆಯೋಜನೆ ಮಾಡಿದ ಕಾರ್ಯಕ್ರಮದಲ್ಲಿ ದೇಶದ ರೈತರ ಖಾತೆಗಳಿಗೆ ಅಧಿಕೃತ ಆಗಿ ಹಣ ವರ್ಗಾವಣೆ ಮಾಡುವೆ. ಈ ವಿಶೇಷ ದಿನನ ಪಿಎಂ ಕಿಸಾನ್ ಉತ್ಸವ ದಿವಸ ಆಚರಿಸಲಾದೆ. ಈ ಯೋಜನೆ ಅಡಿಲಿ ಕರ್ನಾಟಕ ರಾಜ್ಯದ ಒಟ್ಟಾರೆ 41,54,160 ಫಲಾನುಭವಿ ರೈತರಿಗೆ ಕೇಂದ್ರ ಸರ್ಕಾರದ ಒಟ್ಟಾರೆ ರೂ.830.832 ಕೋಟಿಗಳ ಆರ್ಥಿಕ ನೆರವು ನೇರ ನಗದು ವರ್ಗಾವಣೆ ಮೂಲಕ ಜಮಾ ಆದೆ. ಪ್ರಧಾನಮಂತ್ರಿಗಳ ಈ ನೇರ ನಗದು ವರ್ಗಾವಣೆ ಪ್ರಕ್ರಿಯೆಯಿಂದ ರಾಜ್ಯದ ಲಕ್ಷಾಂತರ ರೈತ ಕುಟುಂಬಗಳ ಕೃಷಿ ವೆಚ್ಚಕ್ಕೆ ಆರ್ಥಿಕ ಆಸರೆ ಸಿಕ್ಕಿದೆ. ಜಲಜೀವನ್ ಮಿಷನ್ ಯೋಜನೆ ಅನುಷ್ಠಾನ ಸಂಬಂಧಪಟ್ಟಂಗೆ ಜಿಲ್ಲಾ ನೀರು ಮತ್ತೆ ನೈರ್ಮಲ್ಯ ಅಭಿಯಾನ ಸಮಿತಿನ ಸಭೆ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆದು ಪ್ಯಾಟೆನ ಜಿಲ್ಲಾ ಪಂಚಾಯಿತಿ ಸಿಇಒ ಅವರ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಪ್ರಸಕ್ತ ಸಾಲಿನ ತುರ್ತು ಕುಡಿಯುವ ನೀರಿನ ಯೋಜನೆ ಕೈಗೊಳ್ಳುವ ಬಗೆಯಲ್ಲಿ ಕ್ರಿಯಾ ಯೋಜನೆಗೆ ಅನುಮೋದನೆ ಸಂಬಂಧ ಚರ್ಚಿಸಲಾಯಿತು. ಜಲಜೀವನ್ ಮಿಷನ್ ಯೋಜನಾ ಕಾಮಗಾರಿಗಳ ಕುಂದುಕೊರತೆಗೆ ಸಂಬಂಧಪಟ್ಟಂಗೆ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಅವು ಮಾಹಿತಿನ ಪಡೆದು ಜಿಲ್ಲೆಯಲ್ಲಿ ಇಷ್ಟಕ್ಕೆ ಮುಟ್ಟ ಕಮ್ಮಿ ಮಳೆಯಾಗಿದ್ದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯುವ ನೀರು ಪೂರೈಕೆಯಲ್ಲಿ ವ್ಯತ್ಯಯ ಆಗದ ಹಂಗೆ ನಿಗಾ ವಹಿಸಿ

0: ಅಂತ ಆನಂದ್ ಪ್ರಕಾಶ್ ಮೀನಾ ಅವು ನಿರ್ದೇಶನ ನೀಡಿದೋ. ಮನಾರ ಮತ್ತೆ ದುರಸ್ತಿ ಕಾಮಗಾರಿ, ಕುಡಿಯುವ ನೀರಿನ ಸಮಸ್ಯೆ ಇದ್ದ ಗ್ರಾಮಗಳ ಗುರುತಿಸಿ ಸಮರ್ಪಕ ನೀರು ಪೂರೈಕೆ ಕ್ರಮ, ಹಂಗೆ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅಡಿ ಕಾಮಗಾರಿಗೆ ಚಾಲನೆ, ಬೇರೆ ಬೇರೆ ವಿಚಾರದ ಬಗೆಯಲ್ಲಿ ಕಾರ್ಯಪಾಲಕ ಇಂಜಿನಿಯರ್ ಭಾಸ್ಕರ್ ಅವು ಮಾಹಿತಿ ನೀಡಿದೋ. ಈ ಸಭೆಯಲ್ಲಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಟಿಪಿ ರವೀಂದ್ರ, ತಾಲೂಕು ಆರೋಗ್ಯಾಧಿಕಾರಿ ಬೇರೆ ಬೇರೆ ಮುಖ್ಯಪಟ್ಟವು ಸೇರಿದ್ದೋ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತೆ ಆಯುಷ್ ಇಲಾಖೆ ಇವರ ಕೂಡು ಕುಟಂದ ಅಂತಾರಾಷ್ಟೀಯ 12ನೇ ಯೋಗ ದಿನಾಚರಣೆನ ಜೂನ್ 21 ಅಂದರೆ ಇದೇ ಐತವಾರ ಹೊತ್ತಾರೆ 6:30 ಪ್ಯಾಟಿನ ಕಾವೇರಿ ಹಾಲ್ನಲ್ಲಿ ನಡೆದದೆ. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಡಾಕ್ಟರ್ ಮಂತರ್ಗೌಡ ಸೇರಿದಂಗೆ ಸಂಸದರು, ಆಯುಷ್ ಇಲಾಖೆನ ವೈದ್ಯಾಧಿಕಾರಿಗ ಸಿಬ್ಬಂದಿಗ ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಪರಿಶಿಷ್ಟ ಮೂಲ ನಿವಾಸಿ ಸಮುದಾಯದ ಜೇನುಕುರುಬ ಸಮುದಾಯದವಕ್ಕೆ ಅಭಿವೃದ್ಧಿ ಕಾರ್ಯಕ್ರಮಗಳ ಸ್ವ ಉದ್ಯೋಗ ಕಾರ್ಯಕ್ರಮದ ಅಡಿಲಿ ರ್ಯಾಫ್ಟಿಂಗ್ ಬೋಟ್ ಮತ್ತೆ ಸಲಕರಣೆಗಳ ತಕಂಬಕ್ಕೆ ಸಹಾಯಧನ ತಲಾ ₹2,00,000 ಹಂಗೆ 9 ಜನ ಫಲಾನುಭವಿಗಳಿಗೆ ಒಟ್ಟಾರೆ ₹18,00,000 ಸಹಾಯಧನ ಬಿಡುಗಡೆ ಆಗಿದ್ದು, ರ್ಯಾಫ್ಟ್ ಬೋಟ್ಗಳನ್ನ ತಕೊಂಡು 9 ಫಲಾನುಭವಿಗಳಿಗೆ ಪ್ರವಾಸೋದ್ಯಮ ಇಲಾಖೆನ ಉಪನಿರ್ದೇಶಕರು ಶಶಿಧರ್ ಎಚ್ ಅವು ದುಬಾರಿಲಿ ರ್ಯಾಫ್ಟಿಂಗ್ ನಡೆಸಿಕೆ ಪರವಾನಿಗೆ ಹಂಚಿದೋ. 2026-27 ಶೈಕ್ಷಣಿಕ ವರ್ಷಕ್ಕೆ ಉಡುಪಿ ಜಿಲ್ಲೆನ ಬ್ರಹ್ಮಾವರದ ಕೃಷಿ ಡಿಪ್ಲೊಮೋ ಕೋರ್ಸ್ನ ಪ್ರವೇಶ ಪಡ್ಕಂಬಕ್ಕೆ ಅರ್ಜಿ ಕರೆದೊಳೋ. ಈ ಡಿಪ್ಲೊಮೋ ಕೃಷಿ ದಾಖಲಾತಿಗೆ ಅರ್ಜಿ ಸಲ್ಲಿಸಿಕೆ ಕಡೆಯ ದಿನ ಜುಲೈ 3 ಮುಟ್ಟ ಮುಂದೂಡಿಯೊಳೋ. ಎಸ್ಎಸ್ಎಲ್ಸಿಲಿ ಪರೀಕ್ಷೆಯಲ್ಲಿ ಪಾಸಾಗಿದ್ದು ಶೇಕಡ 45% ಅಂಕದೊಟ್ಟಿಗೆ ಪಾಸಾಗಿದ್ದ ಅಭ್ಯರ್ಥಿಗ ಅರ್ಜಿ ಸಲ್ಲಿಸಕ್ ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತೆ ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯ ಇರುವಕ್ಕಿ ಶಿವಮೊಗ್ಗ ಕರ್ನಾಟಕ ಕಾಲೇಜ್ ವಿಳಾಸ ಪ್ರಾಂಶುಪಾಲರ್ ಡಿಪ್ಲೊಮೋ ಕೃಷಿ ಮಹಾವಿದ್ಯಾಲಯ ಕೃಷಿ ಮತ್ತೆ ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬ್ರಹ್ಮಾವರ ಇವರನ್ನ ಸಂಪರ್ಕಿಸಕ್ ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಪ್ರಸಾರ ಆತು. ಪ್ರಾಯೋಜಕರು ನಿವೃತ್ತ ಪೊಲೀಸ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ದೇರಜೆ ಶ್ರೀ ಬಿದ್ದಪ್ಪ, ಶ್ರೀಮತಿ ಮಂಜುಳಾ ಮತ್ತೆ ಮಕ್ಕ, ಮುತ್ತಾರ್ಮುಡಿ ಗ್ರಾಮ.
2: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
3: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣೂರ್, ಚಿರುಪುಯ, ವೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
4: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
5: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
6: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ.
7: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
8: ಜಾಣರಾಗಿರಿ, ಜಾಗರೂಕರಾಗಿರಿ.
9: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ಸೆಪ್ಟೆಂಬರ್ 14 ₹5,000 ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
10: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
11: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
12: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
11: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
12: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
13: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
14: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
13: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ 1-960-60-17186.

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ವಿರಾಜಪೇಟೆಯ ವಿದ್ಯಾರತ್ನ ಎಜುಕೇಶನ್ ಟ್ರಸ್ಟ್ ವತಿಯಿಂದ ಜವಾಹರ್ ನವೋದಯ ವಿದ್ಯಾಲಯ ಹಾಗೂ ಸೈನಿಕ ಶಾಲೆಗಳ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ವಿಶೇಷ ಪರೀಕ್ಷಾ ಪೂರ್ವ ತರಬೇತಿಯನ್ನು ರೋಟರಿ ಆಂಗ್ಲ ಮಾಧ್ಯಮ ಶಾಲೆ ವಿರಾಜಪೇಟೆ ಮತ್ತು ಗೋಣಿಕೊಪ್ಪಲುವಿನ ಕಾವೇರಿ ಕಾಲೇಜಿನಲ್ಲಿ ಆಯೋಜಿಸಲಾಗಿದೆ. ಆಸಕ್ತ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9480640657.
2: ಪೊನ್ನಂಪೇಟೆಯ ಸಬ್ ರಿಜಿಸ್ಟ್ರಾರ್ ಕಚೇರಿ ಸಮೀಪ ಇರುವ ಪ್ರಧಾನ ಮಂತ್ರಿ ಜನೌಷಧಿ ಕೇಂದ್ರವು ಪುನರಾರಂಭಗೊಂಡಿದ್ದು ಬೆಳಿಗ್ಗೆ 9ರಿಂದ ಅಪರಾಹ್ನ 2 ಗಂಟೆಯವರೆಗೆ ತೆರೆದಿರುತ್ತದೆ. ಸಾರ್ವಜನಿಕರು ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ಕೋರಲಾಗಿದೆ.
3: ಗಮನಿಸಿ, ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. ಪ್ರೀಮಿಯಂ ಫರ್ನಿಚರ್ ಗಳಿಗೆ ಆಕರ್ಷಕ ಆಫರ್ ಗಳು, ಪ್ರತಿ ಬುಕಿಂಗ್ ಗೆ ಗಿಫ್ಟ್ ಫ್ರೀ, 1,00,000 ರೂಪಾಯಿ ಮೌಲ್ಯದ ಖರೀದಿಗೆ 2-door ಆಲ್ಮೆರಾ ಗೆಲ್ಲುವ ಸುವರ್ಣಾವಕಾಶ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ ವಿರಾಜಪೇಟೆ.
1: ಜಾಹೀರಾತುಗಳು ಪ್ರಸಾರವಾದವು. ಮುಂದಿನ ಕಾರ್ಯಕ್ರಮ ಇದೀಗ
4: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
5: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾರ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
6: ಸುದ್ದಿ ಸಮಾಚಾರ ಓದಿ ಎನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಜಲಜೀವನ್ ಮಿಷನ್ ಯೋಜನೆಯ ಅನುಷ್ಠಾನಕ್ಕೆ ಸಂಬಂಧಪಟ್ಟನಕ್ಕೆ ಜಿಲ್ಲಾ ನೀರುಪಿಂಜ ನೈರ್ಮಲ್ಯ ಅಭಿಯಾನ ಸಮಿತಿ ಸಭೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಪ್ರಕಾಶ್ ಮೀನಾಯಂಡ ಕೋರುವ ಕಾರ್ಯಕ್ಕೆ ಇಂದು ನಡೆದದ್ದು. ತಂಗಡ ಕಚೇರಿಯ ಸಭಾಬಾಡಲ್ ನಡೆದ ಸಭೆಯಲ್ಲಿ ಈ ಆಂಡು ಕುಡಿಪ ನೀರರ ಯೋಜನೆಯನ್ನು ಕೈಕೊಡುತ್ತುವ ನಿಟ್ಟಿನಲ್ಲಿ ಕ್ರಿಯಾ ಯೋಜನೆಗೆ ಅನುಮೋದನೆ ಕೊಡುವ ಸಂಬಂಧ ಚರ್ಚೆ ನಡೆಸಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಲಜೀವನ್ ಮಿಷನ್ ಯೋಜನಾ ಕಾಮಗಾರಿಯ ತೊಂದರೆ ತಾಪತ್ರ ತರಮೆಯಿಂದ ಮಾಹಿತಿ ಪಡೆದದ್ದು. ಬೈಜ ತಕ್ಕ ಬರೆದ ಅವು, ಎಲ್ಲಾ ಮನೆಗೂ ಕುಡಿಪ ನೀರನ್ನು ಎತ್ತಿಚಿಡೋಣ ನರ್ತಿನುಳ್ಳ ಜಲಜೀವನ್ ಮಿಷನ್ ಯೋಜನೆಯಲ್ಲಿ ನೀರು ಕೊಡಪಲ್ಲಿ ಏದೇ ಸಮಸ್ಯೆ ಆಗತನಕ್ಕೆ ನೋಟಿಯೋಕ್ಕೆ ನಿರ್ದೇಶನ ಕೊಡ್ತಿತ್ತು. ಜಿಲ್ಲೆಯಲ್ಲಿ ಮಳೆ ಕಮ್ಮಿ ಆನಂಗಾಯಿತು, ಎಲ್ಲಿಯೂ ನೀರರ ಸಮಸ್ಯೆ ಆಗತನಕ್ಕೆ ಮೇನೆ ತೋರಿಸುವನಿಗೆ ತಾಕೀತು ಮಾಡಿಸಿ. ಗ್ರಾಮೀಣ ಕುಡಿಪ ನೀರುಪಿಜ ನೈರ್ಮಲ್ಯ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಭಾಸ್ಕರ್ ತಕ್ಕ ಬರೆದಿತ್ತು. ಜಲಜೀವನ್ ಮಿಷನ್ 2.0 ಯೋಜನೆಯ ಅನುಷ್ಠಾನಕ್ಕೆ ಸಂಬಂಧಪಟ್ಟನಕ್ಕೆ ಮಾಹಿತಿ ಕೊಡ್ತದೆ. ಸಭೆಯಲ್ಲಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಯ ಹಾಜರಿಂಜತ್. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 21ನೇ ಮುಟ್ಟರ ಪಣತನ ಪಶ್ಚಿಮ ಬಂಗಾಳದ ಹೂಗ್ಲಿ ತಾರಕೇಶ್ವರತ ನರ್ಪ ಕಾರ್ಯಕ್ರಮದ ಪ್ರಧಾನಿ ನರೇಂದ್ರ ಮೋದಿ ನಾಳೆ 24 ಗಂಟೆಗೂ ಬಿಡುಗಡೆ ಮಾಡುವ. ಪಿಎಂ ಕಿಸಾನ್ ಯೋಜನೆಯ ಅಡಿಯಲ್ಲಿ ನೋಂದಣಿ ಮಾಡಿ ಅಂಡ ರಾಜ್ಯತರ 41,84,160 ಫಲಾನುಭವಿಯರ ಬ್ಯಾಂಕ್ ಖಾತೆಗೂ ಒಟ್ಟು 830.83 crore ರೂಪಾಯಿ ಡಿಬಿಟಿ ಮೂಲಕ ನೇರ ವರ್ಗಾವಣೆ ಅಪ. ದೇಶದ ರೈತ ಕುಟುಂಬಕ್ಕೆ ಆರ್ಥಿಕ ಬೆಂಬಲ ಕೊಡುವ ಉದ್ದೇಶದ ದಂಡಾರಿತ 19ನೇ ಇಸವಿಯಲ್ಲಿ ಶುರುವಾದ ಈ ಯೋಜನೆಯ ಅಡಿಯಲ್ಲಿ ನೋಂದಣಿ ಮಾಡಿ ಅಂಡ ಅರ್ಹ ಫಲಾನುಭವಿ ರೈತಂಗಕ್ಕೆ 4 ತಿಂಗಳಕ್ಕೊಮ್ಮೆ 1,000 rupees ತರನಕ್ಕೆ ಕಾಲಕ್ಕೆ 6,000 rupees ಸಹಾಯ ಪಣ ಕಟ್ಟುವ. ವಿರಾಜಪೇಟೆ ತಾಲೂಕು ಕೃಷಿ ಇಲಾಖೆ ಪಿಂಜ ಗೋಣಿಕೊಪ್ಪತ್ರ ಕೃಷಿ ವಿಜ್ಞಾನ ಕೇಂದ್ರದ ಕೂಡು ಕೂಟತ್ ಖೇತ್ ಬಚಾವೋ ಕೃಷಿ ಭೂಮಿ ಉಳಿಸಿ ಅಭಿಯಾನ ಇದೇ 20ನೇ ದಂಡಾಂಗ ತಿಂಗಳಾಚೆ ಫಲಕ 10:30 ಶ್ರೀಮಂಗಲ ಪಂಚಾಯತಿ ಸಭಾಬಾಡಲ್ ನಡಪ. ಜಿಲ್ಲೆಯಲ್ಲಿ ಬೆಳೆಯುವ ಬೋರೆ ಬೋರೆ ಕೃಷಿ ಬಳಕೆ ಸಂಬಂಧಪಟ್ಟನಿಗೆ ವಿಚಾರ ಸಂಕೀರ್ಣ, ರಸಗೊಬ್ಬರ ಪಿಂಜ ಸುರಕ್ಷಿತ ಕೀಟನಾಶಕತ್ರ ಬಳಕೆ, ಬೀಜೋಪಚಾರ ಕೂಡಣಿಕೆ ಬೋರೆ ಬೋರೆ ವಿಷಯ ಗೊತ್ತನಕ್ಕೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಯ ಪಿಂಜ ಇಲಾಖೆಯ ಅಧಿಕಾರಿಯ ಮಾಹಿತಿ ಮಾಡಿಕೊಡುವ ಕಾರ್ಯಕ್ರಮದ ಪ್ರಯೋಜನತನ ಜಿಲ್ಲೆಯ ರೈತಂಗ ಪಡೆದವನಿಗೆ ವಿರಾಜಪೇಟೆ ಸಹಾಯಕ ಕೃಷಿ ನಿರ್ದೇಶಕಂಗ ಅರಿಚಿಟ್ಟಿತು. ಕೊಡಗು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಆದ ಮೇಲೆ ಜಿಲ್ಲಾ ಮಟ್ಟದ ಆದ್ಯ ಶರಣ ಸಾಹಿತ್ಯ ಸಮ್ಮೇಳನತ್ನ ಇದೇ 23ನೇ ಕುಶಾಲನಗರದ ರೈತ ಸಹಕಾರ ಭವನ ಏರ್ಪಾಡು ಮಾಡಿತು ಎಂದು ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಕೆಎಸ್ ಮೂರ್ತಿ ಅರಿಚಿಟತ್. ಸುದ್ದಿಗೋಷ್ಠಿ ನರ್ತನ ಅವು, ಸಮಾಜ ಕಟ್ಟುವಕ್ಕೆ 12ನೇ ಶತಮಾನದ ವಚನಕಾರಂಗ ಕೊಡತ ಸಂದೇಶತನ ಇಂದೆತ್ತರ ಸಮಾಜ ಕರಿಚಿಡುವ ಕೆಲಸತ್ನ ಪರಿಷತ್ ಮಾಡಿ ಅರಿಚಿಟ್ಟಿತು. ಅರಮೇರಿ ಕಳಂಚೇರಿ ಮಠತ್ರ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿ ಅಂಡ್ ಕೊರವು ಕಾರ್ಯಕ್ಕೆ ನರ್ಪ ಸಮ್ಮೇಳನತರ ನೇರ ನಡಪು ರಮೀದ ಮಾಹಿತಿ ಕೊಡುತ್ತದೆ. 23ನೇ ಫಲಕ 9 ಗಂಟೆಗೆ ಕುಶಾಲನಗರ ಗಾಯತ್ರಿ ಕಲ್ಯಾಣ ಮಂಟಪದಿಂದ ಸಾಂಸ್ಕೃತಿಕ ಮೆರವಣಿಗೆ ಪೊರಡುವಣ ಮೂಲಕ ಸಮ್ಮೇಳನಕ್ಕೆ ಮುಳಿಯಿಡುವ ಶಾಸಕ ಡಾ ಮಂಥರಗೌಡ, ಅಪರ ಜಿಲ್ಲಾಧಿಕಾರಿ ಡಾ ಸಹನಾ ಹಾದಿಮನಿ, ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ ಕೂಡನಿಗೆ ಖನಪಟ್ಟೆಯಿಂದ ಹಾಜರಿಲ್ಲಿ 10:30 ಸಭಾ ಕಾರ್ಯಕ್ರಮ ನರ್ಪ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಪಿಂಜ ಆಯುಷ್ ಇಲಾಖೆಯ ಕೂಡು ಕೂಟತ್ 12ನೇ ಅಂತಾರಾಷ್ಟ್ರೀಯ ಯೋಗ ನಾಳನ ಇದೇ 21ನೇ ಫಲಕ 6:30 ಮಡಿಕೇರಿ ಕಾವೇರಿ ಹಾಲಲ್ಲಿ ಕೈಪ. ಜಿಲ್ಲೆಯ ಜನಪ್ರತಿನಿಧಿಯ ಜಿಲ್ಲಾ ಪಿಂಜ ತಾಲೂಕು ಮಟ್ಟದಾಧಿಕಾರಿಯ ಖನಪಟ್ಟವು ಕಾರ್ಯಕ್ರಮಕ್ಕೆ ಕೂಡಿಯಾಡುವ. ಮಡಿಕೇರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಇದೇ 21ನೇ ನಡಪಂತ ನೀಟ್ UG ಪರೀಕ್ಷೆಯನ್ನು ಇದೇ ತೊಂದರೆ ಆಗತನಕ್ಕೆ ನಡೆಸುವ ಉದ್ದೇಶದ ಪರೀಕ್ಷೆ ನಡಪ ಕೇಂದ್ರ ಹತ್ರ 200 meters ವ್ಯಾಪ್ತಿಯ ನಿಷೇಧಿತ ಪ್ರದೇಶ ಎಂದು ಘೋಷಣೆ ಮಾಡಿದ ಜಿಲ್ಲಾ ದಂಡಾಧಿಕಾರಿಯೂ ಅನ್ನ ಜಿಲ್ಲಾಧಿಕಾರಿ ಸೋಮಶೇಖರ್. ಪರೀಕ್ಷೆ ನಡಪಂದು ಫಲಕ 10 ಗಂಟೆಯಿಂದ 5 ಗಂಟೆಗೆ ತನ್ನ ಈ ಪ್ರದೇಶದ ಕಾರ್ಯನಿರ್ವಹಿಸಿನುಳ್ಳ ಎಲ್ಲ ಜೆರಾಕ್ಸ್ ಅಂಗಡಿ ಕೂಡನಿಗೆ ಸೈಬರ್ ಕೇಂದ್ರತ್ನ ಮುಚ್ಚುವನಿಗೆ ಆದೇಶ ಮಾಡಿತು. ಕೊಡವ ನ್ಯಾಷನಲ್ ಕೌನ್ಸಿಲರ್ ಆದ ಮೇಲೆ ಕೊಡವಕ್ಕೆ ವಿಶೇಷ ಸ್ಥಾನಮಾನ, ಸಾಂವಿಧಾನಿಕ ಬಟ್ಟೆ, ಪಿಂಜ ಅಂತಾರಾಷ್ಟ್ರೀಯ ಕಾನೂನು ವಿಷಯ ಕೊತ್ತನಿಗೆ ವಿಚಾರಗೋಷ್ಠಿನ ಇದೇ

0: ಇನ್ನೇನು 7:34 ಆಗಲಿದೆ. ಇನ್ನು ಮುಂದೆ ಕೆಲವು ಜಾಹೀರಾತು. ನಂತರ ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
2: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
3: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
2: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
3: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
2: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು: ಪಿಎಂ ವಿಕಸಿತ ಭಾರತ ಉದ್ಯೋಗ ಯೋಜನೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 2,400 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಪ್ರೋತ್ಸಾಹಧನ ಬಿಡುಗಡೆ. ಭಾರತದ ರಕ್ಷಣಾ ಉತ್ಪಾದನೆ ದಾಖಲೆಯ 1,78,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನೀಟ್ ಯುಜಿ ಮರುಪರೀಕ್ಷೆ ಟೆಲಿಗ್ರಾಮ್ ನಿರ್ಬಂಧಿಸುವ ಕೇಂದ್ರ ಸರ್ಕಾರದ ಆದೇಶ ಎತ್ತಿ ಹಿಡಿದ ದೆಹಲಿ ಉಚ್ಚ ನ್ಯಾಯಾಲಯ. ಹಾಗೂ ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ ಪ್ರವೇಶಿಸಿದ ಭಾರತದ ಅಶ್ಮಿತಾ ಚಲಿಹಾ. ವಾರ್ತೆಗಳ ವಿವರ: ನವದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ವಿಕಸಿತ ಭಾರತ ಉದ್ಯೋಗ ಯೋಜನೆ ಪಿಎಂ ವೈಬಿಆರ್ವೈ ಅಡಿಯಲ್ಲಿ 2,400 ಕೋಟಿ ರೂಪಾಯಿಗಳ ಪ್ರೋತ್ಸಾಹಧನವನ್ನು ಇಂದು ಬಿಡುಗಡೆ ಮಾಡಿದರು. ದೇಶಾದ್ಯಂತ ಉದ್ಯೋಗ ಸೃಷ್ಟಿ ಮತ್ತು ಸಾಮಾಜಿಕ ಭದ್ರತೆ ವಿಸ್ತರಿಸುವ ಉದ್ದೇಶದ ಈ ಯೋಜನೆಯು ಪ್ರಸ್ತುತ 15 ಲಕ್ಷ ಹೊಸ ಉದ್ಯೋಗಾವಕಾಶಗಳಿಗೆ ಬೆಂಬಲ ನೀಡಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ, 21ನೇ ಶತಮಾನದಲ್ಲಿ ಕೌಶಲ್ಯಯುತ ಯುವಶಕ್ತಿ, ನಾವೀನ್ಯತೆ ಹಾಗೂ ಗುಣಮಟ್ಟಕ್ಕೆ ಆದ್ಯತೆ ನೀಡುವ ರಾಷ್ಟಗಳು ಜಾಗತಿಕವಾಗಿ ಮುಂಚೂಣಿಯಲ್ಲಿರಲಿವೆ ಮತ್ತು ಭಾರತವು ಈ ನಿಟ್ಟಿನಲ್ಲಿ ಮುನ್ನಡೆಸಲು ಸಿದ್ದವಾಗಿದೆ ಎಂದರು. ಈ ಯೋಜನೆಯು ಮೊದಲ ಬಾರಿಗೆ ಉದ್ಯೋಗಕ್ಕೆ ಸೇರುವ ಯುವಕರು ಹಾಗೂ ಕೈಗಾರಿಕಾ ವಲಯದ ನಡುವೆ ಸೇತುವೆಯಾಗಿ ಕೆಲಸ ಮಾಡಲಿದೆ. ಯೋಜನೆಯಡಿ ಇದುವರೆಗೆ ಸುಮಾರು 70 ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗಿದ್ದು, ಈಗಾಗಲೇ 20 ಲಕ್ಷ ಯುವಕರು ತಮ್ಮ ಹೊಸ ಉದ್ಯೋಗದಲ್ಲಿ ಯಶಸ್ವಿಯಾಗಿ 6 ತಿಂಗಳು ಪೂರೈಸಿದ್ದಾರೆ. ಇವರಲ್ಲಿ 10 ಲಕ್ಷ ಫಲಾನುಭವಿಗಳಿಗೆ ಸುಮಾರು 2,000 ಕೋಟಿ ರೂಪಾಯಿಗಳನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗಿದೆ ಎಂದು ಪ್ರಧಾನಿ ಮಾಹಿತಿ ನೀಡಿದರು. ಈ ಯೋಜನೆಯಡಿ ಮೊದಲ ಬಾರಿಗೆ ಉದ್ಯೋಗ ಮಾರುಕಟ್ಟೆ ಪ್ರವೇಶಿಸುವ ಯುವಕರಿಗೆ 15,000 ರೂಪಾಯಿಗಳವರೆಗೆ ಪ್ರೋತ್ಸಾಹಧನ ಸಿಗಲಿದ್ದರೆ, ಹೆಚ್ಚುವರಿ ಉದ್ಯೋಗ ಸೃಷ್ಟಿಸುವ ಉದ್ಯೋಗದಾತರಿಗೆ ಪ್ರತಿ ಹೆಚ್ಚುವರಿ ಉದ್ಯೋಗಿಗೆ ತಿಂಗಳಿಗೆ 3,000 ರೂಪಾಯಿಗಳವರೆಗೆ ಪ್ರೋತ್ಸಾಹಧನ ನೀಡಲಾಗುತ್ತದೆ. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ವಿಜ್ಞಾನ ಭವನದಲ್ಲಿ ಯುವಕರೊಂದಿಗೆ ಸಂವಾದ ನಡೆಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ ಹಣ ಬಿಡುಗಡೆ ಮಾಡಲಿದ್ದಾರೆ. ದೇಶಾದ್ಯಂತ 9,44,00,000 ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾಯಿಸಲಾಗುವುದು. 2,18,00,000ಕ್ಕೂ ಹೆಚ್ಚು ಮಹಿಳಾ ರೈತರು ಈ ಕಂತಿನ ಪ್ರಯೋಜನ ಪಡೆಯುತ್ತಾರೆ. 23 ಕಂತಿನ ಬಿಡುಗಡೆಯೊಂದಿಗೆ 2019ರ ಫೆಬ್ರವರಿಯಿಂದ ಪ್ರಾರಂಭವಾದಾಗಿನಿಂದ ಪಿಎಂ ಕಿಸಾನ್ ಯೋಜನೆಯ ಅಡಿಯಲ್ಲಿ ಒಟ್ಟು ವಿತರಣೆ 4,46,000 ಕೋಟಿ ರೂಪಾಯಿಗಳನ್ನು ಮೀರುತ್ತದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. 2014ರಲ್ಲಿ 46,000 ಕೋಟಿ ರೂಪಾಯಿಗಳಿದ್ದ ದೇಶೀಯ ರಕ್ಷಣಾ ಉತ್ಪಾದನೆ ಕಳೆದ ಹಣಕಾಸು ವರ್ಷದಲ್ಲಿ ದಾಖಲೆಯ 1,78,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನಾಗಪುರದ ಅಂಬಾಜರಿಯಲ್ಲಿರುವ ಯಂತ್ರ ಇಂಡಿಯಾ ಲಿಮಿಟೆಡ್ನ ಆರ್ಡಿನೆನ್ಸ್ ಕಾರ್ಖಾನೆಯಲ್ಲಿ ಇಂದು ಅತ್ಯಾಧುನಿಕ 10,000 ಟನ್ ಸಾಮರ್ಥ್ಯದ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ ಪ್ರೆಸ್ ಘಟಕದ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. 2014ರ ಮೊದಲು ಕೇವಲ 1,000 ಕೋಟಿ ರೂಪಾಯಿಗಳಷ್ಟಿದೆ.

0: ರಕ್ಷಣಾ ರಫ್ತು ಸ್ವದೇಶಿ ನಿರ್ಮಿತ ಭಾರತೀಯ ರಕ್ಷಣಾ ಉಪಕರಣಗಳಿಗೆ ಜಾಗತಿಕ ಮಟ್ಟದಲ್ಲಿ ಹೆಚ್ಚುತ್ತಿರುವ ಬೇಡಿಕೆಯಿಂದಾಗಿ ಇದೀಗ ಸುಮಾರು 40,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಾಸ್ತಾವಿಕ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ ಪ್ರೆಸ್ ಮೂಲಕ ತಯಾರಾಗುವ ಘಟಕಗಳು ಕೇವಲ ರಕ್ಷಣಾ ಉಪಕರಣಗಳಿಗೆ ಮಾತ್ರವಲ್ಲದೆ ರೈಲ್ವೆ, ಇಸ್ರೋ ಮತ್ತು ಡಿಆರ್ಡಿಒ ಸೇರಿದಂತೆ ವಿವಿಧ ಸಂಸ್ಥೆಗಳು ಬಳಸುವ ಯಂತ್ರೋಪಕರಣಗಳಲ್ಲಿಯೂ ಉಪಯೋಗವಾಗಲಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನಾವಿಸ್ ಹಾಗೂ ರಕ್ಷಣಾ ಉತ್ಪಾದನಾ ಇಲಾಖೆಯ ಕಾರ್ಯದರ್ಶಿ ಸಂಜೀವ್ ಕುಮಾರ್ ಉಪಸ್ಥಿತರಿದ್ದರು. ಇಡೀ ಜಗತ್ತು ಇಂದು ಭಾರತದೊಂದಿಗೆ ಸಕ್ರಿಯವಾಗಿ ತೊಡಗಿಸಿಕೊಳ್ಳುತ್ತಿದ್ದು ದೇಶದಲ್ಲಿ ದೊಡ್ಡ ಮಟ್ಟದ ಹೂಡಿಕೆಗಳನ್ನು ಮಾಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಮೈಗೌ ಇಂಡಿಯಾ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಉತ್ತಮ ಸುಸ್ಥಿರ ಜಗತ್ತಿನ ನಿರ್ಮಾಣಕ್ಕಾಗಿ ಸಾಧ್ಯವಿರುವ ಎಲ್ಲಾ ರೀತಿಯ ಕೊಡುಗೆಗಳನ್ನು ನೀಡಲು ಭಾರತ ಯಾವಾಗಲೂ ಸನ್ನದ್ದವಾಗಿದೆ ಎಂದಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಭಾರತ ಪ್ರಭಾವ ಮತ್ತು ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲು ಪ್ರಮುಖ ಪಾತ್ರ ವಹಿಸಿರುವ ದೇಶದ ಸಮಸ್ತ ನಾಗರಿಕರಿಗೆ ಪ್ರಧಾನಿ ಧನ್ಯವಾದ ಅರ್ಪಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಇದೇ 21ರಂದು ನಡೆಯಲಿರುವ ನೀಟ್ ಯುಜಿ ಮರುಪರೀಕ್ಷೆಯ ಮುನ್ನಾದಿನದಂದು ಟೆಲಿಗ್ರಾಮ್ ಆಪ್ ಅನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಿದ ಕೇಂದ್ರ ಸರ್ಕಾರದ ಆದೇಶವನ್ನು ಇಂದು ದೆಹಲಿ ಉಚ್ಚ ನ್ಯಾಯಾಲಯ ಎತ್ತಿಹಿಡಿದಿದೆ. ಬೃಹತ್ ಪ್ರಮಾಣದ ಮಾಹಿತಿಯನ್ನು ಸ್ವಯಂಚಾಲಿತವಾಗಿ ಹರಡಲು ಈ ಆಪ್ ಅನ್ನು ಅನುವು ಮಾಡಿಕೊಡುವುದರಿಂದ ಪರೀಕ್ಷಾ ಅಕ್ರಮ ತಡೆಯಲು ಸರ್ಕಾರ ಕೈಗೊಂಡಿರುವ ಈ ಮುನ್ನೆಚ್ಚರಿಕೆ ಕ್ರಮ ಸೂಕ್ತವಾಗಿದೆ ಎಂದು ನ್ಯಾಯಾಲಯ ತಿಳಿಸಿದೆ. ನ್ಯಾಯಮೂರ್ತಿ ತೇಜಸ್ ಕರಿಯ ಅವರಿದ್ದ ರಜೆ ಕಾಲದ ಪೀಠ ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಕಾನೂನುಬದ್ದವಾಗಿಯೇ ಈ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದೆ. ಮಹಿಳಾ ವಕೀಲರು ತಮ್ಮ ವೃತ್ತಿಪರ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ಮತ್ತು ಸಮಾನವಾಗಿ ನಿರ್ವಹಿಸಲು ಪೂರಕ ವಾತಾವರಣ ನಿರ್ಮಿಸುವುದು ಅತ್ಯಗತ್ಯ ಎಂದು ಸುಪ್ರೀಂಕೋರ್ಟ್ ತಿಳಿಸಿದೆ. ದೇಶದ ಬಹುತೇಕ ನ್ಯಾಯಾಲಯ ಹಾಗೂ ನ್ಯಾಯಾಧೀಕರಣಗಳಲ್ಲಿ ಮಹಿಳಾ ವಕೀಲರಿಗಾಗಿ ಅಗತ್ಯ ಮೂಲಸೌಕರ್ಯಗಳ ಕೊರತೆ ಇರುವುದನ್ನು ಆಕ್ಷೇಪಿಸಿ ಸಲ್ಲಿಕೆಯಾಗಿದ್ದ ಅರ್ಜಿಯ ಹಿನ್ನೆಲೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಕೇಂದ್ರ ಸರ್ಕಾರ ಹಾಗೂ ಎಲ್ಲಾ ರಾಜ್ಯಗಳಿಗೆ ನೋಟಿಸ್ ಜಾರಿ ಮಾಡಿ ಪ್ರಕ್ರಿಯೆ ಕೇಳಿದೆ. ಪಾದಚಾರಿ ಮಾರ್ಗದಲ್ಲಿ ಸುರಕ್ಷಿತವಾಗಿ ನಡೆಯುವುದು ನಾಗರಿಕರ ಮೂಲಭೂತ ಹಕ್ಕಾಗಿದೆ ಎಂದು ಸುಪ್ರೀಂಕೋರ್ಟ್ ಇಂದು ಮಹತ್ವದ ತೀರ್ಪು ನೀಡಿದೆ. ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಎಎಸ್ ಚಂದೂರ್ಕರ್ ಅವರನ್ನೊಳಗೊಂಡ ಪೀಠವು ಗುರುತಿಸಲಾದ ಪಾದಚಾರಿ ಮಾರ್ಗದಲ್ಲಿ ನಡೆಯುವ ನಾಗರಿಕರ ಹಕ್ಕು ಪ್ರಾಥಮಿಕವಾಗಿದ್ದು ಅದು ಮೋಟಾರು ವಾಹನಗಳ ಸಂಚಾರಕ್ಕಿಂತ ಹೆಚ್ಚಿನ ಆದ್ಯತೆ ಹೊಂದಿದೆ ಎಂದು ಸ್ಪಷ್ಟಪಡಿಸಿದೆ. ತಂದೆಯೊಬ್ಬರು ತಮ್ಮ 5 ವರ್ಷದ ಮಗುವನ್ನು ಶಾಲೆಗೆ ಕರೆದೊಯ್ಯುವ ವೇಳೆ ಸಂಭವಿಸಿದ ದುರ್ಘಟನೆಯಲ್ಲಿ ಮಗುವನ್ನು ಕಳೆದುಕೊಂಡ ಮೋಟಾರು ಅಪಘಾತ ಪರಿಹಾರ ಪ್ರಕರಣದ ವಿಚಾರಣೆ ವೇಳೆ ನ್ಯಾಯಾಲಯವು ಈ ಮಹತ್ವದ ಘೋಷಣೆ ಮಾಡಿದೆ. ಕೇಂದ್ರ ಸರ್ಕಾರದ 12 ವರ್ಷಗಳ ಆಡಳಿತಾತ್ಮಕ ಸಾಧನೆಗಳ ಅಂಗವಾಗಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಗುರ್ನೀತ್ ತೇಜ್ ಬೆಂಗಳೂರಿನಲ್ಲಿ ಭವ್ಯ ಯೋಜನೆಯ ಕುರಿತಂತೆ ಪ್ರಾದೇಶಿಕ ಸುದ್ದಿಗೋಷ್ಠಿ ನಡೆಸಿದರು. ಮುಂದಿನ 6 ವರ್ಷಗಳಲ್ಲಿ ದೇಶಾದ್ಯಂತ 100 ವಿಶ್ವದರ್ಜೆಯ ಕೈಗಾರಿಕಾ ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಈ ಯೋಜನೆ ಹೊಂದಿದ್ದು, ಮೊದಲ ಹಂತದಲ್ಲಿ 50 ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದರು. ಈ ಯೋಜನೆಗೆ 100-500 ಎಕರೆ ಭೂಮಿ ಅಗತ್ಯವಿದ್ದು, ಅರ್ಜಿ ಹಂತದಲ್ಲಿ 90%ರಷ್ಟು ಭೂಸ್ವಾಧೀನವಾಗಿರಬೇಕು ಎಂದು ತಿಳಿಸಿದರು. ರಾಜ್ಯಗಳಿಗೆ ಹೆಚ್ಚಿನ ಅಧಿಕಾರ ಹಸ್ತಾಂತರ ಹಾಗೂ ಏಕಗವಾಕ್ಷಿ ಪದ್ದತಿಯ ಮೂಲಕ ಉದ್ಯಮ ಸ್ನೇಹಿ ವಾತಾವರಣಕ್ಕೆ ಯೋಜನೆ ಉತ್ತೇಜನ ನೀಡಲಿದ್ದು, ಖಾಸಗಿ ಹೂಡಿಕೆದಾರರಿಗೆ ಪ್ರತಿ ಎಕರೆಗೆ 50 ಲಕ್ಷ ರೂಪಾಯಿವರೆಗೆ ಆರ್ಥಿಕ ನೆರವು ಸಿಗಲಿದೆ ಎಂದು ಮಾಹಿತಿ ನೀಡಿದರು. ವಿಶ್ವಸಂಸ್ಥೆಯ ಸಂವಾದದ ವೇಳೆ ಪಾಕಿಸ್ತಾನ ಮತ್ತು ಇಸ್ಲಾಮಿಕ್ ಸಹಕಾರ ಸಂಘಟನೆ ಜಮ್ಮು ಕಾಶ್ಮೀರ ವಿಷಯ ಪ್ರಸ್ತಾಪಿಸಿದ್ದಕ್ಕೆ ಭಾರತ ತೀವ್ರ ವಾಗ್ದಾಳಿ ನಡೆಸಿದೆ. ವಿಶ್ವಸಂಸ್ಥೆಯ ಭಾರತದ ಖಾಯಂ ಮಿಷನ್ನ ಪ್ರಥಮ ಕಾರ್ಯದರ್ಶಿ ಅನುಪಮಾ ಸಿಂಗ್ ಮಾತನಾಡಿ, ಭಯೋತ್ಪಾದಕರನ್ನು ಪೋಷಿಸುವ ಪಾಕಿಸ್ತಾನವು ತನ್ನದೇ ಆದ ಸೃಷ್ಟಿಗೆ ಬಲಿಯಾಗುತ್ತಿರುವ ದೇಶವಾಗಿದೆ ಎಂದಿದ್ದಾರೆ. ಜಮ್ಮು ಕಾಶ್ಮೀರವು ಭಾರತದ ಅವಿಭಾಜ್ಯ ಅಂಗವಾಗಿದ್ದು, ಪಾಕ್ ಆಕ್ರಮಿತ ಪ್ರದೇಶಗಳನ್ನು ಮುಕ್ತಿಗೊಳಿಸುವುದೊಂದೇ ಬಾಕಿ ಇರುವ ಏಕೈಕ ಸಮಸ್ಯೆ.

0: ಯಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಚೀನಾದಲ್ಲಿ ನಡೆಯುತ್ತಿರುವ ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಅಶ್ಮಿತಾ ಚಲಿಹಾ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ಗೆ ಲಗ್ಗೆ ಇಟ್ಟಿದ್ದಾರೆ. ಇಂದು ನಡೆದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಕೊರಿಯಾದ ಕಿಮ್ ಮಿನ್ ಸುನ್ ವಿರುದ್ದ ಭಾರತದ ಅಶ್ಮಿತಾ 21-16 21-18 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿದರು. ನಾಳೆ ನಡೆಯಲಿರುವ ಸೆಮಿಫೈನಲ್ನಲ್ಲಿ ಅವರು ದಕ್ಷಿಣ ಕೊರಿಯಾದ ಪಾರ್ಕ್ ಗಯಾನ್ ವಿರುದ್ದ ಸೆಣಸಾಟ ನಡೆಸಲಿದ್ದಾರೆ. ಈ ನಡುವೆ ಭಾರತದ ಅನ್ಮೋಲ್ ಖಾರ್ಬ್ ಕ್ವಾರ್ಟರ್ ಫೈನಲ್ನಲ್ಲಿ ಸೋಲನ್ ಅನುಭವಿಸಿ ಟೂರ್ನಿಯಿಂದ ಹೊರಬಿದ್ದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಿಎಂ ವಿಕಸಿತ ಭಾರತ ಉದ್ಯೋಗ ಯೋಜನೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 2,400 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಪ್ರೋತ್ಸಾಹ ಧನ ಬಿಡುಗಡೆ. ಭಾರತದ ರಕ್ಷಣಾ ಉತ್ಪಾದನೆ ದಾಖಲೆಯ 1,78,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನೀಟ್ ಯುಜಿ ಮರುಪರೀಕ್ಷೆ ಟೆಲಿಗ್ರಾಮ್ ನಿರ್ಬಂಧಿಸುವ ಕೇಂದ್ರ ಸರ್ಕಾರದ ಆದೇಶ ಎತ್ತಿ ಹಿಡಿದ ದೆಹಲಿ ಉಚ್ಚ ನ್ಯಾಯಾಲಯ. ಹಾಗೂ ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ ಪ್ರವೇಶಿಸಿದ ಭಾರತದ ಅಶ್ಮಿತಾ ಚಲಿಹಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಮಡಿಕೇರಿ.
2: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
3: ನಿಮ್ಮ ನೆಚ್ಚಿನ ಮುಳಿಯಾದಲ್ಲಿ ಇದೀಗ ಮೆಗಾ ವಿನಿಮಯ ಮೇಳ 8-30 ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಪ್ರತಿ ಗ್ರಾಮಿಗೆ 250 ರೂಪಾಯಿ ಬೋನಸ್ ಪಡೆಯಿರಿ. ವಿಶೇಷ ಲೈಟ್ ವೇಟ್ ಆಭರಣಗಳ ಅಮೋಘ ಸಂಗ್ರಹ, ಸಂತೋಷದ ವೈವಿಧ್ಯಮಗಳ ಮಿನುಗುವ ಚಿನ್ನದ ಹಬ್ಬ. ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆರ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
5: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
6: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
7: ಅಲ್ವೇ, ನಾನು ಪ್ರತಿದಿನ ನೋಡ್ತಾ ಇದ್ದೀನಿ, ನಿನ್ನ ಫೇಸ್ ನಲ್ಲಿ ಸಖತ್ ಚೇಂಜಸ್ ಕಾಣ್ತಾ ಇದೆ. ನಿನ್ನ ಸೌಂದರ್ಯದ ಗುಟ್ಟೇನು?
8: ನಾನು ಪ್ಯೂರ್ ರಕ್ತ ಚಂದನದ ಆಯಿಲ್ ಇರೋ ನಾಗಾರ್ಜುನ ರಕ್ತ ಚಂದನ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ. ನೀನು ಅದನ್ನೇ ಯೂಸ್ ಮಾಡು, ಗ್ಲೋ ಆಗ ಕಾಣ್ತೀಯ. ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್. ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
9: ಇಲ್ಲ, ಏನಿದೆ ಅಂತದ್ದು?
8: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
9: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
8: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
9: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
8: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
9: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
8: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
9: 80% ಸಾಲ ಸೌಲಭ್ಯ ಸಿಗುತ್ತೆ.
8: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
9: 9900092
8: ಆರ್ 9606084066.
10: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
8: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
9: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
8: ಹಾಗಾದ್ರೆ ಇವತ್ತೇ ಹೋಗೋಣ.
11: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
12: ನಾಳಂಕೆ ಪತ್ತಂಗ ವರ್ಣ ಪಟ್ಟು ಕಟ್ಟೆ ಮಾಡಿದ್ರ ಮಾತ್ರ.

0: അച്ചക്കളര ബാബു മന്ദണ്ണ് അതിന്റെ മാതക്കാരെത്ന നാളെ ശനിയാഴ്ച പോലെ 12 ഗണ്ടിക്ക് മൂർനാട് കുടവ സമാജത്തിന് നടത്തുക ഏർപ്പാട് മാണിത്ത് അതനകൊണ്ട് ഊര് കേരിക്കാര ഒക്കക്കാര ബന്ധുശങ്കാതിയ പിന്ന കാകതായിസ്തു എത്തതവും ഇതിനെ തങ്ങളുടെ തക്കാറാന്ന് ഗാനമാടിന് വന്നിട്ട് സാക്കര തരണുണ്ട് പൊണ്ണ് അച്ചക്കളര ബോജമ്മ മോവ് മൈമ മോവ പിന്ന ഒക്കക്കാര കെട്ടടിത്ത്
1: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಮಡಿಕೇರಿಯ ಡಿ ಟ್ವಿನ್ ಟೆಕ್ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೆಟ್ಟಿ ರಾಮದ್ 9844-8199.
2: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
4: ನಾನು ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಸ್ವಿಸ್ ಗೋಲ್ಡ್ ನಲ್ಲಿ ಮಾನ್ಸೂನ್ ಆಫರ್, ಸೆಲೆಕ್ಟೆಡ್ ಚಿನ್ನಾಭರಣಗಳ ಖರೀದಿಯ ಮೇಲೆ ಪಡೆಯಿರಿ 0% ವೇಸ್ಟೇಜ್, 0% ಮೇಕಿಂಗ್ ಚಾರ್ಜ್. ಈ ಆಫರ್ June 30ರವರೆಗೆ ಮಾತ್ರ. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
5: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಮಡ ಪುನೀತ್ 9606048734.
2: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
6: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
7: ಚಿಟ್ಟಿಮಾನಿ ಸಿಂಗತ್ತೂರು ಗ್ರಾಮದ ಶ್ರೀ ಮಹಾವಿಷ್ಣು ಹಾಗೂ ಗಣಪತಿ ದೇವರ ಬಿಂಬ ಪುನರ್ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಇದೇ ತಾರೀಕು 21ರಿಂದ 24ರವರೆಗೆ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಊರ ಕೂಡ ಕಟ್ಟಿನ ಯಜಮಾನತ್ವದಲ್ಲಿ ಪ್ರತಿದಿನ ವಿವಿಧ ಪೂಜಾ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ಸರ್ವ ಭಕ್ತಾದಿಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಕೃಪೆಗೆ ಪಾತ್ರರಾಗಿ ದೇವರ ತೀರ್ಥ ಪ್ರಸಾದ ಸ್ವೀಕರಿಸಬೇಕಾಗಿ ತಕ್ಕ ಮುಖ್ಯಸ್ಥರು, ಗ್ರಾಮಸ್ಥರು, ಅಧ್ಯಕ್ಷರು ಹಾಗೂ ಸಮಿತಿ ಸದಸ್ಯರು ಶ್ರೀ ಮಹಾವಿಷ್ಣು ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಕೋರಿದೆ.
8: ನೀವು ಒಳ್ಳೆಯ ಬ್ರ್ಯಾಂಡ್ ನ ವಾಚ್ ಖರೀದಿಸಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಬನ್ನಿ ಮಡಿಕೇರಿ ಹಾಗೂ ಗೋಣಿಗೊಪ್ಪಲಿನ ಪಾಂಡ್ಯನ್ ವಾಚ್ ಸ್ಟೋರ್ಗೆ. ಎಲ್ಲಾ ವಾಚ್ ಗಳ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಟೈಟನ್ ವಾಚಸ್ ನ ಎಕ್ಸ್ಕ್ಲೂಸಿವ್ ಶೋರೂಮ್ ಪಾಂಡ್ಯನ್ ವಾಚ್ ಸ್ಟೋರ್, ಮಡಿಕೇರಿ ಮತ್ತು ನಿಯರ್ ಗವರ್ನಮೆಂಟ್ ಹಾಸ್ಪಿಟಲ್, ಗೋಣಿಗೊಪ್ಪ.
9: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
10: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
9: ಹಾಗಾದ್ರೆ ಇವತ್ತೇ ಹೋಗೋಣ.
6: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
11: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
12: SGRMS ಟ್ರಾವೆಲ್ಸ್, ಕುಶಾಲನಗರ. ಕುಶಾಲನಗರದಿಂದ ತಿರುಪತಿ ಬಾಲಾಜಿ ದರ್ಶನ, ಪದ್ಮಾವತಿ ದೇವಸ್ಥಾನ, ಕಾಳಹಸ್ತಿ ದೇವಸ್ಥಾನ ದರ್ಶನಕ್ಕೆ ವಿಶೇಷ ಪ್ಯಾಕೇಜ್ ಅನ್ನು ಆಯೋಜಿಸಿದೆ. ಬಸ್ June 22ರಂದು ಹೊರಡಲಿದ್ದು 3 ರಾತ್ರಿ 2 ದಿನಗಳ ಟ್ರಿಪ್ ಇದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ 9448071307 ಅಥವಾ 9483645

0: 777 ಈ ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸಿ.
1: ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ನಾವು ತಿಂತ ಇದ್ವಲ್ವಾ ನಾಟಿ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ.
2: ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲಿ ಸಿಗ್ತಾ ಇದೆ.
1: ಎಲ್ಲೇ ಅದು? ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನಲ್ಲಿ. ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ. ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
3: 4x2 ಡಿಜಿಟಲ್ ವೆಟ್ರಿಫೈಡ್ ಟೈಲ್ಸ್ ಪ್ರಾಜೆಕ್ಟ್ ಆರ್ಡರ್ ಇದ್ರೆ ಗುಜರಾತ್ನಿಂದ ಅತಿ ಕಡಿಮೆ ರೇಟ್ ನಲ್ಲಿ ಸಪ್ಲೈ ಮಾಡಿಕೊಡಲಾಗುವುದು. ನೇರವಾಗಿ ಸಂಪರ್ಕಿಸಿ ಟ್ರಾನ್ಸಿಟ್ ಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಗೋಣಿಕೊಪ್ಪಲ್.
4: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
5: ಹಲೋ
6: ಹಲೋ
5: ರಮ್ಯಾ, ಎಲ್ಲೇ ಕಾಲೇಜ್ಗೆ ಬರ್ತಾನೆ ಇಲ್ಲ, ಏನಾಯ್ತು?
6: ನನ್ಗೆ ಮನೆಯಿಂದ ಹೊರಗೆ ಬರೋಕೆ ಇಷ್ಟನೇ ಆಗ್ತಾ ಇಲ್ಲ ಕಣೆ. ನನ್ ಮುಖದಲ್ಲಿರುವ ಪಿಂಪಲ್ಸ್, ಬ್ಲಾಕ್ ಮಾರ್ಕ್ಸ್ ತುಂಬಾನೇ ಜಾಸ್ತಿ ಆಗಿದೆ.
5: ನೀನು ನಾಗಾರ್ಜುನ ಅವರ ರಕ್ತ ಚಂದನದ ಆಯುರ್ವೇದಿಕ್ ಸೋಪ್ ಯೂಸ್ ಮಾಡು. ಪಿಂಪಲ್ ಹಾಗೆ ಬ್ಲಾಕ್ ಮಾರ್ಕ್ಗೆ ಗುಡ್ ಬೈ ಹೇಳು.
3: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ಪುತ್ತೂರು ಮತ್ತು ಸುಳ್ಯದಲ್ಲಿ ಎಲ್ಲಾ ಮಾಡರ್ನ್ ಫೆಸಿಲಿಟಿ ಹಾಗೂ ವೈಫೈ ಯೊಂದಿಗೆ ಗರ್ಲ್ಸ್ ಪಿಜಿ ಲಭ್ಯವಿದೆ. ಮಾಹಿತಿಗೆ ಕಾಲ್ ಮಾಡಿ 7338591212.
4: ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ವ್ಯಾಲ್ಯೂ. ನಿಮ್ಮ ಖರೀದಿಗಾಗಿ ಬನ್ನಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ ಸಪ್ಲೈ.
5: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
9: ಜೂನ್ 4 ನಿಧನರಾದ 7 ಹೊಸಕೋಟೆ ಗ್ರಾಮ ಕಾಸ್ಪಾಡಿ ಮನೆ ನೀಲಮ್ಮ ಅವರ ತಿಥಿ ಕರ್ಮಾಂತರ ಇದೇ 20, ನಾಳೆ ಶನಿವಾರ ಪೂರ್ವಾಹ್ನ 11 ಕಂಬಿಬಾಣೆಯ ಅನ್ನಪೂರ್ಣೇಶ್ವರಿ ಛತ್ರದಲ್ಲಿ ನಡೆಯಲಿದೆ. ಕುಟುಂಬದವರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನ ಎಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಮಗ, ಸೊಸೆ, ಮೊಮ್ಮಗ, ಹೆಣ್ಣು ಮಕ್ಕಳು, ಅಳಿಯಂದಿರು, ಮೊಮ್ಮಕ್ಕಳು ಹಾಗೂ ಕಾಸ್ಪಾಡಿ ಕುಟುಂಬಸ್ಥರು ಕೋರಿದ್ದಾರೆ.
4: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
10: ಇದೇ 4 ದೈವಾದೀನರಾದ ಕೊಳಗದಾಳು ಗ್ರಾಮದ ಮುಕ್ಕಾಟಿ ಆನಂದ ಅವರ ತಿಥಿ ಕರ್ಮಾಂತರವನ್ನು ನಾಳೆ 20 ಶನಿವಾರ ಹಗಲು 11 ಚೇರಂಬಾಣೆ ಗೌಡ ಸಮಾಜದಲ್ಲಿ ನಡೆಸಲು ತೀರ್ಮಾನಿಸಲಾಗಿದ್ದು, ಆಹ್ವಾನ ಪತ್ರಿಕೆ ಸಿಗದವರು ಇದನ್ನೇ ವೈಯಕ್ತಿಕ ಆಹ್ವಾನವೆಂದು ಪರಿಗಣಿಸಿ ಆಗಮಿಸಬೇಕಾಗಿ ಕೋರಿದ್ದಾರೆ. ಮಗ ಮನೋಜ್ ಕುಮಾರ್, ಸೊಸೆ ನಮಿತಾ, ಮಗಳು ಕವಿತಾ ಕುದುಪಾಜೆ, ಅಳಿಯ ಕಿಶೋರ್ ಕುಮಾರ್ ಕುದುಪಾಜೆ ಮತ್ತು ಮೊಮ್ಮಕ್ಕಳು ಹಾಗೂ ಕುಟುಂಬಸ್ಥರು ಮತ್ತು ಬಂಧು ಮಿತ್ರರು.
11: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
12: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
11: ಹಾಗಾದ್ರೆ ಇವತ್ತೇ ಹೋಗೋಣ.
13: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
14: ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯ ಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
15: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರ್ ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
16: ಅಷ್ಟು ದೂರ ಯಾಕೆ? ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಿಂದನೇ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್, ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್, ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಗುಪ್ಯಾ ಫ್ಯಾಬ್ರಿಕ್ ಕೂಡ ಇದೆ.
15: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
17: ಜಾಹೀರಾತುಗಳು ಪ್ರಸಾರವಾದವು.

ಪುಸ್ತಕದ ಅವಹೇಳನ ಜ್ಞಾನದ ಕೊಲೆ. ಪುಸ್ತಕ ಒಬ್ಬ ಉತ್ತಮ ಗೆಳೆಯನಿದ್ದಂತೆ. ಪ್ರಪಂಚದ ಮಹಾನ್ ವ್ಯಕ್ತಿಗಳೆಲ್ಲ ಪುಸ್ತಕ ಪ್ರೇಮಿಗಳೇ ಆಗಿದ್ದರು. ಉತ್ತಮ ಪುಸ್ತಕಗಳನ್ನು ಸಂಗ್ರಹಿಸಿ ನಮ್ಮ ಜ್ಞಾನ ಸಂಪತ್ತನ್ನು ವೃದ್ಧಿಸಿಕೊಳ್ಳೋಣ.

0: ಸಾಹೇಬರೇ, ಸಮಯ ಇನ್ನೇನು 8 ಗಂಟೆ ಆಗಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ ಕೇಂದ್ರದ ಎನ್ಡಿಎ ಸರ್ಕಾರಕ್ಕೆ 12 ವರ್ಷದ ಹಿನ್ನೆಲೆಯಲ್ಲಿ ವಿಕಸಿತ ಭಾರತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಷಯ ಕುರಿತಂತೆ ವಿಶೇಷ ಸಂವಾದ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಉದಯಶಂಕರ್ ಪುರಾಣಿಕ್, ವಿಜ್ಞಾನ ಲೇಖಕರು ಮತ್ತು ಎಐ ತಜ್ಞರು. ನಡೆಸಿಕೊಡುತ್ತಾರೆ ನಾರಾಯಣಸ್ವಾಮಿ ಬಿಎಸ್, ಹಿರಿಯ ಪತ್ರಕರ್ತರು.
2: ಎಲ್ಲ ಕೇಳುಗರಿಗೆ ನಮಸ್ಕಾರ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಂದ್ರದ ಎನ್ಡಿಎ ಸರ್ಕಾರಕ್ಕೆ 12 ವರ್ಷ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ವಿಕಸಿತ ಭಾರತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕೊಡುಗೆ ವಿಷಯ ಕುರಿತಂತೆ ಇಂದಿನ ಸಂವಾದದಲ್ಲಿ ನಮ್ಮೊಂದಿಗೆ ವಿಜ್ಞಾನ ಲೇಖಕರು, ಎಐ ತಜ್ಞರು, ಟೆಕ್ಸಾಸ್ ಖಾಸಗಿ ಸಂಸ್ಥೆಯೊಂದರ ವಿಜ್ಞಾನಿಗಳು ಆದ ಡಾಕ್ಟರ್ ಉದಯಶಂಕರ್ ಪುರಾಣಿಕ್ ಅವರಿದ್ದಾರೆ.
3: ಎಲ್ಲರಿಗೂ ನಮಸ್ಕಾರ.
2: ಸರ್, ಜೈ ಜವಾನ್ ಜೈ ಕಿಸಾನ್ ಅನ್ನೋದು ನಮ್ಮ ಭಾರತದ ಒಂದು ಬಹುದೊಡ್ಡ ಘೋಷಣೆ. ಕಳೆದ 12 ವರ್ಷಗಳಲ್ಲಿ ಈ ಘೋಷಣೆಗೆ ಮತ್ತಷ್ಟು ಸೇರ್ಪಡೆ ಮಾಡಲಾಯಿತು, ಜೈ ವಿಜ್ಞಾನ್ ಮತ್ತು ಜೈ ಅನುಸಂಧಾನ್ ಅಂತ. ಈ ಒಂದು ಘೋಷಣೆಯಲ್ಲಿಯೇ ನಾವು ವಿಜ್ಞಾನ, ತಂತ್ರಜ್ಞಾನ ಮತ್ತು ಸಂಶೋಧನೆಗೆ ಕೇಂದ್ರ ಸರ್ಕಾರ ಎಷ್ಟು ಆದ್ಯತೆಯನ್ನು ಕೊಡ್ತಾ ಇದೆ, ಕೊಟ್ಟಿದೆ ಅನ್ನುವುದರ ಒಂದು ಉಲ್ಲೇಖವನ್ನು ಈ ಸಂದರ್ಭದಲ್ಲಿ ನಾವು ಮಾಡಬಹುದು. ಅನುಸಂಧಾನ್ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಮೂಲಕ ಅಕಾಡೆಮಿ ಮತ್ತು ಇಂಡಸ್ಟ್ರಿ ಇವುಗಳ ನಡುವೆ ಏನೊಂದು ಅಂತರ ಇತ್ತು, ಇದನ್ನು ಕಡಿಮೆ ಮಾಡೋದಕ್ಕೆ ತುಂಬ ವ್ಯಾಪಕವಾದ ಒಂದು ಪ್ರಯತ್ನಗಳನ್ನು ಮಾಡಲಾಗಿದೆ. ವಿಜ್ಞಾನ ಧಾರಾ ಸ್ಕೀಮ್ ಒಂದು ಉಪಕ್ರಮ. ಈ ಎಲ್ಲ ಒಂದು ಪ್ರಯತ್ನಗಳ ಮೂಲಕ ಸಂಶೋಧನೆ, ವಿಜ್ಞಾನ, ತಂತ್ರಜ್ಞಾನ ಮತ್ತು ಅಪ್ಕಮಿಂಗ್ ಮುಂದುವರಿದ ಭವಿಷ್ಯದ ತಂತ್ರಜ್ಞಾನಕ್ಕೆ ಕೇಂದ್ರ ಸರ್ಕಾರ ಮಹತ್ವದ ಒಂದು ಒತ್ತನ್ನು ನೀಡಿದೆ. ಇದ್ರ ಬಗ್ಗೆ ತಾವು ವಿವರ ಕೊಡಬಹುದಾ ಅಂತ.
3: ಮೊದಲು ಅದಿದ್ದು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಅಟಲ್ ವಾಜಪೇಯಿ ಅವರು ಅದಕ್ಕೆ ಜೈ ವಿಜ್ಞಾನ್ ಅಂತ ಸೇರಿಸಿದ್ರು. ಈಗ ಮೋದಿಜಿ ಅವರು ಜೈ ಅನುಸಂಧಾನ ಅಂತ ಸೇರಿಸಿದ್ದಾರೆ. ನನ್ನ ಪ್ರಕಾರ ಇವು 4 ನಮ್ಮ ದೇಶದ ಆಧಾರ ಸ್ತಂಭಗಳಾಗುತ್ತೆ. ರೈತರು ಇದ್ದಾರೆ, ಸೈನಿಕರು ಇದ್ದಾರೆ, ಅದೇ ರೀತಿ ವಿಜ್ಞಾನಿಗಳು ಮತ್ತು ಸಂಶೋಧಕರು. ಸಂಶೋಧನೆ ಅಂತವೆ, ಅನುಸಂಧಾನ ಅಂತ ಅಂದ್ರೆ. ಸೊ ನೀವಾಗ್ಲೇ ಹೇಳಿದ್ರೆ ಈ ಅನುಸಂಧಾನ್ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಇದು ಯಾತಕ್ಕೆ ಬಂತು ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಹಿಂದೇನು ಕೂಡ ಸಂಶೋಧನೆ ನಡೀತಿತ್ತು, ನಮ್ಮ ದೇಶದಲ್ಲಿ ಇಲ್ಲ ಅಂತಲ್ಲ. ಆದರೆ ಆ ಸಂಶೋಧನೆ ಮಾಡುವಂಥ ಸಂಸ್ಥೆಗಳಿಗೆ ಮತ್ತು ಸಂಶೋಧನಾ ನಡೆದ ವಿದ್ಯಾರ್ಥಿಗಳಿಗೆ ಮತ್ತು ಉದ್ಯಮದ ನಡುವೆ ಒಂದು ಅಂತರ ಇತ್ತು. ಇದು ಇಂಡಸ್ಟ್ರಿ ಇನ್ಸ್ಟಿಟ್ಯೂಷನ್ ರಿಲೇಶನ್ಶಿಪ್ ಅಂತ ಹೇಳಿ ಕರಿತೀವಿ. ಅದು ಇರಲಿಲ್ಲ, ಪೂರಕವಾಗಿರಲಿಲ್ಲ. ಇವರು ಪಾಪ ಮಾಡಿದ್ದು ಅಲ್ಲೇ ಉಳಿತಾ ಇತ್ತು. ಅವರು ನಮ್ಮ ನಿರೀಕ್ಷೆಗೆ ತಕ್ಕಂಥ ಅದೇನೋ ಆಗ್ತಾ ಇಲ್ಲ ಅಂತ ಬೇರೆ ದೇಶಗಳನ್ನು ನೋಡುವಂಥ ಪ್ರವೃತ್ತಿ ಹೆಚ್ಚಾಗ್ತಾ ಇತ್ತು. ಇದು ತಪ್ಪಬೇಕು. ಎಲ್ಲರೂ ಒಂದೇ ಕಡೆ ಬರಬೇಕು. ಮತ್ತು ವಿಶೇಷವಾಗಿ ಹೊಸ ಸಂಶೋಧಕರು ಏನಿದ್ದಾರೆ ಅಂದರೆ ಸಂಶೋಧನೆ ಮಾಡ್ತಾ ಇರೋ ವಿದ್ಯಾರ್ಥಿ, ಬರೀ ಸಂಶೋಧನೆ ಅಷ್ಟೇ ಅಲ್ಲ, ಆ ಸಂಶೋಧನೆನ ಆತ ಏನಾರು ಒಂದು ನವೋದ್ಯಮ ಆಗಿ ಕೂಡ ಸ್ಥಾಪನೆ ಮಾಡಲಿಕ್ಕೆ ಏನು ಆರ್ಥಿಕ ನೆರವು ಬೇಕಾಗ್ಬೋದು, ಅದಕ್ಕೆ ಮಾರ್ಗದರ್ಶನ ಬೇಕಾಗ್ಬೋದು, ಅದಕ್ಕೆ ಸೌಲಭ್ಯಗಳು ಬೇಕಾಗ್ಬೋದು, ಇದೆಲ್ಲವನ್ನೂ ಕೂಡ ಈ ಒಂದು ಯೋಜನೆಯಲ್ಲಿ ನೀವು ಹೇಳಿದ್ರಲ್ಲ ANRF ಯೋಜನೆಯಲ್ಲಿ ಕೊಡಬೇಕು ಹಾಗೆ ಅಂಥೇಳಿ ಆ ಕೇಂದ್ರ ಸರ್ಕಾರ ಇದನ್ನ ಅನುಷ್ಠಾನಕ್ಕೆ ತಂದಿದೆ. ಸುಮಾರು 6 ವರ್ಷಗಳಲ್ಲಿ ಇದಕ್ಕೆ 1,00,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಬೇಕು ಹಾಗೆ ಅಂತ ಅನ್ಕೊಂಡಿದ್ದಾರೆ. ಇಲ್ಲಿ ಶ್ರೋತೃಗಳ ಗಮನಕ್ಕೆ ಈ ಒಂದು ಯೋಜನೆಯ ಕೆಲವು ಮುಖ್ಯ ಅಂಶಗಳನ್ನು ನಾನು ವಿವರಿಸಲಿಕ್ಕೆ ಇಷ್ಟಪಡ್ತೇನೆ. ಒಂದು, ನೀವಾಗಲೇ ಹೇಳಿದ್ರೆ ವಿಜ್ಞಾನ ಧಾರ ಯೋಜನೆಯಲ್ಲಿ ಯಾತಕ್ಕೆ ಇದು ಬಂತು ಅಂತ ನೋಡೋದಾದರೆ, ಈಗಿನ ಒಂದು ಜಾಗತಿಕ ಮಟ್ಟದಲ್ಲಿ ನಮ್ಮ ಸಂಶೋಧನೆಗಳು ಗುರುತಿಸಲ್ಪಡಬೇಕು, ನಮ್ಮ ಸಂಶೋಧಕರು ಗುರುತಿಸಲ್ಪಡಬೇಕು ಅಂತಂದರೆ ಅದಕ್ಕೆ ಬೇಕಾದಂಥ ಸೌಲಭ್ಯಗಳು, ಅದಕ್ಕೆ ಬೇಕಾದಂಥ ಕೌಶಲ್ಯ, ಅದಕ್ಕೆ ಬೇಕಾದಂತೆ ಶಿಕ್ಷಣ ವ್ಯವಸ್ಥೆ, ಇದೆಲ್ಲವೂ ಕೂಡ

0: ಬೆಳೀಬೇಕು, ಅದಕ್ಕೆ ಬೇಕಾಗಲಿಕ್ಕೆ ಅಂತ ಹೇಳಿ ಈ ವಿಜ್ಞಾನಧಾರ ಯೋಜನೆಯನ್ನು ತಂದಿದ್ದಾರೆ. ಇದರಲ್ಲಿ ಇದೇ ರೀತಿ ಕೆಲವೊಂದು ಸೌಲಭ್ಯ ವಂಚಿತರು ಅಂತ ನಾವೇನು ಹೇಳುತ್ತೇವೆ. ಈಗ ನೋಡಿ, ನಮ್ಮ ದೇಶದಲ್ಲಿ ಸಂಶೋಧನಾ ಶಿಕ್ಷಣ ಸಂಸ್ಥೆಗಳು ಸಾಕಷ್ಟು ಇದ್ರೂ ಕೂಡ ಮೂಲ ಸಂಶೋಧನೆಯಲ್ಲಿ ತೊಡಗಿರುವಂತಹ SC/ST ಸಮುದಾಯದವರ ಸಂಖ್ಯೆ ಬಹಳ ಕಡಿಮೆ ಇತ್ತು. ಅವ್ರಿಗೂ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ 3 ವರ್ಷದಲ್ಲಿ ಸುಮಾರು 60 ಲಕ್ಷ ಅನುದಾನವನ್ನ ಅವರಿಗೆ ಕೊಡ್ತಾ ಇದ್ರು. ಇವರು SC/ST ಸಮುದಾಯಕ್ಕೆ ಸೇರಿದವರು ಆಗಿದ್ರೆ ಅಂತ ಅಭ್ಯರ್ಥಿಗಳಿಗೆ 3 ವರ್ಷಕ್ಕೆ 60 ಲಕ್ಷದವರೆಗೂ ಅವರಿಗೆ ಸಹಾಯಧನ ಕೊಡ್ತಾ ಇದ್ದಾರೆ. ಇನ್ನು ಎಷ್ಟೋ ಬಾರಿ ಏನಾಗಿರ್ತೇನೆ, ಒಂದು ಒಳ್ಳೆ ಯೋಜನೆ ಇರುತ್ತೆ, ಅದಕ್ಕೆ ಬೇಕಾದಂತ ಗ್ರಾಂಟ್ ಸಿಕ್ಕಿರೋದು, ಎಲ್ಲೋ ಹುಡುಕಿರ್ತಾರೆ, ಯಾರನ್ನೋ ಕೇಳಿರ್ತಾರೆ, ಕೊನೆಯಲ್ಲಿ ಯಾರೋ ಒಂದಿಷ್ಟು ಜನ ಸಿಕ್ಕರೂ ಕೂಡ ಬಹಳ ಕಡಿಮೆ ಸಿಕ್ಕಿರುತ್ತೆ. ಒಂದು 5 ಲಕ್ಷನೋ 10 ಲಕ್ಷನೋ 20 ಲಕ್ಷನೋ ಸಿಕ್ಕರೆ ಅದೇ ಬಹಳ ದೊಡ್ಡದು ಅಂತ. ಅದರಲ್ಲಿ ಯಾವುದೇ ಒಂದು ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಈ NRF ಕೆಳಗಡೆ ಅಂತ ಒಳ್ಳೆ ಪ್ರಾಜೆಕ್ಟ್ಗಳಿಗೆ 5 ಕೋಟಿವರೆಗೂ ಕೂಡ ನಾವು ಪ್ರಾಜೆಕ್ಟ್ ಗ್ರಾಂಟ್ ಅನ್ನು ಕೊಡ್ತೀವಿ ಹೀಗೆ ಅಂತ ಮಾಡಿದ್ರೆ. ಈ ರೀತಿ ಅನೇಕ ಸೌಲಭ್ಯಗಳು NRF ನಲ್ಲಿ ಇದೆ. ಇದನ್ನ ನಮ್ಮ ರಾಜ್ಯದ ಸಂಶೋಧನಾ ವಿದ್ಯಾರ್ಥಿಗಳು ಬಳಸ್ಕೋಬೇಕು, ಮತ್ತೆ ವಿಜ್ಞಾನಿಗಳು ಕೂಡ ಬಳಸ್ಕೋಬೇಕು ಅಂತ ನಾ ಇಲ್ಲಿ ವಿನಂತಿ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ.
1: ತಾವು ಹೇಳಿದ್ರಿ 1 ಲಕ್ಷ ಕೋಟಿ ರೂಪಾಯಿ ಒಂದು ಫಂಡ್ ಅನ್ನ ಏನು ಇಡಲಾಗಿದೆ, 6 ವರ್ಷದಲ್ಲಿ ಇದನ್ನ ಬಳಸುವ ಒಂದು ಗುರಿ ಇದೆ ಅಂತ ಹೇಳಿ. ಮತ್ತೊಂದು ಮುಖ್ಯವಾದ ಅಂಶ ಅಂತಂದ್ರೆ ಖಾಸಗಿ ವಲಯದ ಸಂಶೋಧನೆಗೆ ಕೂಡ ಹೆಚ್ಚಿನ ಒತ್ತನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ, ಮತ್ತೆ ಇಂಡಸ್ಟ್ರಿ ಮತ್ತೆ ರಿಸರ್ಚ್ ಇವೆರಡರ ನಡುವಿನ ಅಂತರದ ಬಗ್ಗೆ ತಾವಾಗಲೇ ಪ್ರಸ್ತಾಪ ಮಾಡಿದ್ರಿ. ನಮ್ಮಲ್ಲಿ ಕಳೆದ 12 ವರ್ಷಗಳಲ್ಲಿ ಸ್ಟಾರ್ಟ್ಅಪ್ಗಳಿಗೆ, ನವೋದ್ಯಮಗಳಿಗೆ, ಮತ್ತೆ ತಂತ್ರಜ್ಞಾನ ಆಧಾರಿತ ಉದ್ಯಮಗಳಿಗೆ, ಮತ್ತೆ ನಾವೇನು ಯೂನಿಕಾರ್ನ್ ಅಂತ ಹೇಳ್ತೀವಿ, ಹೆಚ್ಚಿನ ಬಂಡವಾಳ ಬೇಡುವಂತಹ ಅತ್ಯಾಧುನಿಕ ತಂತ್ರಜ್ಞಾನದ ಉದ್ಯಮಿಗಳು ಮತ್ತೆ ಉದ್ಯಮಗಳಿಗೆ ಅತ್ಯಂತ ಹೆಚ್ಚಿನ ಪ್ರೋತ್ಸಾಹವನ್ನು ನಾವು ಕೊಡ್ತಾ ಇರೋದನ್ನ ಕಾಣ್ತೀವಿ. ಸ್ಟಾರ್ಟ್ಅಪ್ ಇಂಡಿಯಾ ಇರಬಹುದು, ಸ್ಟ್ಯಾಂಡಪ್ ಇಂಡಿಯಾ ಇರಬಹುದು, ಮತ್ತೆ ಡಿಜಿಟಲ್ ಇಂಡಿಯಾ, ಅಂದರೆ ಒಟ್ಟಾರೆ ಈ ದೇಶದ ಡಿಜಿಟಲೀಕರಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿರೋದನ್ನು ನಾವು ಕಾಣ್ತೀವಿ. ಒಟ್ಟಾರೆ ತಂತ್ರಜ್ಞಾನ ಆಧಾರಿತ ಬೆಳವಣಿಗೆ ಬಗ್ಗೆ ತಾವೇನು ಹೇಳ್ತೀರಿ ಅಂತ
0: ನೋಡಿ. ಈ ನವೋದ್ಯಮಗಳ ಬಗ್ಗೆ ಹೇಳಲಿಕ್ಕೆ ಇಲ್ಲಿ ಶ್ರೋತೃಗಳಿಗೆ ಬಹಳ ಸುಲಭವಾಗಿ ಅರ್ಥ ಆಗಲಿ ಅಂತ ನನ್ನದೇ ಆದಂತಹ ಒಂದು ಉದಾಹರಣೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಏನು ಸಮಸ್ಯೆಗಳಿತ್ತು ಅಂತ ಅರ್ಥ ಮಾಡ್ಕೊಳ್ಳಿ. 2010 ಶುರು ಮಾಡಿದಂತ ಒಂದು ನವೋದ್ಯಮ ಇದು, ಬೆಂಗಳೂರಲ್ಲೇ ಶುರು ಮಾಡಿದ್ವಿ. ಏನೆಲ್ಲ ಸಮಸ್ಯೆಗಳು ಬಂತು ಅಂತ ಹೇಳ್ತೀನಿ. ನವೋದ್ಯಮದ ಉದ್ದೇಶ ಏನಿತ್ತು ಅಂತ ಹೇಳ್ತೀನಿ. ಮೊದಲನೇದಾಗಿ ಕನ್ನಡಿಗರಾಗಿ ನಾವು ಹೆಮ್ಮೆ ಪಡುವಂತ ಒಂದು ನವೋದ್ಯಮ ಅದು. ಯಾಕಂದ್ರೆ ಇಡೀ ಜಗತ್ತಿನಲ್ಲಿ ಜಪಾನ್ ಹೊರತಾಗಿ ಈ ಕಂಪ್ಯೂಟರ್ನಲ್ಲಿ ಮೆಮರಿ ಚಿಪ್ಸ್ ಅಂತ ಬರುತ್ತೆ, DRAM ಚಿಪ್ಸ್ ಅಂತ ಹೇಳಿ ಬರುತ್ತೆ, ಅಂತ DRAM ಚಿಪ್ಗಳನ್ನ ವಿನ್ಯಾಸ ಮಾಡಿದ್ದು ನಮ್ಮ ಕರ್ನಾಟಕ ಮತ್ತೆ ನಮ್ಮ ಬೆಂಗಳೂರಿನಲ್ಲಿ ಈ ನವೋದ್ಯಮದಲ್ಲಿ. ಜಪಾನ್ ಬಿಟ್ಟರೆ ಬೇರೆ ಎಲ್ಲೂ ಹೊರಗಡೆ ಅಂತ ಚಿಪ್ಗಳನ್ನ ಯಾರೂ ಮಾಡಿಲ್ಲ, ಆ ತಂತ್ರಜ್ಞಾನನೇ ಕೊಟ್ಟಿಲ್ಲ. ಅಂಥದ್ರಲ್ಲಿ ನಾವು 2010 ಈ ನವೋದ್ಯಮ ಸ್ಥಾಪನೆ ಮಾಡಿ 2 ಚಿಪ್ಗಳನ್ನ ವಿನ್ಯಾಸ ಮಾಡಿದ್ವಿ. ಅದರಲ್ಲಿ 2 ಚಿಪ್ಗಳು ಯಶಸ್ವಿ ಆಯಿತು, ಕೋಟ್ಯಾಂತರ ಸಂಖ್ಯೆಯಲ್ಲಿ ಚಿಪ್ಗಳು ಮಾರಾಟ ಆಯಿತು, ಮತ್ತೆ ಆ ಉತ್ಪಾದನೆ ಮಾಡಿ ಮಾರಾಟ ಮಾಡಿದ ಸಂಸ್ಥೆಗಳಿಗೆ 1,000,000,000 ಲಾಭ ಕೂಡ ಬಂತು. ಅವಾಗ ನಾವು ಎದುರಿಸಂತ ಸಮಸ್ಯೆಗಳು ಏನು ಅಂತ ಹೇಳ್ತೀನಿ ನೋಡಿ. ಮೊದಲನೇದಾಗಿ ಇದು ಈಗ ಡೀಪ್ ಟೆಕ್ ಅಂತ ಹೇಳಿ ಕರೀತಾರೆ ಇದನ್ನ, ಡೀಪ್ ಟೆಕ್ ನವೋದ್ಯಮ ಅಂತ ಹೇಳಿ. ಅವಾಗ ಇರ್ಲಿಲ್ಲ, ನವೋದ್ಯಮ ಅನ್ನೋದೇ ಒಂದು ಸಾಹಸ ಅಂತ ಆಗಿತ್ತು. ಈಗ ಕಲ್ಚರ್ ಆಗೋಗಿದೆ, ಸಂಸ್ಕೃತಿ ಆಗೋಗಿದೆ, ಇದು ವ್ಯತ್ಯಾಸ. ಅವಾಗ ಸಾಹಸ ಆಗಿತ್ತು, ಯಾಕಂದ್ರೆ ಪ್ರತಿಯೊಂದಕ್ಕೂ ನೀವು ತುಂಬಾ ಓಡಾಡಬೇಕಾಗ್ತಿತ್ತು, ಪ್ರತಿಯೊಂದು ಅನುಮತಿ ಪಡೆಯಲಿಕ್ಕೂ ತಿಂಗಳುಗಟ್ಟಲೆ ಓಡಾಡಿದ್ವಿ. ಆಮೇಲೆ ಅನುಮತಿಗಳನ್ನ ಪಡ್ಕೊಂಡ್ವಿ, ನಮ್ಮ ನವೋದ್ಯಮ ಆರಂಭ ಮಾಡಿದ್ವಿ. ದೊಡ್ಡ ಸಮಸ್ಯೆ ಬಂದಿದ್ದು ದುಡ್ಡಿಂದು. ಬ್ಯಾಂಕ್ನವರು ಸುತಾರಾಮ್ ಒಪ್ಪಲೇ ಇಲ್ಲ, ಯಾಕಂದ್ರೆ ಅವ್ರಿಗೆ IT ಮತ್ತು BPO ಬಿಟ್ಟರೆ ಇಂಥದ್ದೊಂದು ನವೋದ್ಯಮ ಆರಂಭ ಆಗಬಹುದು, ಆ ರಿಸ್ಕ್ ಫ್ಯಾಕ್ಟರ್ನಲ್ಲಿ ನಾವು ದುಡ್ಡು ಕೊಡ್ಬೋದು ಅಂತ ಅವ್ರ ತಯಾರೇ ಇರಲಿಲ್ಲ. ಈ ಎಲ್ಲ ಆರ್ಥಿಕ ಸಮಸ್ಯೆನೂ ಬರುತ್ತೆ, ಅನುಮತಿಗಳನ್ನು ಪಡೆಯೋದು ಸಮಸ್ಯೆಗಳು ಬರುತ್ತೆ, ತಿಂಗಳಾಂಗಟ್ಲೆ ಇದರಲ್ಲೇ ಹೋಗುತ್ತೆ. ಆಮೇಲೆ ಬಂಡವಾಳ ಯಾರೂ ಹಾಕ್ಲಿಕ್ಕೆ ತಯಾರಿರೋದಿಲ್ಲ. ಆಮೇಲೆ ನಾವುಗಳೇ ಸ್ವತಃ ಬಂಡವಾಳ ಹಾಕಿ ಶುರು ಮಾಡಿದಂಥ ಸಂಸ್ಥೆ ಅದು. ಈ ಎಲ್ಲ ಸಮಸ್ಯೆಗಳು ಇವತ್ತಿಲ್ಲ. ಅದು ದೊಡ್ಡ ವ್ಯತ್ಯಾಸ ಇವತ್ತು ನಾವು ನೋಡ್ತಾ ಇರೋದು. ನವೋದ್ಯಮ ಅಂತ ಬಂದಾಗ, ಅರೆ ನವೋದ್ಯಮ ಅಂದಾಗ ಎಷ್ಟೋ ಜನ ಏನಂತಾರೆ ಅಂದರೆ, ಓ ಯಾರೋ ಹಣ ಹಾಕ್ತಾರೆ ಅದರಿಂದ ಆರಂಭ ಮಾಡ್ತಾರೆ ಅಂತ. ಆ ರೀತಿ ಇಲ್ಲ. ಯಾರೋ ಹಣ ಹಾಕಿದ್ರಿಂದ ನವೋದ್ಯಮ ಯಶಸ್ವಿ ಆಗುತ್ತೆ, ಅಥವಾ ಯಾರೋ ಸಬ್ಸಿಡಿ ಕೊಡ್ತಾರೆ ಅಂತ ನವೋದ್ಯಮ ಯಶಸ್ವಿ ಆಗುತ್ತೆ, ಅಥವಾ ಇನ್ನೇನೋ ನಡೆಯುತ್ತೆ ಅಂತ ನವೋದ್ಯಮಗಳು, ಅಂತ ನವೋದ್ಯಮಗಳು ನಡೆಯೋದೇ ಇಲ್ಲ. ವ್ಯಾಪಾರ ಮತ್ತು ನವೋದ್ಯಮದ ಬಗ್ಗೆ ಬಹಳ ದೊಡ್ಡ ಅಂತರ ಇದೆ. ನವೋದ್ಯಮ ಅಂದರೆ ಏನಾದ್ರು ಒಂದು ನೀವು ಹೇಳಿದಾಗೆ ನಾವೀನ್ಯತೆ ಇರಬೇಕು. ಎರಡನೇದಾಗಿ, ಜಾಗತಿಕ ಮಾರುಕಟ್ಟೆ ಅಥವಾ ಸ್ಥಳೀಯ ಮಾರುಕಟ್ಟೆಯಲ್ಲಿ ನಿಮ್ಮ ಉತ್ಪನ್ನ ಅಥವಾ ಸೇವೆ ಎಷ್ಟೇ ಒಂದು ಪೈಪೋಟಿ ಇದ್ದರೂ ಕೂಡ ಯಶಸ್ವಿಯಾಗಿ ನಿಲ್ಲುತ್ತೇವೆ ಅನ್ನೋ ಅಷ್ಟು ಧೈರ್ಯ ಇರಬೇಕು. ಎಲ್ಲರೂ ಮಾಡ್ತಾರೆ ನಾವು ಮಾಡ್ತೀವಿ ಅಂತ ಹೋದಂಥ ನವೋದ್ಯಮಗಳು 1 ವರ್ಷ ಕೂಡ ತಡೆಯೋದಿಲ್ಲ. ಅವು ಇಂಥ ನವೋದ್ಯಮಗಳ ಸಂಖ್ಯೆ ನಾ ಈಗೇನು ಹೇಳ್ತಾ ಇದ್ದೀನಲ್ಲ, ಈ ನಾವೀನ್ಯತೆನೂ ಇದ್ದು ತಂತ್ರಜ್ಞಾನವನ್ನು ಬಳಸ್ಕೊಂಡು ಈ ಸ್ಥಳೀಯ ಮಾರುಕಟ್ಟೆ ಅಷ್ಟೆಲ್ಲ ಜಾಗತಿಕ ಮಾರುಕಟ್ಟೆಯಲ್ಲೂ ನಾವು ಸ್ಪರ್ಧೆ ಮಾಡ್ತೀವಿ ಅನ್ನೋ ನವೋದ್ಯಮಗಳ ಸಂಖ್ಯೆ ಇವತ್ತು ಇಡೀ ಭಾರತದಲ್ಲಿ 2 ಲಕ್ಷ ನವೋದ್ಯಮಗಳಿದೆ. ಅವಾಗ

0: ಅವರ ಸಂಕೇತದಲ್ಲಿ ಇತ್ತು. ಅಂದರೆ ನಾನು ಆಗಲೇ ಹೇಳಿದ್ನಲ್ಲ, ಸಾಹಸ ಯಾರು ಎಷ್ಟೋ ಜನ ಯಾಕೆ ಬೇಕು ಅಂತಿದ್ರು. ನಮಗೆ ಎಷ್ಟೋ ಜನ ಒಂದು ಉಪದೇಶ ಕೂಡ ಕೊಟ್ಟರು, ಹೋಗಿ ಕೆಲಸ ಮಾಡಿ ಇದೆಲ್ಲ ಯಾಕೆ ಬೇಕು ಅಂಥೇಳಿ. ಅಂದರೆ ಆ ವ್ಯತ್ಯಾಸ ನಾನು ಆಗಲೇ ಹೇಳಿದ್ನಲ್ಲ, ಅದು ಸಾಹಸವಾಗಿ ಇವತ್ತು ಸಂಸ್ಕೃತಿ ಆಗಿದೆ ಅಂತ ಒಂದು ವಾತಾವರಣ ಬಂದಿದೆ. ಇವತ್ತು ಹಣ ಹಾಕಲಿಕ್ಕೆ, ವಿದೇಶಿ ಬಂಡವಾಳ ಹಾಕಲಿಕ್ಕೂ ತುಂಬ ಜನ ಮುಂದೆ ಬರ್ತಾ ಇದ್ದಾರೆ. ಮತ್ತೆಲ್ಲಕ್ಕಿಂತ ಭಾಳ ಸಂತೋಷ ಪಡುವಂಥ ವಿಷಯ ಅಂತಂದರೆ, ಇಡೀ ಜಗತ್ತಿನಲ್ಲಿ ಒಂದು ನವೋದ್ಯಮಗಳು ಅಂದರೆ ಸರ್ಕಾರದಿಂದ ಮಾನ್ಯತೆ ಪಡೆದಂಥ ನವೋದ್ಯಮಗಳ ಸಂಖ್ಯೆ ಅಂತ ನಾವು ನೋಡೋದಾದರೆ ಇಡೀ ಜಗತ್ತಿನಲ್ಲಿ ಮೂರನೆಯ ಸ್ಥಾನ ಭಾರತ ಹೊಂದಿತ್ತು. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ನವೋದ್ಯಮಗಳಿವೆ. ಹಾಗಾದರೆ ಇದರಿಂದ ನಮಗೇನು ಪ್ರಯೋಜನ? ಜನಸಾಮಾನ್ಯರಿಗೆ ಯಾರೋ ನವೋದ್ಯಮ ಆರಂಭ ಮಾಡ್ತಾರೆ, ಯಾರೋ ಬಂಡವಾಳ ಹಾಕ್ತಾರೆ, ನಮಗೇನು ಅಂತ ಜನ ಕೇಳ್ಬೋದು. 2 ಲಕ್ಷ ನವೋದ್ಯಮಗಳು ಅಂದರೆ ಸರಾಸರಿ ನೀವು ಏನಿಲ್ಲ ಅಂದರೆ 10 ಲಕ್ಷ ಉದ್ಯೋಗ ಸೃಷ್ಟಿಯಾಗಿದೆ, ಹೊಸದಾಗಿ ಸೃಷ್ಟಿಯಾದಂಥ ಉದ್ಯೋಗಗಳಿದೆ. ಇದೆಲ್ಲ ನಮ್ಮ ಯುವಕರಿಗೆ ಬಂದಂಥ ಉದ್ಯೋಗ ಅವಕಾಶಗಳು. ಎಲ್ಲರೂ ಕೇಳ್ತಾರೆ ಉದ್ಯೋಗ ಎಲ್ಲಿದೆ ಅಂತ. ಉದ್ಯೋಗ ಇಲ್ಲೇ ಸೃಷ್ಟಿಯಾಗ್ತದೆ. ನವೋದ್ಯಮ ಅಂದ ತಕ್ಷಣ ಒಬ್ಬರೇ ಕೂತ್ಕೊಂಡು ಮಾಡೋವಂಥ ಸಂಸ್ಥೆಗಳು ಯಾವುದೂ ಆಗುಳ್ದೇ ಇಲ್ಲ. ನೀವಾಗಲೇ ಯೂನಿಕಾರ್ನ್ ಅಂದರೆ ಒಂದು ನವೋದ್ಯಮ $100 ಕೋಟಿ ಅದರ ಮೌಲ್ಯ ಆದರೆ, ಒಂದು $1 ಬಿಲಿಯನ್ ಅಂತ ಹೇಳ್ತೀವಿ ಅದರ ಮೌಲ್ಯ ಆದರೆ, ಅದು ಯೂನಿಕಾರ್ನ್ ಅಂತ ಹೇಳಿ ಕರಿತೀವಿ. ಬೆಂಗಳೂರಲ್ಲಿ ಸುಮಾರು ಯೂನಿಕಾರ್ನ್ಗಳಾಗಿದೆ. ನಾವು ಮೊದಲು ನಾವು ಬೆಂಗಳೂರಲ್ಲಿ ನವೋದ್ಯಮ ಒಂದು ಸಾಹಸ ಇತ್ತು. ಇವತ್ತು ಬೆಂಗಳೂರಲ್ಲೇ ಜಾಗತಿಕ ಮಟ್ಟದಲ್ಲಿ ಯೂನಿಕಾರ್ನ್ಗಳು ಇದ್ದಾವೆ, ಕರ್ನಾಟಕದಲ್ಲೇ ಇದ್ದಾವೆ, ನಮ್ಮ ದೇಶದಲ್ಲೂ ಇದ್ದಾವೆ. ಈ ಸಂಖ್ಯೆ ಹೆಚ್ಚಾಗ್ತಿದೆ. ಮತ್ತು ನವೋದ್ಯಮಗಳು ಬೆಳೆದ ಹಾಗೆಲ್ಲ ಇನ್ನೂ ಉದ್ಯೋಗ ಅವಕಾಶಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆ ಅಂದರೆ ಆರ್ಥಿಕ ಸಹಾಯ ನೋಡೋದಾಗಲಿ, ಅದಕ್ಕೆ ಬಂಡವಾಳ ಹೂಡಿಕೆ ಆಗಿರ್ಬೋದಾಗಲಿ, ಮಾರ್ಗದರ್ಶಕರುಗಳನ್ನಾಗಲಿ, ಕೌಶಲ್ಯ ಆಗಲಿ, ಮಾರುಕಟ್ಟೆ ವ್ಯವಸ್ಥೆ ಆಗಲಿ, ಇದೆಲ್ಲವನ್ನು ಕೂಡ ಭಾರತ ಸರ್ಕಾರ ಇವತ್ತು ಒದಗಿಸ್ತಾ ಇರೋದ್ರಿಂದ ಸಾಹಸ ಹೋಗಿ ಇದು ಸಂಸ್ಕೃತಿ ಆಗಿತ್ತು.
1: ಈ ತಂತ್ರಜ್ಞಾನ ವಿಷಯಕ್ಕೆ ಬರೋದಾದರೆ, ಕೆಲವು ವರ್ಷಗಳ ಹಿಂದೆ ಇಡೀ ಜಗತ್ತು ಏನು ಒಂದು ಸಂಕಷ್ಟವನ್ನು ಎದುರಿಸ್ತು ಕೋವಿಡ್ ಸಂದರ್ಭದಲ್ಲಿ, ಅಂತಹ ಸಂದರ್ಭದಲ್ಲಿ ಭಾರತ ದೇಶೀಯವಾಗಿ ಲಸಿಕೆಗಳನ್ನು ಅಭಿವೃದ್ಧಿಪಡಿಸಿ ಒಂದು ದೊಡ್ಡ ಸಂಕಷ್ಟಕ್ಕೆ ಪರಿಹಾರ ಕಂಡುಕೊಂಡಿದ್ದಷ್ಟೇ ಅಲ್ಲದೆ ತಂತ್ರಜ್ಞಾನವನ್ನು ಉಪಯೋಗಿಸಿ ಅದರ ಸಮರ್ಪಕ ವಿತರಣೆಯನ್ನು ಮಾಡಿತು. ಮತ್ತು ಈ ಒಂದು ಕ್ರಮ ಇಡೀ ಜಗತ್ತಿನಲ್ಲಿ ಒಂದು ಮಾದರಿಯಾಗಿ ಉಳಿಯಿತು. ಬೇರೆ ದೇಶಗಳಿಗೆ ಕೂಡ ನಾವು ಲಸಿಕೆಗಳನ್ನು ಅತ್ಯಂತ ಕಡಿಮೆ ಅವಧಿಯಲ್ಲಿ ತಯಾರಿಸಿ ಪೂರೈಕೆ ಮಾಡಿದ್ವಿ. ನಮ್ಮ ವಿಜ್ಞಾನಿಗಳಲ್ಲಿ ಒಂದು ಅಸಾಮಾನ್ಯವಾದಂತಹ ಒಂದು ಅವರಲ್ಲಿ ಏನು ಪ್ರತಿಭೆ ಇತ್ತು, ಪ್ರದರ್ಶನಕ್ಕೆ ಒಂದು ವೇದಿಕೆ ಕೂಡ ಸಿಕ್ತು. ಒಟ್ಟಾರೆ ಈ ಒಂದು ಸಂಶೋಧನೆ ಮತ್ತೆ ತಂತ್ರಜ್ಞಾನ ಉಪಯೋಗಿಸಿ ಕೈಗೊಳ್ಳಲಾದಂತಹ ಕ್ರಮಗಳು, ಇವುಗಳ ಬಗ್ಗೆ ತಾವು ವಿವರ ಕೊಡಬಹುದಂತ.
0: ಹೌದು, ಅದು ಬಹಳ ಯಶಸ್ವಿ ಕಥೆನೆ ತಾವು ಹೇಳಿದಿರಿ, ಅಲ್ಲಿ ಕೋವಿಡ್ ಲಸಿಕೆಯನ್ನು ನಮ್ಮ ಭಾರತದಲ್ಲಿ ಮಾಡಿದ್ದು ಅಂತ. ನೀವಾಗಲೇ ಒಂದು ಮಾತು ಹೇಳಿದ್ರೆ, ಖಾಸಗಿ ಸಂಸ್ಥೆಗಳಿಗೂ ಇವತ್ತು ನೆರವು ಸರ್ಕಾರ ಕೊಡ್ತಾ ಇರೋದ್ರಿಂದ, ಹೀಗಾಗಿ ಅವರು ಕೂಡ ಸಂಶೋಧನೆ ಮತ್ತು ಅಭಿವೃದ್ಧಿ R&D ಅಂತ ಏನು ಕರಿತೀವಿ ಅದರಲ್ಲಿ ಸಾಕಷ್ಟು ಕೆಲಸ ಮಾಡ್ತಿದ್ದಾರೆ ಅಂತ. ಇದರ ಒಂದು ಫಲಶ್ರುತಿ ಅಂತಂದರೆ ಕೋವಿಡ್ ಲಸಿಕೆ. ಅವರು ಕೂಡ R&D ಮಾಡಿದ್ರಿಂದಾಗಿ ಆ ಲಸಿಕೆಯನ್ನು ಅಭಿವೃದ್ಧಿ ಮಾಡಲಿಕ್ಕಾಯಿತು. ಮತ್ತು ಅದನ್ನು ಅಷ್ಟು ಕಡಿಮೆ ಸಮಯದಲ್ಲಿ ಅಷ್ಟು ಜನರನ್ನು ತಲುಪಲಿಕ್ಕೂ ಕೂಡ ಅವರು ಸಾಕಷ್ಟು ಉತ್ಪಾದನೆ ಸಾಮರ್ಥ್ಯವನ್ನು ಕೂಡ ಹೆಚ್ಚು ಮಾಡಿಕೊಂಡ್ರು. ಇಂಥ ಸಾಕಷ್ಟು ಉದಾಹರಣೆಗಳು ನಮ್ಮ ಭಾರತದಲ್ಲೇ ಇದ್ದಾವೆ. ಆದರೆ ನಾವು ಈ ಮೇಡ್ ಇನ್ ಇಂಡಿಯಾ ಸಕ್ಸಸ್ ಸ್ಟೋರಿಗಳನ್ನು ನೋಡ್ತಾ ಹೋದಾಗ ಈ ಬಂದಂಥ ವ್ಯಕ್ತಿಗಳು ಯಾರು ಅಂತ ಇಲ್ಲಿ ಇನ್ನೊಂದು ಉದಾಹರಣೆ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತೆಲ್ಲರೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತಾರೆ. ಇಂಥ ಅಮೆರಿಕಾ ಕಂಪ್ನಿಯವರು ಇದನ್ನು ಮಾಡಿದ್ದಾರೆ, ಬೇರೆ ಚೈನಾದವರು ಇದನ್ನು ಮಾಡಿದ್ದಾರೆ, ಭಾರತ ಏನು ಮಾಡಿಲ್ಲ ಏನು ಮಾಡಿಲ್ಲ ಅಂತ ಒಂದಿಷ್ಟು ಟೀಕೆ ವ್ಯಂಗ್ಯ ಇದೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿದೆ. ನಾನು ಅವರ ಅಜ್ಞಾನದ ಬಗ್ಗೆ ಮರುಕ ಪಡ್ತೇನೆ. ಭಾರತ ಏನು ಮಾಡಿದೆ ಅಂತ ಗೊತ್ತಿಲ್ಲದೆ ಭಾರತ ಏನು ಮಾಡಿಲ್ಲ ಅಂತ ಮಾತಾಡ್ತಿದ್ದಾರೆ ಅಂತ. ಆದರ್ಶ ಹಿರೇಮಠ ಅನ್ನೋ ಒಬ್ಬ ಹುಡುಗ ಇದ್ದಾನೆ, 21 ವರ್ಷ ಅಥವಾ ಬರಾಯಶ 22 ವರ್ಷ ಇರ್ಬೋದು. ಆತ ಒಂದು ಸಂಸ್ಥೆ ಆರಂಭ ಮಾಡ್ತಾನೆ, ಆತ ಸ್ನೇಹಿತರ ಜೊತೆಯಲ್ಲಿ, ಇನ್ನಿಬ್ಬರು ಸ್ನೇಹಿತರ ಜೊತೆಯಲ್ಲಿ ಸೇರಿಕೊಂಡು ಒಂದು ಸಂಸ್ಥೆ ಆರಂಭ ಮಾಡ್ತೀವಿ. ಇವತ್ತು ಏನು ನೀವು ಆಂಥ್ರೋಪಾಕಿ ಆಗಿರ್ಬೋದು, OpenAI ಆಗಿರ್ಬೋದು, ಗೂಗಲ್ ಆಗಿರ್ಬೋದು, ಮೈಕ್ರೋಸಾಫ್ಟ್ ಆಗಿರ್ಬೋದು, ಇವರೆಲ್ಲ ಏನು AI ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ, ಅವುಗಳಿಗೆಲ್ಲ ತರಬೇತಿ ಕೊಡಬೇಕಲ್ಲ. ಆ ತರಬೇತಿ ಕೊಡೋದಕ್ಕೆ ಆದರ್ಶ ರೇಮಠನ ಸಂಸ್ಥೆ ಕೆಲಸ ಮಾಡಿತು. ಅಂದರೆ ಈ ಎಲ್ಲ AI ಸಂಸ್ಥೆಗಳ ಬೆನ್ನೆಲುಬಾಗಿ ಒಂದು 21 ವರ್ಷದ ಭಾರತೀಯ ಆರಂಭ ಮಾಡಿದ ಸಂಸ್ಥೆ ಕೆಲಸ ಮಾಡ್ತಿದೆ. ಅಷ್ಟು ಧೈರ್ಯ ಎಲ್ಲಿಂದ ಬಂತು? ಈಗಿರೋದು ಏನು ಅಂತಂದರೆ ಪದವಿ ತಗೋ, ಕೆಲಸ ಹುಡುಕು, ವಿದೇಶಕ್ಕೆ ಹೋಗು, ಅಲ್ಲಿಂದ ನಮ್ಮನ್ನು ಕರೆಸ್ಕೋ, ನಿನ್ನ ಮನೆ ಮಾಡು, ಇಂಥ ಒಂದು ನಿರೀಕ್ಷೆಗಳು ಇಟ್ಕೊಂಡೇ ನಾವು ಮಕ್ಕಳನ್ನು ಬೆಳೆಸ್ತಾ ಇದ್ದಾಗ ಒಬ್ಬ ಹುಡುಗ ಇಲ್ಲ, ನಾನೊಂದು ಸಂಸ್ಥೆನೇ ಆರಂಭ ಮಾಡ್ತೀನಿ, ಆ ಸಂಸ್ಥೆ ಅಂತಿಂಥದ್ದಲ್ಲ, ಇವರಿಗೆ ನಾವು ಇಂಥ ಒಂದು ಸೇವೆಯನ್ನು ಕೊಡ್ತೇವೆ ಅಂತ ಹೇಳಿ ಮರ್ಕರ್ ಅಂತ ಹೇಳಿ ಅಂತ ಒಂದು ಸಂಸ್ಥೆ ಅದು ಅಮೆರಿಕದಲ್ಲಿ ಈಗ ಭಾಳ ದೊಡ್ಡ ಹೆಸರು ಮಾಡಿದೆ. ಅವರು $100,000 ಗಳಿಕೆ ಮಾಡ್ತಿದ್ರು. ಅಂದರೆ ಒಬ್ಬ ಹುಡುಗ ಆತ ಇನ್ನೂ ಯವನದ ಹೊಸಲಿನಲ್ಲಿದ್ದಾನೆ, ಆಗಲೇ ಇಷ್ಟು ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿದ್ದಾನೆ, ಇಷ್ಟು ಜನರು ಕೆಲಸ

0: ಕೊಟ್ಟಿದ್ದಾನೆ, ಇದು ನಾವು ಭಾರತೀಯರಾಗಿ ಮಾಡಬಹುದು ಅಂತ ಇಡೀ ಜಗತ್ತಿಗೆ ತೋರಿಸಿದ್ದಾನೆ. ಇಂಥ ಸಾಕಷ್ಟು ಉದಾಹರಣೆಗಳಿದೆ.
1: ಅಂದ್ರೆ ನಮ್ಮ ಯುವ ಜನರ ಒಂದು ತಾಂತ್ರಿಕ ವೈಜ್ಞಾನಿಕ ಪ್ರತಿಭೆ ಏನಿದೆ ಅದಕ್ಕೆ ಸರ್ಕಾರದ ಉಪಕ್ರಮಗಳು ಹೇಗೆ
0: ಕಾನ್ಫಿಡೆನ್ಸ್ ಕೊಡ್ತಾ ಇದೆ. ಹೌದು, ನಾನು ಮಾಡಬಹುದು ಅಂತ ಹೇಳಿ ಆದರ್ಶ ರೇಮಣ್ಣ ಅಂತವರು ನಾನು ನೂರಾರು ಉದಾಹರಣೆಗಳನ್ನ ಕೊಡಬಹುದು. ಅಂದ್ರೆ ನಾ ಬರೀ ಎಐ ಬಗ್ಗೆ ಅಥವಾ ಐ ಟಿ ಬಿ ಟಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಪ್ರತಿಯೊಂದು ಕ್ಷೇತ್ರ ನೋಡಿ, ಕೃಷಿ ನೋಡಿ, ವೈದ್ಯಕೀಯ ಕ್ಷೇತ್ರ ನೋಡಿ, ಯಾವುದ್ರಲ್ಲೇ ನೋಡಿ, ನಮ್ಮ ಭಾರತೀಯ ಯುವಕ ಯುವತಿಯರು ಸರ್ಕಾರ ಕೊಡ್ತಿರುವಂತ ಒಂದು ಪ್ರೋತ್ಸಾಹವನ್ನು ಬಳಸ್ಕೊಂಡು ಮುಂದೆ ಬರ್ತಿದ್ದಾರೆ. ಮತ್ತೆ ಇಲ್ಲಿ ಒಂದು ಕಾಮನ್ ಫ್ಯಾಕ್ಟರ್ ಏನು ಅಂದ್ರೆ, ಇವ್ರು ಯಾರೂ ಕೂಡ ದೊಡ್ಡ ಉದ್ಯಮಿಗಳು ಶ್ರೀಮಂತರ ಮಕ್ಕಳಲ್ಲ, ಇವರೆಲ್ಲ ಮಧ್ಯಮ ವರ್ಗದಿಂದ ಬಂದಂಥವ್ರೆ, ಇವರು ಕಷ್ಟಪಟ್ಟು ಮುಂದೆ ಓದಿ ಬಂದಂಥವ್ರೆ. ಆದರೆ ನಾವು ಏನಾದ್ರು ಮಾಡಿ ಸಾಧನೆ ಮಾಡಲೇಬೇಕು ಅಂತ ಹೇಳಿ ಇಂಥ ಒಂದು ಆರ್ ಎನ್ ಡಿ ಮಾಡಿರೋದಾಗಲಿ ಅಥವಾ ಪೇಟೆಂಟ್ಗಳು ಪಡೆದಿರೋದಾಗಲಿ ಅಥವಾ ನವೋದ್ಯಮ ಆರಂಭ ಮಾಡಿ ಯಶಸ್ವಿಯಾಗಿರೋದಾಗಲಿ, ಇಂಥ ಸಾಕಷ್ಟು ಉದಾಹರಣೆಗಳಿದೆ. ನಾ ಇಲ್ಲಿ ಯಾತಕ್ಕೆ ಇದನ್ನ ಹೇಳಿದೆ ಅಂತಂದರೆ, ನಮ್ಮಲ್ಲಿ ಒಂದು ವರ್ಗ ಇದೆ, ಅದು ಒಂಥರ ನಕಾರಾತ್ಮಕ ಸುದ್ದಿಯನ್ನು ಮತ್ತೆ ಮತ್ತೆ ಮತ್ತೆ ಪ್ರತಿಬಿಂಬಿಸೋ ಕೆಲಸ ಮಾಡ್ತಿದೆ. ಭಾರತದಲ್ಲಿ ಏನೂ ಆಗ್ತಾನೆ ಇಲ್ಲ, ಕೆಲಸ ಸಿಕ್ಕಲ್ಲ, ನಿಮಗೆ ಫ್ಯೂಚರೇ ಇಲ್ಲ ಅನ್ನೋ ಒಂದು ನಕಾರಾತ್ಮಕ ಧೋರಣೆನ ಅವರು ಮತ್ತೆ ಮತ್ತೆ ಹೇಳಿ ಅದನ್ನೇ ನಿಜ ಮಾಡಲಿಕ್ಕೆ ಹೊರಟಿದ್ದಾರೆ. ಹಾಗಲ್ಲ, ದಯವಿಟ್ಟು ಇದನ್ನೂ ನೋಡಿ, ನಮ್ಮ ಸುತ್ತಮುತ್ತ ಇರೋ ಹುಡುಗರು ಯುವಕ ಯುವತಿಯರೇನೆ ಎಷ್ಟೊಂದು ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವರು ಮಾಡಲಿಕ್ಕೆ ಸಾಧ್ಯ ಆದರೆ ನೀವು ಕೂಡ ಸರ್ಕಾರದಿಂದ ಇರುವ ನೆರವು ಯೋಜನೆಗಳ ಲಾಭ ಪಡ್ಕೊಂಡು ನೀವು ಕೂಡ ಖಂಡಿತ ಮಾಡಬಹುದು ಅಂತ ನನ್ನ ಅಭಿಪ್ರಾಯ.
1: ತಾವು ಆಗಲೇ ಈ ಕಂಪ್ಯೂಟರ್ ಚಿಪ್ಗಳ ಬಗ್ಗೆ ವಿವರ ಕೊಟ್ರಿ. ಈ ಸೆಮಿಕಂಡಕ್ಟರ್ ಚಿಪ್ಗಳ ತಯಾರಿಕೆ ಕ್ರಾಂತಿಕಾರಕ ಬದಲಾವಣೆ ತರುತ್ತೆ ಅಂತ ಹೇಳಲಾಗುತ್ತೆ. ಇತ್ತೀಚೆಗೆ ಭಾರತ ದೇಶೀಯವಾಗಿ ಈ ರೀತಿ ಸೆಮಿಕಂಡಕ್ಟರ್ನ ವಿನ್ಯಾಸ ಮತ್ತು ತಯಾರಿಕೆ ಇವುಗಳಿಗೆ ಉತ್ತೇಜನ ಕೊಡ್ತಾ ಬಂದಿದೆ. ಮತ್ತು ಬೆಂಗಳೂರು ಕೂಡ ಈ ಒಂದು ಯೋಜನೆಗೆ ಮಹತ್ತರ ಕೊಡುಗೆಯನ್ನು ಕೊಡ್ತಾ ಇದೆ. ಸದ್ಯದಲ್ಲೇ ಈ ಸೆಮಿಕಂಡಕ್ಟರ್ ತಯಾರಿಕೆ ಭಾರತದಲ್ಲಿ ಆಗುತ್ತೆ ಅನ್ನುವ ಒಂದು ಸಂತಸದ ವಿಷಯ ಎಲ್ಲ ಕಡೆ ಹರಿದಾಡ್ತಾ ಇದೆ. ಈ ಒಂದು ತಂತ್ರಜ್ಞಾನದ ಉಪಕ್ರಮ ಯಾವ ರೀತಿ ನಮ್ಮ ಭಾರತದ ತಂತ್ರಜ್ಞಾನ ಭವಿಷ್ಯವನ್ನು ಬದಲಾವಣೆ ಮಾಡಬಹುದು ಅಂತ ತಾವು ಹೇಳ್ತೀರಿ?
0: ನೋಡಿ, ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ಹೇಗೆ ಮಾಹಿತಿ ತಂತ್ರಜ್ಞಾನದ ಬಳಕೆ ಆಗ್ತಾ ಇದೆ, ಅದೇ ರೀತಿ ಸೆಮಿಕಂಡಕ್ಟರ್ ಚಿಪ್ಗಳು ಬಳಕೆ ಕೂಡ ಆಗ್ತಾ ಇದೆ. ಅದೊಂದು ರೀತಿ ಹೃದಯ ಅಂತಲೇ ಹೇಳ್ಬೋದು. ಅದು ಬರೀ ಮಾಹಿತಿ ತಂತ್ರಜ್ಞಾನಕ್ಕೆ ಮಾತ್ರ ಅಲ್ಲ, ನಮ್ಮ ಮೆಷಿನರಿಗಳಾಗಿರ್ಬೋದು ಅಥವಾ ವೆಹಿಕಲ್ಸ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ವ್ಯವಸ್ಥೆನಲ್ಲಿ ಕೂಡ ಬಹಳ, ನಮ್ಮ ಮೊಬೈಲ್ ಫೋನೇ ನೋಡಿ, ಮೊಬೈಲ್ ಫೋನ್ನಲ್ಲಿ ಬಳಸಿದ್ರು ಕೂಡ ಅದರಲ್ಲೂ ಕೂಡ ಈ ಸೆಮಿಕಂಡಕ್ಟರ್ ಚಿಪ್ಗಳ ಬಳಕೆ ಸಾಕಷ್ಟು ಇದೆ. ಇದುವರೆಗೂ ಭಾರತದಲ್ಲಿ ಏನೂ ಆಗಿಲ್ವ ಅಂದರೆ ಹಿಂದೆ ಆಗಿತ್ತು. ಇದೇ ಬೆಂಗಳೂರಿನಲ್ಲಿ ಕೆಲವು ಬಿ ಎಲ್ಲು ಐ ಟಿ ಐ ಇಂಥ ಸಂಸ್ಥೆಗಳೆಲ್ಲ ಕೂಡ ಒಂದು ಸಣ್ಣ ಮಟ್ಟದಲ್ಲಿ ಅವರಿಗೆ ಬೇಕಾದಂಥ ಚಿಪ್ಗಳನ್ನು ಅವರೇ ವಿನ್ಯಾಸ ಮಾಡಿ ಅವರೇ ತಯಾರಿ ಕೂಡ ಮಾಡಿದರು. ಆಮೇಲೆ ಮೊಹಾಲಿ ಅನ್ನೋ ಅಲ್ಲಿ ಸೆಮಿಕಂಡಕ್ಟರ್ ಕಾಂಪ್ಲೆಕ್ಸ್ ಅಂತ ಆಗಿನ ಸರ್ಕಾರ ಒಂದು ಸ್ಥಾಪನೆ ಮಾಡಿತ್ತು. ಅಲ್ಲಿ ಈ ಸೆಮಿಕಂಡಕ್ಟರ್ ವಿನ್ಯಾಸ ಅಭಿವೃದ್ಧಿ ಇದೆಲ್ಲ ದೊಡ್ಡ ಮಟ್ಟದಲ್ಲಿ ಆಗಬೇಕು, ನಾವು ಸ್ವಾವಲಂಬಿಗಳಾಗಬೇಕು ಅನ್ನೋ ಉದ್ದೇಶದಿಂದ ಮಾಡಿದರು. ಆದರೆ ಅದು ಏನೋ ಗೊತ್ತಿಲ್ಲ, ಇದುವರೆಗೂ ಏನು ಕಾಯಿತು ಅಂತ ಯಾರು ಅಧಿಕೃತವಾಗಿ ಹೇಳಿಲ್ಲ. ಆ ಸೆಮಿಕಂಡಕ್ಟರ್ ಕಾಂಪ್ಲೆಕ್ಸ್ಗೆ ಇದ್ಕಿದ್ದಂಗೆ ಬೆಂಕಿ ಬೀಳುತ್ತೆ. ಅಲ್ಲಿ ಮಾಡಿದಂಥ ಎಲ್ಲ ಅಭಿವೃದ್ಧಿ ಮತ್ತು ಒಂದು ಉತ್ಪನ್ನಗಳಾಗಿರ್ಬೋದು ಎಲ್ಲವೂ ಕೂಡ ಬೆಂಕಿಯಲ್ಲೇ ಹಾಳಾಗುತ್ತೆ
1: ಮೊಹಾಲಿನಲ್ಲಿ.
0: ಅದು ದೊಡ್ಡ ಹಿಂಜರಿತ ಆಯಿತು ಭಾರತಕ್ಕೆ. ಯಾಕಂದರೆ ಅಷ್ಟು ವರ್ಷದಿಂದ ಶ್ರಮ ಪಟ್ಟು ನಾವು ಮಾಡಿದ್ದೆಲ್ಲನೂ ಆ ಒಂದು ಬೆಂಕಿ ಅಪಘಾತದಲ್ಲಿ ಸುಟ್ಟು ಬೂದಿ ಆಯಿತು ಅಂತ ಹೇಳಿ ಈಗ ಆಗಿದ್ದಾಯಿತು. ಅದನ್ನು ಮರೆತು ಮತ್ತೆ ನಾವು ಹೊಸದಾಗಿ ಹೆಜ್ಜೆಗಳನ್ನು ಇಡೋಣ, ದೃಢವಾಗಿ ಇಡೋಣ. ಒಂದೇ ಒಂದು ಮೊಹಾಲಿನಲ್ಲಿ ಮಾಡೋ ಬದಲು ಇಡೀ ಭಾರತದಾದ್ಯಂತ ಇಂಥ ಒಂದು ವಿನ್ಯಾಸ ಕೇಂದ್ರಗಳಾಗಿರ್ಬೋದು, ಅಭಿವೃದ್ಧಿ ಕೇಂದ್ರಗಳಾಗಿರ್ಬೋದು, ಟೆಸ್ಟಿಂಗ್ ಇರ್ಬೋದು, ಪ್ಯಾಕೇಜಿಂಗ್ ಇರ್ಬೋದು, ಮತ್ತು ಕೊನೆಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್, ಇವೆಲ್ಲವನ್ನು ಭಾರತದಲ್ಲೇ ಮಾಡೋಣ ಅಂತ ಹೇಳಿ ಭಾರತ ಸರ್ಕಾರ ಇದಕ್ಕೂ ವಿಶೇಷ ಪ್ರೋತ್ಸಾಹ ಯೋಜನೆಗಳನ್ನು ತಂದಿದೆ. ಇದರಲ್ಲಿ ತಂದಾಗ ಏನಾಗುತ್ತೆ ಅಂದರೆ, ಇದು ಮತ್ತೆ ನನ್ನ ಉದ್ಯಮದ ಅನುಭವನ ಹೇಳಿದ್ರೆ, ಸೆಮಿಕಂಡಕ್ಟರ್ ಉದ್ಯಮಗಳನ್ನು ಸ್ಥಾಪನೆ ಮಾಡೋದು ಭಾಳ ಸುಲಭ ಆಯಿತು. ಬೇಕಾದಂಥ ಕೌಶಲ ಇರೋ ಜನರು ಉದ್ಯೋಗಿಗಳು ಸಿಗೋದು ಭಾಳ ಕಷ್ಟ ಆಯಿತು. ಸೊ ಹೀಗಾಗಿ ಆ ಕೌಶಲಾಭಿವೃದ್ಧಿ ಕೂಡ ಸರ್ಕಾರ ಸಾಕಷ್ಟು ಹಣ ಖರ್ಚು ಮಾಡ್ತಾ ಇದೆ. ಅಲ್ಲೂ ಕೂಡ ಯುವಕ ಯುವತಿಯರಿಗೆ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತಿ ಇರೋರು ಅದರ ಲಾಭ ಪಡ್ಕೋಬಹುದು. ಏನೇ ಲಾಗತ್ತೆ ಸೆಮಿಕಂಡಕ್ಟರ್ನಲ್ಲಿ ಅಂತ ಸೂಕ್ಷ್ಮವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಒಂದು ಭಾಗ ವಿನ್ಯಾಸ. ವಿನ್ಯಾಸ ಭಾಳ ಮುಖ್ಯ ಆಗುತ್ತೆ, ಯಾಕಂದರೆ ವಿನ್ಯಾಸದಲ್ಲಿ ಒಂದು ಚೂರು ತಪ್ಪಾದರೂ ಕೂಡ ಇಡೀ ಯೋಜನೆ ವಿಫಲವಾಗುತ್ತೆ, ಕೋಟ್ಯಾಂತರ ರೂಪಾಯಿ ನಷ್ಟ ಆಗುತ್ತೆ. ವಿನ್ಯಾಸ ಮಾಡೋದು ಒಂದು ರೀತಿಯ ಸಂಸ್ಥೆಗಳಾದರೆ, ನಂತರ ಬರೋದು ಟೆಸ್ಟಿಂಗ್. ಆ ಟೆಸ್ಟಿಂಗ್ನಲ್ಲಿ ಅದು ಪಾಸ್ ಆಗಬೇಕು, ಆಮೇಲೆ ಪ್ಯಾಕೇಜಿಂಗ್ ಅಂತ ಬರುತ್ತೆ, ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಅಂತ ಬರುತ್ತೆ,

0: ಮಾರ್ಕೆಟಿಂಗ್ ಬರ್ತು. ಇದುವರೆಗೂ ನಮ್ಮಲ್ಲಿ ಈ ಮ್ಯಾನುಫ್ಯಾಕ್ಚರಿಂಗ್ಗೆ ಬೇಕಾದಂಥ ಸೌಲಭ್ಯಗಳು ಇರಲಿಲ್ಲ. ನಾವೇನೇ ಇಲ್ಲಿ ಮಾಡಿದ್ರು ಕೂಡ ಮತ್ತೆ ಟೆಸ್ಟಿಂಗು ಮ್ಯಾನುಫ್ಯಾಕ್ಚರಿಂಗ್ಗೆ ಬೇರೆ ವಿದೇಶಕ್ಕೆ ಕಳಿಸ್ಬೇಕಾಗ್ತಾ ಇತ್ತು. ಅವರು ಸಾಕಷ್ಟು ದುಬಾರಿ ಹಣ ಪಡ್ಕೊಂಡು ಆ ಒಂದು ಸೇವೆಗಳನ್ನು ನಮ್ಗೆ ಕೊಡ್ತಾಯಿದ್ರು. ಅಷ್ಟೆಲ್ಲ ಮಾಡಿ ನಾವು ಚಿಪ್ಗಳು ಮಾಡಿದ್ರು ಕೂಡ ಮಾರಾಟ ಮಾಡೋದು ತುಂಬ ದುಬಾರಿ ಆಗ್ತಿತ್ತು. ಯಾಕಂದರೆ ಇವರಿಗೆ ಇಷ್ಟು ಹಣ ಕೊಟ್ಟಾಗ ನಾವು ಮಾರಾಟ ಮಾಡಲಿಕ್ಕೆ ಹೋದಾಗ ಅದು ದುಬಾರಿ ಆಗ್ತಾಯಿತ್ತು. ಹೀಗಾಗಿ ಆ ಮಾರುಕಟ್ಟೆ ನಮಗೆ ನಿರೀಕ್ಷಿತ ಮಟ್ಟದಲ್ಲಿ ಸಿಗ್ತಾ ಇರಲಿ. ಈಗ ಅದೆಲ್ಲ ಬೇಡ, ನಮ್ಮ ಭಾರತದಲ್ಲೇ ಮಾಡೋಣ. ಅಂಥ ಸಂಸ್ಥೆಗಳನ್ನು ಭಾರತದಲ್ಲೇ ಬಂದು ನೀವು ಸಹಭಾಗಿತ್ವ ಅದರ ಕೊಲಾಬೊರೇಷನ್ ಆಗಿ ಅಥವಾ ಜಾಯಿಂಟ್ ವೆಂಚರ್ ಆಗಿ ನಮ್ಮ ಭಾರತೀಯ ಸಂಸ್ಥೆಗಳ ಜೊತೆ ಸೇರಿ ಕೆಲಸ ಮಾಡಿ ಅಥವಾ ನೇರವಾಗಿ ಬಂದು ನೀವು ಇಲ್ಲಿ ಉತ್ಪಾದನೆ ಸಂಸ್ಥೆಗಳನ್ನು ಹಾಕೋದಾದರೂ ಅದಕ್ಕೂ ಕೂಡ ನಾವು ಪ್ರೋತ್ಸಾಹ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ದಿಟ್ಟ ಹೆಜ್ಜೆಯನ್ನು ತಗೊಂಡಿದೆ. ಹೀಗಾಗಿ ಕೆಲವೊಂದು ಸಂಸ್ಥೆಗಳು ಮುಂದೆ ಬಂದಿದೆ. ಈಗ ಒಂದು ಉದಾಹರಣೆ ಅಂದರೆ ನಮ್ಮಲ್ಲಿ ಮೊಬೈಲ್ ಫೋನ್ಗಳ ತಯಾರಿಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಿದೆ. ಅದಕ್ಕೆ ಬೇಕಾದಂಥ ಪರಿಕರಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತದಲ್ಲೇ ಆಗ್ತದೆ. ಹಾಗೆ ಡಿಫೆನ್ಸ್ಗೆ ಬೇಕಾದಂಥ ಅನೇಕ ಉತ್ಪನ್ನಗಳು ಕೂಡ ಇವತ್ತು ಭಾರತದಲ್ಲೇ ಉತ್ಪಾದನೆ ಆಗ್ತಿದೆ. ಹೀಗೆ ಈ ಮೇಕ್ ಇನ್ ಇಂಡಿಯಾದಲ್ಲಿ ಸೆಮಿಕಂಡಕ್ಟರ್ಗೂ ಕೂಡ ಭಾಳ ಒತ್ತು ಕೊಡ್ತಾ ಇದ್ದಾರೆ. ಆದರೆ ನಮಗೆ ಗೊತ್ತಿದೆ, ನಾವು ಈಗಷ್ಟೇ ಮತ್ತೆ ಒಂದು ದೊಡ್ಡ ಮಟ್ಟದಲ್ಲಿ ಅದನ್ನು ಆರಂಭ ಮಾಡ್ತಾ ಇದ್ದೀವಿ. ಇವತ್ತು AI ಚಿಪ್ಗಳು ಮಾಡಿಬಿಡ್ತೀರಾ ಅಂತ ಯಾರು ಕೇಳಾರೆ ಇಲ್ಲ, AI ಚಿಪ್ಗಳನ್ನು ಮಾಡೋ ಹಂತದಲ್ಲಿ ನಾವು ಇಲ್ಲ. ಆದರೆ ನಮ್ಮ TV ಗಾಯಿತು, ರೇಡಿಯೋಗಾಯಿತು, ವಾಚ್ಗಾಯಿತು, ಆಟೋಮೊಬೈಲ್ಗಾಯಿತು ಅಥವಾ ಬೇರೆ ಯಾವುದಕ್ಕೆ ಆಗಲಿ, ನಾವೇನು ವಿದೇಶದಿಂದ ತರಿಸ್ಕೊಂತಿದ್ವಲ್ಲ, ಆ ಚಿಪ್ಗಳನ್ನು ನಾವು ಇವತ್ತು ಭಾರತದಲ್ಲೇ ಮಾಡ್ತಿದ್ದೀವಿ, ಮಾಡಲೂಬಹುದು. ಆ ಒಂದು ಸಾಮರ್ಥ್ಯ ನಾವು ಬೆಳೆಸ್ಕೊಂಡಿದ್ದೀವಿ. ಮುಂದೆ ಇನ್ನೂ ತಂತ್ರಜ್ಞಾನ ಅದರಲ್ಲಿ ಹೆಚ್ಚಾದಾಗ ನಾವು ಇಲ್ಲಿ ಮಾಡಿದ ಚಿಪ್ಗಳನ್ನು ಬೇರೆಯವರು ನಮ್ಮಿಂದ ಕೊಂಡ್ಕೊಂಡಿದ್ದಾರೆ. ಇಲ್ಲಿ ನಾ ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂದರೆ, ನಾವು ಒಂದು ಮಾರುಕಟ್ಟೆ ಆಗಿದ್ವಿ, ಯಾರೋ ತಂದಿದ್ದನ್ನು ಇಲ್ಲಿ ಮಾರಾಟ ಮಾಡಿ ಲಾಭ ಮಾಡ್ಕೊಂಡು ಹೋಗ್ತಿದ್ರು. ಈಗ ನಾವು ಮಾರುಕಟ್ಟೆ ಅಲ್ಲ, ನಾವು ಜಾಗತಿಕ ಮಾರುಕಟ್ಟೆಯಲ್ಲಿ ನಮ್ಮ ಉತ್ಪನ್ನ ಮತ್ತು ಸೇವೆಗಳನ್ನು ಕೊಡೋ ಮಟ್ಟಕ್ಕೆ ಬಂದಿದ್ದೀವಿ.
1: ಭಾರತ 140 ಕೋಟಿ ಜನಸಂಖ್ಯೆ ಇರುವಂತಹ ಬೃಹತ್ ದೇಶ, ಇದು ದೊಡ್ಡ ಮಾರುಕಟ್ಟೆ ಜಗತ್ತಿನಲ್ಲಿ. ಈಗ ನಮ್ಮ ಆಂತರಿಕ ಬೇಡಿಕೆ ಜೊತೆಗೆ ವಿದೇಶಕ್ಕೆ ಕೂಡ ನಾವು ಪೂರೈಸುವ ಒಂದು ಹಂತ ತಲುಪಿದ್ದೀವಿ ಅಂತ ತಾವು ಹೇಳ್ತೀರಿ. ಇನ್ನು ನಾವು ಹಣಕಾಸು ತಂತ್ರಜ್ಞಾನ ಅಥವಾ ಈ ಫಿನ್ಟೆಕ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ನಮ್ಮ ಭಾರತೀಯ ಒಂದು ಗೇಟ್ವೇ ಏನಿದೆ UPI, ಒಂದು ದೊಡ್ಡ ಕ್ರಾಂತಿಕಾರಕ ಹೆಜ್ಜೆಯನ್ನು ಇಟ್ಟಿದೆ. ಜಗತ್ತಿನಲ್ಲಿ ಈಗ ನಡೀತಾ ಇರುವಂತಹ ಡಿಜಿಟಲ್ ಹಣಕಾಸು ವಹಿವಾಟಿನಲ್ಲಿ 50%ಕ್ಕಿಂತ ಹೆಚ್ಚು ಭಾರತದಲ್ಲಿ ಆಗ್ತಾ ಇದೆ. ಅತ್ಯಂತ ವಿಶ್ವಾಸಾರ್ಹ ಹಣಕಾಸು ವರ್ಗಾವಣೆ ಗೇಟ್ವೇ ಆಗಿ UPI ಹೊರಹೊಮ್ಮಿದೆ. ಭಾರತದ ಜೊತೆಗೆ ಆಗ್ನೇಯ ಏಷ್ಯಾ ಇರಬಹುದು, ಈಗ ಇತ್ತೀಚೆಗೆ ಯುರೋಪ್ನಲ್ಲಿ ಕೂಡ ಇದು ಅಕ್ಸೆಪ್ಟ್ ಆಗಿದೆ. ಒಟ್ಟಾರೆ ಈ ಒಂದು UPI ಒಂದು ಸ್ಥಾಪನೆ ಮಾಡ್ತಲ್ಲ, ನಾವು ಒಂದು ಹೇಳಿಕೆಯನ್ನ ಇಲ್ಲಿ ಉಲ್ಲೇಖಿಸಬಹುದು. ಮಾಜಿ ಹಣಕಾಸು ಸಚಿವರೊಬ್ಬರು ಈ ಯೋಜನೆ ಬಂದಾಗ ಹೇಳಿದ್ರು, ಎಲ್ಲಾದರೂ ಭಾರತದಲ್ಲಿ ಸಾಧ್ಯವಾ, ಹೂ ಮಾರೋರಿದ್ದಾರೆ, ಗಾಡಿಯಲ್ಲಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋರಿದ್ದಾರೆ, ಇವರೆಲ್ಲರೂ ಕೂಡ ಈ ರೀತಿ ಡಿಜಿಟಲ್ ಹಣಕಾಸು ವಹಿವಾಟನ್ನು ಮಾಡೋದಕ್ಕೆ ಸಾಧ್ಯವೇ ಅಂತ ಅವರು ಆಗ ಒಂದು ವ್ಯಂಗ್ಯವಾಗಿ ಕೇಳಿದ್ರು. ಆದರೆ ಈಗ ಏನು ಬದಲಾವಣೆ ಆಗಿದೆ ನಾವು ನಮ್ಮ ಕಣ್ಮುಂದೆ ನೋಡ್ತಾ ಇದ್ದೇವೆ. ಒಟ್ಟಾರೆ ಈ ಫಿನ್ಟೆಕ್ ತಂತ್ರಜ್ಞಾನ, ಹಣಕಾಸು ತಂತ್ರಜ್ಞಾನ UPI, ಇದು ಎಷ್ಟು ಮಹತ್ವದ್ದು ಅಂತ ತಾವು ಹೇಳ್ತೀರಿ?
0: ನೋಡಿ, ಮೊದಲನೇದಾಗಿ ಜನಸಾಮಾನ್ಯರು ಯಾಕೆ ಒಪ್ಕೊಂಡ್ರು ಅಂತ, ಯಾಕಂದ್ರೆ ಸುಮ್ಮನೆ ಸರ್ಕಾರ ಹೇಳಿದೆ ಅಂತ ಯಾರು ಬಳಸಲ್ಲ. ನೀವಾಗಲೇ ಹೇಳದಾಗೆ ಇದು ಬಹಳ ಸರಳವಾಗಿದೆ, ಆಮೇಲೆ ಬಹಳ ಅನುಕೂಲತೆಗಳಿದ್ದಾವೆ, ಅನುಕೂಲತೆಗಳಿದ್ದಾವೆ ಮತ್ತು ವಿಶ್ವಾಸಾರ್ಹವಾಗಿದೆ. ಇದಕ್ಕೇನು ಹೊಸದಾಗಿ ಏನೋ ಕಲಿಬೇಕಾಗಿಲ್ಲ, ಬಹಳ ಸುಲಭವಾಗಿ ಬಳಸ್ಬೋದು. ಎರಡನೇದು, ಜನಸಾಮಾನ್ಯರಿಗೆ ಸಾಮಾನ್ಯವಾಗಿ ಎದುರಿಸ್ತಾ ಇದ್ದಂಥ ಚಿಲ್ಲರೆ ಸಮಸ್ಯೆ ದೂರ ಆಯಿತು, ಕೋಟಾ ನೋಟುಗಳ ಸಮಸ್ಯೆ ದೂರ ಆಯಿತು. ಇವತ್ತು ಅವರ ಹಣ ಸುರಕ್ಷಿತ ಆಗಿದೆ, ಅವರು ಎಷ್ಟೇ ಪೈಸೆನಲ್ಲಾಗಲಿ ರೂಪಾಯಿನಲ್ಲಾಗಲಿ ಏನೇ ಹಣ ಸಂದಾಯ ಮಾಡಿದ್ರು ಆ ಕ್ಷಣದಲ್ಲೇ ಅವ್ರ ಮುಂದೆನೆ ಸಂದಾಯ ಆಗಿದೆ ಅಂತ ಸ್ವೀಕೃತಿ ಬರುತ್ತೆ. ಮತ್ತೆ ವ್ಯಾಪಾರಿಗೂ ಅದರ ಬಗ್ಗೆ ಚಿಂತೆ ಇಲ್ಲ, ಇವರು ನಾಳೆ ಕೊಡ್ತಾರೋ ಇಲ್ವೋ ಅಥವಾ ಇವರು ಕೊಟ್ಟ ಹಣ ನಕಲಿನೋ ಅಸಲಿನೋ ಅಥವಾ ಮತ್ತೆ ಚೆಕ್ ಕೊಟ್ಟು ಹೋದರೆ ಅದು ಬೌನ್ಸ್ ಆದರೆ ಏನು ಮಾಡೋದು, ಇಂಥ ಯಾವುದೇ ಸಮಸ್ಯೆಗಳು ವ್ಯವಹಾರಗಳ ನಡುವೆ ಕೂಡ ಇದು ಒಂದು ಗಟ್ಟಿ ಸಂಬಂಧಕ್ಕೆ ಉಂಟು ಮಾಡಿದೆ, ಮತ್ತು ಗ್ರಾಹಕ ಮತ್ತು ವ್ಯಾಪಾರದ ನಡುವೆ ಕೂಡ ಒಂದು ಗಟ್ಟಿ ಸಂಬಂಧ ಉಂಟು ಮಾಡಿದೆ. ಇದರ ಸರಳತೆ ಮತ್ತು ಇದರ ಒಂದು ವ್ಯಾಪಕ ಬಳಕೆ ಮತ್ತು ಸುರಕ್ಷತೆ ಇವುಗಳನ್ನು ನೋಡಿ ಇವತ್ತು ಸುಮಾರು 8 ದೇಶಗಳಲ್ಲಿ, ಸಾಮಾನ್ಯವಾಗಿ ವಿದೇಶಕ್ಕೆ ಹೋದಾಗ ನಾನು ಸುಮಾರು 150 ದೇಶಗಳಿಗೆ ಹೋಗಿದ್ದೀನಿ. ಆ ಪ್ರತಿಯೊಂದು ಬಾರಿ ವಿದೇಶ ಪ್ರಯಾಣ ಮಾಡ್ತಾ ಇದ್ದಾಗೆಲ್ಲ ಅಲ್ಲಿ ಕರೆನ್ಸಿನ ತಗೊಂಡು ಹೋಗ್ಬೇಕು, ನಮ್ಮ ಹಣವನ್ನು ಡಾಲರ್ ಕನ್ವರ್ಟ್ ಮಾಡಿ ತಗೊಂಡು ಹೋಗಿ ಮತ್ತೆ ಅಲ್ಲಿ ಲೋಕಲ್ ಕರೆನ್ಸಿ ಕನ್ವರ್ಟ್ ಮಾಡಿ ವಾಪಸ್ ಬರ್ತಾ ಆ ಲೋಕಲ್ ಕರೆನ್ಸಿನ ಮತ್ತೆ ಡಾಲರ್ ಕನ್ವರ್ಟ್ ಮಾಡಿ ಅದನ್ನು ತಂದು ಇಲ್ಲಿ ನಮ್ಮ ರೂಪಾಯಿ ಕನ್ವರ್ಟ್ ಮಾಡಿ, ಈ 108 ಸಮಸ್ಯೆಗಳಿತ್ತು. ಇವತ್ತು ನೋಡಿ 8 ದೇಶಗಳಲ್ಲಿ ಬಹಳ ಮುಕ್ತವಾಗಿ ಹೇಳಿದ್ದಾರೆ, ನೀವು ಡಾಲರ್ಗೆ ತರಬೇಕಾಗಿಲ್ಲ, ನಮ್ಮ ಲೋಕಲ್ ಕರೆನ್ಸಿನೂ ಬೇಕಾಗಿಲ್ಲ, ನೀವು ನೇರವಾಗಿ ಬಂದು ನಿಮ್ಮ UPI ಬಳಸಿ ಅಂತ ಹೇಳಿದ್ದಾರೆ. ಅಂದರೆ

0: ಒಂದು ವಿದೇಶಿ ಕರೆನ್ಸಿ ಡಾಲರ್ ಅಥವಾ ಎನ್ ಅಥವಾ ಪೌಂಡ್ಗೆ ಏನೋ ಮಾನ್ಯತೆ ಕೊಡ್ತಾ ಇದ್ರು. ಅದೇ ರೀತಿ ನಮ್ಮ UPI ಕೂಡ ಅವರು ಒಪ್ಕೊಂಡಿದ್ದಾರೆ. ಸೊ ಇದು ಮುಂದೆ ಬೇರೆ ಹೆಚ್ಚಿನ ದೇಶಗಳಲ್ಲಿ ಕೂಡ ಇದು ಸ್ವೀಕೃತಿ ಆಗ್ತಾ ಹೋಗ್ಬೋದು. ಇದರಿಂದ ವಿದೇಶ ಪ್ರಯಾಣ ಮಾಡೋರು ಕೂಡ ಅನುಕೂಲ ಆಗುತ್ತೆ ಅಂತ. ಈ UPI ಬಂದಿದ್ರಿಂದ ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲೂ ಸಾಕಷ್ಟು ಬದಲಾವಣೆಗಳಿವೆ. ಮೊದಲೇನಾಗ್ತಾ ಇತ್ತು, ನಾವು ಹಣ ಬೇಕು ಅಂದಾಗ ಬ್ಯಾಂಕ್ ಕೆಲಸ ಮಾಡ್ತಿದ್ದ ಸಮಯದಲ್ಲೇ ಹೋಗ್ಬೇಕಾಗ್ತಿತ್ತು, ಅಲ್ಲಿ ಕ್ಯೂನಲ್ಲಿ ನಿಂತ್ಕೋಬೇಕಾಗ್ತಾ ಇತ್ತು, ನಗದು ಹಣ ಪಡ್ಕೊಂಡು ತಂದು ಉಪಯೋಗಿಸ್ಕೋಬೇಕಾಗ್ತಾ ಇತ್ತು. ಈಗಿಲ್ವಲ್ಲ, UPIನಲ್ಲಿ ನೀವು ಆ ಬ್ಯಾಂಕಿಗೆ ಹೋಗೋ ಅಗತ್ಯನೇ ಇಲ್ಲ. 24 ಗಂಟೆನೂ ನಿಮ್ಮ ಹತ್ರನೇ ಇದೆ, ನಿಮ್ಮ ಹಣ ನಿಮ್ಮ ಹತ್ರನೇ ಇದೆ, ನೀವು ಅದನ್ನು ಬಳಸ್ಕೋಬಹುದು. ಈ ರೀತಿಯಾಗಿ ಬ್ಯಾಂಕನ್ನೇ ನಿಮ್ಮ ಮೊಬೈಲ್ ಫೋನ್ಗೆ UPI ತಂದಿತ್ತು. ಇಂಥ ಸಾಕಷ್ಟು ಸೌಲಭ್ಯಗಳು ಆಗಲೇ ಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಜಾಸ್ತಿ ಸೌಲಭ್ಯಗಳನ್ನು ಕೊಡಬೇಕು ಅಂತ ಸರ್ಕಾರ ಮನಸ್ಸು ಮಾಡಿದೆ. ನೀವಾಗಲೇ ಹೇಳದಂಗೆ ಇದು ಒಂದು ದೊಡ್ಡ ಕ್ರಾಂತಿನೇ, ಭಾರತದ ಮಟ್ಟಕ್ಕೆ ಅಷ್ಟೇ ಅಲ್ಲ, ವಿಶ್ವ ಮಟ್ಟದಲ್ಲೂ ಕೂಡ. ಯಾಕಂದರೆ ಬೇರೆ ಯಾವುದೇ ದೇಶ ಕೂಡ ಇಷ್ಟು ಸರಳವಾಗಿ ಇಷ್ಟು ಕಡಿಮೆ ಖರ್ಚದಲ್ಲಿ ಮತ್ತು ಇಷ್ಟೆಲ್ಲ ಸೌಲಭ್ಯಗಳಿರೋ ವ್ಯವಸ್ಥೆನ ಅವರ ದೇಶದಲ್ಲಿ ಕೂಡ ಅನುಷ್ಠಾನ ಮಾಡೋಕ್ಕಾಗಿಲ್ಲ. ನಾವು ಯಾವಾಗಲೂ ತಂತ್ರಜ್ಞಾನ ಅಂದರೆ ಜಪಾನ್ ಅಂತೀವಿ, ಜಪಾನ್ನಲ್ಲೂ ಕೂಡ ಇವತ್ತು ನಗದು ಚಲಾವಣೆನೇ ಇರೋದು, UPI ಇಲ್ಲ. ಅವರು ಆಸಕ್ತಿ ತೋರಿಸ್ತಾ ಇದ್ದಾರೆ, ಇದು ನೀವು ಹೇಗೆ ಮಾಡಿದ್ರಿ ನಾವು ಮಾಡ್ತೀವಿ.
1: ಈ ವಿಚಾರದಲ್ಲಿ ಭಾರತದ UPI ತುಂಬಾ ಮಹತ್ವದ ಹೆಜ್ಜೆ ಅಂತ ತಾವು ಹೇಳ್ತೀರಿ. ಇನ್ನು ನಾವೀಗ ಜೈವಿಕ ತಂತ್ರಜ್ಞಾನ ವಿಷಯಕ್ಕೆ ಬರೋದಾದ್ರೆ ಇದು ತುಂಬಾ ಮುಖ್ಯವಾದ ವಲಯ. ಇದು ಕಳೆದ 12 ವರ್ಷಗಳ ಸಾಧನೆಯನ್ನು ನಾವು ಗಮನಿಸೋದಾದ್ರೆ 2014ಕ್ಕೆ ಮುನ್ನ ಜೈವಿಕ ತಂತ್ರಜ್ಞಾನದ ಆರ್ಥಿಕತೆಯ ಗಾತ್ರ $10 ಶತಕೋಟಿ ಮಾತ್ರ ಇತ್ತು. ಆದರೆ ಈಗ ಅದು $190 ಶತಕೋಟಿಗೆ ಏರಿಕೆಯಾಗಿದೆ. ಮತ್ತು ಹಲವಷ್ಟು ಉಪಕ್ರಮಗಳನ್ನು ಈ ವಲಯದಲ್ಲಿ ಕೇಂದ್ರ ಜಾರಿಗೆ ತಂದಿದೆ. Bio-E3 ಪಾಲಿಸಿಯನ್ನೇ ನಾವು ಗಮನಿಸಬಹುದು. ಒಟ್ಟಾರೆ ಈ ಜೈವಿಕ ತಂತ್ರಜ್ಞಾನ ವಲಯದಲ್ಲಿ ಆಗಿರುವ ಬದಲಾವಣೆ ಮತ್ತು ಭವಿಷ್ಯದಲ್ಲಿ ಇದು ನಮ್ಮ ವಿಕಸಿತ ಭಾರತ ಗುರಿ ಸಾಧನೆಗೆ ಯಾವ ರೀತಿ ಕೊಡುಗೆ ನೀಡಬಲ್ಲದು ಅಂತ ತಾವು ಹೇಳ್ತೀರಿ.
0: ಜೈವಿಕ ತಂತ್ರಜ್ಞಾನ ಕ್ಷೇತ್ರದಲ್ಲೂ ಕೂಡ ಭಾರತ ಈ 12 ವರ್ಷದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದೆ. ಇದಕ್ಕೆ ಪ್ರಮುಖ ಕಾರಣ ಅಂದರೆ ನಮ್ಮ ದೇಶ ಈ ಒಂದು ಕ್ಷೇತ್ರದಲ್ಲಿ ಜಾಗತಿಕ ಮಟ್ಟದಲ್ಲಿ ಸಾಧನೆ ಮಾಡಬೇಕಾದರೆ ಏನೆಲ್ಲ ಸೌಲಭ್ಯಗಳು ಬೇಕು ಅಂತ ಉದ್ಯಮ ಪರಿಣಿತರು ಕೇಳಿದ್ರು, ಅವರ ನಿರೀಕ್ಷೆಗಿಂತ ಜಾಸ್ತಿ ಸೌಲಭ್ಯಗಳನ್ನು ಭಾರತ ಸರ್ಕಾರ ಆಗಲೇ ತಾನಾಗಿ ಕೊಟ್ಟಿದೆ. ಇಲ್ಲಿ ಒಂದು ಉದಾಹರಣೆ ಕೊಡಬೇಕು ಅಂತಂದರೆ 12 ವರ್ಷಗಳ ಮೊದಲು ನಾನಾಗಲೇ ನವೋದ್ಯಮ ಅಂದರೆ ಸಾಹಸ ಅಂತಂದೆ, ಇಲ್ಲೂ ಅದನ್ನೇ ಬಳಸ್ತೇನೆ. ಜೈವಿಕ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇದ್ದಂಥ ನವೋದ್ಯಮಗಳ ಸಂಖ್ಯೆ ಬೆರಳೆಣಿಕೆ ಅಷ್ಟು. ಆದರೆ ಇವತ್ತು ಸುಮಾರು 14,000 ನವೋದ್ಯಮಗಳು ಬರೀ ಜೈವಿಕ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡ್ತಾಯಿದ್ವು. ಇದು ಒಂದಾದರೆ ಇವತ್ತು ನಾವು ಈ ಜೈವಿಕ ತಂತ್ರಜ್ಞಾನದಲ್ಲಿ ಮಾಲಿಕ್ಯುಲರ್ ಅಥವಾ ಸೆಲ್ ಲೆವೆಲ್ವರೆಗೂ ಕೂಡ ಭಾರತದಲ್ಲಿ ಕೆಲಸ ನಡೀತಿದೆ. ಇದರ ನೇರ ಲಾಭ ಯಾರಿಗೆ ಅಂತಂದರೆ ಕೃಷಿ ಕ್ಷೇತ್ರಕ್ಕಾಗತ್ತೆ, ಆರೋಗ್ಯ ಕ್ಷೇತ್ರಕ್ಕಾಗತ್ತೆ, ಔಷಧ ಕ್ಷೇತ್ರಕ್ಕಾಗತ್ತೆ, ತಾವಾಗಲೇ ಲಸಿಕೆ ಬಗ್ಗೆ ಮಾತಾಡಿದ್ರೆ ಅವ್ರಿಗಾಗತ್ತೆ. ಈ ರೀತಿ ಅನೇಕ ಕ್ಷೇತ್ರಗಳಲ್ಲಿ ಅಗತ್ಯ ಇರುವಂಥ ಸಂಶೋಧನೆ ಇವತ್ತು ಜೈವಿಕ ತಂತ್ರಜ್ಞಾನದಲ್ಲಿ ಭಾರತದಲ್ಲೇ ನಡೀತಾ ಇತ್ತು. ನಾವು ವಿದೇಶಿ ತಂತ್ರಜ್ಞಾನವನ್ನು ತಂದು ಇಲ್ಲಿ ಮಾಡಬೇಕು ಅನ್ನೋ ದಿನಗಳು ಪ್ರಾಯಶಃ ಕಡಿಮೆ ಆಗ್ತಾ ಹೋಗುತ್ತೆ. ನಮಗೆ ಅಗತ್ಯ ಇರುವಂಥ ಜೈವಿಕ ತಂತ್ರಜ್ಞಾನವನ್ನು ನಾವೇ ಭಾರತದಲ್ಲೇ ಅಭಿವೃದ್ಧಿ ಮಾಡಿಕೊಂಡು ಇಲ್ಲೇ ಬಳಸುವಂಥದ್ದು ಪ್ರಾಯಶಃ ವಿಕಸಿತ ಭಾರತದ ಒಂದು ಕನಸು ಅಂತ ನಾನಾದರೂ ಭಾವಿಸ್ತೇನೆ.
1: ಮತ್ತೆ ಕೃಷಿ ಬಗ್ಗೆ ತಾವು ಪ್ರಸ್ತಾಪ ಮಾಡಿದ್ರಿ, ಸಂಶೋಧನೆಗಳ ಲಾಭವನ್ನ ಜನಸಾಮಾನ್ಯರಿಗೆ ತಲುಪಿಸಬೇಕು ಅನ್ನೋದು ಕೇಂದ್ರದ ಮಹತ್ವದ ಒಂದು ಪರಿಕಲ್ಪನೆ. ಕೃಷಿ ವಲಯದಲ್ಲಿ ತಂತ್ರಜ್ಞಾನದ ಬಳಕೆಯನ್ನ ತುಂಬಾ ವ್ಯಾಪಕಗೊಳಿಸುವಂತಹ ಒಂದು ಉಪಕ್ರಮವನ್ನು ನಾವು ಕಾಣ್ತೀವಿ. ಅದು ಈ ಕೀಟನಾಶಕಗಳ ಸಿಂಪಡಣೆ ಇರಬಹುದು, ರಸಗೊಬ್ಬರ ಬಳಕೆಯಲ್ಲಿರಬಹುದು, ಮತ್ತೆ ಬಿತ್ತನೆಯಲ್ಲಿರಬಹುದು, ಕಟಾವಿನಲ್ಲಿರಬಹುದು. ಅಷ್ಟೇ ಅಲ್ಲದೆ ಕೃಷಿ ಉತ್ಪನ್ನಗಳ ಸಿದ್ಧ ಉತ್ಪನ್ನಗಳನ್ನು ಸಂಸ್ಕರಣೆ ಮಾಡೋದು, ನಾವೇನು ಈ ಬೇಗನೆ ಹಾಳಾಗುವಂತಹ ಪದಾರ್ಥವಾಗಿರೋದ್ರಿಂದಾಗಿ ಇವುಗಳ ಸಂಸ್ಕರಣೆ ಮಾಡಿ ಪ್ಯಾಕೇಜಿಂಗ್ ಇಂಡಸ್ಟ್ರಿನಲ್ಲಿ ಮತ್ತೆ ದೀರ್ಘಕಾಲದಲ್ಲಿ ಅವು ಉಳಿಯುವಂತಹ ಒಂದು ಕ್ರಮಗಳಿರಬಹುದು, ಮತ್ತೆ ಸಿದ್ಧ ವಸ್ತುಗಳು ಮತ್ತೆ ಅವುಗಳ ಮೌಲ್ಯವರ್ಧನೆ ಮಾಡಬಹುದು, ಈ ಎಲ್ಲ ಒಂದು ಹಂತಗಳಲ್ಲಿ ಕೂಡ ಕೃಷಿ ಹೊಲದಿಂದ ಮಾರುಕಟ್ಟೆಯವರೆಗೆ ಗ್ರಾಹಕರಿಗೆ ತಲುಪಿಸುವವರೆಗೆ ಏನೇನೆಲ್ಲ ಹಂತಗಳಿದ್ದಾವೆ, ಈ ಎಲ್ಲ ಹಂತಗಳಲ್ಲೂ ಕೂಡ ಸಂಶೋಧನೆಗಳು ಮತ್ತೆ ವಿಜ್ಞಾನದ ಬೇರೆ ಬೇರೆ ಏನು ಅನ್ವೇಷಣೆಗಳಾಗಿದ್ದಾವೆ, ಇವುಗಳ ಬಳಕೆ ಮತ್ತೆ ತಂತ್ರಜ್ಞಾನದ ಬಳಕೆ ಇವುಗಳನ್ನ ಕೇಂದ್ರ ಸರ್ಕಾರ ತುಂಬಾ ವ್ಯಾಪಕವಾಗಿ ಕೈಗೊಳ್ತಾ ಇದೆ. ಈ ಕ್ರಮ ನಮ್ಮ ದೇಶದ ಕೃಷಿ ವಲಯಕ್ಕೆ ಯಾವ ರೀತಿ ಪೂರಕ ಅಂತ ತಾವು ಹೇಳ್ತೀರಿ?
0: ಸರ್ಕಾರದ ವತಿಯಿಂದ ಸಂಸತ್ತಿನಲ್ಲಿ ಕೊಟ್ಟಿರುವ ಒಂದು ಉತ್ತರ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅಂಕಿಅಂಶಗಳ ಪ್ರಕಾರ ನಾವು ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಈ ತರಕಾರಿ ಹಣ್ಣುಗಳು ಬೆಳೆಯುವಂತ ದೇಶಗಳಲ್ಲಿ ಒಂದು. ಅದರಲ್ಲಿ ಸಚಿವರು ಕೊಟ್ಟಿರುವಂತ ಉತ್ತರ ನೋಡಿದ್ರೆ ಎಲ್ಲರಿಗೂ ಗಾಬರಿ ಆಗುತ್ತೆ. ಪ್ರತಿ ವರ್ಷ ಸುಮಾರು 12

0: ಸಾವಿರ ಕೋಟಿಯಷ್ಟು ತರಕಾರಿ ಮತ್ತು ಹಣ್ಣು ಭಾರತದಲ್ಲಿ ಹಾಳಾಗ್ತಿದೆ. 12,000 ಕೋಟಿ ಯಾಕೆ ಹಾಳಾಗ್ತಿದೆ? ಇವಾಗಲೇ ಹೇಳಿದ್ರಿ, ಇದಕ್ಕೆ ಸರಿಯಾದಂತ ಒಂದು ವಿಂಗಡಣೆ ಇರೋದಿಲ್ಲ, ಅಥವಾ ಸರಿಯಾದಂತ ಒಂದು ದಾಸ್ತಾನು ವ್ಯವಸ್ಥೆ ಇರೋದಿಲ್ಲ, ಅಥವಾ ಸಾಗಾಣಿಕೆ ಸಮಯದಲ್ಲಿ ಕೂಡ ಹಾಳಾಗಬಹುದು. ಇದು ಒಂದು ಉದಾಹರಣೆ.
1: ಇಲ್ಲಿಯವರೆಗೆ ವಿಕಸಿತ ಭಾರತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕೊಡುಗೆ ವಿಷಯ ಕುರಿತು ತಮ್ಮ ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಡಾಕ್ಟರ್ ಉದಯಶಂಕರ್ ಪುರಾಣಿಕ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರ.
0: ಎಲ್ಲರಿಗೂ ನಮಸ್ಕಾರ.
2: ಇದುವರೆಗೂ ಕೇಂದ್ರದ NDA ಸರ್ಕಾರಕ್ಕೆ 12 ವರ್ಷದ ಹಿನ್ನೆಲೆಯಲ್ಲಿ ವಿಕಸಿತ ಭಾರತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಷಯ ಕುರಿತಂತೆ ವಿಶೇಷ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಉದಯಶಂಕರ್ ಪುರಾಣಿಕ್, ವಿಜ್ಞಾನ ಲೇಖಕರು ಮತ್ತು AI ತಜ್ಞರು. ನಡೆಸಿಕೊಟ್ಟವರು ನಾರಾಯಣಸ್ವಾಮಿ BS ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ CV. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ R. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

ಇದು ಆಕಾಶವಾಣಿ ಬೆಂಗಳೂರು. ಈಗ ಸಿರಿಗಂಧ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳು ಮುಂದುವರಿಯಲಿವೆ. ಪಯಣ ಚಿತ್ರದ ಗೀತೆ ಸೋನು ನಿಗಮ್ ಗೀತೆ ಹಾಡಿದ್ದಾರೆ. ಪಿ ನಾಗೇಂದ್ರ ಪ್ರಸಾದ್ ಅವರ ಗೀತೆಗೆ ವಿ ಹರಿಕೃಷ್ಣ ಸಂಗೀತ ನೀಡಿದ್ದಾರೆ.

ಏ ದಿಲ್ ಹೇಳಿದೆ ನೀ ಬೇಕಂತ ಚಿತ್ರದ ಗೀತೆ ಸತೀಶ್ ಆರ್ಯನ್ ಮತ್ತು ಶ್ರೇಯಾ ಘೋಷಾಲ್ ಗೀತೆ ಹಾಡಿದ್ದಾರೆ. ಎಸ್ ಶ್ರೀಧರ ಅವರ ರಚನೆಗೆ ಸತೀಶ್ ಆರ್ಯನ್ ಅವರ ಸಂಗೀತವಿದೆ.

ಇದುವರೆಗೆ ಜಯಶ್ವೇತಾ ಅವರು ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಸಮಯ 9:30 ನಿಮಿಷವಾಗಲಿದೆ. ಇನ್ನು ಮುಂದೆ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ.

0: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
1: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
2: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
3: ದೊಡ್ಡ

ಗೆಳೆಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಆಕಾಶವಾಣಿ ಬೆಂಗಳೂರು, ಸಮಯ 10 ಗಂಟೆ. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಸಿ ರಾಮದಾಸ್ ಅವರಿಂದ ಹಾರ್ಮೋನಿಯಂ ವಾದನ, ಪಕ್ಕವಾದ್ಯದಲ್ಲಿ ವಯಲಿನ್ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ವಿದ್ವಾನ್ ಎಚ್ ಎಸ್ ಸುಧೀಂದ್ರ, ಮೋರ್ಚಿಂಗ್ ವಿದ್ವಾನ್ ಎಲ್ ಭೀಮಾಚಾರ್. ಸಿ ರಾಮದಾಸ್ ಅವರ ಹಾರ್ಮೋನಿಯಂ ವಾದನದಲ್ಲಿ ಮೊದಲಿಗೆ ಮೈಸೂರು ವಾಸುದೇವಾಚಾರ್ಯರ ಕೃತಿ ಮಾಮವತ್ತು ಶ್ರೀ ಸರಸ್ವತಿ, ಹಿಂದೋಳ ರಾಗ ಆದಿತಾಳ.

ಸಿ ರಾಮದಾಸ್ ಅವರ ಹಾರ್ಮೋನಿಯಂ ವಾದನದಲ್ಲಿ ಇನ್ನು ಮುಂದೆ ಪುರಂದರದಾಸರ ದೇವರನಾಮ ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಜುಂಜುಟಿ ರಾಗ ಆದಿತಾಳ.

ಇದುವರೆಗೆ ಸಿ ರಾಮದಾಸ್ ಅವರಿಂದ ಹಾರ್ಮೋನಿಯಂ ವಾದನವನ್ನು ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವೈಲಿನ್ ವಿದ್ವಾನ್ ಮೈಸೂರು ಆರ್ದಯಾಕರ್, ಮೃದಂಗ ವಿದ್ವಾನ್ ಎಚ್ ಎಸ್ ಸುಧೀಂದ್ರ, ಮೋರ್ಚಿಂಗ್ ವಿದ್ವಾನ್ ಎಲ್ ಭೀಮಾಚಾರ್. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುತ್ತದೆ.

0: ಹನ್ನೊಂದು ಗಂಟೆ ಐದು ನಿಮಿಷವಾಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: This is Akashvani, the news read by Renuka. Prime Minister Narendra Modi today disbursed incentives worth 2,400 crore rupees under the Pradhan Mantri Vikasit Bharat

ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಎಫ್ಎಂ 103.1

ಒಂದು ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಿಗ್ಗೆ 5:51 ಆರಂಭವಾಗಲಿದೆ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ನಿಮ್ಮ ಬಾನುಲಿ ಗೆಳೆಯ ಉಮೇಶ್ ಡಿಎಂ ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.